107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang. 107.8 FM.
1: Radio Sarang. 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕೂಡೇಶ ಏನ್ ಮಾಡಿದ್ರು, ಆ ಮಹಾಪೂರ್ಣರು ಕರ್ಕೊಂಡು ಹೊರಗಡೆ ಬನ್ನಿ ನಿಂತ್ಕೊಂಡ್ರು ಸೈನಿಕರ ಮುಂದೆ. ಅವಾಗೇನು ಫೋಟೋ ಐಡೆಂಟಿಟಿ ಏನು ಇರಲಿಲ್ಲಲ್ಲ. ಇವರೇ ರಾಮಾನುಜರನ್ನು ಕರ್ಕೊಂಡು ಹೋದರು, ಕರ್ಕೊಂಡು ಕ್ರಿಮಿಕಂಠನ ಮುಂದೆ ಕೂಡಿಸ್ಬಿಟ್ರು. ಬಂದಿದ್ದಾರೆ ನೋಡಿ ರಾಮಾನುಜರು ಅಂತ. ಆ ಮೊದಲು ತುಂಬ ಗೌರವ ಕೊಟ್ಟೆ ಮಾತಾಡಿದವನು, ಪ್ರೀತಿಯಿಂದ ಮಾತಾಡಿಸ್ದ, ಕೂತ್ಕೊಳ್ಳಿ ಯಜಮಾನ ಗುರುಗಳೇ ಅಂತ ಕೂಡಿಸಿದ. ಎಲ್ಲ ಮಾಡಿ ಒಂದು ಪೀಠ ಕೊಟ್ಟು ಆಸ್ಥಾನ ವಿದ್ವಾಂಸರು ಕೆಲವರು ಕರೆಸಿ ಹೇಳಿದಂತೆ, ಗುರುಗಳೇ ನಮ್ಮಲ್ಲಿ ಕೆಲವರು ಆಸ್ಥಾನ ವಿದ್ವಾಂಸರಿದ್ದಾರೆ, ಶೈವ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡವರು, ನಿಮ್ಮ ಜೊತೆ ಸ್ವಲ್ಪ ಚರ್ಚೆ ಮಾಡಬೇಕಂತಾರೆ ಅಂತ ಹೇಳಿದ್ರಂತೆ. ಕೂಡೇಶರು ನೇರ ಸ್ವಭಾವದ ಮನುಷ್ಯ, ವಾದ ವಿವಾದ ಮಾಡೋಣ ಅಂತ ಅನ್ನಲಿಲ್ಲ, ಯಾಕಂದರೆ ತಾನು ಗುರುಸ್ಥಾನದಲ್ಲಿ ಇಲ್ಲ ಅಂತ ಗೊತ್ತಿದೆ ಅವರಿಗೆ. ಅದಕ್ಕೆ ಹೇಳಿದ್ರಂತೆ, ಇಲ್ಲೋಡಿ ಚರ್ಚೆ ಮಾಡುವಂಥದ್ದು ಏನೂ ಇಲ್ಲ ಇದರೊಳಗೆ. ಸರ್ವಲೋಕ ರಕ್ಷಕನಾದ ಮಹಾವಿಷ್ಣು ಇದ್ದಾನಲ್ಲ, ಅವನೇ ಮೋಕ್ಷಪ್ರದ, ಅವನು ಬಿಟ್ಟರೆ ಬೇರೆ ಹಾದಿ ಇಲ್ಲ, ಅವನು ಪೂಜಿಸೋದೊಂದೇ ದಾರಿ ಎಲ್ಲರಿಗೂ ಅಂತ ಹೇಳಿಬಿಟ್ರು. ಅವನು ಮೊದಲೇ ಕೋಪ ಕುದಿತಾನ ಅವನು ವೈಷ್ಣವರು ಅಂದರೆ. ಇವ್ರು ಹೇಳಿದ್ದೇನು, ಎಲ್ಲರೂ ವೈಷ್ಣವ ಭಕ್ತರಾಗಬೇಕು, ಬೇರೆ ದಾರಿ ಇಲ್ಲ ಅಂದ್ಬಿಟ್ರು. ಅವನಿಗೆ ಕೋಪ ಉಕ್ಕಿಬಿಡ್ತು, ರೋಷ ಉಕ್ಕಿಬಿಟ್ಟು ಸೈನಿಕರು ಹೇಳಿದಂತೆ ಇವರು ಶಿವದ್ರೋಹಿಗಳು, ಇವರು ಇಬ್ಬರು ಹಿಡ್ಕೊಂಡು ಹೋಗಿ ಕಾಡಿಗೆ ಚಿತ್ರಹಿಂಸೆ ಮಾಡಿ ಕೊಲ್ಬೇಡಿ ಇವ್ರನ್ನ, ಯಾಕಂದ್ರೆ ನನ್ನ ಅಕ್ಕನಿಗೆ ಜೀವ ಕೊಟ್ಟಿದ್ದಾರೆ ಇವರು, ಅದಕ್ಕೆ ಇವ್ರು ಪ್ರಾಣ ಬಿಟ್ಬಿಡ್ತೇನೆ, ಉಳಿಸ್ತೇನೆ ಪ್ರಾಣ, ಅದಕ್ಕೇನು ಮಾಡಬೇಕು ಇವ್ರನ್ನ ಕಣ್ಣು ಕಿತ್ತುಬಿಡಿ ಇಬ್ಬರದು ಅಂತ ಹೇಳಿದ್ರಂತೆ. ಆ ಸೈನಿಕರಿಗೆ ಹೇಳ್ದಂಗೆ ಮಾಡ್ತಾರೆ, ಕಾಡಿ ಕರ್ಕೊಂಡು ಹೋದ್ರಂತೆ, ಚಿತ್ರಹಿಂಸೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟು ಇಬ್ಬರದು ಕಣ್ಣು ಕೀಳಿಸ್ಬಿಡ್ತಾರೆ. ಪಾಪ ಕೂರೇಶ್ವರದು ಮತ್ತು ಮಹಾಪೂರ್ಣರು, ಮಹಾಪೂರ್ಣರು ವಯಸ್ಸಾಗಿದೆ ಪಾಪ, ತುಂಬ ವಯಸ್ಸಾಗಿದೆ, ಎಷ್ಟು ನೋವಾಗಿರ್ಬೇಕಲ್ಲ. ಆದರೆ ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ರು ಅಂತಂದರೆ, ಮಹಾಪೂರ್ಣರು ಹೇಳ್ತಾರೆ, ನೋಡಪ್ಪ ಇದು ನಮ್ಮ ಪ್ರಾರಬ್ಧ ಕರ್ಮ, ಇದು ಯಾರನ್ನೂ ಬೈಬೇಡ, ಹಾಗೆ ಇದ್ಬಿಡೋಣ, ನಾವು ಏನಾಗ್ತದೆ ಭಗವಂತ ಏನು ಇಚ್ಛೆ ಮಾಡ್ತಾನೆ ಅದು ಮಾಡೋಣ ಅಂತ ಹೇಳಿದರು. ಇಬ್ಬರು ಕಣ್ಣು ಕಳ್ಕೊಂಡಿದ್ದಾರೆ, ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅದನ್ನು ನೋಡಿ ಒಬ್ಬ ಸೈನಿಕ ಇದ್ನಲ್ಲ ಇವರು ಕಣ್ಣು ಕಿತ್ತಿದ್ದವನು, ಅವನೇನು ಮಾಡಿದ ಅಂದರೆ, ಹೇಗೂ ಪಾಪ ಹೋಗಿದ್ದಾರೆ, ಮುದುಕರಿದ್ದಾರೆ ಇಬ್ಬರು, ಕುರೇಶ್ ಸಣ್ಣವನು, ಇವರು ವಯಸ್ಸಾದವರಿದ್ದಾರೆ, ತೊಂದರೆ ಆಗಬಾರ್ದು, ಒಂದು ಸ್ವಲ್ಪ ದಾರಿ ಹೋಗೋನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇವ್ರ ಶ್ರೀರಂಗ ಕರ್ಕೊಂಡು ಬಿಟ್ಬಿಡಪ್ಪ ಇಬ್ಬರನ್ನು ಅಂತ ಹೇಳಿದಂತೆ. ಹೇಳಿಬಿಟ್ಟು ಹೋದ. ಆದರೆ ಮಹಾಪೂರ್ಣರು ಮಾತ್ರ, ಇಲ್ಲಪ್ಪ ನಾನು ಶ್ರೀರಂಗಕ್ಕೆ ಹೋದರೆ ಗುರುಗಳಿಲ್ಲ ಅಲ್ಲಿಗ, ನಾನು ಹೋಗೋಕ್ಕಾಗಲ್ಲ ಅಂಥೇಳಿ ಆ ಕಾಡಿನಲ್ಲೇ ಕೂರೇಶನ ತೊಡೆ ಮೇಲೆ ತಲೆ ಇಟ್ಟು ದೀರ್ಘ ಶ್ವಾಸ ತಗೊಂಡು ತಮ್ಮ ಗುರುಗಳಾದ ಯಮುನಾಚಾರ್ಯರನ್ನ ಧ್ಯಾನ ಮಾಡ್ತಾ ಅಲ್ಲೇ ತಮ್ಮ ಜೀವವನ್ನು ಬಿಟ್ಟರು, ಕಾಡೊಳಗೆ ಬಿಟ್ಬಿಟ್ರು ಮಹಾಪೂರ್ಣರು. ಯಾವ ಮಹಾಪೂರ್ಣರು ಮುಖ್ಯವಾಗಿ ಕಾರಣರಾಗಿದ್ದವರೋ, ಕಾಂಚಿಯಿಂದ ರಾಮಾನುಜರನ್ನು ಕರ್ಕೊಂಬಂದು ಯಮುನಾಚಾರ್ಯ ಕಡೆ ಕರ್ಕೊಂಬಂದಿದ್ರು, ಹಾಗೆ ದಾರಿಯಲ್ಲಿ ಪ್ರಾಣ ಕಳ್ಕೊಳ್ಬೇಕಾಯ್ತು ಅವರು, ಆಚಾರ್ಯ ಸನ್ನಿಧಿಗೆ ಸೇರಿಬಿಟ್ರು. ಈ ಕಡೆ ರಾಮಾನುಜರು ಶಿಷ್ಯರನ್ನ ಗೊಂಡಾರಣ್ಯಕ್ಕೆ ಹೋಗಿದ್ದಿರಲ್ಲ, ನಡ್ಕೊಂಡು ಹೋದ್ರಂತೆ. ಬೌಂಡ್ರಿ ಅಂತ ಎಲ್ಲಿ ಗೊತ್ತಾಗುತ್ತೆ, ಚೋಳರಾಜನ ಬೌಂಡ್ರಿ ಎಲ್ಲಿ ಮುಗಿತದೆ ಅಂತ ಗೊತ್ತು. ಹಾಗೆ ನಾಲ್ಕೈದು ದಿವಸ ಅನ್ನ ಆಹಾರ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಒಂದು ದಿವಸ ಬೆಳಗಾಗೋ ಹೊತ್ತಿಗೆ ಒಂದು ಬೆಟ್ಟ ಇಳಿದು ಆ ತಪ್ಪಲು ಪ್ರದೇಶದಲ್ಲಿ ಒಂದು ಕಲ್ಲು ಮೇಲೆ ಬಂಡೆ ಮೇಲೆ ಮಲ್ಕೊಂಬಿಟ್ರಂತೆ. ಸುಸ್ತಾಗಿ ಹೇಳೋಕ್ಕಾಗಲ್ಲ ಅಂತ ಮಲ್ಕೊಂಬಿಟ್ಟಿದ್ದಾರೆ, ನಿದ್ರೆ ಇಟ್ಬಿಟ್ಟಿದೆ. 7-8 ಜನ ಇದ್ದಾರೆ ಇವರು, ಆ ಬಂಡೆ ಮೇಲೆ ಮಲ್ಕೊಂಬಿಟ್ಟಿದ್ದಾರೆ. ಅಲ್ಲಿ ಕಾಡು ಜನಾಂಗರಿದ್ದಾರೆ ಕೆಲವರು, ಕಾಡು ಜನ ಅವ್ರು ನೋಡಿದ್ರಂತೆ, ನೋಡಿದ್ರೆ ಯಾಕೋ ಪಾಪ ವಯಸ್ಸಾದವ್ರು ಸನ್ಯಾಸಿಗಳನ್ನು ಕಾಣಿಸ್ತಾರೆ, ವಯಸ್ಸಾದವ್ರು ಇದ್ದಾರೆ ಎಲ್ಲರೂ, ಪಾಪ ಕಷ್ಟ ಆಗಿದೆಯೇನೋ ಅಂತ ಹೇಳಿ ಅವ್ರು ಯಾರು ಅಂತ ಗೊತ್ತಿಲ್ಲ, ತಮಗಿರುವಂಥ ಹಣ್ಣುಗಳನ್ನೆಲ್ಲ ತಂದು ಇಟ್ಟು ನಿಂತ್ಕೊಂಡ್ಬಿಟ್ರಂತೆ ಕೈ ಕಟ್ಕೊಂಡು. ಎಚ್ಚರಾಗಿ ನೋಡ್ತಾರೆ, ಕಾಡು ಜನ ನಿಂತಿದ್ದಾರೆ ಕೆಲವರು, ಹಣ್ಣೆಲ್ಲ ಇಟ್ಟಿದ್ದಾರೆ ತಗೊಳ್ಳಿ ಅಂತ ಹೇಳಿದ್ರಂತೆ. ಇವರು ಅಲ್ಲೇ ತೊರೆಯಲ್ಲಿ ಸ್ನಾನ ಮಾಡಿ ಅಲ್ಲೇ ಪೂಜೆ ಮಾಡಿ ಆ ನೈವೇದ್ಯ ಮಾಡಿ ಅದೇ ಹಣ್ಣು ತಿಂದ್ರಂತೆ. ಎಲ್ಲಿದ್ದೀವಿ ನಾವು ಅಂತ ಕೇಳಿದ್ರಂತೆ. ಅವ್ರು ಹೇಳ್ತಾರೆ, ನೀವೀಗ ಚೋಳ ರಾಜ್ಯದಲ್ಲಿಲ್ಲ, ಕನ್ನಡದ ರಾಜ್ಯಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರಂತೆ. ಕನ್ನಡದ ರಾಜ್ಯಕ್ಕೆ ಬಂದಿದ್ದೀವಿ. ಅವ್ರು ಹೇಳ್ತಾ, ಮುಂದೆ ಹೆಂಗೆ ಹೋಗ್ಬೇಕು ನಾವು, ಎಲ್ಲಿ ಹೋಗ್ಬೇಕು ದಾರಿ ತೋರಿಸಿ ಅಂದಾಗ ಒಬ್ಬ ಮನುಷ್ಯನ ಗೊತ್ತು ಮಾಡಿಕೊಡ್ತಾರೆ, ಮುಂದೊಂದು ಊರಿದೆ ಇಲ್ಲಿ, ಆ ಊರಿಗೆ ಹೋಗಿ ಅಲ್ಲಿ ಬ್ರಾಹ್ಮಣರೊಬ್ಬರು ಇದ್ದಾರೆ ನಿಮ್ಗೆ ಸಹಾಯ ಮಾಡ್ತಾರೆ ಅವರು ಅಂತ.
5: ಹಾಯ್, ಯಾನಿಗನ್ ರಕ್ಷಶೆಟ್ಟಿ, ನೀವು ಕೇಳೋದು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.

0: धन्यवाद।
1: रेडियो सारंग 107.8 FM।
2: ಮಧ್ಯಾಹ್ನ ನಡ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ಒಂದು ಮನೆಗೆ ಬರ್ತಾರೆ ಸಣ್ಣ ಊರು. ಅಲ್ಲಿ ಬಂದಾಗ ಆ ಗೃಹಿಣಿ ಹೆಸರು ಚೇಲಾಚಲಾಂಬ ಅಂತ, ಚೆನ್ನಾಗಿ ಹೆಸರಿದೆ ಚೇಲಾಚಲಾಂಬ ಅಂತ. ಆಕೆ ಗುರುಗಳ ಬಗ್ಗೆ ಬಹಳ ವಿಶ್ವಾಸ, ರಾಮಾನುಜರ ಬಗ್ಗೆ ತುಂಬ ಕೇಳಿದ್ದಾಳೆ, ಆಕೆ ನೋಡಿಲ್ಲ. ಆದರೆ ಇವ್ರು ಬಿಳಿ ಬಟ್ಟೆಯಲ್ಲಿ ಇದ್ದಾರಲ್ಲ, ಗುರುತು ಹೆಂಗೆ ಹತ್ತಬೇಕು? ನಂತರ ಹೇಳ್ಕೊಂಡಾಗ ಹೇಳ್ತಾರೆ, ನಾವು ರಾಮಾನುಜರ ಭಕ್ತರು, ನಾವು ಅಲ್ಲಿ ತುಂಬ ಕೇಳಿದ್ದೇನೆ ಅವ್ರ ಮಾತು, ನೀವು ಶ್ರೀರಂಗದಿಂದ ಬಂದ್ರೆ ಅವ್ರ ಹೆಸರು ಕೇಳಿದ್ದೀರಾ ಅಂತ ಕೇಳ್ತಾಳೆ. ಇವ್ರಿಗೆ ಕೇಳಿದ್ದೇನಮ್ಮ, ನಾ ಹೆಸರು ಕೇಳಿದ್ದೇನೆ ಅಂತಾರೆ. ಆಕೆ ನಮಸ್ಕಾರ ಮಾಡೋ ಹೇಳ್ತಾಳೆ, ಇದೇ ಪಾದಕ್ಕೆ ನಮಸ್ಕಾರ ಮಾಡಿದ್ದೆ ನಾನು ಹಿಂದಕ್ಕೆ ಅಲ್ಲಿ ಅಂತ. ನೋಡಿದ್ಲೋ ಏನೋ ಗೊತ್ತಿಲ್ಲ, ಹೇಳ್ತಾಳೆ ಪಾದ ನೋಡಿದ್ದೆ ಅಂತ. ಆಮೇಲೆ ಆಕೆಗೆ ದೀಕ್ಷೆ ಕೊಟ್ರಂತೆ, ಆಕೆ ಗಂಡನ ದೀಕ್ಷೆ ಕೊಟ್ಟರು, ಅವನಿಗೆ ರಂಗದಾಸ ಅಂತ ಹೆಸರು ಕೊಟ್ಟರು. ಗಂಡ ಹೆಂಡತಿ ಇಬ್ಬರು ದೀಕ್ಷೆ ತಗೊಂಡ್ರು. ಅಲ್ಲಿಂದ ಮುಂದೆ ಅವ್ರ ಮಾರ್ಗದರ್ಶನ ಮಾಡಿ ಒಂದು ಸಣ್ಣ ಊರು ಬರ್ತದೆ, ಸಾಲಗ್ರಾಮ ಅಂತ. ಇವತ್ತಿಗೂ ಶ್ರೀವೈಷ್ಣವರಿಗೆ ಬಹಳ ಮುಖ್ಯ ಪ್ರದೇಶ ಅದು, ಸಾಲಗ್ರಾಮ ಅಂತ ಒಂದು ಊರು. ಅಲ್ಲಿ ಸಾಲಗ್ರಾಮದಲ್ಲಿ ಇಬ್ಬರು ಆಂಧ್ರ ಪೂರ್ಣರು ಅಂತೊಬ್ಬರು, ಎಷ್ಟು ಜನ ಪೂರ್ಣರು ಬರ್ತಾರೆ ನೋಡಿ, ಬೆಳಗ್ಗೆ ನೆನೆಸ್ಕೋತಾ ಇದ್ದೆ ನಾನು. ಕಾಂಚಿಯಲ್ಲಿ ಕಾಂಚಿ ಪೂರ್ಣರು, ತಿರುಪತಿಯಲ್ಲಿ ಶ್ರೀಶೈಲ ಪೂರ್ಣರು, ಶ್ರೀರಂಗದಲ್ಲಿ ಮಹಾಪೂರ್ಣರು. ಹೀಗೆ ಬಂದಾಗ ಇವರು ಆಂಧ್ರ ಪೂರ್ಣರು ಅಂತ. ಅವ್ರ ಮನೇಲಿ ಇರ್ತಾರೆ ಒಂದು ವಾರ 15 ದಿವಸ ಇರ್ತಾರೆ ಅವ್ರ ಮನೇಲಿ. ಅವ್ರಿಗೂ ದೀಕ್ಷೆ ಕೊಡ್ತಾರೆ. ಆಮೇಲೆ ಆಂಧ್ರ ಪೂರ್ಣರು ಅವ್ರ ಜೊತೆಗೆ ಸಾಲಗ್ರಾಮದಿಂದ ಹೊರಡ್ತಾರೆ. ಹೊರಟು ಎಲ್ಲಿಗೆ ಹೋಗಬೇಕು ಅಂದರೆ ಒಂದು ಊರು ಬರ್ತಾರೆ, ತೊಂಡನೂರು ಅಂತ ಒಂದು ಊರು. ತೊಂಡನೂರು ಗ್ರಾಮಕ್ಕೆ ಬಂದಿರ್ತಾರೆ. ತೊಂಡನೂರು ಬಹಳ ಪ್ರಸಿದ್ಧವಾದಂಥ ಊರು ಆವಾಗ. ತೊಂಡನೂರು ಯಾವುದು ಅಂದರೆ ಅದು ತೊಂಡನೂರು ಅಥವಾ ತೊಣ್ಣೂರು ಅಂತ ಕರೀತಿದ್ರಂತೆ. ಇವತ್ತು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯೊಳಗೆ ಪಾಂಡವಪುರ ತಾಲೂಕಿನಲ್ಲಿ ಇರುವಂಥ ಊರು. ಅದು ಹೊಯ್ಸಳರ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ನಗರ ಆಗಿತ್ತು. ಅದನ್ನು ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಬರೆದಿದ್ದಾರೆ ದಾಖಲೆಯೊಳಗೆ. ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಬರೆದಿದ್ದಾರೆ. ಆ ಊರಿಗೆ ಬಂದ್ರಂತೆ.

0: ಧನ್ಯವಾದ.
1: ಆ ಬಂದಾಗ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ, ಇಲ್ಲಿ ಹೊಯ್ಸಳರಿದ್ದರು, ಅಲ್ಲಿ ಚೋಳರಿದ್ದಾರೆ, ಚೋಳರ ರಾಜ್ಯ ದಾಟಿ ಹೊಯ್ಸಳರಿಗೆ ಬಂದಿದ್ದಾರೆ ಇವರು. ಬಂದಾಗ ಗಂಗವಾಡಿ ಅನ್ನೋ ಪ್ರದೇಶವನ್ನು ಚೋಳರು ಆಕ್ರಮಣ ಮಾಡಿಕೊಂಡು ಯುದ್ಧ ಮಾಡ್ತಾ ಇದ್ರು. ಅಗ್ದಿ ಒಂದು ಸಂಘರ್ಷ ಸಮಯ, ನಿರ್ಣಾಯಕ ಯುದ್ಧಗಳಾಗಬೇಕು, ಯಾರು ಗೆದ್ದಿತಾರೋ ಅವ್ರ ರಾಜ್ಯ ಬರ್ತದೆ ಅವರಿಗೆ ಅಂತ ಆಗಿತ್ತು. ಆ ಸಂಘರ್ಷ ಸಮಯದಲ್ಲಿ ತೊಂಡನೂರಿಗೆ ಬಂದಿದ್ದಾರೆ. ಆ ತೊಂಡನೂರಿಗೆ ರಾಜ ಯಾರು ಅಂದರೆ ವಿಠ್ಠಲ ದೇವ ಅಂತ, ಅವನು ಬಿಟ್ಟಿ ದೇವ ಅಂತ ಕರೀತಾ ಇದ್ರು. ಬಿಟ್ಟಿ ದೇವ ರಾಜ, ಅವನು ಜೈನ ಮತ ಧರ್ಮವನ್ನು ಪಾಲಿಸುವಂಥವನು, ಜೈನ ಧರ್ಮವನ್ನು ಮಾಡ್ತಿದ್ದ, ದಿನ ಶ್ರಮಣರು ಕರೆದು ಪೂಜೆ ಮಾಡಿ ಊಟಕ್ಕೆ ಹಾಕುವಂಥ ಕೆಲಸ ಅವನು. ಅವನ ಮುದ್ದಿನ ಮಗಳು, ಒಬ್ಬಳೇ ಮಗಳು, ಆ ಮಗಳಿಗೊಂದು ಪಿಶಾಚಿ ಹಿಡ್ಕೊಂಡಿತ್ತು. ಈ ಪಿಶಾಚಿಗಳ ಕಾಟ ಬಹಳ, ನನ್ನ ಮಟ್ಟಿಗೆ ಅದು ಮನೋರೋಗ, ಅದು ಪಿಶಾಚಿ ಗಿಶಾಚಿ ಏನಲ್ಲ. ಆಕೆಗೆ ಏನಾಗಿತ್ತು ಅಂದರೆ, ಏನೋ ಪಾಪ ಹುಡುಗಿ ಏನೋ ಮೈಮರು ಆಗ್ಬಿಡ್ತೋ ಏನೋ ಗೊತ್ತಿಲ್ಲ, ಬಟ್ಟೆ ಹಾಕೋತಿರಲಿಲ್ಲ, ಆಕೆ ಹಾಕಿದ ತಕ್ಷಣ ಬಿಚ್ಚಿಬಿಡೋಳು. ಅದು ಅಪ್ಪ ಅಮ್ಮನಿಗೆ ಭಾಳ ಮುಜುಗರ ಆಗೋದು, ಸಂಕಟ ಆಗೋದು, ಏನು ಮಾಡೋದಪ್ಪ ಹುಡುಗಿಗೆ ಹೇಗೆ ಮಾಡೋದು ಅಂತ ಚಿಂತೆ. ಎಷ್ಟು ಕಡೆ ತೋರಿಸಿದ್ರು, ವೈದ್ಯರಾಯಿತು, ಮನೋವೈದ್ಯರಾಯಿತು, ಶ್ರಮಣರು ಬರೋರು, ಜೈನ ಸನ್ಯಾಸಿಗಳು ಬಂದು ಏನೇನೋ ಮಂತ್ರ ಮಾಡಿದರು, ಏನಾದರೂ ಕಡಿಮೆ ಆಗಿರಲಿಲ್ಲ. ಈ ಗುರುಗಳು ಬಂದಿದ್ದಾರೆ, ಇವರು ಶ್ರೀರಂಗದಿಂದ ಬಂದಿದ್ದಾರೆ, ರಾಮಾನುಜರು ಅಂತ ಬಿಟ್ಟಿದ್ದೇವು ಗೊತ್ತಾದ ತಕ್ಷಣ ಅವ್ನು ನೆನಪಾಯಿತು, ಚೋಳರಾಜನ ಮಗಳಿಗೆ ಕೂಡ ಪಿಶಾಚೆ ಬಿಡಿಸಿದವರು ಇವರು, ಅದು ಕರ್ಕೊಂಬನ್ನಿ ಅವ್ರನ್ನ ಅಂತ ಹೇಳಿ ಅರಮನೆಗೆ ರಾಮಾನುಜರನ್ನು ಕರ್ಕೊಂಡು ಹೋದ್ರಂತೆ. ನೋಡಿದರು ಆ ಹುಡುಗಿಗೆ ಅಂಥ ಪಿಶಾಚಿ ಗಿಶಾಚಿ ಏನಿಲ್ಲ ಅಂತ ಅನಿಸಿರ್ಬೇಕು ಅವ್ರಿಗೆ. ಅವ್ರು ಹೇಳಿದ್ರಂತೆ, ಏನೂ ಚಿಂತೆ ಮಾಡಬೇಡಿ ಅಂತ ಹೇಳಿ ತಮ್ಮ ಪಾದೋದಕ ತಗೊಂಡು ಮಂತ್ರಾಕ್ಷತೆ ಹಾಕಿ ಆಕೆ ತಲೆ ಮೇಲೆ ಸಿಡಿಸಿದ್ರಂತೆ. ಆ ಕ್ಷಣದಿಂದ ಆಕೆ ಆರಾಮಾದ್ಲು, ನಾರ್ಮಲ್ ಆಗಿಬಿಟ್ಲು. ಬಿಟ್ಟಿದ್ದೇವನಿಗೆ ಆಶ್ಚರ್ಯ, ಇಷ್ಟು ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹಾಗಾದರೆ ಇದು ಬರೀ ಮಂತ್ರದಿಂದ ಹೋಗಿದ್ದಲ್ಲ, ವ್ಯಕ್ತಿತ್ವದಿಂದ ಆದದ್ದು, ದೊಡ್ಡ ವ್ಯಕ್ತಿತ್ವ ಇದು, ಅದಕ್ಕೆ ಶರಣಾಗಬೇಕು ಅಂತ ಹೇಳಿದ. ಅವ್ರ ಶಿಷ್ಯ ಆಗ್ಬಿಟ್ಟ. ಆಗ್ಬಿಟ್ಟು ಅವನು ಅರಮನೆ ಕರೆದು ಹೇಳಿದಂತೆ, ನಾನು ನನಗೂ ಪಂಚ ಸಂಸ್ಕಾರ ದೀಕ್ಷೆ ಕೊಟ್ಟು ನನಗೊಂದು ದೀಕ್ಷೆ ಕೊಟ್ಬಿಡಿ, ನಾನು ಆಗ್ತೀನಿ ಅಂತ ದೀಕ್ಷೆ ತಗೊಂಡಂತೆ. ದಾಖಲೆಗಳ ಪ್ರಕಾರ ಶಾಲಿವಾಹನ ಶಕವರ್ಷ 1093 ಇಸ್ವಿ ದುರ್ಮುಖಿ ನಾಮ ಸಂವತ್ಸರ ಅಂದರೆ 1117 ತಪ್ತಮುದ್ರಾ ಧಾರಣೆಯನ್ನು ಮಾಡಿ ಅವನ ಹೆಸರನ್ನು ಬದಲಾಯಿಸಿದರು. ಬಿಟ್ಟಿ ದೇವ ಹೋಗಿ ವಿಷ್ಣುವರ್ಧನ ಅಂತ ಹೆಸರಾಯಿತು, ಚಾಳುಕ್ಯ ರಾಜ ಆಗಿದ್ದಂಥ ವಿಷ್ಣುವರ್ಧನ, ಅವನು ವಿಷ್ಣುವರ್ಧನ ಆದ. ರಾಮಾನುಜರ ಆಜ್ಞೆಯಂತೆ ತೊಂಡನೋಳು ಕೆರೆ ಕಟ್ಟಿಸಿದಂತೆ, ಅದಕ್ಕೆ ತಿರುಮಲ ಸಾಗರ ಅಂತ ಹೆಸರಿಟ್ಟರು.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ನಾವು ಕೆಲಸ ಮಾಡೋಕೆ ಬಹಳ ಚಂದ, ಭಾರತೀಯರು ಬಹಳ ಚಂದ ಕೆಲಸ ಮಾಡ್ತೀವಿ. ದಾಖಲೆಗಳೇ ಇರೋಲ್ಲ. ಈಗ ಎಷ್ಟೋ ಜನ ನಿಮ್ಮ ತಂದೆ ಅಜ್ಜ ಇದ್ರೆ ಮನೆಯಲ್ಲಿ ಕೇಳಿ ನೋಡಿ, ಡೇಟ್ ಆಫ್ ಬರ್ತ್ ಏನು ಅಜ್ಜ ಅಂತ, ಯಾರಿಗೆ ಗೊತ್ತಪ್ಪ? ಆ ಹುಣ್ಣಿಮೆ ಇತ್ತಲ್ಲ, ಸೋಮೇಶ್ವರ ಜಾತ್ರೆ ದಿವಸ ಹುಟ್ಟಿದ್ದು, ಅದು ಯಾವ ಹುಣ್ಣಿಮೆನೋ ಯಾವ ಸೋಮೇಶ್ವರ ಜಾತ್ರೆನೋ. ಯಾವುದೋ ದಾಖಲೆ ಇಲ್ಲ ಇಲ್ಲಿ ನೋಡಿ. ಗುರುಗಳು ಎಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ, ಪ್ರತಿಯೊಂದು ದಾಖಲೆ ಮಾಡಿಟ್ಟಿದ್ದಾರೆ. ಇವತ್ತಿಗೆ ಕೂಡ ಈ ಪರಂಪರೆ ಉತ್ಸವ ಮೇಲ್ಕೋಟೆಯಲ್ಲಿ ವೈಭವದಿಂದ ನಡೆದು ಬರ್ತಾ ಇದೆ. ಆ ದಿವಸ ಅಂದು ಶ್ರೀರಾಮಾನುಜರ ವಿಗ್ರಹವನ್ನು ತಿರುನಾರಾಯಣನ ಮುಂದೆ ಕರ್ಕೊಂಡು ಹೋಗ್ತಾರೆ, ವಿಜಯ ಮಾಡ್ತಾರೆ. ಇದು ಕ್ರಿಸ್ತ ಶಕ ಆವಾಗಿನಿಂದ ನಡ್ಕೊಂಬಂದಂಥ ಉತ್ಸವ ಇದು. ಅದಕ್ಕೆ ನಾನು ಮೇಲ್ಕೋಟೆಗೆ ಹೋದಾಗ ತಮಗೆಲ್ಲ ಅನಿಸುತ್ತೆ ಅನಿಸುತ್ತೆ, ಅಂಥ ಜಾಗಕ್ಕೆ ಹೋದಾಗ, ಕಾಶಿಗೆ ಹೋದಾಗ, ಬದ್ರಿಗೆ ಹೋದಾಗ, ಅಥವಾ ಕೇದಾರಕ್ಕೆ ಹೋದಾಗ, ಅಲ್ಲಿ ದೇವಸ್ಥಾನ ಮುಂದೆ ನಿಂತ್ಕೊಂಡಾಗ ಒಂಥರ ರೋಮಾಂಚನ ಆಗಲ್ವಾ? ಇದೇ ಜಾಗದಲ್ಲಲ್ವ ಶಂಕರಾಚಾರ್ಯ ನಿಂತಿದ್ದು, ಇದೇ ಜಾಗದಲ್ಲೆಲ್ಲ ಮಧ್ವಾಚಾರ್ಯ ಬಂದಿದ್ದು, ರಾಮಾನುಜಾಚಾರ್ಯ ಬಂದು ನಿಂತ್ಕೊಂಡಿದ್ದು, ಯಾರ್ಯಾರು ಮಹಾಪುರುಷ ಈ ಜಾಗದಲ್ಲಿ ನಿಂತ್ಕೊಂಡಿದ್ದಾರಲ್ಲ, ನಮಗೂ ನಿಂತ್ಕೊಳ್ಳೋಕೆ ಒಂದು ಅವಕಾಶ ಆಯ್ತಲ್ಲ ಆ ಜಾಗದಲ್ಲಿ ಅಂತ ಅನ್ಸಲ್ವಾ? ಹಾಗೆ ಅನಿಸ್ಬೇಕೀಗ. 1,000 ವರ್ಷದಿಂದ ಪರಂಪರೆ ನಡ್ಕೊಂಬರ್ತಾ ಇದೆ. ಒಂದು ದಿವಸ ಮಾಡೋದು ದೊಡ್ಡದಲ್ಲ, 1 ವರ್ಷ ಮಾಡೋದು ದೊಡ್ಡದಲ್ಲ, 1,000 ವರ್ಷ ಬಿಟ್ಟು ಬಡದೆ ಮಾಡ್ಕೊಂಬರುವಂಥ ಪರಂಪರೆ ಇದೆಯಲ್ಲ, ಭಾಳ ದೊಡ್ಡದದು. ಅದಕ್ಕೆ DVG ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದಾಗ ವಿಗ್ರಹದಲ್ಲಿ ಏನು ಉಂಟು ಅಂತ ಕೇಳಬೇಡ. ಕೋಟಿ ಜನ ತಮ್ಮ ಶ್ರದ್ಧೆಯನ್ನು ಒಪ್ಪಿಸಿದಂಥ ಜಾಗ ಅದು, ಕೋಟಿ ಜನ ತಮ್ಮ ಶ್ರದ್ಧೆಯನ್ನು ಕೊಟ್ಟಂಥ ಜಾಗ. ಅದರ ಪರಿಣಾಮ ನಿನ್ನ ಮೇಲೆ ಆಗ್ತದೆ ಅಂತ. ಶ್ರದ್ಧೆ ಇದ್ದರೆ ಆಗ್ತದೆ, ಇಲ್ಲದೆ ಹೋದರೆ ಏನೂ ಆಗಲ್ಲ. ಶ್ರದ್ಧೆ ಇದ್ದರೆ ಕಲ್ಲು ದೇವರಾಗ್ತಾನೆ, ಶ್ರದ್ಧೆ ಇಲ್ಲದೆ ಹೋದರೆ ದೇವರ ಕಲ್ಲು ಆಗ್ತಾನೆ. ಆ ಶ್ರದ್ಧೆಯಿಂದ ಮಾಡ್ತಾರೆ. ನಂತರ ಶಿಷ್ಯನಾದಂಥ ಹೊಯ್ಸಳ ವಿಷ್ಣುವರ್ಧನನ ಸಹಕಾರದಿಂದ ದೇವಸ್ಥಾನ ಕಟ್ಟಿಸಿದ್ರಂತೆ. ಅಧಿಷ್ಠಾನ, ಭಿತ್ತಿ, ಕಪೋತ, ಗ್ರೀವ, ಶಿಖರ, ಸ್ತೂಪ ಎಲ್ಲ ಸೇರಿ ಒಂದು ದೇವಾಲಯವನ್ನು ಕಟ್ಟಿಸಿದ್ರಂತೆ.

0: யான் அம்ருத் சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையிலே
1: கண்டொடே பல தூப்பே நாளெனு கிரிஞ்சிடித்தின மாணிகோ இத்தே தோதக ஒப்ப பாடின பத்தைதலே கலகல.
2: ನಾವು ವಿಷ್ಣುವರ್ಧನ್ ಹೆಸರು ನೆನಪಿಡ್ತೇವೆ, ನಾಗಣ್ಣನ ಹೆಸರು ಯಾರಿಗೂ ನೆನಪಿರಲ್ಲ. ಆದ್ರಲ್ಲಿ ಕೆತ್ತಿಸಿದ್ದಾರೆ ಅವರಲ್ಲಿ, ಯಾಕೆ ಅಂದ್ರೆ ಭೈರಪ್ಪನವರು ಒಂದ್ ಕಡೆ ಬರೀತಾರೆ, ಬಹಳ ಚಂದ ಬರೀತಾರೆ, ದೇವಸ್ಥಾನ ಕಟ್ಟಬೇಕಾದ್ರೆ ಎಷ್ಟು ಜನ ಸೇವೆ ಮಾಡಿದ್ರು ಅಂತ. ರಾಜ ತನ್ನ ತಿಜೋರಿಯಿಂದ ಹಣ ಕೊಟ್ಟು ಸೇವೆ ಮಾಡಿದ, ಶಿಲ್ಪಿ ತನ್ನ ಶಿಲ್ಪ ಕಲೆಯಿಂದ ದೇವರ ಪೂಜೆ ಮಾಡಿದ, ಅರ್ಚಕರು ತಮ್ಗೆ ಗೊತ್ತಿರುವಂತಹ ಮಂತ್ರ ತಂತ್ರಗಳಿಂದ ಪೂಜೆ ಮಾಡಿದ್ರು, ಭಕ್ತ ತನ್ನ ಭಕ್ತಿಯಿಂದ ಪೂಜೆ ಮಾಡಿದ. ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದವ್ರೆ ಅಲ್ವಾ. ಕಾಂಟ್ರಿಬ್ಯೂಟ್ ಹೆಸರು ಮರಿಬಾರದಲ್ಲ, ಅದಕ್ಕೆ ಅಲ್ಲಿ ಬರೆಸ್ಬಿಟ್ಟಿದ್ದಾರೆ ಮೇಲೆ. ವಿಷ್ಣುವರ್ಧನನ ಮಂತ್ರಿಯಾದ ಸುರಿಗೆಯ ನಾಗಣ್ಣನ ನೇತೃತ್ವದಲ್ಲಿ ಕಟ್ಟಿಸಲಾಯಿತು ಅಂತ. ಅಮ್ಮನವರ ಸನ್ನಿಧಿಯ ತೊಲೆ ಮೇಲೆ ಆ ಶಾಸನ ಬರೆದು ಹಾಕ್ಬಿಟ್ಟಿದ್ದಾರೆ, ಗೊತ್ತಾಗಬೇಕು ಅಂಥೇಳಿ. ನಂತರ ನವರಂಗ, ಪಾತಾಳಾಂಕಣ, ಒಳಪ್ರಕಾರ, ಕೈಶಾಲೆ, ಈ ಹೊರ ಪ್ರಕಾರಗಳನ್ನೆಲ್ಲ ವಿಜಯನಗರ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಒಂದು ದಾಖಲೆ ಇದೆ. ಕಲ್ಯಾಣಿಗೆ ಪಶ್ಚಿಮ ಭಾಗದಲ್ಲಿ ಇರುವಂಥ ಶ್ವೇತ ದ್ವೀಪ, ಆ ಕನಸಲ್ಲಿ ಬಂದಿತ್ತಲ್ಲ ಅವರಿಗೆ, ಶ್ವೇತ ದ್ವೀಪದಲ್ಲಿ ಇರುವಂಥದ್ದು. ಗರುಡ ತಂದಿಟ್ಟಿದ್ದಾನೆ ಬಿಳಿ ಮಣ್ಣನ್ನು ಅಂತ. ಅಷ್ಟು ಒಳ್ಳೆ ಬಿಳಿ ಮಣ್ಣು ಎಲ್ಲೂ ಸಿಗಲ್ಲಂತೆ, ಅವರು ಊರ್ದ್ರಪುಂಡ್ರು ಹಾಕೋಬೇಕಾದ್ರೆ ಬೇಕಾಗುತ್ತಲ್ಲ, ಅದಕ್ಕೆ ಮಣ್ಣು ಸಿಕ್ತಂತೆ ಶ್ವೇತ ಮೃತ್ತಿಕೆ ಅಂತ. ಅಲ್ಲಿ ಹೋಗಿ ತಮ್ಮ ತ್ರಿದಂಡದಿಂದಾನೇ ಮೊದಲು ಅಗದ್ರಂತೆ ರಾಮಾನುಜರು, ಒಂದು ತ್ರಿದಂಡದ ಅಗದು ಆಮೇಲೆ ಭಕ್ತರಿಗೆ ಹೇಳಿ ತಕ್ಕೊಳ್ಳಿ ಇದನ್ನು ಅಂತ ಹೇಳಿ ಮಾಡಿದ್ರಂತೆ. ತಿರುನಾರಾಯಣನ ದೇವಸ್ಥಾನ ಸುತ್ತಮುತ್ತ ಇದ್ದಂಥ ಕೆಲವು ತೋಟ ಇತ್ತು, ಕಾಡು ಇತ್ತಲ್ಲ, ಕಾಡನ್ನೆಲ್ಲ ಸವರಿಸಿದ್ರು, ಒಂದು ನಗರ ನಿರ್ಮಾಣ ಮಾಡಿದರು, ಅದಕ್ಕೆ ತಿರುನಾರಾಯಣಪುರ ಅಂತ ನಾಮಕರಣ ಮಾಡಿದರು. ಈಗ ಮೇಲ್ಕೋಟೆ ಅಂತ ಏನಾಗಿದೆ, ಮೊದಲು ತಿರುನಾರಾಯಣಪುರ ಅಂತ ಹೆಸರು ಅದಕ್ಕೆ. ಅದಕ್ಕೆ ರಾಮಾನುಜರನ್ನ ಒಂದು ಹೆಸರು ಕೊಟ್ಟರು, ಬಿರುದು ಕೊಟ್ಟರಂತೆ, ನಗರೀಕೃತ ವೇದಾದ್ರಿ ಅಂತ. ನಗರೀಕೃತ ವೇದಾದ್ರಿ, ಒಂದು ನಗರವನ್ನು ಸೃಷ್ಟಿ ಮಾಡಿದಂಥ ಒಬ್ಬ ವೇದ ಪುರುಷ ಅಂತ.
3: ಮತ್ತೆ ಸಂಗೀತ ಕುಲಕರ್ಣಿಯವರ ಧ್ವನಿಯಲ್ಲಿ

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಾ ಬಾಂಧವ್ಯದ ಬಗ್ಗೆ ಮಾತನಾಡಿದ ಡಾಕ್ಟರ್ ಮಾಧವ್ ಎಂಕೆ, ಮಹೇಶ್ ಆರ್ ನಾಯಕ್, ಮಿಲನ್ ಕೆ ಭರತ್ ಭಾಗಮಂಡಲ ಮತ್ತು ಮೊಹಮ್ಮದ್ ಅಲಿ ಕಮರಾಲಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ದಂಡಿ ಕಾವ್ಯಾದರ್ಶದಲ್ಲಿ ಒಂದು ಮಾತು ಹೇಳ್ತಾನೆ, ಇದಮಂದಂ ತಮಃ ಕೃಷ್ಣಂ ಜಾಯೇತ್ ಭುವನತ್ರಯಂ ಯದಿ ಶಬ್ದಾವಯಂ ಜ್ಯೋತಿರ ಸಂಸಾರಂ ನಾದೀಪ್ಯತೆ. ಈ ಭಾಷೆ ಅಥವಾ ಶಬ್ದ ಅನ್ನುವ ಬೆಳಕು ಈ ಜಗತ್ತನ್ನು ಬೆಳಗದೆ ಹೋಗ್ತಿದ್ರೆ ಈ ಜಗತ್ತೆಲ್ಲ ಕತ್ತಲೆಯಲ್ಲಿ ಇರ್ತಿತ್ತು ಅಂತ. ಖಂಡಿತ ಹೌದು. ಒಮ್ಮೆ ಆಲೋಚನೆ ಮಾಡಿದರೆ ನಮಗೆ ಭಾಷೆ ಬಾರದೇ ಇರ್ತಿದ್ರೆ, ಮಾತು ಬಾರದೇ ಇರ್ತಿದ್ರೆ ನಾವು ಇಷ್ಟು ಹತ್ತಿರ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಮಾತ್ರ ಅಲ್ಲ, ಮನುಷ್ಯ ಸಂಘಜೀವಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನುಷ್ಯರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಅಂತಾದರೆ, ಒಂದು ಕುಟುಂಬವಾಗಿ ಬದುಕಬೇಕು ಅಂತಾದರೆ, ಒಂದು ಸಮಾಜವಾಗಿ ರೂಪುಗೊಳ್ಳಬೇಕು ಅಂತಾದರೆ ಅದಕ್ಕೆ ಭಾಷೆಯೇ ಕಾರಣ. ಮನುಷ್ಯ ಮನುಷ್ಯನ ಮಧ್ಯೆ ಒಂದು ಬಾಂಧವ್ಯವನ್ನು ತರುವಲ್ಲಿ ಭಾಷೆ ಬಹಳ ಪ್ರಧಾನವಾದಂಥ ಪಾತ್ರ ವಹಿಸ್ತದೆ. ಬಹುಶಃ ಇಲ್ಲಿ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಭಾಷೆಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ. ನಾನು ತುಳುವಿನ ಬಗ್ಗೆ ಸಮಯ ಇದ್ದಷ್ಟು ಒಂದೆರಡು ಚಿಂತನೆಯನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿರುವಂಥ ಮಾತು ಕಯ್ಯಾರು ಹೇಳಿರುವಂಥದ್ದು, ಏತು ಪೊರ್ಲುದ ಭಾಷೆ ನಮ್ಮ ತುಳು, ಸಾರ ಎಸಲುದ ತಾಮರೆ, ಪಂಡಿ ಬಾಯಿಡು ಕೇಂಡಿ ಕೆಬಿಟ್ಟು ಉರ್ಕರುಂಡು ಅಮೃತದ ನುರೆ ನುರೆ. ಬಹುಶಃ ಒಂದು ಭಾಷೆಯನ್ನು ಇಷ್ಟು ಚೆನ್ನಾಗಿ ವಿವರಿಸಲಿಕ್ಕೆ ಬೇರೆ ಯಾವ ಮಾತುಗಳು ಕೂಡ ಬೇಡ. ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ವಿಚಾರ ಉಲ್ಲೇಖ ಆಯಿತು, ವಿಶ್ವದ ಒಟ್ಟು ಸಂಸ್ಕೃತಿ ಭಾರತದಲ್ಲಿದೆ, ಭಾರತದ ಒಟ್ಟು ಸಂಸ್ಕೃತಿ ರಾಜ್ಯದಲ್ಲಿದೆ, ಇಡೀ ರಾಜ್ಯದ ಒಟ್ಟು ಸಂಸ್ಕೃತಿ ನಮ್ಮ ಜಿಲ್ಲೆಯಲ್ಲಿದೆ ಅಂತ. ಹೌದು, ಖಂಡಿತವಾಗಿಯೂ ನಮ್ಮ ತುಳು ಕೂಡ ಒಂದು ರಾಷ್ಟ್ರ ಭಾಷೆ. ಯಾಕೆಂದರೆ ಇದು ರಾಷ್ಟ್ರದಲ್ಲಿರುವ ಎಲ್ಲ ಭಾಷೆಗಳ ಹಾಗೆ ಒಂದು ಭಾಷೆ ಅನ್ನುವ ಮಾತನ್ನು ಹೇಳುತ್ತಾ, ತುಳುವಿಗೆ ಒಂದು ದೊಡ್ಡ ಹರವು ಇದೆ. ಪ್ರಾಕೃತಿಕ ವೈವಿಧ್ಯ ಇರಬಹುದು ಅಥವಾ ಬೇರೆ ಬೇರೆ ಪ್ರಾಕೃತಿಕವಾದಂತಹ ವಿಷಯಗಳು ತುಳು ಭಾಷೆಯಲ್ಲಿ ಸಮ್ಮಿಳಿತಗೊಂಡಿದೆ. ಇಲ್ಲಿಯ ಆಚಾರ, ಸಂಸ್ಕೃತಿ, ಸಂಸ್ಕಾರ ಮತ್ತು ಅದಕ್ಕೆ ಪೂರಕವಾಗಿ ತುಳು ಭಾಷೆ ಬೆಳವಣಿಗೆ ಆಗಿದೆ. ಇಲ್ಲಿಯ ವೈವಿಧ್ಯತೆ ಅದು ನೈಸರ್ಗಿಕವಾದದ್ದು. ನಾವು ಹೇಳುತ್ತೇವೆ ಪಂಚದ್ರಾವಿಡ ಭಾಷೆಗಳು ಅಂತ, ತಮಿಳು, ತೆಲುಗು, ಮಲಯಾಳಂ, ಹಾಗೆ ಕನ್ನಡ. ಇದರೊಟ್ಟಿಗೆ ತುಳು 2000 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇದೆ ಅಂಥೇಳಿ ವಿದ್ವಾಂಸರು ಹೇಳುತ್ತಾರೆ. ಆದರೆ ತುಳು ಎಂದು ಎದ್ದು ನಿಂತಲಿಲ್ಲ ಅಥವಾ ಕಾಲು ಕೆದರಿ ಜಗಳ ಮಾಡಲಿಲ್ಲ. ಎಲ್ಲ ಭಾಷೆಗಳಿಗೆ ಅದು ಪೂರಕವಾಗಿ ಸಹೋದರಿಕವಾಗಿ ಒಂದು ಭಾಷಾ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದಿದೆ. ತುಳುವರಿಗೆ ಖಂಡಿತವಾಗಿಯೂ ಭಾಷಾಂಧತೆ ಇಲ್ಲ, ಭಾಷಾ ದುರಾಭಿಮಾನ ಇಲ್ಲ. ಯಾಕಂತೇಳಿದರೆ ತುಳುವರು ಎಲ್ಲವನ್ನೂ ಒಪ್ಪಿಕೊಂಡವರು ಮತ್ತು ಎಲ್ಲರನ್ನೂ ಒಪ್ಪಿಕೊಂಡವರು. ಯಾಕಂತೇಳಿದರೆ ಈಗ ನಾವು ನೋಡ್ತೇವೆ, ನಮ್ಮ ಕರಾವಳಿಯನ್ನು ತೆಗೆದುಕೊಂಡರೂ ಕೂಡ ಒಂದು ಸುಮಾರು 7 ಭಾಷೆ ಇಲ್ಲಿ ಮಾತನಾಡಲ್ಪಡುತ್ತದೆ. ಕೊಂಕಣಿ ಮಾತಾಡೋರು ಇದ್ದಾರೆ, ಅದೇ ರೀತಿ ಬ್ಯಾರಿ ಮಾತಾಡೋರು ಇದ್ದಾರೆ, ಹವ್ಯಕ ಮಾತಾಡೋರು ಇದ್ದಾರೆ, ಬೇರೆ ಬೇರೆ ಭಾಷೆಗಳನ್ನು ಮಾತಾಡೋರು ಇದ್ದರೂ ಕೂಡ ಮನೆಯಿಂದ ಹೊರಗೆ ಬಂದಾಗ ಅವರ ವ್ಯಾವಹಾರಿಕ ಭಾಷೆ ಯಾವುದು ಅಂತ ಕೇಳಿದರೆ ಅದು ತುಳುವೇ ಆಗಿದೆ. ಯಾಕೆಂದರೆ ತುಳು ಅಂದರೆ ಅದು ಹೃದಯದ ಭಾಷೆ, ಅದು ಮನಸ್ಸಿನ ಭಾಷೆ, ಅದರಲ್ಲಿ ಒಂದು ಆಪ್ತತೆ ಇದೆ. ಇದು ಭಾಷೆ ಅಂತಾದರೆ ನಮ್ಮ ಆಚಾರದ ಬಗ್ಗೆ ತಗೊಂಡ್ರೆ ಒಂದು ಸಣ್ಣ ಅದೊಂದು ದೈವಾರಾಧನೆಯನ್ನು ತಗೊಂಡ್ರೂ ಕೂಡ ಆ ಒಂದು ಆರಾಧನೆ ಆಗಬೇಕು ಅಂತಾದರೆ ಎಲ್ಲ ಮನೆ ಮಾತಿನವರು ಅಲ್ಲಿ ಇದ್ದಾರೆ. ಪುರೋಹಿತರು, ಹವ್ಯಕ ಭಾಷೆಯನ್ನು ಮಾತಾಡುವ ಪುರೋಹಿತರು ಇರ್ಬೋದು ಅಥವಾ ಸತ್ತಿಗೆಯನ್ನು ಹಿಡಿಯುವ, ಜೀತಿಗೆಯನ್ನು ಹಿಡಿಯುವ ತುಳುವರು ಇರಬಹುದು, ಅದೇ ರೀತಿ ಅದಕ್ಕೆ ಪೂರಕವಾದಂಥ ಸಾಮಗ್ರಿಗಳನ್ನು ಒದಗಿಸುವ ಕೊಂಕಣಿ ಮನೆ ಮಾತಿನವರು ಇರ್ಬೋದು. ಅದೇ ರೀತಿ ನಾವು ಹೇಳ್ತೇವೆ ಮೊದಲಿಂದ ಗರ್ನಲ್ ಸಾಹಿಬಿರಂತ, ಗರ್ನಲ್ ಮಾತಾಡುವ ಗರ್ನಲ್ ಬಿಸಾಡುವಂಥವರು ಬ್ಯಾರಿ ಭಾಷೆ ಇರ್ಬೋದು. ಆದರೆ ಇವರೆಲ್ಲ ಒಟ್ಟಾಗಿ ಒಂದು ಬಾಂಧವ್ಯದಿಂದ ನಡೆಸಿ ಕೊಡುವಂತಹ ಒಂದು ಆರಾಧನೆಯೇ ದೈವಾರಾಧನೆ. ಬಹುಶಃ ಬಾಂಧವ್ಯಕ್ಕೆ ಇದಕ್ಕಿಂತ ಹೆಚ್ಚು ಉದಾಹರಣೆ ಬೇಡ. ಅದನ್ನೇ ರತ್ನಾಕರ ವರ್ಣಿ ತನ್ನ ಭರತವೇಷ ವೈಭವದಲ್ಲಿ ಒಂದು ಕಡೆ ಹೇಳ್ತಾನೆ, ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು, ಅಯ್ಯ ಮುಂಚಿದಿಯೇನೆ ತೆಲುಗ, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಂತ. ಅಂದರೆ ತುಳು ಭಾಷೆಯ ನೆಗಳತೆಯ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಹೇಳ್ಬೋದು. ಬಹುಶಃ ಮುಂದಿನವರ ಸರದಿಗೋಸ್ಕರ ನಾನು ವೇದಿಕೆಯನ್ನು ತೆರವು ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು.
2: ಮಹೇಶ್ ಆರ್ ನಾಯಕ್ ಕೊಂಕಣಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳು ಮಂಡಿಸ್ತಾರೆ.
3: ತುಳುವಿನ ಮಣ್ಣಿನಲ್ಲಿ ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ ನಾನು ಇವತ್ತು ನಿಮ್ಮ ಎದುರು ಕೊಂಕಣಿ ಭಾಷೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಾಹಿತ್ಯದ ಮನೆ, ಬಹುತ್ವದ ಬಹುತ್ವಕ್ಕೆ ಮನ್ನಣೆ ಅಂತ ಹೇಳುವಂತಹ ಒಂದು ಅದ್ಭುತ ಆಶಯದೊಂದಿಗೆ ತಾಂತ್ರಿಕವಾಗಿ ಕೊಂಕಣಿ 10ನೇ ಶತಮಾನದಿಂದ ನಮ್ಮ ನಡುವೆ ಇರುವಂಥ ಭಾಷೆ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಇವತ್ತು ಭಾಷಾ ವಿಜ್ಞಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಭಾಷಾ ಬಾಂಧವ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕೇವಲ ಪೀಠಿಕೆಯ ದೃಷ್ಟಿಯಿಂದ ಭಾಷೆಯ ಸಾಧ್ಯತೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂಥದ್ದು. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಪಾದದಲ್ಲಿ ಕೊಂಕಣಿ ಭಾಷೆಯ ಒಂದು ಭಾಗವನ್ನು ನಾವು ಕಾಣಬಹುದು. ಅದಕ್ಕಿಂತ ಎಲ್ಲ ಜಾಸ್ತಿಯಾಗಿ ನಾವು ಕೊಂಕಣಿಯನ್ನು ಎಲ್ಲಿ ಕಾಣ್ಬೋದು ಅಂತ ಕೇಳಿದರೆ ನಮ್ಮೆಲ್ಲ ಮನಸ್ಸಲ್ಲಿ ಬಾಯಿಯ ಇಲ್ಲಿ ಹೇಗೋ ಇದೆ, ಜೊತೆಗೆ ನಮ್ಮೆಲ್ಲ ಕಿಸೆಯಲ್ಲಿ ಕೊಂಕಣಿ ಇದೆ. ನೀವು ಯಾವುದೇ ನೋಟನ್ನು ತೆಗೆದು ನೋಡಿದರೆ 8ನೇ ಪರಿಚ್ಛೇದಕ್ಕೆ ಸೇರಿದ ಭಾಷೆಗಳಲ್ಲಿ ಒಂದಾಗಿ ಇರುವಂಥ ಕೊಂಕಣಿ ಭಾಷೆಯ ಬವಹ ಅದರಲ್ಲಿದೆ. 5 ರೂಪಾಯಿ ನೋಟು, 10 ರೂಪಾಯಿ ನೋಟು, 50 ರೂಪಾಯಿ ನೋಟು ಇತ್ಯಾದಿ ಅಂತೇಳಿ. ಹೇಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಯಾವುದೇ ಮನೆಯ ಭಾಷೆಗೆ ಇದ್ವನ್ನು ಒಂದು ಸಲ ನಮ್ಮ ಹೊಸ್ತಿಲ್ ದಾಟಿದ ಕೂಡಲೇ ನಾವು ತುಳು ಮಾತಾಡ್ತೇವೋ ಅದೇ ರೀತಿ ಇದೇ ಪಕ್ಕದ ಉತ್ತರ ಕನ್ನಡಕ್ಕೆ ಹೋದರೆ ಅಲ್ಲಿ ಎಲ್ಲವೂ ಕೊಂಕಣಿಯನ್ನು ಮಾತಾಡ್ತವೆ. ಕೊಂಕಣಿ ಮಾತಾಡಿದ ಕೂಡಲೇ ಅಲ್ಲಿ ಕೊಂಕಣಿಗೆ ಆಗಬೇಕಂತಿಲ್ಲ, ಅಲ್ಲಿ ಕೊಂಕಣಿ ಅಷ್ಟು ಜನಜನಿತವಾಗಿರುವಂಥ ಒಂದು ಪ್ರದೇಶದ ಭಾಷೆ ಉತ್ತರ ಕನ್ನಡದಲ್ಲಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಗೋವಾದ ರಾಜ್ಯ ಭಾಷೆ ವಿಶೇಷತೆಗಳನ್ನು ಗಮನಿಸ್ತಾ ಹೋದರೆ ಒಂದು ಭಾಷೆಯನ್ನು ಖಂಡಿತ ಬೆಳಿಗ್ಗೆ ಮೊನ್ನೆ ಸ್ಪೀಕರ್ ವ್ಯವಸ್ಥೆ ಹೇಳಿದ್ವು 50-60 ಕಿಲೋಮೀಟರ್ಗೆ ಭಾಷೆ ಬದಲಾಗುತ್ತೆ, ಅದು ನಮಗೆ ಗೊತ್ತೇ ಇದೆ. ಆದರೆ ಒಂದೇ ಭಾಷೆಗೆ ಸುಮಾರು ಅಧಿಕೃತವಾಗಿ 42 ಬೋಲಿ ಡೈಲೆಕ್ಟ್ ಇರುವಂಥ ಸಾಧ್ಯತೆ ಇರುವುದು ಕೊಂಕಣಿ ಭಾಷೆಯಲ್ಲಿ. ಉಪಪಂಗಡ ಪಂಗಡ ಅಥವಾ ನಾವು ನಿರ್ದಿಷ್ಟ ಹೇಳಬೇಕಾದ್ರೆ ಜಾತಿ ಸಮುದಾಯದ ಆಧಾರದಲ್ಲಿ ಸುಮಾರು 42 ಜಾತಿ ಸಮುದಾಯದವರು ಮಾತಾಡುವ ಕಾರಣ ಮತ್ತು ಪ್ರಮುಖವಾದ 3 ಧರ್ಮಗಳು ಹಿಂದೂ ಮುಸಲ್ಮಾನ ಮತ್ತು ಕ್ರೈಸ್ತ ಧರ್ಮದವರು ಮಾತಾಡುವ ಕಾರಣ ಅಷ್ಟು ವಿಭಿನ್ನವಾದ ಬೋಲಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಂಕಣಿ ಭಾಷೆ ಇಟ್ಟುಕೊಂಡಿದೆ. ಮಹಾರಾಷ್ಟ್ರಕ್ಕದು ಇನ್ನೂ ಕೆಲವು ಸೇವಿಸ್ಬೋದು, ಮಾಲ್ವಾಣಿ ಇತ್ಯಾದಿಗಳು. ನಮಗೆ ಗೊತ್ತಿರುವ ಹಾಗೆ ಕೊಂಕಣಿ ಭಾಷೆ ಹೆಚ್ಚು ಪ್ರಚಲಿತ ಇರೋದು ಈ ಕೊಂಕಣ ಬೆಲ್ಟಲ್ಲಿ, ಅಂದರೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಪಕ್ಕದ ಕೇರಳದಲ್ಲಿ. ಏನು ವಿಶೇಷತೆ? ಈಗಾಗಲೇ ರೇಮಂಡ್ ಅವರು ಹೇಳಿದ್ರು, ನಾವೆಲ್ಲ ಇದನ್ನು ಬಹಳ ಮುಖ್ಯವಾಗಿ ಕನ್ನಡ ಲಿಪಿಯನ್ನು ಆಧರಿಸಿ ಉಳಿಸಿ ಬೆಳೆಸ್ಕೊಂಡು ಬಂದಿರುವಂಥ ಭಾಷೆಗಳು. ಇದು ತುಂಬ ಹೆಮ್ಮೆಯ ವಿಷಯ ನಮಗೆ. ಅದರ ಜೊತೆಗೆ ಗೋವಾಕ್ಕೆ ಹೋದ ಇದೇ ಭಾಷೆಯನ್ನು ರೋಮನ್ ಲಿಪಿಯಲ್ಲಿ ಅಥವಾ ದೇವನಾಗರಿ ಲಿಪಿಯಲ್ಲೂ ಬಳಸ್ತಾರೆ. ಪಕ್ಕದ ಮಲಯಾಳಿ ಇದರಲ್ಲಿ ಮಲಯಾಳಿಯಲ್ಲಿ ಭಾಷೆಯಲ್ಲೂ ಸಹ ಕೇರಳದ ಬಂಧುಗಳು ಬಳಸ್ತಾರೆ. ಸ್ವಲ್ಪ ಮಟ್ಟಿಗೆ, ಬಹಳ ಅಲ್ಪ ಮಟ್ಟಿಗೆ ಕರ್ನಾಟಕದ ಭಟ್ಕಳದಲ್ಲೆಲ್ಲ ಅರೇಬಿಕ್ ಭಾಷೆಯಲ್ಲಿ ನವಾಯಿತ ಬಂಧುಗಳು ಇದನ್ನು ಬಳಸುವಂಥದ್ದು ಇದೆ. ಒಂದು ಭಾಷೆಗೆ 5 ಲಿಪಿಗಳು ಬಳಕೆ ಆಗುವಂಥದ್ದು ಭಾಳ ಒಂದು ವಿಶೇಷತೆಗಳಲ್ಲಿ ಒಂದು ಅಂತ ಅನ್ನಿಸ್ತಾ ಇದೆ. ಇನ್ನು ಕೊಂಕಣಿಯ ಸಾಹಿತ್ಯ ಮತ್ತು ನಾಟಕ ಸಿನಿಮಾ ನೋಡಲಿಕ್ಕೆ ಹೋದರೆ ಬಹಳ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಕೊಂಕಣಿಯ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿಗಳನ್ನು ಈಗಾಗಲೇ ಇಬ್ಬರು ಪಡ್ಕೊಂಡಿದ್ದಾವೆ. ಅದು ಹೊರತಾಗಿಯೂ ಗೋವಾದ ತ್ರಿಯಾತ್ ಅಂತ ಹೇಳುವಂಥ ನಾಟಕಗಳು, ಗೋವಾದಲ್ಲಿ ವಿಶೇಷವಾಗಿ ಇರುವಂಥ ಕೊಂಕಣಿ ಸಿನಿಮಾಗಳು ನಮ್ಮಲ್ಲೂ ಇದೆ. ಕೊಂಕಣಿ ನಾಟಕ ಸಿನಿಮಾಗಳು ನಮ್ಮಲ್ಲೂ ಇದೆ, ಅಲ್ಲಿ ವಿಶೇಷವಾಗಿ ಕಾಣುತ್ತೆ. ಬಹಳ ದೊಡ್ಡ ಮಟ್ಟಿನ ಒಂದು ಸಾಧ್ಯತೆಯನ್ನು ಕೊಂಕಣಿ ಭಾಷೆಗೆ ತೆಗೆದಿಟ್ಟಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಇಲ್ಲಿರುವಂಥ ನಾವು ಏನು 4 ಭಾಷೆಗಳ ಬಗ್ಗೆ ಮಾತಾಡ್ತೇವೆ, 4 ಭಾಷೆಗಳಿಗೆ ನಮ್ಮ ಸರ್ಕಾರ ಅಕಾಡೆಮಿಗಳನ್ನು ನೀಡಿದೆ. ಇದೊಂದು ಹೆಮ್ಮೆಯ ವಿಷಯ. ಈ ಅಕಾಡೆಮಿಯ ಮೂಲಕ ಅಥವಾ ಒಂದು ನಿರ್ದಿಷ್ಟ ಬೈಲಾಗಳ ಆಧಾರದಲ್ಲಿ ಈ ಭಾಷೆಗಳು ಬೆಳೆಯುವಂಥದ್ದು, ಭಾಷೆಗಳು ತನ್ನ ಸಂಸ್ಕೃತಿಯನ್ನು ತೋರಿಸುವಂಥ ಕೆಲಸಗಳು ಆಗ್ತಾ ಇದೆ. ಇದು ಇನ್ನೂ ವಿಶೇಷ ರೀತಿಯಲ್ಲಿ ಮುಂದೆ ಬೆಳಿಬೇಕಾಗಿದೆ, ನಾವು ಅದನ್ನು ಮುಂದೆ ಮಾತಾಡಲಿಕ್ಕಿದ್ದೇವೆ. ಈ ರೀತಿಯಾಗಿ ಒಂದು ಭಾಷೆ ಎಷ್ಟೋ ಸಮುದಾಯಗಳನ್ನು, ಎಷ್ಟೋ ಧರ್ಮಗಳನ್ನು, ಎಲ್ಲ ನಮ್ಮ ನಮ್ಮ ಖಾಸಗಿ ಆಚರಣೆ ಆಚಾರ ವಿಚಾರಗಳನ್ನು ಭಿನ್ನತೆಯನ್ನು ಮರೆತು ಸಮಾಜದಲ್ಲಿ ನಾವು ಒಂದು ಅಂತ ಹೇಳುವಂಥದ್ದು ತೋರಿಸುವಂಥ ಕೊಂಕಣಿಯೇ ಭಾಷಾ ಬಾಂಧವ್ಯಕ್ಕೆ ಒಂದು ಇಡೀ ಭಾಷೆಯೇ ಒಂದು ಉದಾಹರಣೆ, ಒಂದು ಸ್ಫೂರ್ತಿ ಅಂತ ಭಾವಿಸಿಕೊಳ್ತೇನೆ. ಮುಂದಿನ ವಿಚಾರಗಳು ನಮ್ಮ ಮಾತುಕತೆಯಲ್ಲಿ ಮುಂದುವರಿಲಿಕ್ಕಿದೆ. ಧನ್ಯವಾದ, ನಮಸ್ಕಾರ.
2: ಅರೆ ಭಾಷೆಯ ಮಿಲನ್ ಕೆ ಭರತ್ ಭಾಗಮಂಡಲ.
4: ಪಂಪ ಭಾರತದಲ್ಲಿ ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳುವ ಒಂದು ಪ್ರಸಂಗವನ್ನು ಪಂಪ ಬರೀತಾರೆ. ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳುವಾಗ ಕುಂತಿ ಮೂಲೆಯಲ್ಲಿ ಕುಳಿತು ಹೇಳ್ತಾಳೆ, ಮುಟ್ಟುವನ ಗಡ ಇವ ಕೃಷ್ಣನನ್ನು ಕಟ್ಟುವನ ಗಡ. ಈ ಗಡ ಇದೆಯಲ್ಲ, ಇದು ಅರೆಭಾಷೆಯಲ್ಲಿ ತುಂಬ ಪ್ರಚಲಿತದಲ್ಲಿರುವಂತಹ ಒಂದು ಪದ. ಅರೆ ಭಾಷೆ ಅಂದರೆ ಅರ್ಧ ಭಾಷೆ ಅಲ್ಲ, ಹಳೆಯ ಭಾಷೆ. ಪ್ರತಿಯೊಂದು ಭಾಷೆಯು ಒಂದು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತೆ, ಸಂಸ್ಕೃತಿಗೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿಕೊಂಡಿರುತ್ತೆ. ಹಾಗಾಗಿ ಭಾಷಾ ವಿದ್ವಾಂಸರು ಸಂಸ್ಕೃತಿ ಅಂದರೆ ಭಾಷೆ, ಭಾಷೆ ಅಂದರೆ ಸಂಸ್ಕೃತಿ ಅಂತ ಹೇಳುವ ವಾದವನ್ನು ಮುಂದಿಡ್ತಾರೆ. ಅವಿಭಜಿತ ಕೊಡಗು ದೇಶ ಹಬ್ಬಿತ್ತಲ್ಲ, ಅವಿಭಜಿತ ಕೊಡಗು ಇದ್ದಾಗ ಇದ್ದ ಅಮರ ಸುಳ್ಯ, ಸುಳ್ಯ, ಭಾಗಮಂಡಲ, ಮಡಿಕೇರಿ ಪ್ರಾಂತ್ಯದಲ್ಲಿ ಒಂದು ಸಮುದಾಯದವರು ಅಂದರೆ 10 ಕುಟುಂಬ 18 ಗೋತ್ರಕ್ಕೆ ಸೇರಿದ ಒಕ್ಕಲಿಗ ಸಮುದಾಯದ ಗೌಡ ಜನಾಂಗದವರು ತಮ್ಮನ್ನು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಳಕ್ಕೆ ಹುಟ್ಟಿಸಿಕೊಂಡ ಭಾಷೆ ಈ ಅರೆ ಭಾಷೆ, ಹಳೆಯ ಭಾಷೆ. ವಿದ್ವಾಂಸರು ಇದನ್ನು ಗೌಡ ಕನ್ನಡ ಅಂತ ಕರೀತಾರೆ, ಅಂದರೆ ಗೌಡ ಸಮುದಾಯದವರು ಮಾತನಾಡುವ ಭಾಷೆ ಅಂತ ಹೇಳಿ. ಸುಳ್ಯ ಮತ್ತು ಭಾಗಮಂಡಲದಂತಹ ಪರಿಸರದಲ್ಲಿ ಐ ಅರೆ ಭಾಷೆ ಸಮುದಾಯವನ್ನು ಮೀರಿ ಬೆಳೆದಿದೆ, ಅಂದರೆ ಜಾತ್ಯತೀತವಾಗಿ ಹಬ್ಬಿಕೊಂಡಿದೆ. ಉಳಿದ ಕಡೆ ಗೌಡ ಜನಾಂಗದವರಾದರೂ ತುಳು ಭಾಷೆ ಮಾತಾಡ್ತಾರೆ, ಕೊಡಗಿನಲ್ಲಿ ಗೌಡ ಜನಾಂಗದವರು ಕನ್ನಡ ಭಾಷೆಯನ್ನು ಮಾತಾಡ್ತಾರೆ. ಈ ಅರೆ ಭಾಷೆಗೆ ತನ್ನದೇ ಆದ ವಿಶೇಷತೆ ಇದೆ. ಕನ್ನಡದಲ್ಲಿ ನಾವು ವ್ಯಂಜನಗಳನ್ನು, ಅನುನಾಸಿಕಗಳನ್ನು ಸ್ವತಂತ್ರವಾಗಿ ಬಳಸೋದಿಲ್ಲ, ಆದರೆ ಅರೆ ಭಾಷೆಯಲ್ಲಿ ಅದಕ್ಕೆ ಬಹಳ ಅರ್ಥ ಇದೆ. ಹಣ್ಯ ಸ್ವಲ್ಪ, ಮಂಗ ಮಗ, ಕುಣ್ಯ ಸಣ್ಣವ, ಈ ರೀತಿ ಅನುನಾಸಿಕಗಳನ್ನು, ವ್ಯಂಜನಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಬೆಳೆಸ್ಕೊಳ್ತೇವೆ. ನಮ್ಮಲ್ಲಿ ಮಹಾಪ್ರಾಣ ಇಲ್ಲ, ಅಲ್ಪಪ್ರಾಣ. ನಮ್ಮಲ್ಲಿ ಷಕಾರ ಇಲ್ಲ, ಸಕಾರ. ಹಾಗಾಗಿ ನಮಗೆ ಅರೆ ಭಾಷೆ ಅರೆ ಭಾಷೆಯೇ. ನಾವು ಹೇಳೋದು ಅವನಿಗೆ ಭಾಷೆ ಇಲ್ಲಯ್ಯ, ಅವನಿಗೆ ಭಾಷೆ ಇಲ್ಲ ಅಂತ ನಾವು ಉಪಯೋಗಿಸೋದಿಲ್ಲ. ಹಾಗೆ ಇದರ ಧ್ವನಿಮ ವಿಭಕ್ತಿ ಪ್ರಸರಣಗಳನ್ನು ಪರಿಗಣಿಸಿ ಭಾಷಾ ವಿದ್ವಾಂಸರಾದ ಷಣ್ಮುಗಮ್ ಅವರು ಹೇಳ್ತಾರೆ, ಉತ್ತರ ದ್ರಾವಿಡ ಭಾಷೆಗಳನ್ನಾಡುವ ಬಲೂಚಿಸ್ತಾನದ ಬ್ರಾಹುಯಿ ಭಾಷಿಗರಿದ್ದಾರಲ್ಲ, ಅವರ ನಂತರ ಸ್ವತಂತ್ರವಾಗಿ ಈ ರೀತಿಯ ಭಾಷೆಯನ್ನು ಮಾತಾಡುವವರು ಅರಿಭಾಷಿಗರು ಅಂತ ಹೇಳಿ, ತನ್ನ ವಿಶೇಷವಾದ ಗುಣಗಳಿಂದ ಅರಿಭಾಷೆ ಅನ್ನೋದು ಕನ್ನಡದ ಉಪಭಾಷೆಯಾಗಿ ಆತುಕೊಂಡಿದ್ದರೂ ಕೂಡ ವಿದ್ವಾಂಸರು ಇದನ್ನು ಸ್ವತಂತ್ರ ಭಾಷೆಯೇ ಎಂದು ಗುರುತಿಸುತ್ತಾರೆ. ಹಳೆಯಗನ್ನಡದಲ್ಲಿ ಹಲವಷ್ಟು ಪದಗಳು, ಉದಾಹರಣೆಗೆ ಮಡಂಗ್, ಕಳಂಕ್, ಈ ಪದಗಳನ್ನು ಇಂದಿಗೂ ಯಥಾವತ್ತಾಗಿ ನಾವು ಅರಿಭಾಷೆಯಲ್ಲಿ ಬಳಸುತ್ತೇವೆ. ಯಾವುದೇ ಭಾಷೆಯಲ್ಲಿ ಕಾಣಸಿಗದ ಗೈಪ್ ಅಂದರೆ ಸಾರು, ಚೋಂಪ್ ಅಂತ ಹೇಳಿದರೆ ಎರಚು, ನೀಚ್ ಅಂದರೆ ಎತ್ತು ಮುಂತಾದ ಶಬ್ದಗಳ ಬಳಕೆ ಕೂಡ ಅರೆ ಭಾಷೆಯಲ್ಲಿದೆ. ಹಾಗಾಗಿ ನಾನು ಹೇಳಿದ್ದು ಅರೆ ಭಾಷೆ ಅಂದರೆ ಅರ್ಧ ಭಾಷೆ ಅಲ್ಲ. ಪರಿಚಿತರು ಇಲ್ಲಿ ಬಂದ ಕೂಡಲೇ ನನ್ನನ್ನು ಕೇಳಿದರು, ಏನಿದು ಅರೆ ಭಾಷೆ? ಅರೆ ಭಾಷೆ ಎಂದರೆ ಹಳೆ ಭಾಷೆ ಅನ್ನುವ ಅರ್ಥ ನಿಮಗಾಗಿರಬಹುದು ಅಂತ ಭಾವಿಸ್ತೇನೆ. ಪಕ್ಕಾ ಅರೆ ಭಾಷೆಯನ್ನು ಮಾತನಾಡುವ ಭಾಗಮಂಡಲದ ಪ್ರದೇಶದಲ್ಲಿ ಹುಟ್ಟಿದ್ದು ನಾನು. ಆಗೆಲ್ಲ ಅಲ್ಲಿಯ ಭಾಷೆ ಹೇಗಿತ್ತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಕೂಡ ಅರೆಭಾಷೀಕರಣವಾಗಿತ್ತು. ನಾವು ಸ್ಕೂಲ್ಗೆ ಊ ಸ್ಕೂಲ್, ಈ ಸ್ಕೂಲ್ ಅಂತ ಹೇಳ್ತಾ ಇದ್ವಿ. ಯೂನಿಫಾರ್ಮ್ಗೆ ಯುನಿಫಾರಮ್ ಅಂತ ಹೇಳ್ತಾ ಇದ್ವಿ. ಟಿಫನ್ ಬಾಕ್ಸಿಗೆ ಟಿಫಿನಿ ಅಂತ ಹೇಳ್ತಾ ಇದ್ವಿ. ಆದರೆ ಇಂದು ಅರೆಭಾಷೆ ಕೂಡ ಇಂಗ್ಲೀಷ್ಕರಣವಾಗಿದೆ. ಅರೆಭಾಷೆಯ ಬೈಗುಳ ಇನ್ನೂ ಚೆಂದ. ಅವನ ದೊಂಡೆ ಕಟ್ಟಿಕೆ, ಇವನ ಹುಲಿ ಹೊರ, ನಿನಗೆ ಗುಂಡಿ ತೆಗೆವ ಇಲ್ಲದೆ, ಇಷ್ಟು ಒಳ್ಳೆಯ ಬೈಗುಳವನ್ನು ಸ್ಟುಪಿಡ್ ಇಡಿಯಟ್ಗಳಲ್ಲಿ ಇಂಗ್ಲೀಷ್ಕರಣಗೊಳಿಸಿ ನಾವು ಮುಗಿಸ್ತಾ ಇದ್ದೇವೆ. ಅರೆಭಾಷೆಯ ವಿಶಿಷ್ಟತೆ, ವಿಭಿನ್ನತೆ ಇನ್ನೂ ಇದೆ. ಮುಂದಿನ ಕಾಲಾವಕಾಶದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಮಸ್ಕಾರಗಳನ್ನ ಹೇಳ್ತೇನೆ.
5: ಊಡ ಸೇರಿಯೋ ನಿಮಗೆ ಎಲ್ಲರಿಗೂ ನನ್ನ ಪಿರ್ಸತ್ತೋ ನಮಸ್ಕಾರಗಳು. ಒಂದು ಟೆಸ್ಟ್ ಡೋಸ್ ಕೊಟ್ಟದ್ದು ಬ್ಯಾರಿ, ನಾನು ಮಾತಾಡಿದರೆ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ನೋಡಲಿಕ್ಕೆ. ಬ್ಯಾರಿ ಬಹಳ ಸುಲಭವಾದಂತಹ ಭಾಷೆ, ಅದನ್ನು ಕಲಿಯುವುದು ಸಹ ಸುಲಭ, ಮಾತನಾಡುವುದು ಸಹ ಸುಲಭ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಬ್ಯಾಂಕ್ ಅಧಿಕಾರಿಗಳು ಇದ್ರಂತೆ. ಅವರು ಬ್ಯಾರಿ ಅಧಿಕಾರಿ, ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅವರ ಇಬ್ಬರು ಮಕ್ಕಳು, ಆ ಮಕ್ಕಳಿಗೆ ಕನ್ನಡ ಮಾತಾಡಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ಬಂದು ಅಲ್ಲಿ ಬೆಂಗಳೂರಿಗೆ ಹೋದ ಮೇಲೆ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕು ಅಂತೇಳಿ ಕನ್ನಡವನ್ನು ಅತ್ಯುತ್ತಮವಾಗಿ ಕಲಿಸುವ ಒಂದು ಟೀಚರನ್ನು ಮನೆಯಲ್ಲಿ ಟ್ಯೂಷನ್ ಕೊಡಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ರಂತೆ. 2 ತಿಂಗಳು ಕಳೆದ ನಂತರ ನನ್ನ ಮಕ್ಕಳು ಎಷ್ಟು ಕನ್ನಡ ಕಲಿತಿದ್ದಾರೆ ನೋಡುವಾಗ, ಇವರ ಮಕ್ಕಳು ಕನ್ನಡ ಕಲಿತದ್ದಕ್ಕಿಂತ ಸುಂದರವಾಗಿ ಆ ಟೀಚರ್ ಬ್ಯಾರಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರಂತೆ. ಅಂದರೆ ಬ್ಯಾರಿಗಳು ಸಾಧಾರಣ ತಮ್ಮ ಭಾಷೆಯನ್ನು ಇನ್ನೊಬ್ಬರಿಗೆ ಕಲಿಸುವುದರಲ್ಲಿ ಬಹಳ ನಿಪುಣರು ಅನ್ನುವುದು ಇದರಲ್ಲಿ ಕಾಣುತ್ತದೆ. ಸ್ನೇಹಿತರೆ, ಬ್ಯಾರಿ ಭಾಷೆಗೆ 1500 ವರ್ಷಗಳ ಇತಿಹಾಸ ಇದೆ. ವಿಚಿತ್ರವೆಂದರೆ ಲಿಪಿ ಇಲ್ಲದೆ, ಲಿಖಿತ ಗ್ರಂಥಗಳಿಲ್ಲದೆ, ದಾಖಲೆಗಳಿಲ್ಲದೆ, ಕೇವಲ ಬಾಯಿಯಲ್ಲೇ ಉಳಿದುಕೊಂಡು ಬಂದಂತಹ ಒಂದು ಸುಂದರವಾದಂತಹ ಭಾಷೆ ಬ್ಯಾರಿ ಭಾಷೆ. 1500 ವರ್ಷಗಳ ಇತಿಹಾಸ. ಆದರೆ ಈ ಬ್ಯಾರಿ ಭಾಷೆ ಆಡುವ ಬ್ಯಾರಿಗಳ ಸ್ಥಿತಿ ಕಾಲ ಬದಲಾದಾಗ, ಆಧುನಿಕತೆಯು ಹೊಳೆದಾಗ ಎಲ್ಲಿಯವರೆಗೆ ಬಂದು ಮುಟ್ಟಿತ್ತು ಎಂದರೆ, ಕಳೆದ 50 ವರ್ಷಗಳ ಹಿಂದೆ ಯಾರಾದರೂ ಒಬ್ಬ ನನ್ನನ್ನು ಏ ಬ್ಯಾರಿ ಅಂತ ಹೇಳಿದರೆ ಅದೊಂದು ಬೈಗುಳ, ನನಗೆ ನಾಚಿಕೆ ಆಗುತ್ತಿತ್ತು. ನಾನು ಬ್ಯಾರಿ ಎಂದು ಹೇಳಿಕೊಳ್ಳಲು ನಾನೇ ಹಿಂಜರಿಯುವಂತಹ ಪರಿಸ್ಥಿತಿ ನೋಡಿ. 1986 ಬೆಂಗಳೂರಿನಲ್ಲಿ ಒಂದು ಅಸೋಸಿಯೇಷನ್ ಪ್ರಾರಂಭವಾಗುತ್ತದೆ. ಅಂದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬ್ಯಾರಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿದ್ದರು. ಸೊ ಅವರು ಪರಸ್ಪರರನ್ನು ಅರಿತುಕೊಳ್ಳಲು, ತಮ್ಮ ಪ್ರಗತಿಯನ್ನು ಸಾಧಿಸಿಕೊಳ್ಳಲು ದ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಆ ಸ್ಥಾಪನೆಗೆ ಚಾಲನೆ ಕೊಟ್ಟ ನಂತರ ಬ್ಯಾರಿ ಎನ್ನುವ ಶಬ್ದ ಒಂದು ಚೂರು ಬಳಕೆಗೆ ಬರ್ತದೆ. ಅವರ ತಮ್ಮ ದಶಮಾನೋತ್ಸವವನ್ನು 1996 ವೈಭವಪೂರ್ಣವಾಗಿ ಬೆಂಗಳೂರಿನಲ್ಲಿ ಆಚರಿಸ್ತಾರೆ. 2 ದಿನದ ಸಮ್ಮೇಳನ, ಬ್ಯಾರಿ ವಿಶ್ವ ಸಮ್ಮೇಳನ. ನಮ್ಮ ಇಬ್ರಾಹಿಂ ಕೋಡಿಜಲ್ರವರು ನನ್ನ ಮುಂದೆ ಕೂತಿದ್ದಾರೆ. ಆ ಸಮ್ಮೇಳನದಲ್ಲಿ ಬಹಳಷ್ಟು ದುಡಿದಂತಹ ಹಿರಿಯ ವ್ಯಕ್ತಿಯವರು. ಆ ಸಮ್ಮೇಳನದ ಸಂದರ್ಭದಲ್ಲಿ ಈ ಬ್ಯಾರಿಗಳಿಗೆ ಒಂದು ರೀತಿ ಅವಲೋಕನ ಪ್ರಾರಂಭವಾಗ್ತದೆ. ಶೇ, ನಮಗೂ ಒಂದು ಭಾಷೆ ಇದೆ, ಆ ಭಾಷೆಯನ್ನು ನಾವು ಕೈಬಿಟ್ಟಿದ್ದೇವೆ, ಆ ಭಾಷೆಯನ್ನು ಏಕೆ ನಾವು ಮತ್ತೆ ಉತ್ತುಂಗಕ್ಕೆ ತರಬಾರದು ಅನ್ನುವಂತಹ ಒಂದು ಆಸೆ ಹುಡುತ್ತದೆ. ಅವರು ಆವಾಗ ಅಲ್ಲಿ ಒಂದು ಸಂಘವನ್ನು ಕಟ್ಟಿಕೊಡ್ತಾರೆ, ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಅಂತೇಳಿ. ಆ ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದವರು 1997 ಮಂಗಳೂರಿನಲ್ಲಿ ಒಂದು ಅದ್ಭುತವಾದಂತಹ ಪ್ರಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾರೆ. ಈ ಸಮ್ಮೇಳನಕ್ಕೆ ಆವಾಗ ಬಿ ಎಂ ಮೊಯ್ದೀನ್ ಸಾಹೇಬ್ರು ಅಂತೇಳಿ ಮಾಜಿ ಸಚಿವರಾಗಿದ್ದರು, ದಿವಂಗತರು. ಅವರು ಅದರ ಗೌರವಾಧ್ಯಕ್ಷರಾಗಿದ್ದರು. ಸಮ್ಮೇಳನಾಧ್ಯಕ್ಷರಾಗಿ ಇವತ್ತು ಈ ವೇದಿಕೆಗೆ ಯಾವ ಹೆಸರನ್ನು ನೀವು ಇಟ್ಟಿದ್ದೀರಿ, ಇದೇ ಬಿ ಎಂ ಇದ್ದಿನಬ್ಬನವರು ಪ್ರಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಆ ಸಮ್ಮೇಳನ ನಡೆದಾಗ ಎಲ್ಲ ಕಡೆ ಒಂದು ರೀತಿಯ ರೋಮಾಂಚನ. ಸೊ ಬ್ಯಾರಿ ಇಷ್ಟು ಸುಂದರವಾದ ಭಾಷೆ, ಇದನ್ನು ನಾವು ಬಿಟ್ಟಿದ್ದೇವೆ, ನಾವು ಕನ್ನಡದ ಅಕ್ಷರಗಳನ್ನು ಬಳಸಿ, ಕನ್ನಡದ ಲಿಪಿಯನ್ನು ಬಳಸಿ ಇದನ್ನು ಬರೆಯಬಹುದು ಎನ್ನುವಂತಹ ಒಂದು ಜ್ಞಾನ ಹೊಳಿತದೆ. ಬರವಣಿಗೆ ಇತಿಹಾಸದ ಒಂದು ಪ್ರಾರಂಭ ಆಗ್ತದೆ. ಒಳ್ಳೊಳ್ಳೆಯ ಪುಸ್ತಕಗಳು, ಕವನ ಸಂಕಲನಗಳು, ಕಥಾ ಸಂಕಲನಗಳು, ನಾಟಕಗಳು, ಕವಿಗೋಷ್ಠಿಗಳು ಇಡೀ ಜಿಲ್ಲೆಯಾದ್ಯಂತ ಮಾತ್ರವಲ್ಲ, ನಿಮಗೆ ಗೊತ್ತಿರಲಿ, ಈ ಬ್ಯಾರಿ ಭಾಷೆಯನ್ನು ಮಾತನಾಡುವವರು ಒಂದು ಸಮೀಕ್ಷೆಯ ಪ್ರಕಾರ 35 ಲಕ್ಷ ಜನರಿದ್ದಾರೆ. ಮಾತ್ರವಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ. ಅತಿ ಹೆಚ್ಚಾಗಿ ಹಾಸನ, ಬೆಂಗಳೂರು, ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿದ್ದಾರೆ. ದೇಶ ವಿದೇಶಗಳಲ್ಲೂ ಸಹ ಇದ್ದಾರೆ. ಈ ರೀತಿಯ ಒಂದು ಆಂದೋಲನ ಪ್ರಾರಂಭವಾಗ್ತದೆ. 2ನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಬಂಟ್ವಾಳದಲ್ಲಿ ನಡೀತದೆ. 3ನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಉಡುಪಿಯಲ್ಲಿ ನಡೀತದೆ. 4ನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಚಿಕ್ಕಮಗಳೂರಿನಲ್ಲಿ ಅತ್ಯಂತ ವೈಭವಪೂರ್ಣವಾಗಿ ನಡೀತದೆ. ಮತ್ತು ಸರ್ಕಾರದ ಮುಂದೆ ನಾವಿಟ್ಟಂತಹ ಹಕ್ಕೊತ್ತಾಯವನ್ನು ಸರ್ಕಾರ ಸ್ವೀಕರಿಸಿ ನಮಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಸಹ ಕೊಡಮಾಡುತ್ತದೆ. ಇವತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ನೀವು ಹೋಗಿ ನೋಡಿದರೆ ಅಲ್ಲಿ ಕಬಾಟುಗಳಲ್ಲಿ ಇಟ್ಟಿರುವಂತಹ ಆ ಬ್ಯಾರಿ ಪುಸ್ತಕಗಳು, ಬ್ಯಾರಿ ಡಿಕ್ಷನರಿ ಸಹ ಇವತ್ತು ಬಂದಿದೆ. 40,000 ಶಬ್ದಗಳನ್ನೊಳಗೊಂಡಂತಹ ಬ್ಯಾರಿ ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಸಹ ಬಂದಿದೆ. ಬೆಳವಣಿಗೆ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಹೇಳಿದರೆ, ನೀವು ನಿಮ್ಮ ಮೊಬೈಲನ್ನು ತೆಗೆದು ಈಗ ಗೂಗಲಿಗೆ ಹೋಗಿ, BarryInfo.com BarryInfo.com ಅಂತಲ್ಲಿ ಹೊಡೆದರೆ ಜಗತ್ತಿನಲ್ಲೇ ಪ್ರಪ್ರಥಮವಾದಂತಹ ಬ್ಯಾರಿ ವೆಬ್ಸೈಟ್ ಒಂದು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ವೆಬ್ಸೈಟಿನಲ್ಲಿ ಲೈಬ್ರರಿ ಇದೆ, ಆ ಲೈಬ್ರರಿ ಸೆಕ್ಷನ್ನಿಗೆ ಹೋದರೆ 160 ಒಂದಕ್ಕಿಂತ ಒಂದು ಒಳ್ಳೆಯ ಪುಸ್ತಕಗಳನ್ನು ಆ ಲೈಬ್ರರಿಯಲ್ಲಿದೆ. ಜಗತ್ತಿನಾದ್ಯಂತ ಯಾರೂ ಸಹ ಅದನ್ನು ಓದಬಹುದು. ಕನ್ನಡ ಲಿಪಿಯನ್ನು ಬರೆದದ್ದು. ಕನ್ನಡದಲ್ಲಿ ಬರೆಯುವ ಅನೇಕ ಮುಸ್ಲಿಂ ಸಾಹಿತಿಗಳಲ್ಲಿ ಬ್ಯಾರಿಗಳು ಬಹಳಷ್ಟು ಹೆಸರು ಗಳಿಸಿದವರು. ಫಕೀರ್ ಮೊಹಮ್ಮದ್ ಕಟ್ಪಾಡಿ ಇರ್ಬೋದು, ಬಳುವಾರ್ ಮೊಹಮ್ಮದ್ ಕುಂಜಿ ಅವರಿರಬಹುದು, ಮೊಹಮ್ಮದ್ ಕುಲಾಯಿ ಅವರಿರಬಹುದು, ಇಂತಹ ಒಳ್ಳೆಯ ಬರಹಗಾರರು ಸಾಹಿತಿಗಳು ಈ ಬ್ಯಾರಿ ಸಮುದಾಯದಿಂದ ಬಂದಿದ್ದಾರೆ. ಬ್ಯಾರಿ ಇವತ್ತು ಎಲ್ಲರ ಪಾಲಿಗೆ ಒಂದು ಪರಿಚಿತ ಭಾಷೆಯಾಗಿ ಬೆಳೆಯುತ್ತಿದೆ. ಇದು ಎಷ್ಟು ಸುಂದರವಾದ ಭಾಷೆ ಅಂದರೆ, ಮತ್ತು ಇದಕ್ಕೆ ಅಧಿಕೃತವಾಗಿ ಈ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಇವತ್ತು ಬ್ಯಾರಿಗೆ ಒಂದು ಅವಕಾಶ ಸಿಕ್ಕಿದರೆ ಇದೊಂದು ಮಾನ್ಯತೆ ಎಂದು ನಾವು ಭಾವಿಸುತ್ತೇವೆ. ಹಾಗೆ 2 ವರ್ಷಗಳ ಹಿಂದೆ ದಸರಾ ಕವಿಗೋಷ್ಠಿಯಲ್ಲಿ ಸಹ ಬ್ಯಾರಿಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿಗೆ ನಾನು ಒಂದು ಕವಿಯಾಗಿ ಹೋಗಿ ಅಲ್ಲೊಂದು ಕವನವನ್ನು ಹಾಡಿದ್ದೆ. ಆವಾಗ ನನ್ನ ತಲೆಯಲ್ಲಿತ್ತು, ನಾನು ಯಾವ ಬ್ಯಾರಿಯಲ್ಲಿ ಕನ್ನಡ ಕವನ ಹಾಡ್ತೇನೆ, ಅದು ಅಲ್ಲಿಯ ಜನರಿಗೆ ಅರ್ಥವಾಗಬೇಕು ಅಂತೇಳಿ. ಅದರ 2 ಪಾರವನ್ನು ಓದಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅವತ್ತು ನಾನು ಅಲ್ಲಿ ಮಂಡಿಸಿದಂತಹ ಬ್ಯಾರಿ ಕವನದ ಶೀರ್ಷಿಕೆ ನಂದು ಪಿರ್ಸತ್ತು ಕನ್ನಡ, ನನ್ನ ಪ್ರೀತಿಯ ಕನ್ನಡ. ಪಿರ್ಸ ಎಂದರೆ ಪ್ರೀತಿ. ಕನ್ನಡ ಚೆನ್ನೆಂಗೆ ಕನ್ನಡಿ ಪೋಲೆ, ಕನ್ನಡ ಅಕ್ಷರ ಕಣ್ಮಣಿ ಪೋಲೆ, ಕನ್ನಡ ಭಾಷರು ಓರೋರು ಶಬ್ದಂ ಕೃಷ್ಣ ಊದಿಯೋ ಕೊಳಲುರು ಪೋಲೆ, ಕನ್ನಡ ಭಾಷೆಗೆ ಜೈಚೆಲ್ಲಿ ಕನ್ನಡ ಮೇನಕ್ಕೆ ಮೈಚೆಲ್ಲಿ. ಮೈಚೆಲ್ಲ ಅಂದರೆ ಸಾಕು ಎಂದು ಹೇಳು ಅಂತೇಳಿ. ಬ್ಯಾರಿ ಭಾಷೆಗೂ ಕನ್ನಡ ಅಕ್ಷರ ಕನ್ನಡ ಬ್ಯಾರಿಗೆ ಇಲ್ಲ ಮತ್ಸರ, ಕನ್ನಡ ಚೆನ್ನೆಂಗೆ ಕಸ್ತೂರಿ ಪೋಲೆ, ಕನ್ನಡ ನಂಗು ತುತ್ತೂರಿ ಪೋಲೆ, ಕನ್ನಡ ಚೆನ್ನೆಂಗೆ ಜೈಚೆಲ್ಲಿ ಕನ್ನಡ ಮೇ ನಗು ಮೈಚೆಲ್ಲಿ. ಕನ್ನಡ ಬಿಟ್ಟು ಬ್ಯಾರಿ ಇಲ್ಲ, ಬ್ಯಾರಿ ಬಿಟ್ಟು ಕನ್ನಡ ಇಲ್ಲ. ನಮಸ್ಕಾರ.
6: ಸಬ್ಜೆಕ್ಟ್ ನನಗೆ ಮೊನ್ನೆ ಒಂದು ಅನುಭವಕ್ಕೆ ಬಂತು. ಒಂದು ಲೇಖನ ಬರೆಯೋ ಸಂದರ್ಭದಲ್ಲಿ ತಾಯಿ ನುಡಿ ಅಲ್ಲದೆಯೂ ನುಡಿ ತಾಯಿಯ ಸೇವೆಗೈದವರು ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ನಮ್ಮಲ್ಲಿ ಅನೇಕರಿದ್ದಾರೆ. ಈಗಾಗಲೇ ಉಲ್ಲೇಖ ಆಯಿತು, ಮಂಜೇಶ್ವರ ಗೋವಿಂದ ಪೈಗಳು ಪಂಜ ಮಂಗೇಶ್ವರಯ್ಯರ ಮನೆ ಮಾತು ಕೊಂಕಣಿ, ಆದರೆ ಅವರು ಬರೆದದ್ದು ಕನ್ನಡದಲ್ಲಿ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು, ಇದಿನೊಬ್ಬರು ಇರ್ಬೋದು ಅಥವಾ ಬಳುವಾರ ಇರ್ಬೋದು, ಅವ್ರ ಮನೆ ಭಾಷೆ ಬ್ಯಾರಿ, ಆದರೆ ಅವರು ಬರೆದದ್ದು ಕನ್ನಡದಲ್ಲಿ. ಇನ್ನು ಅನೇಕ ಜನ ತುಳುವರು, ಅದು ಕಯ್ಯಾರ ಕಿಂಜಣರಯ್ಯವರನ್ನು ಮೊದಲುಗೊಂಡು ನಾವು 10 ಜನರನ್ನು ಹೆಸರಿಸ್ಬೋದು. ಆದರೆ ಅವರೆಲ್ಲರ ಮನೆ ಮಾತು ತುಳು ಆದರೂ ಕೂಡ ಅವರು ತಾಯಿ ಭುವನೇಶ್ವರಿಯನ್ನು ಶ್ರೀಮಂತಗೊಳಿಸಿದವರು. ಹಾಗೆ ನಾವು ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಒಂದು, ತುಳುವಿನಲ್ಲಿ ಆಗಬೇಕಾಗಿದ್ದೇನು ಅಂತ ತಾವು ಕೇಳುವಾಗ ಮೊದಲು ನಾವೆಲ್ಲರೂ, ಅದು ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಕನ್ನಡ ಇರ್ಬೋದು, ನಮ್ಮ ಮಾತೃಭಾಷೆಯಲ್ಲಿ ಮಾತಾಡುವುದನ್ನು ನಾವು ರೂಢಿಸಿಕೊಳ್ಬೇಕು. ಯಾಕಂತೇಳಿದರೆ ಒಂದು ಆಟ ಅಂತ ಸಂಸ್ಥೆ ಇದೆ, ಆಲ್ ಅಮೇರಿಕನ್ ಅಸೋಸಿಯೇಷನ್, ತುಳು ಅಸೋಸಿಯೇಷನ್ ಅಂತ. ಭಾಸ್ಕರ್ ಶರೀಗಾರರು ಅಂತ ಅದರ ಅಧ್ಯಕ್ಷರಿದ್ದಾರೆ, ಅಮೇರಿಕದಲ್ಲಿದ್ದಾರೆ. ಮೊನ್ನೆ ಅವರು ಒಂದು ವಿಷಯದ ಬಗ್ಗೆ ಮಾತಾಡಿದರು ಆನ್ಲೈನಲ್ಲಿ. ಅವರು ಶುರುವಿಗೆ ಮಾಡುವ ಕೆಲಸ ಏನಂದರೆ, ಈ ದುಬೈ, ಕುವೈಟ್, ಅಮೇರಿಕದಲ್ಲಿದ್ದವರು, ಅವರಿಗೆ ಇದರ ವಾಸ್ತವ ಅರಿವಾಗಲಿಕ್ಕೆ ಶುರುವಾಗಿದೆ. ಯಾಕಂದರೆ ಅಲ್ಲಿ ಇದ್ದು ಇದ್ದು ಅವರವರ ಮಕ್ಕಳಿಗೆ ಶುರುವಿಗೆ ತುಳು ಕಲಿಸೋದು. ಆದರೆ ನಮ್ಮ ದುರಂತ ಅಂದರೆ, ನಾವು ಮಂಗಳೂರಿನವರು ಅಥವಾ ಕರಾವಳಿಯವರು, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಲಿಕ್ಕೆ ಶುರು ಮಾಡೋದು. ಅನ್ಯಥ ಭಾವಿಸಬೇಡಿ ಯಾರು ಸಹ, ದಯಮಾಡಿ. ನಾನು ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಟು ಬರುವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ, ಅಂದರೆ ಬಡವರು ಇಂಗ್ಲೀಷ್ ಮಾತಾಡಬಾರ್ದಂತ ಮತ್ತೆ ಇನ್ನೊಂದು ಸಮಸ್ಯೆ ಆಗ್ಬೋದು ಅದು, ಒಬ್ಬರು ವಾಚ್ಮ್ಯಾನ್ ಅವರ ಹೆಂಡತಿ ಪಾಪ, ಅವರು ಗುಡಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಮಗು ಕಕ್ಕ ಮಾಡ್ತಾ ಉಂಟು. ಮಗುವಿಗೆ ನೀನು ಅಲ್ಲಿ ಕಕ್ಕ ಮಾಡಬೇಡ ಅಂತ ಹೇಳೋದಿಲ್ಲ, ಈ ತಾಯಿ ಕಮ್ಮು ಕಮ್ಮು ಗೋ ಗೋ ಅಂತ ಇಂಗ್ಲೀಷ್ ಕಲಿಸ್ತಾ ಉಂಟು. ಅಂದರೆ ದಯಮಾಡಿ ಕ್ಷಮಿಸಬೇಕು ನಾನು ಈ ಮಾತು ಹೇಳಿದ್ದಕ್ಕೆ. ಅಂದರೆ ನಾನು ತುಳುಗೆ ಏನಾಗಬೇಕು ಅಂತ ಹೇಳುವಾಗ ಅಥವಾ ಕನ್ನಡಕ್ಕೆ ಏನು ಮಾಡಬೇಕು ಅಂತಾದರೆ, ನಮ್ಮ ಭಾಷೆಯನ್ನು ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಅಥವಾ ಮಕ್ಕಳಲ್ಲಿ ಮಾತಾಡುವ ಕೆಲಸ ಶುರುವಿಗಾಗಬೇಕು. ಮತ್ತು ಇನ್ನೊಂದೇನು ಅಂತೇಳಿದರೆ, ನಾವು ಭಾಷೆಗೆ ಅದಾಗಲಿಲ್ಲ, ಇದಾಗಲಿಲ್ಲ, 8ನೇ ಪರಿಚಯದಕ್ಕೆ ಸೇರಲಿಲ್ಲ, ಮತ್ತೊಂದು, ಹೀಗೆ ನಾವು ಗಲಾಟೆ ಮಾಡ್ತೀವಿ ಸರಿ. ಆದರೆ ನಮ್ಮ ಭಾಷೆಯನ್ನು ಒಂದು ಅಂತರ್ಜಾಲದಲ್ಲಿರ್ಬೋದು ಅಥವಾ ಒಂದು ಬೇರೆ ಬೇರೆ ವಿಷಯದಲ್ಲಿ ಎಷ್ಟು ನಾವು ಪ್ರಚುರಪಡಿಸ್ತೇವೆ ಅಥವಾ ನಮ್ಮ ಲೇಖನಗಳು, ಬರವಣಿಗಳು, ಈಗ ನಮ್ಮ ಒಂದು ಆಡು ಭಾಷೆಯಾಗಿ ತುಳು ತುಂಬ ಸಮೃದ್ಧವಾಗಿದೆ, ಸಾಕಷ್ಟು ಸಾಹಿತ್ಯಗಳು ಇವೆ, ಪಾಡ್ದನ ಅಥವಾ ಇತ್ಯಾದಿ. ಆದರೆ ನಮ್ಮ ಯೂನಿವರ್ಸಿಟಿಯ ಒಬ್ಬರು MCA ಡಿಪಾರ್ಟ್ಮೆಂಟ್ನ ಒಬ್ಬರು ರಿಸರ್ಚ್ ಸ್ಕಾಲರು ಸಂಶೋಧನೆ ಮಾಡಬೇಕಾದ್ರೆ ಅವರಿಗೆ ತುಳುವನ್ನು ಅಳವಡಿಸಲಿಕ್ಕೆ, ಅಂತರ್ಜಾಲದಲ್ಲಿ ಅಳವಡಿಸಲಿಕ್ಕೆ ಅವರು ಅನೇಕ ಲೇಖಕರ ಹತ್ರ ದಮ್ಮೆ ಹಾಕಿ ಹೋದರು. ಯಾರು ಅವ್ರ ಪುಸ್ತಕ ಕೊಡಲಿಕ್ಕೆ ತಯಾರಿಲ್ಲ ಅಂದರೆ ಅವ್ರಿಗೆ ಎಲ್ರಿಗೆ ಭಯ ಏನಂತೇಳಿದರೆ, ತಮ್ಮ ಲೇಖನವನ್ನು ಯಾರಾದರೂ ಕದ್ಕೊಳ್ಬೋದು ಅಥವಾ ಕೃತಿ ಚೌರಿ ಆಗ್ಬೋದು, ನನ್ನ ಹೆಸರು ಹೋಗ್ಬೋದು ಅಂತ. ಹಾಗಿರುವಾಗ ತುಳುವಿಗೆ ಸಂಬಂಧಪಟ್ಟ ರೆಫರೆನ್ಸ್ಗಳು ಎಲ್ಲಿ ಸಿಗ್ತವೆ? ನಮಗೆ ಅಂತರ್ಜಾಲದಲ್ಲಿ ಬ್ರೌಸ್ ಮಾಡಿದಾಗ ಅಥವಾ ಹುಡುಕಿದಾಗ ನಮಗೆ ತುಳುವಿಗೆ ಸಂಬಂಧಪಟ್ಟ ವಿಚಾರಗಳು ಸಿಗಬೇಕು, ಸಾಹಿತ್ಯವು ಸಿಗಬೇಕು. ಅದು ಮತ್ತು ನಮ್ಗೆ ಸ್ವಲ್ಪ ಮಡಿವಂತಿಗಿದೆ, ದಯಮಾಡಿ ಕ್ಷಮಿಸಬೇಕು ಎಲ್ಲರೂ. ಏನಂತೇಳಿದರೆ, ನಾವು ಈ ತುಳು ಪ್ರೇಮಿಗಳು ಅಂತ ಹೇಳುವ ನಾವು ಕೆಲವರು ಏನು ಮಾಡ್ತೇವೆ ಅಂದರೆ, ನಾವು ಪಕ್ಕ ಒಂದು ತುಳುವಿನಲ್ಲಿ ಮಾತಾಡಲಿಕ್ಕೆ ಹೋಗಿ ಅದನ್ನು ಉಳಿದ ಭಾಷೆಗೆ ಹಂಚುವುದಿಲ್ಲ. ನಮ್ಮ ಒಬ್ಬರು ಧಾರವಾಡದ ಸ್ನೇಹಿತರು ಹೇಳಿದರು, ನೀವು ತುಳುವಿನ ಬಗ್ಗೆ ಕನ್ನಡದಲ್ಲಿ ಹೇಳಿ. ಹಾಗೇನೆಂದರೆ ತುಳು ಭಾಷೆ ಎಲ್ಲ ವಿಷಯಗಳು ಎಲ್ರಿಗೂ ಗೊತ್ತಾಗುತ್ತೆ. ಇವತ್ತು ಇಂಗ್ಲೀಷ್ ಬೆಳೆದದ್ದೇನು ಅಂತೇಳಿದರೆ, ತಪ್ಪೇ ಮಾತಾಡಲಿ ಅಥವಾ ಹೇಗೆ ಮಾತಾಡಲಿ, ಇಂಗ್ಲೀಷನ್ನು ಹೇಗೆ ಬೇಕಾದರೆ ಮಾತಾಡಲಿ, ಅವರು ಅದಕ್ಕೆ ಆಕ್ಷೇಪ ಮಾಡೋದಿಲ್ಲ. ಧಾರವಾಡದವರು ಕಾರ್ ಕಾರ್ ಆರ್ ಸೈಲೆಂಟ್, ಇವರು ಕಾರು ಬಸ್ಸು, ನೀವು ಹೇಗೆ ಬೇಕಾದರೆ ಮಾತಾಡಲಿಕ್ಕೆ ಇಂಗ್ಲೀಷು ಒಂದು ಪರ್ಮಿಷನ್ ಕೊಟ್ಟಿದೆ. ಆ ಕಾರಣಕ್ಕೆ ಅದು ಭಾಷೆ ಬೆಳೆದಿದೆ. ನಮ್ಮ ಭಾಷೆಗೂ ಕೂಡ ಒಂದಷ್ಟು ವ್ಯಾಪ್ತಿ ವಿಸ್ತಾರ ಇವೆಲ್ಲ ನಾವು ಬೆಳೆಸಬೇಕು, ಮತ್ತು ಆ ಭಾಷೆಯ ಜ್ಞಾನ ಸಂಪತ್ತು ಎಲ್ಲ ಕಡೆ ಹರಡಬೇಕು. ಇದು ಮೊದಲು ನಮ್ಮಿಂದ ಆಗಬೇಕು. ಆನಂತರ ನಾವು ಹೇಳ್ಬೋದು ಏನಂದರೆ, ಸರ್ಕಾರ ಅದು ಮಾಡಬೇಕು, ಸರ್ಕಾರ ಇದು ಮಾಡಬೇಕು. ಸರ್ಕಾರ ತನ್ನ ಪಾಡಿಗೆ ಮಾಡುವುದನ್ನು ಮಾಡಿದೆ, ಅಕಾಡೆಮಿ ಮಾಡಿದೆ ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ಸಂಸ್ಥೆಗಳನ್ನು ಮಾಡಿದೆ. ನಮ್ಮಲ್ಲಿ ಸಾಕಷ್ಟು 48 ತುಳು ಸಂಘಟನೆಗಳಿವೆ, ಅವು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾವೆ. ಆದರೆ ನಮ್ಮ ಭಾಷೆಯನ್ನು ಉಳಿಸುವ ಕೆಲಸ ನಮ್ಮ ಮನೆಯಿಂದ ಆಗಬೇಕು, ಬೇರೆಯವರು ಮಾಡಲಿ ಅಂತ ನಾವು ಮತ್ತೆ ನಿರೀಕ್ಷೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಸರ್.
3: ನಮಗೆ ಕೊಂಕಣಿಯಲ್ಲಿ ಏನಾಗಬೇಕು ಅಂತ ಹೇಳೋದನ್ನು ನಾನು ಮಾಧವ ಅವರ ಮಾತನ್ನು ಮುಂದುವರಿಸ್ತೇನೆ. ಸರ್ಕಾರದ ಬಗ್ಗೆ ನಾವು ಪಟ್ಟಿಯೇ ಕೊಡ್ಬೋದು, ಅದು ಬಹುಶಃ ಈ ಸಂದರ್ಭ ಅಲ್ಲ ಅಂತ ಭಾವಿಸಿಕೊಳ್ತೇನೆ ನಾನು. ಕೊಂಕಣಿ ಅಂತ ಹೇಳುವಾಗ ಒಂದು ಭಾಷೆ ಅಂತ ಹೇಳುವಾಗ ಹೇಗೆ ಸಂಸ್ಕೃತಿ ಬರುತ್ತೆ, ಆ ಸಂಸ್ಕೃತಿ ಒಳಗಿನ ಕೊಂಕಣಿಯ ತಿಂಡಿ ಅಂತೇಳಿದರೆ ಬಹುಶಃ ಅನೇಕ ತಿಂಡಿಗಳು ಇಲ್ಲಿ ಎಲ್ಲರಿಗೆ ಕೂತಲ್ಲೇ ಒಂದು ಸಲ ಬಾಯಲ್ಲಿ ಸಹಜವಾಗಿ ನೋಡಿ ತಲೆ ಅಲ್ಲಾಡಿಸ್ತಾ ಇದ್ದಾವೆ ಮೇಡಮ್. ಅಲ್ಲಿ ಕೊಂಕಣಿ ನಾನು ಇತ್ತೀಚೆಗೆ ಒಂದು ಕಡೆ ಹೋದಾಗ ಆ ಭಾಷೆ ಆಧಾರಿತವಾದಂಥ ಸಂಸ್ಕೃತಿಯ ಒಂದು ತಿಂಡಿಯನ್ನು ಗಮನಿಸಿಕೊಂಡೆ. ಬೇರೆ ಒಂದು ದೇಶದಲ್ಲಿ ಕೊಂಕಣಿಯ ಎಲ್ಲ ತಿಂಡಿಗಳು ಮಾರ್ಕೆಟ್ ಆಗಬೇಕಾಗಿದೆ, ಮಾರ್ಕೆಟೇಬಲ್ ಆಗಬೇಕಾಗಿದೆ. ಅದನ್ನು ನಾವೇ ಮಾಡಬೇಕು, ಪುನಃ ಸರ್ಕಾರಕ್ಕೆ ನಾವು ಅದರಲ್ಲಿ ಡಿಮಾಂಡ್ ಮಾಡೋದಲ್ಲಿ ಅರ್ಥ ಇಲ್ಲ. ಆ ಮೂಲಕವಾಗಿ ಒಂದು ಭಾಷೆಯ ಹಿನ್ನೆಲೆಯ ಶಬ್ದಗಳನ್ನು, ಭಾಷೆಯ ಹಿನ್ನೆಲೆಯ ಸಂಸ್ಕೃತಿಯನ್ನು ಪ್ರತಿಯೊಬ್ಬನ ಕೈಗೆ ಎಟಕುವಂತೆ ಮಾಡಲಿಕ್ಕೆ ಮತ್ತು ಪ್ರತಿಯೊಬ್ಬನ ಒಂದು ಅಗತ್ಯದ ಭಾಗವಾಗಿರುವಂಥ ವಿಷಯದ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿ ಸ್ವಲ್ಪ ದೊಡ್ಡ ಡಿಮಾಂಡ್ ಕೆಲವು ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಉದಾಹರಣೆಗೆ ಕನ್ನಡ ಲಿಪಿಯ ಕೊಂಕಣಿಗೆ ದೇಶವ್ಯಾಪಿಯಾಗಿ ಕೆಲವು ಮಾನ್ಯತೆಗಳು ಸಿಗ್ತಾ ಇಲ್ಲ. ಆ ಬಗ್ಗೆ ಭಾಳ ಚರ್ಚೆಗಳು, ಭಾಳ ಪ್ರಯತ್ನಗಳಾಗ್ತಾ ಇದೆ. ಅದು ಈ ವೇದಿಕೆ ಅಂತ ನಾನು ಭಾವಿಸ್ಕೊಳ್ಳೋದಿಲ್ಲ, ಅವುಗಳು ಆಗಲೇಬೇಕು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಕನ್ನಡ ಲಿಪಿಯಲ್ಲಿ ಬಳಕೆಯಾಗುವ ಕೊಂಕಣಿಯನ್ನು ಪರಿಗಣಿಸುತ್ತಿಲ್ಲ, ಅದು ಭಾಳ ದೊಡ್ಡ ಒಂದು ಕೂಗು. ಈ ಮೂಲಕವಾಗಿ ಕೇವಲ ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂಥ ಕೊಂಕಣಿಯನ್ನು ಮಾತ್ರ ಅಲ್ಲಿ ಪರಿಗಣಿಸಲ್ಪಡ್ತಾ ಇದೆ, ಇದು ತಪ್ಪು. ಆದರೆ ಅದನ್ನು ಸರಿಪಡಿಸಬೇಕಾದಂಥ ಸಂದರ್ಭಗಳನ್ನು ನಾವು ಮುಂದೆ ಬಳಸ್ಕೊಳ್ಳೋಣ. ಆದರೆ ಮಾಧವ ಅವರ ಮಾತಿನ ತುಳುವಿನ ಇನ್ನೊಂದು ಭಾಗ ಮುಂದುವರಿಸಿಕೊಂಡು ಹೇಳ್ತಾ ಇದ್ದೇನೆ. ನಾನು ನಾವು ನನ್ನ ಮನೆಯ ಒಳಗೆ, ಹೊಸ್ತಿನ ಒಳಗೆ ಮತ್ತು ಹೊರಗೆ ಏನು ಮಾಡ್ಬೋದು? ಖಂಡಿತವಾಗಿ ಮಕ್ಕಳಿಗೆ ಭಾಷೆ ಕಲಿಸುವಂಥದ್ದು, ನಮ್ಮ ಮನೆಯ ಭಾಷೆ ಕಲಿಸುವಂಥದ್ದು ಇವತ್ತು ಬಹಳ ದೊಡ್ಡ ಚಾಲೆಂಜ್ ನಮಗೆ, ಪೇರೆಂಟ್ಸಿಗೆ. ಆ ಚಾಲೆಂಜನ್ನು ನಾವು ಒಂದು ವೇಳೆ ಸಕ್ಸಸ್ಫುಲ್ಲಿ ಮಾಡಿದ್ವನು, ಮನೆಯ ಹೊರಗೆ ಸಮಾಜ ಆ ಅದನ್ನು ಹೆಚ್ಚು ಪುಷ್ಟೀಕರಿಸ್ತಾ ಇಲ್ಲ. ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ತುಳು ಅಥವಾ ಕೊಂಕಣಿಗಳು, ಕೊಂಕಣಿ ಸಂಘಗಳು, ಎಲ್ಲ ಭಾಷೆಯ ಸಂಘಗಳೆಲ್ಲ ಇದೆ. ಆದರೆ ಅಕಾಡೆಮಿಕಲಿ ಒಂದು ಭಾಷೆ ಯಾವುದನ್ನು ಬಳಸ್ತೇವೆ ಆ ಮೂಲಕ ಹೆಚ್ಚು ನಾವು ನಮ್ಮ ಮಕ್ಕಳು ಅದನ್ನು ಬಳಸ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಚಾಲೆಂಜಿಗೆ ನಾವು ಸಾಂಸ್ಕೃತಿಕ ನೆಲೆಯಲ್ಲಿರುವಂತಹ ಒಂದು ಭಾಷೆಯ, ಇಲ್ಲಿ ನಾನು ಹೇಳುವಂಥದ್ದು ಕೊಂಕಣಿ ಭಾಷೆಯ ಆಹಾರ ಪದ್ಧತಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಕೊಂಕಣಿಯ ಡ್ಯಾನ್ಸ್ ಅಂತ ಹೇಳುವಾಗ ನಮಗೆ ಕುಡುಬಿ ಜನಾಂಗದ ಒಂದು ಡ್ಯಾನ್ಸ್ ವಿಶ್ವ ಪ್ರಸಿದ್ಧ, ಅದು ಕುಡುಬಿ ಜನಾಂಗದ ಒಂದು ಮ್ಯೂಸಿಕ್ ವಿಶ್ವ ಪ್ರಸಿದ್ಧ. ಹೋಲಿಯ ಡ್ಯಾನ್ಸ್ಗಳು ಅವುಗಳು ಎಲ್ಲಿ ಆಫ್ರಿಕಾದ ನೃತ್ಯಗಳು, ಆಫ್ರಿಕಾ ಮೂಲ ಆದ ಕಾರಣ ಒಂದಕ್ಕೊಂದು ಬಹಳ ಅಪ್ಯಾಯಮಾನವಾಗಿ ತಾಧ್ಯಾತ್ಮವನ್ನು ಹೊಂದಿಕೊಂಡಿದೆ. ಇವುಗಳಿಗೆ ಪುನಶ್ಚೇತನವನ್ನು ಕೊಡ್ತಾ ಇದ್ದೇವೆ, ಇನ್ನಷ್ಟು ಕೊಡ್ಬೋದು. ಮತ್ತೆ ಉಳಿದಂತೆ ನಾವು ಭಾಷೆ ಅಂತ ಹೇಳಿದ ಕೂಡಲೇ ಭಾಷೆಯ ಜೊತೆಗಿರುವಂಥ ಜೀವನ ಪದ್ಧತಿಯ ಪ್ರತಿಯೊಂದು ಅಂಶವನ್ನು ಆಧುನಿಕತೆಯನ್ನು ಬೆಳೆಸ್ಕೊಂಡೇ ಜೀವಂತ ಇಡಬೇಕಾಗಿದೆ. ಕಂಪ್ಲೀಟ್ ಈಗಾಗಲೇ ಹೇಳಿದ ಒಂದು ಭಾಷೆಯ ನಾವು ಮಡಿವಂತಿಕೆಯ ಶಬ್ದವನ್ನೇ ನಾನು ಮುಂದುವರಿಸ್ತಾ ಇದ್ದೇನೆ. ಖಂಡಿತವಾಗಿ ಭಾಷೆ ಬೆಳವಣಿಗೆ ಆಗುವಾಗ ಅದು ಬಳಕೆಯಲ್ಲಿ ಇರ್ಬೋದು, ಅದನ್ನು ನಾವು ಇನ್ನೊಬ್ಬನಿಗೆ ಕೊಡುವಾಗ ಇರ್ಬೋದು, ಸಂಪೂರ್ಣ ಆಧುನಿಕತೆಯ ತಂತ್ರಜ್ಞಾನ ಇರ್ಬೋದು ಅಥವಾ ಆಧುನಿಕತೆಯ ಮನಸ್ಥಿತಿ ಇರ್ಬೋದು, ಇವುಗಳ ಮೂಲಕವೇ ಮಾಡಬೇಕು ವಿನಃ ನಾವು ಸಂಕುಚಿತವಾಗಿ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮಾಡಲೂಬಾರದು ಅಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದು ಕೊಂಕಣಿಗೂ ಸಹ ಎಲ್ಲ ರೀತಿಯಲ್ಲೂ ಸಹ ಸೈ ಅಂತ ಅನ್ನಿಸ್ಕೊಳ್ತಾ ಇದೆ.
7: ಇಲ್ಲಿ ಬೇರೆ ಭಾಷೆ ಅಂತ ಹೇಳಿ ಅಲ್ಲ, ಇದು ಭಾಷಾ ಬಾಂಧವ್ಯ ಇರುವುದರಿಂದ ನಾನು ಎಲ್ಲ ಭಾಷೆಗಳನ್ನು ಸೇರಿಸಿಕೊಂಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಮಾತನಾಡಿದಂತಹ ಮಹೇಶ್ರವರು ಮತ್ತು ಮಾಧವರವರು ನಮ್ಮ ಕರ್ತವ್ಯಗಳು ನಮ್ಮ ಜವಾಬ್ದಾರಿಗಳನ್ನು ಹೇಳಿದರು, ಆದರೆ ಇಲ್ಲಿ ಸರ್ಕಾರದ ಒಂದು ಪಾಲು ಸಹ ಇದೆ, ಆ ಬಗ್ಗೆ ನಾನು ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಭಾಷಾ ಅಕಾಡೆಮಿಗಳು, ಇದು ಸರ್ಕಾರ ನಮಗೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ, ಭಾಷಾ ಅಕಾಡೆಮಿಗಳು. ಅದು ನಮಗೆ ತುಳು ಭಾಷಾ ಅಕಾಡೆಮಿ, ಕೊಂಕಣಿ, ಕೊಡವ, ಬ್ಯಾರಿಯಾರ ಭಾಷೆ, ಇವು ನಮಗೆ ಅಕಾಡೆಮಿಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಅಕಾಡೆಮಿಗಳು ಭಾಷೆಯ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಅವಲೋಕಿಸಬೇಕಾಗ್ತದೆ. ಕೆಲವು ಕಡೆ ಕೆಲವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಭಾಷೆ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಒಂದಂದರೆ ಸರ್ಕಾರ ಅಥವಾ ಸರ್ಕಾರ ನಡೆಸೋರು ಯೋಚಿಸಬೇಕು, ಈ ಅಕಾಡೆಮಿಗಳಿಗೆ ಜನರನ್ನು ನೇಮಿಸುವಾಗ, ಸದಸ್ಯರನ್ನು ನೇಮಿಸುವಾಗ, ಅಧ್ಯಕ್ಷರನ್ನು ನೇಮಿಸುವಾಗ ಅಲ್ಲಿ ರಾಜಕೀಯ ಬರಬಾರದು. ರಾಜಕೀಯ ವ್ಯಕ್ತಿಗಳಿಗೆ ಮಣೆ ಕೊಡುವಂತಹ ಪದ್ಧತಿ ಇದ್ದರೆ ಅದು ಕೊನೆಗೊಳ್ಳಬೇಕು. ಸಾಹಿತ್ಯ ಅಕಾಡೆಮಿಗಳಿಗೆ ಸದಸ್ಯತ್ವ ಅಧ್ಯಕ್ಷತೆಯನ್ನು ಕೊಡುವಾಗ ಅವನು ನಿಜವಾದ ಸಾಹಿತಿ, ಭಾಷೆಯ ಬಗ್ಗೆ ಅಭಿಮಾನ ಇರುವವನು, ಭಾಷೆಯ ಬಗ್ಗೆ ಗೊತ್ತಿರುವವನಾಗಿರಬೇಕು, ಸಾಹಿತ್ಯದ ಬಗ್ಗೆ ಭಾಷೆಯ ಬಗ್ಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವಂತಹ ವ್ಯಕ್ತಿ ಆಗಿರಬೇಕು. ಇದು ಆಗುವವರು ಸಹ ಎದೆ ಮುಟ್ಟಿ ಹೇಳಬೇಕು, ಹೌದು ನನ್ನನ್ನು ಇಂತಹ ಒಂದು ಅಕಾಡೆಮಿಯ ಸದಸ್ಯ ಮಾಡಿದ್ದಾರೆ, ನಾನು ಅದಕ್ಕೆ ಅರ್ಹನಿದ್ದೇನಾ ಅಂತೇಳಿ ಅವನು ಕೇಳಿಕೊಳ್ಳಬೇಕು. ಕೇವಲ ಒಂದು ಪ್ರತಿಷ್ಠೆಗಾಗಿ ಒಂದು ಅಕಾಡೆಮಿಯ ಸದಸ್ಯನಾಗುವುದು ಅದು ಸರಿಯಲ್ಲ. ಇದನ್ನು ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಬಳಸಿಕೊಂಡು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ, ರಾಜಕೀಯವಾಗಿ ಸಾಹಿತ್ಯ ಅಕಾಡೆಮಿಗಳನ್ನು ಹೊರಗಿಡಬೇಕು. ಎರಡನೆಯದು, ಸರ್ಕಾರಗಳು ಬದಲಾದಾಗ ಸಾಹಿತ್ಯ ಅಕಾಡೆಮಿಗಳನ್ನು ರದ್ದು ಮಾಡುವುದು ಅತ್ಯಂತ ಕೆಟ್ಟ ಸಂಪ್ರದಾಯ, ಅದು ಮಾಡಬಾರ್ದು. ಒಂದು ಸರ್ಕಾರ ಬಂತು, ಒಂದು ಸಾಹಿತ್ಯ ಅಕಾಡೆಮಿಯನ್ನು ಮಾಡಿತ್ತು, ಆ ಸರ್ಕಾರ ಬದಲಾಯಿತು, ಅದರ ಅವಧಿ 3 ವರ್ಷ ಇರುತ್ತದೆ. ಸರ್ಕಾರ ಬದಲಾದ ಕೂಡಲೇ ಆ ಅಕಾಡೆಮಿಯನ್ನು ರದ್ದು ಮಾಡುವುದು, ಅವರಿಗೆ ಬೇಕಾದವರನ್ನು ಸದಸ್ಯರನ್ನಾಗಿ ಮಾಡುವುದು, ಇದು ಅತ್ಯಂತ ಕೆಟ್ಟ ಸಂಪ್ರದಾಯ. ಸಾಹಿತ್ಯಕ್ಕೆ ರಾಜಕೀಯ ಇಲ್ಲ, ಸಾಹಿತ್ಯ ಅಕಾಡೆಮಿಗೆ ನಿಜವಾದ ಒಬ್ಬ ಸಾಹಿತಿಯನ್ನು ನೇಮಿಸಿದ ನಂತರ ಅವನನ್ನು ಆ ಹುದ್ದೆಯಿಂದ ಅವನ ಅವಧಿ ಮುಗಿಯುವುದಕ್ಕೆ ಮೊದಲೇ ತೆಗೆಯುವುದೆಂದರೆ ಅದು ಇಡೀ ಸಾಹಿತ್ಯ ಕ್ಷೇತ್ರಕ್ಕೆ ಮಾಡುವಂತಹ ಅಪಮಾನ, ಅದನ್ನು ನಾವು ಖಂಡಿಸಬೇಕು, ನಾನು ಖಂಡಿಸುತ್ತೇನೆ. ಇದು ನನ್ನ ಒಂದನೆಯ ಒಂದು ಬೇಡಿಕೆ. ಎರಡನೆಯದಾಗಿ, ಸಾಹಿತ್ಯ ಅಕಾಡೆಮಿಗಳು ಏನಿದೆ ಅವು ನಮ್ಮ ಭಾಷೆಯ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಿಕೊಂಡು ಕೂತರೆ ಸಾಲದು, ಕೊಂಕಣಿಯವರು ಕೊಂಕಣಿಯದು ಮಾಡೋದು, ಬ್ಯಾರಿಗಳು ಬ್ಯಾರಿಗಳದ್ದು, ಹಾಗಲ್ಲ. ಕನಿಷ್ಠ ಪಕ್ಷ 1 ವರ್ಷಕ್ಕೆ 2 ಕಾರ್ಯಕ್ರಮಗಳನ್ನಾದರೂ ಎಲ್ಲ ಸಾಹಿತ್ಯ ಅಕಾಡೆಮಿಗಳು ಒಟ್ಟು ಸೇರಿ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಒಂದೇ ಸಭಾಂಗಣದಲ್ಲಿ ಮಾಡಬೇಕು. ಆವಾಗ ಪರಸ್ಪರ ಭಾಷೆಗಳ ಪರಿಚಯ ಆಗ್ತದೆ. ಪರಿಚಯ ಭಾಷೆ ನೋಡಿ, ಇವತ್ತೊಂದು ಸಣ್ಣ ಗೋಷ್ಠಿ, ನೀವು ಸ್ವಲ್ಪ ಜನ ಸೇರಿರ್ಬೋದು, ಆದರೆ ಎಷ್ಟು ಖುಷಿಯಾಯಿತು. 4 ಭಾಷೆಗಳ ಬಗ್ಗೆ ನಮಗೆ ಒಂದು ಅಭಿಮಾನ ಮೂಡಿತು, ಪ್ರೀತಿ ಮೂಡಿತು, ವಿಶ್ವಾಸ ಮೂಡಿತು. ಅದೇ ರೀತಿ ಕನಿಷ್ಠ 2 ಕಾರ್ಯಕ್ರಮಗಳನ್ನು ಎಲ್ಲ ಸಾಹಿತ್ಯ ಅಕಾಡೆಮಿಗಳು ಒಟ್ಟಾಗಿ ಸೇರಿ ಮಾಡುವಂಥ ಒಂದು ಕೆಲಸ ಆಗಬೇಕು. ಮತ್ತು ಸಾಹಿತ್ಯ ಅಕಾಡೆಮಿಗಳು ಕಾರ್ಯಕ್ರಮಗಳನ್ನು ಮಾತ್ರ ಅಲ್ಲ, ಭಾಷೆಯನ್ನು ಕಲಿಸುವಂತಹ ಕಾರ್ಯ, ಕೆಲವು ಒಂದು ಶಾಲೆಯ ಅಥವಾ ಒಂದು ಹೈಸ್ಕೂಲಿನ 10 ಹುಡುಗರನ್ನು ನೇಮಿಸಿಕೊಂಡು ಅವರಿಗೆ ನಿಯಮಿತವಾಗಿ ಒಂದು ಭಾಷೆಯನ್ನು ಕಲಿಸುವಂಥದ್ದು, ಕೊಂಕಣಿ ಭಾಷೆ, ಆ ಒಂದು ಬೇರೆ ಭಾಷೆ ಮಾತಾಡುವ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಕೊಂಕಣಿಯನ್ನು ಸ್ವಲ್ಪ ಮಟ್ಟಿಗಾದರೂ ಕಲಿಸುವುದು, ಪರಿಚಯಿಸುವಂತಹ ಕಾರ್ಯಕ್ರಮ ಆಗಬೇಕು. ಇದು ಈ ಸಾಹಿತ್ಯ ಅಕಾಡೆಮಿಗಳು ಅಂದರೆ ಸರ್ಕಾರದ ವತಿಯಿಂದ ಆಗಬೇಕು ಅಂತೇಳಿ ನಾನು ಈ ವೇದಿಕೆಯನ್ನು ಬಳಸಿಕೊಂಡು ಸರ್ಕಾರವನ್ನು ಒತ್ತಾಯಿಸುತ್ತೇನೆ.
8: ಕೊನೆಗೆ ಮಾತಾಡುವ ಪ್ರಾಬ್ಲಮ್ ನಂದು ಅದೇ ಅಷ್ಟೇ ಉಳ್ಕೊಳ್ಳೋದು ನಮಗೆ ಹೇಳಲಿಕ್ಕೆ. ಭಾಷೆ ಹೇಗೆ ಬದುಕತ್ತೆ ಅಂತ ಹೇಳಿ, ಇವರು 3 ಜನ ಉಪಭಾಷೆಯವರು ಹೇಳಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿದ್ದೇವೆ ನಾವು ಅರೆಭಾಷೆಯವರು. ಮೊದಲಿಗೆ ನಮಗೆ ಇಂತಹ ಗೋಷ್ಠಿಗಳಲ್ಲಿ ಅವಕಾಶ ಅರೆಭಾಷೆಗೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಬಹಳಷ್ಟು ಜನರಿಗೆ ಇವತ್ತು ಗೊತ್ತಾಯಿತು ಅರೆಭಾಷೆ ಅಂದರೆ ಏನು, ಅರೆಭಾಷಿಗರು ನಾವು ಇದ್ದೇವೆ ಅಂತ ಹೇಳಿ. ಭಾಷೆ ಹೇಗೆ ಬದುಕತ್ತೆ ಅಂತ ಹೇಳಿದ್ರೆ, ಒಂದು ಅದು ಕಲಿಕಾ ಮಾಧ್ಯಮ ಆಗಿರಬೇಕು, ಇಲ್ಲ ಅಂತ ಹೇಳಿದರೆ ಅದು ಅನ್ನ ಕೊಡುವ ಭಾಷೆ ಆಗಿರಬೇಕು, ಇಲ್ಲ ಅದು ಆಡಳಿತ ಭಾಷೆ ಆಗಿರಬೇಕು. ಅರೆಭಾಷೆ ಅಂತ ಉಪಭಾಷೆಗೆ ಈ 3 ಸಾಧ್ಯ ಇಲ್ಲ. ನಮಗೇನಾದರೂ ಇಂತಹ 3 ಅವಕಾಶಗಳನ್ನು ಕೊಟ್ಟರೆ 19,500 ಉಪಭಾಷೆಗಳಿದ್ದಾವೆ, ಅವುಗಳಿಗೂ ಕೂಡ ಸರ್ಕಾರ ಅದೇ ಸವಲತ್ತು ಕೊಡಬೇಕಾಗತ್ತೆ, ಅದು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡದಂತಹ ಕನ್ನಡ ಭಾಷೆಯೇ ಇಂದು ಅವನತಿಗೆ ತೊಡಗಿರುವಾಗ, ಇಲ್ಲಿ ನಮ್ಮ ಸಹೋದರ ಭಾಷೆಗಳು, ನಾವು 25 ಲಕ್ಷ ಮಂದಿ ಇದ್ದೇವೆ, 35 ಲಕ್ಷ ಮಂದಿ ಇದ್ದೇವೆ ಭಾಷೆ ಮಾತನಾಡುವವರು ಅಂತ ಹೇಳುವ ಸಂದರ್ಭದಲ್ಲಿ 5-6 ಲಕ್ಷದಷ್ಟೇ ಅರೆಭಾಷೆಯನ್ನು ಮಾತನಾಡುವ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ನಮಗೀಗ ಸದ್ಯಕ್ಕೆ ಸಿಕ್ಕಿರುವ ಎರಡು ವರ ಅಂತ ಹೇಳಿದ್ರೆ ಅರೆಭಾಷಿ ಅಕಾಡೆಮಿ ಮತ್ತು ಅರೆಭಾಷಿ ಅಧ್ಯಯನ ಪೀಠ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಾನು ನೇರವಾಗಿ ಹೇಳೋದು ಅಂತ ಹೇಳಿದ್ರೆ, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಬಂದಾಗ ಅದರ ಶೇಕಡ 50% ಭಾಗ ಆಡಳಿತ ವೆಚ್ಚಕ್ಕೆ ಹೋಗುತ್ತೆ. ಉಳಿದ ಶೇಕಡ 50% ಮತ್ತೆ 50% ಭಾಗ ನಾವು ಶಾಮಿಯಾನ ಕುರ್ಚಿ ಪೆಂಡಾಲಿದು ಲೆಕ್ಕವನ್ನು ಕೊಡ್ತೇವೆ. ಭಾಷೆ ಬೆಳವಣಿಗೆಗೆ ಉಳ್ಕೊಳ್ಳೋದು ಉಳಿದ 25% ಮಾತ್ರ. ಸರ್ ಹೇಳಿದ ಹಾಗೆ ಅದರಲ್ಲಿ ನಮ್ಮನ್ನು ನಾವು ಹೈಲೈಟ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತೇವೆ ಹೊರತು, ಅಕಾಡೆಮಿ ಅಂತ ಹೆಸರು ತಗೊಂಡ ಅಕಾಡೆಮಿಕ್ ಕೆಲಸಗಳು ಎಷ್ಟು ಆಗ್ತವೆ ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಅರೆಭಾಷಿ ಅಕಾಡೆಮಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಾನು ಅರೆಭಾಷಿಯೊಂದನ್ನೇ ತೆಗೆದುಕೊಂಡು ಹೇಳೋದಾದರೆ, ನಮ್ಮಲ್ಲಿ ಈಗ ಎನ್ಸೈಕ್ಲೋಪೀಡಿಯಾ ಆಗ್ತಾ ಇದೆ, ನಿಘಂಟು ಆಗ್ತಾ ಇದೆ, ಸಾಂಪ್ರದಾಯಿಕ ಪರಿಕರಗಳ ಒಂದು ಪುಸ್ತಕಗಳನ್ನು ಹೊರತರುವ ಪ್ರಯತ್ನ ಆಗ್ತಾ ಇದ್ದಾವೆ. ಅರೆಭಾಷಿಗ ಬರಹಗಾರರು ಮತ್ತು ಓದುಗರನ್ನು ಸೃಷ್ಟಿಸುವ ಕೆಲಸ ಆಗಬೇಕಾಗಿದೆ. ನಾನು ಇಷ್ಟು ಅರೆಭಾಷಿ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ, ಅರೆಭಾಷಿಗ ಜಾನಪದ ಕಲಾವಿದೆಯಾಗಿ ಇದ್ದರೂ ಕೂಡ, ನಾನು ಇಲ್ಲಿವರೆಗೂ ಒಂದು ಅರೆಭಾಷಿ ಕೃತಿಯನ್ನು ಬರಿಸಿಕೊಳ್ಳಲಿಲ್ಲ. ನನಗೂ ಭಯ ಇದೆ, ಓದುಗ ಇದ್ದಾನೋ ಇಲ್ವೋ, ನನಗೆ ನನ್ನ ಕನ್ನಡ ಸಾಹಿತ್ಯವನ್ನು ಓದುವಷ್ಟು ಅರೆಭಾಷಿಗ ಸಾಹಿತಿಗಳು ಇದ್ದಾರೋ ಅನ್ನುವ ಭಯ ಇದೆ ನನಗೆ. ಬಹುಶಃ ಆ ನಿಟ್ಟಿನಲ್ಲಿ ಅರೆಭಾಷಿ ಅಕಾಡೆಮಿಯ ಕೆಲಸ ಅಥವಾ ಅರೆಭಾಷಿಗೆ ಆಗಬೇಕಾದ ಕೆಲಸ ಇದೆ. ಒಂದು ಜಾನಪದ ಕತೆ ಇದೆ ನಮ್ಮಲ್ಲಿ, ಅರೆಭಾಷೆಯಲ್ಲೇ ಹೇಳ್ತೇನೆ, ಅರ್ಥ ಆಗದ ಕಷ್ಟ ಭಾಷೆ ಅಲ್ಲ ಇದು. ಪೂಮಲೆತೆ ಹೇಳುವ ಹೆಸರು ಯಾಕೆ ಬಾತು ಅಂತ ಹೇಳಿ, ರಾವಣ ಸೀತೆನ ಪುಷ್ಪಕ ವಿಮಾನಲ್ಲಿ ಕರ್ಕೊಂಡು ಹೋಗನ ರಾಮಂಗೆ ಗೊತ್ತಾಗ್ಲಿ ಅಂತ ಹೇಳಿ ತಲ್ಲಿದ್ದ ಹೂ ತೆಗೆದು ಕೆಳಗೆ ಹಾಕಿದ್ದ ಗಡ ಆಗ ಅಲ್ಲಿ ಹೋಗಿ ಬೆಟ್ಟದಲ್ಲಿ ಬಿತ್ತು, ಹಂಗಾಗಿ ಅದು ಪೂಮಲೆತ ಹೆಸರು ಪಡ್ತು. ಪೂಮಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆಲ್ಲ. ಹಾಗಾಗಿ ಇಂತಹ ಜಾನಪದ ಕತೆಗಳನ್ನು ಅರೆಭಾಷೆಯಲ್ಲಿ ಬೆಳಕಿಗೆ ತರುವ ಅವಶ್ಯಕತೆ ಇದೆ. ಮತ್ತೆ ಅರೆಭಾಷೆ, ನಾನು ಆವಾಗಲೇ ಹೇಳಿದೆ, ಜಾತ್ಯಾತೀತವಾಗಿ ಸಮುದಾಯವನ್ನು ಮೀರಿ ಬೆಳೆಯಬೇಕಾಗಿದೆ. ಸುಳ್ಯ ಮತ್ತು ಭಾಗಮಂಡಲ ಪ್ರದೇಶದಲ್ಲಿ ಹೇಗೆ ಅರೆಭಾಷೆ ಬೆಳೆದಿದೆಯೋ ಹಾಗೆ ಒಂದು ನಾಟಕ ಆಗಲಿ, ರಂಗದ ಮೇಲೆ ಪ್ರದರ್ಶನ ಆಗಲಿ, ಯಕ್ಷಗಾನಗಳಾಗಲಿ, ಅವುಗಳು ಅರೆಭಾಷೆಯಲ್ಲಿ ಬರುವ ಅವಶ್ಯಕತೆ ಇದೆ. ರಾಮ ಬಂದು ವೇದಿಕೆ ಮೇಲೆ ಅರ್ಥ ಹೇಳಿದಾಗ ಅರೆಭಾಷೆ ಪುರಾಣದ ಲೆವೆಲ್ಲಿಗೆ ಹೋಗುತ್ತೆ, ಆ ಹಂತಕ್ಕೆ ಏರುತ್ತೆ. ಹಾಗಾಗಿ ನಾವು ಅರೆಭಾಷೆಯನ್ನು ಸದ್ಯಕ್ಕೆ ಎಲ್ಲ ಹಂತದಲ್ಲಿ, ನಾಟಕ, ಚಿತ್ರರಂಗ, ಬರವಣಿಗೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ರೀತಿಯಲ್ಲಿ ತರುವ ಪ್ರಯತ್ನ ಇದೆ. ಕನ್ನಡಕ್ಕೆ ಹೇಗೆ ಅಂತ ಹೇಳಿದರೆ, ನಾನು ಉಪಭಾಷೆಗಳ ಬಗ್ಗೆ ಹೇಳೋದಾದರೆ, ಕನ್ನಡ ಭಾಷೆಗೆ ನಾಟಕಕ್ಕೆ ಒಂದು ಅಕಾಡೆಮಿ ಇದೆ, ಲಲಿತ ಕಲೆಗಳಿಗೆ ಇದೆ, ಸಂಗೀತಕ್ಕೆ ಇದೆ, ಯಕ್ಷಗಾನಕ್ಕೆ ಬೇರೆ ಇದೆ, ಜಾನಪದಕ್ಕೆ ಬೇರೆ ಇದೆ, ಪುಸ್ತಕ ಪ್ರಾಧಿಕಾರಕ್ಕೆ ಇದೆ. ನಮ್ಮ ಅಕಾಡೆಮಿಗಳಿಗೆ ಹಾಗೆಲ್ಲ, ಎಲ್ಲ ಕೆಲಸವನ್ನು ನಾವೇ ಮಾಡಬೇಕು. ಪುಸ್ತಕದ್ದು, ಸಂಗೀತದ್ದು, ನೃತ್ಯದ್ದು, ಪ್ರಶಸ್ತಿದ್ದು, ಆಡಳಿತದ್ದು ಎಲ್ಲವನ್ನು ನಾವೇ ಮಾಡಬೇಕಾಗುತ್ತೆ. ಹಾಗಾಗಿ ಭಾಷೆಯನ್ನು ನಮ್ಮ ಗಡಿಯಿಂದ ಹೊರಗೆ ತೆಗೆದುಕೊಂಡು ಹೋಗಲಿಕ್ಕೆ ಏನು ಕೆಲಸ ಆಗಬೇಕು ಅದರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು. ಕನ್ನಡ, ಅರೆಭಾಷೆ ಮತ್ತು ಎಲ್ಲ ಉಪಭಾಷೆಗಳು ಹೇಗೆ ಬೆಳೆಯುತ್ತವೆ ಅಂತ ಹೇಳಿದ್ರೆ, ಭಾಷೆಯನ್ನು ಬಳಸಿದಾಗ ಮಾತ್ರ. ಭಾಷೆ ಬೆಳೆಯೋದು ಭಾಷೆಯನ್ನು ಬಳಸಿದಾಗ ಮಾತ್ರ ಬದುಕೋದು. ಒಂದು ಭಾಷೆಯ ಅವಸಾನ ಅಂತ ಹೇಳಿದರೆ ಇಡೀ ಒಂದು ನಾಗರಿಕತೆಯ ಅವಸಾನ ಆಗಬಲ್ಲದು. ಭಾಷೆಯನ್ನು ಕೊಲ್ಲೋದು ಬಹಳ ಸುಲಭ, ನಾವೆಲ್ಲರೂ ಭಾಷೆಯನ್ನು ಮಾತನಾಡುವುದನ್ನು ಬಿಟ್ಟರೆ ಆಯಿತು. ಆದರೆ ಭಾಷೆಯೊಂದಿಗಿರುವ ಪರಂಪರೆ, ಸಂಸ್ಕೃತಿ, ಅದನ್ನು ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ. ಯಾವಾಗ ಬದುಕಿಕೊಳ್ಳುತ್ತೆ ಅಂತ ಹೇಳಿದರೆ, ನಾವೆಲ್ಲರೂ ಬಳಸಿದಾಗ ಆ ಕರ್ತವ್ಯ, ಜವಾಬ್ದಾರಿ ನಮ್ಮಿಂದ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ.
0: ಇಷ್ಟವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಾ ಬಾಂಧವ್ಯದ ಬಗೆಗಿನ ವಿಚಾರ ಮಂಡನೆಯನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಈ ದಿನದ ಕನ್ನಡ ಪ್ರಸಾರದಲ್ಲಿ ಸಂತ ಪರಂಪರೆಯ ಬಗ್ಗೆ ಮಾತನಾಡಿದ ಉಪನ್ಯಾಸಕರಾದ ಡಾಕ್ಟರ್ ಶೀಶಕುಮಾರ್, ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಡಾಕ್ಟರ್ ಶೀಶಕುಮಾರ್ ಅವರು ಪುತ್ತೂರಿನ ದರ್ಬೆಯವರು. ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ SVS ಕಾಲೇಜು ಮತ್ತು ಫಿಲೋಮಿನಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ವಿವೇಕಾನಂದ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಟ್ಟು 35 ವರ್ಷಗಳ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಶ್ರೀಯುತ ಶೀಶಕುಮಾರ್ ಅವರು ದಶೋಪನಿಷತ್ತುಗಳ ಮತ್ತು ಆನಂದ ತೀರ್ಥರು ಒಂದು ಅಧ್ಯಯನ ಎಂಬ ವಿಚಾರದಲ್ಲಿ PhD ಪದವಿಯನ್ನು ಪಡೆದುಕೊಂಡವರು, ಅಧ್ಯಯನ ಮಾಡಿದವರು. ಶೈಕ್ಷಣಿಕ ಹಿನ್ನೆಲೆ ಅವರದು ಈ ರೀತಿಯಲ್ಲಿದ್ದರೆ ಅವರೊಬ್ಬ ಪರಿಸರ ಪ್ರಿಯನಾಗಿ ಮತ್ತು ಈ ನೀರಿನ ಜಲಜಾಗೃತಿಯನ್ನು ಉಂಟು ಮಾಡಿದ ಒಂದು ಅಪೂರ್ವ ಕೆಲಸ ಡಾಕ್ಟರ್ ಶೀಶಕುಮಾರ್ ಅವರು. ಪುತ್ತೂರಿನ ಸವಣೂರಿನಲ್ಲಿ 1 ಎಕರೆಯಷ್ಟು ಜಾಗದಲ್ಲಿ 24 ಅಶ್ವತ್ಥ ಗಿಡಗಳನ್ನು ಮತ್ತು 100ರಷ್ಟು ಅಪರೂಪದ ಪಶ್ಚಿಮ ಘಟ್ಟದಲ್ಲಿ ಆಗುವಂಥ ಗಿಡಗಳನ್ನು ನೆಟ್ಟು ಪದ್ಮಿನಿ ಅಶ್ವತ್ಥ ವನವನ್ನು ಅಸ್ತಿತ್ವಕ್ಕೆ ತಂದು ಆ ಜೀವ ಜಗತ್ತಿನ ಉಸಿರನ್ನು ಹಸಿರಾಗಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದವರು. ಮತ್ತು ಉಪ್ಪಿನ ಅಂಗಡಿ ಬಳಿ 24 ಗಿಡಗಳನ್ನು ಮತ್ತು 8 ಗೋಳಿ ಗಿಡಗಳನ್ನು ಸಾಲಾಗಿ ನೆಟ್ಟು, ಬಹುಶಃ ನಮಗೆ ಸಾಲು ಮರ ತಿಮ್ಮಕ್ಕನನ್ನು ನೆನಪಿಸಿಕೊಳ್ಳುವಾಗೆ ಆ ಬಹುಶಃ ಎಲ್ಲ ಗಿಡಗಳು ಇವತ್ತು ಅಲ್ಲಿ ಬೆಳೆದು ಕಂಗೊಳಿಸ್ತಾ ಇವೆ. ಮತ್ತು ಅವರು ಒಮ್ಮೆ ಪುತ್ತೂರಿನಿಂದ ಧರ್ಮಸ್ಥಳಕ್ಕೆ, ಇನ್ನೊಂದು ಸಲ ಪುತ್ತೂರಿನಿಂದ ಸುಬ್ರಹ್ಮಣ್ಯಕ್ಕೆ ಆ ಜಲಜಾಗೃತಿಯನ್ನು, ಆ ಜಲಜಾಗೃತಿ ಅಂದರೆ ನಡೆಯ ಮೂಲಕ, ಪಾದಯಾತ್ರೆಯ ಮೂಲಕ ಏರ್ಪಡಿಸಿ ಗಮನ ಸೆಳೆದವರು. ಈ ರೀತಿ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಮತ್ತು ಪರಿಸರದ ಕುರಿತಂತೆ ಅಪಾರವಾದ ಕಾಳಜಿಯನ್ನು ಇರಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದವರು ಡಾಕ್ಟರ್ ಶೀಶಕುಮಾರ್ ಅವರಿಂದ ಉಪನ್ಯಾಸ ಸಂತ ಪರಂಪರೆ ಮತ್ತು ಭಾರತೀಯ ಸಮಾಜ.
3: ಎಲ್ಲ ಕನ್ನಡ ಮನಸ್ಸುಗಳೇ, ಪ್ರೀತಿಯ ಸಂತ ಪರಂಪರೆಯ ಅನುಭವದಲ್ಲಿ ಭಾಗಿಗಳಾಗುವ ಪ್ರಯತ್ನ ಮಾಡ್ತಾ ಇರುವಂಥ ನನ್ನ ಸ್ನೇಹಿತರೆ, ಸಂತ ಪದವಿಯನ್ನು ಅದು ಬ್ರಹ್ಮ ಪದವಿಯ ನೊಲ್ಲೆ ಅಂತ ಬೇರೆ ವಚನಕಾರರು ಹೇಳಿದರೆ ಸನ್ಮಾನದಷ್ಟು ಮುಜುಗರದ ಕೆಲಸ ನನಗೆ ಬೇರೆ ಯಾವುದೂ ಅಲ್ಲ. ಹಾಗಾಗಿ ನನಗೆ ಬಂದ ಅನೇಕ ಅವಾರ್ಡ್ಗಳನ್ನು ನಾನು ಉದ್ದೇಶಪೂರ್ವಕವಾಗಿ ತ್ಯಜಿಸಿದವ. ಆದರೆ ಪ್ರೀತಿಗೆ ನಾನು ಯಾವತ್ತೂ ಕೂಡ ಬಾಗಿದವ. ಹಾಗಾಗಿ ಮೊದಲು ನೀವು ತೋರಿಸಿದ ಪ್ರೀತಿಯನ್ನು ಅತ್ಯಂತ ಜಾಗ್ರತೆಯಿಂದ ನನ್ನ ಕಿಸೆಯಲ್ಲಿ ಇಟ್ಟುಕೊಂಡು ಅದನ್ನೆಲ್ಲೂ ಹೇಳದೆ ನಾನು ನನ್ನ ಆಲೋಚನೆಗಳು ಏನಿವೆ ಅದನ್ನು ಒಂದಷ್ಟು ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಿ. ನಾನು ಆಗಲೇ ಹೇಳಿದ ಮಾತದು, ಬ್ರಹ್ಮ ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ ನಾನು ಮತ್ಯಾವ ಪದವಿಯ ಒಲ್ಲೆನಯ್ಯ ಅಂತ ಪರಂಪರೆ ಹೇಳಿಕೊಂಡು ಬಂದ ಕಾರಣದಿಂದಾಗಿ ಇದು ಯಾವುದೇ ಒಂದು ವಿದ್ವಾಂಸನ ಅಥವಾ ಯಾವುದೇ ಒಂದು ಗತ್ತಿನ ಆಲೋಚನೆಯ ನನ್ನ ಉಪನ್ಯಾಸ ಅಲ್ಲ. ನಾನು ನೀವು ಒಂದಷ್ಟು ಹಂಚಿಕೊಳ್ಳುವ ಪ್ರಯತ್ನ ಮಾಡಲಿಕ್ಕಿರುವಂತಹ ಒಂದು ದಾರಿ ಅಂತ ತಿಳ್ಕೊಳ್ತೇನೆ. ಸಂತ ಪರಂಪರೆ ಮತ್ತು ಭಾರತೀಯ ಸಮಾಜ, ಇದು ಅರಬ್ಬಿ ಸಮುದ್ರದಷ್ಟು ವಿಸ್ತಾರವಾದಂತಹ ವಿಚಾರ. ಅದರಲ್ಲಿ 45 ನಿಮಿಷದಲ್ಲಿ ನಾನು ಅದನ್ನು ತುರ್ಕಿಸಿ ಅದನ್ನು ಜನಪದ ಭಾಷೆಯಲ್ಲಿ ಞಕ್ಕಿ ಮಾಡಿ ಅದನ್ನು ಇಡ್ಲಿಕ್ಕೋದರೆ ಅದು ಸ್ಪ್ರಿಂಗಿನ ಹಾಗೆ ಮೇಲೆ ಬರಬಹುದು. ಆದರೆ ನಾವದನ್ನು ಎಷ್ಟು ಸ್ವೀಕಾರ ಮಾಡಬಹುದು ಇತ್ಯಾದಿಗಳೆಲ್ಲ ಅದು ಇನ್ನೊಂದು ಭಾಗ. ಮತ್ತು ನೀವು ನನ್ನನ್ನು ಮೊದಲು ಕ್ಷಮಿಸಬೇಕು, ಯಾಕೆ ಅಂದರೆ ಉದ್ದೇಶಪೂರ್ವಕವಾಗಿ ನಾನು ಯಾವುದೇ ಸಂತರ ಹೆಸರನ್ನು ತಪ್ಪಿ ಮರೆತು ಹೋಗಿದ್ದರೆ ಅಥವಾ ನಾನು ಬಿಟ್ಟು ಹೋಗಿದ್ದರೆ, ಬಿಡ್ತೇನೆ, ತುಂಬ ಜನರನ್ನು ಬಿಡ್ತೇನೆ ಉದ್ದೇಶಪೂರ್ವಕವಾಗಿ, ಬಿಟ್ಟು ಹೋಗಿದ್ದರೆ ದಯವಿಟ್ಟು ಅದನ್ನು ಶ್ರೀಶರು ಓದಲಿಲ್ಲ ಅಂತ ಆಲೋಚನೆ ಮಾಡದೆ ಸಮಯದ ಒಳಗೆ ಚೌಕಟ್ಟಿನ ಒಳಗೆ ತುಂಬಿಸುವುದಕ್ಕೆ ಅವರು ನನ್ನ ಕೈಗೆ ಸಿಗ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಆಲೋಚನೆಯನ್ನು ಇಟ್ಕೊಂಡ್ರೆ ಒಳ್ಳೆಯದು. ಋಗ್ವೇದದ ಮೊದಲ ಸೂಕ್ತದ ಮಂತ್ರದಲ್ಲಿ ತುಂಬ ಚಂದದ ಒಂದು ಸಂತ ಪರಂಪರೆಯ ಉಲ್ಲೇಖವನ್ನು ಋಷಿ ಹೇಳುತ್ತಾರೆ. ಗೃತ್ಸಮದ ವಿಶ್ವಾಮಿತ್ರ ಅಂತ ಹೇಳುವ ಋಷಿ ಹೇಳುತ್ತಾನೆ, ಅಗ್ನಿಹಿ ಪೂರ್ವೇಭಿ ಋಷಿಭಿ ಈಡ್ಯಹ ನೂತನ ಇರುತಃ ಅಂತ ತುಂಬ ಚಂದದ ಎರಡು ಪದಗಳನ್ನು ನಮಗೆ ಕೊಡ್ತಾನೆ. ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ, ಇಡೀ ವಿಶ್ವದ ಮೊದಲ ಒಂದು ಡಾಕ್ಯುಮೆಂಟ್ ಆಗಿ ನಮಗೆ ಸಿಗುವಂತಹದ್ದು ಋಗ್ವೇದ. ಝಂಡಾವ್ಯಸ್ತ ಕೂಡ ಅದರ ನಂತರದ ಆಲೋಚನೆಯಲ್ಲಿ ಸಿಗುವಂತ ಋಗ್ವೇದದ ಋಷಿ ಅವ ಹೇಳೋ ಮಾತು ಗಮನಿಸಿ, ಪೂರ್ವೇಭಿ ಋಷಿಭಿ, ಋಷಿ ಅನ್ನುವಂತಹ ಪದಕ್ಕೆ ಅದು ಸಂತ ಅಂತಲೇ ಅರ್ಥ ಮಾಡಿಕೊಳ್ಳುವ, ಸಂತ ಪದದ ಬಗ್ಗೆ ಮತ್ತೆ ಚರ್ಚೆ ಮಾಡುವ, ಯಾಕೆಂದ್ರೆ ಅದೇ ಒಂದು ದೊಡ್ಡ ಕ್ವಶನ್ನ ಪದ. ಅದು ಸೈಂಟ್ ಅಂತ ಹೇಳುವ ಪದದಿಂದ ಸಂತ ಬಂತು ಅಂತ, ಯಾಕೆಂದ್ರೆ ಸಂಸ್ಕೃತದ ಶಬ್ದಾರ್ಥ ಕೌಸ್ತುಭ ಆಗಲಿ ಆಪ್ಟೆ ಆಗಲಿ ಸಂತ ಅನ್ನುವಂಥ ಪದವನ್ನು ಬಳಕೆ ಮಾಡೋದಿಲ್ಲ. ನನಗೆ ಮತ್ತೂ ಕುತೂಹಲ ಇತ್ತು, ಹಾಗಾಗಿ ತುಂಬ ಒಕ್ಕಲಿಕ್ಕೆ ಹೋಗಿದ್ದೇನೆ. ಅದು ಸಂತ, ವಸಂತ ಇದೆ ನಮ್ಮಲ್ಲಿ, ಸಂತನೂ ಇದೆ, ಆ ಕಡೆ ಈ ಕಡೆ ಎಲ್ಲ ಶಬ್ದಗಳು ಸಿಗ್ತವೆ. ಆದರೆ ಈ ಸೈಂಟ್ ಅನ್ನುವಂಥ ಪದದಿಂದಲೇ ಎಲ್ಲಾದರೂ ಸಂತ ಅನ್ನುವಂಥ ಪದ ಪ್ರಚಾರಕ್ಕೆ ಬಂತೋ ಏನೋ ಅಂತ ಹೇಳುವಂಥ ಒಂದು ಜಿಜ್ಞಾಸೆ ನನ್ನೊಳಗಿದೆ. ಅದು ಸತ್ಯವೂ ಆಗಿರ್ಬೋದು ಏನೋ ಅಂತ ಅನಿಸ್ತದೆ. ಹಾಗೆ ಅಂತೇಳಿ ನಾವು ಇವತ್ತು ಒಪ್ಪಿಕೊಳ್ಳಬಹುದು. ಯಾಕೆ ಅಂದರೆ ನಮ್ಮಲ್ಲೊಂದು ಕಾನೂನಿದೆ, ಅನಾದಿ ವೃದ್ಧ ವ್ಯವಹಾರ ರೂಢಿ ಯೋಗಾತ್ ರೂಢಿ ಬಲಿಯಸಿ ಅಂತ. ಅಂದರೆ ಹಿರಿಯರು ಆ ಶಬ್ದಗಳನ್ನು ಬಳಕೆ ಮಾಡ್ಕೊಳ್ತಾ ಬಂದು ಅದನ್ನು ಪ್ರಚಾರಕ್ಕೆ ತಂದರೆ ನಾವು ಅದನ್ನು ಒಪ್ಪಿಕೊಳ್ಳಬಹುದು ಅಂತ. ಮತ್ತು ಯೋಗಾತ್ ರೂಢಿ ಬಲಿಯಸಿ, ಅದು ಅಕಸ್ಮಾತ್ ರೂಢಿಯಲ್ಲಿ ಬಂದರೆ ನಾವು ಇವತ್ತು ಒಪ್ಪಿಕೊಳ್ಳಬೇಕು ಅಂತ ಆ ಪದ ಇರುವ ಕಾರಣದಿಂದ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಸಂಸ್ಕೃತದಲ್ಲಿ ಅತಿಥಿ ಅಂದರೆ ಹೇಳದೆ ಬಂದವ ಅಂತಲೇ ಅರ್ಥ. ನ ತಿಥಿರ್ ಯಸ್ಮಾತ್ ಸ ಅತಿಥಿರ್ ನಾಮಧೇಯ, ಯಾರು ಒಂದು ಹೊತ್ತಿನ ಊಟಕ್ಕೆ ನಮ್ಮ ಮನೆಗೆ ಬಂದು ಊಟ ಆದ ಕೂಡಲೇ ಹೋಗ್ತಾನೋ ಅವನಿಗೆ ಸಂಸ್ಕೃತದಲ್ಲಿ ಅತಿಥಿ ಅಂತ ಹೆಸರು. ತಿಥಿವಾರ ನಕ್ಷತ್ರಗಳನ್ನು ನೋಡದೆ ಮನೆಗೆ ಬರುವವ ಅತಿಥಿ. ನಾವು ಆಮಂತ್ರಣ ಕೊಟ್ಟು ಬಂದರೆ ನಾನಿವತ್ತು ಧೈರ್ಯದಲ್ಲಿ ನಾನು ಅಭ್ಯಾಗತ ಅಂದರೆ ನಾನು ಇವತ್ತು ನೀವು ಕರೆದದ್ರಿಂದ ನಾನು ಬಂದದ್ದು ಅಂತ. ಇಂಥ ತುಂಬ ಪದ, ಉಚಿತ ಅನ್ನುವಂಥ ಪದಕ್ಕೆ ನೋಡಿ ಸಂಸ್ಕೃತದಲ್ಲಿ ಯೋಗ್ಯ ಅಂತ ಅರ್ಥ. ಕನ್ನಡದಲ್ಲಿ ಇವತ್ತು ಒಂದು ಕಟ್ಟು ಬೀಡಿ ತಗೊಂಡ್ರೆ ಒಂದು ಕಟ್ಟು ಮ್ಯಾಚ್ ಬಾಕ್ಸ್ ಅಂದರೆ ಬೆಂಕಿ ಪೆಟ್ಟಿಗೆ ಉಚಿತ. ಆ ಉಚಿತ ಅನ್ನುವಂಥ ಪದ ಅದು ಎಷ್ಟು ಅಯೋಗ್ಯ ಅರ್ಥಕ್ಕೆ ಇವತ್ತು ಬದಲಾವಣೆ ಆಯಿತು. ಹೀಗೆ ಎಲ್ಲಾದರೂ ಪದಗಳ ಚರ್ಚೆ ಮಾಡ್ತಾ ಓದುವಾಗ, ಪದಾರ್ಥ ಚರ್ಚೆ ಆಗುವಾಗ ನಾವಲ್ಲಿ ಅದನ್ನು ಕೂಡ ಚರ್ಚೆ ಮಾಡಬಹುದೋ ಏನು. ನಾನು ಹೇಳಿದ ಮೂಲ ಪದಕ್ಕೆ ಬರ್ತೇನೆ. ಅಗ್ನಿ ಅಲ್ಲಿ ಪೂರ್ವೇಭಿ ಋಷಿಭಿ ಅಂದರೆ ಆಲೋಚನೆ ಮಾಡಿ ಸ್ನೇಹಿತರೆ, ಋಗ್ವೇದದ ಅತ್ಯಂತ ಶ್ರೇಷ್ಠವಾದಂತಹ ಭಾಗಕ್ಕಿಂತಲೂ ಹಿಂದೆ ಪೂರ್ವೇಭಿ ಋಷಿಭಿ ಸಂತರಿದ್ರು. ಋಷಿಗಳನ್ನು ನಾವು ಸಂತರು ಅಂತ ಕರೀಲೇಬೇಕಾಗ್ತದೆ. ಮತ್ತು ಅದರ ನಂತರ ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಬರಿಗಾಲ ಸಂತರು ಬೇಕಾದಷ್ಟು ಜನ ಇದ್ದಾರೆ. ನೂತನ ಇರುತಃ, ನೂತನರು ಅಂದರೆ ಇವತ್ತಿನವರು ಅಂತ, ಈ ಕ್ಷಣದವರೆಗೆ ಅಂತ ಎಷ್ಟೋ ಜನ ನನಗೆ ಕಾಣದೇ ಇರಬಹುದು. ನನಗೆ ಎಷ್ಟೋ ಸಲ, ನಾನು ಒಂದು ಮೂರು ಬಾರಿ ಹಿಮಾಲಯ ತಿರುಗಿದವ, ತಿಂಗಳಗಟ್ಟಲೆ ನಾನು ಹಿಮಾಲಯದಲ್ಲಿ ಇದ್ದವ, ಸಾಧುಗಳ ಕಂಬಳಿ ಬಾಬಾದಂತಹ ಬಾಬಾಗಳ ಒಟ್ಟಿಗೆ ಹತ್ರ ಹತ್ರ ಹೋಗಿ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟವ, ಸೋತಿದ್ದೇನೆ ಅವರೊಟ್ಟಿಗೆ ಮಾತನಾಡಿ. ಆದರೆ ಬಂಗಿ ಬಾಬಾಗಳನ್ನು ನೋಡಿದ ಅನುಭವ ನನಗಿದೆ. ಆದರೆ ಅವರನ್ನು ನೂತನ ಇರುತಹದಲ್ಲಿ ಸೇರಿಸ್ಬೇಕೋ ಬಿಡುವ ಅದೆಲ್ಲ ಬೇರೆ, ಯಾಕೆ ಅಂದರೆ ಅವರದ್ದು ಅವರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇದೆ. ಆದರೆ ಇಲ್ಲಿ ನಾವು ಸಂತ ಆಲೋಚನೆ ಮಾಡುವಾಗ ಅದು ಏನು ಹೇಳಬೇಕು ಅಂದರೆ ಅದು ಅನಾದಿ ಮತ್ತು ಅನಂತ. ಹಾಗಾಗಿ ಸಂತ ಪರಂಪರೆ ಅಂತ ಹೇಳುವಂತಹ ಒಂದು ಇಂತಹ ಇಸ್ವಿಯಿಂದ ಇಂತಹ ಇಸ್ವಿಯವರೆಗೆ, ಹಾಗೆ ಅಂತೇಳಿ ನಾನು ನಿಮಗೆ ಡಾಕ್ಯುಮೆಂಟ್ ಕೊಡಬಲ್ಲೆ. ಹೀಗೆ ಮಾಡಿ ಅದು 500 BC ಹಿಡಿದು 1926 ಒಂದು ಡಾಕ್ಯುಮೆಂಟ್ ಸಿಗ್ತದೆ. ಆದರೆ ನಾನು ಅದನ್ನು ಒಪ್ಪುವುದಿಲ್ಲ, ಯಾಕೆಂದರೆ 2022 ಕೂಡ ಸಂತರ ಪರಂಪರೆಯೇ ಇದೆ. ನಾವು ಅವರನ್ನು ಗುರುತಿಸಿರಬಹುದು, ಗುರುತಿಸದೇ ಇರಬಹುದು. ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಗಂಗೋತ್ರಿಯಲ್ಲಿ ಒಬ್ಬರು ಬಾಬಾ ಇದ್ದಾರೆ, ಮೌನಿ ಬಾಬಾ ಅಂತ. 1997 ನಾನು ಹೋದಾಗಲೂ ಅವರು ಅಲ್ಲೇ ಇದ್ದರು, 2005 ಹೋದಾಗಲೂ ಕೂಡ ಅವರು ಅಲ್ಲೇ ಇದ್ದರು, ಮತ್ತು ಯಾರ ಹತ್ರವೂ ಮಾತನಾಡಲಿಲ್ಲ, ಅಲ್ಲಗಾಡಲಿಲ್ಲ ಮನುಷ್ಯ. ಹಾಗಾಗಿ ನಾವು ಅವರು ಏನೂ ಪ್ರವಚನ ಮಾಡದಿದ್ರು, ಸಮಾಜಕ್ಕೆ ಗ್ರಂಥ ಕೊಡದಿದ್ರು ಕೂಡ ಅವರು ಸಂತರೇ ಆಗ್ತಾರೆ. ಯಾಕೆಂದರೆ ಅವರ ಈ ವೈಬ್ರೇಷನ್ಸ್ ಉಂಟಲ್ವ, ನಾನು ಅದನ್ನು ಆ ಪದದಲ್ಲಿ ಹೇಳಿದರೆ ಕಮ್ಯುನಿಕೇಟ್ ಆಗ್ಬೋದು ಅಂತ ಅನಿಸ್ತದೆ. ಈ ಅವ್ರು ಕೊಟ್ಟ ಕಂಪನ ಎಷ್ಟೋ ವ್ಯಕ್ತಿಗಳು ತಾವು ನೇರವಾಗಿ ಕೊಡಲಿಲ್ಲ, ಆದರೆ ಅವರ ಮೂಲಕ ಕೊಡಿಸಿದ್ದಾರೆ, ಬೇರೆಯವರಿಗೆ ಕೊಡಿಸಿದ್ದಾರೆ. ಆ ಅರ್ಥದಲ್ಲಿ ಈಗ ರಾಮಕೃಷ್ಣ ಪರಮಹಂಸರು ಕೊಟ್ಟಂತಹ ಆಲೋಚನೆಗಳು ವಿವೇಕಾನಂದರ ಮೂಲಕ, ವ್ಯತ್ಯಾಸ ಇರಬಹುದು ಸ್ವಲ್ಪ, ವಿವೇಕಾನಂದರ ಮೂಲಕ ಸಮಾಜಕ್ಕೆ ಸಿಕ್ಕಿದ ಹಾಗೆ ಎಷ್ಟೋ ಮೌನಿಗಳು ಅದ್ಭುತವಾದಂಥ ಆಲೋಚನೆಗಳನ್ನು ಸಮಾಜಕ್ಕೆ ಕೊಟ್ಟದ್ರಿಂದ ನಮಗೆ ಸಂತ ಅನ್ನುವಂತಹ ಪದಕ್ಕೆ ಇಷ್ಟರಿಂದ ಇಷ್ಟು ಮತ್ತು ಇಷ್ಟು ಡಿಗ್ರಿ ಇದ್ದವ, ಅವ ಪಿ ಎಚ್ ಡಿ ಇದ್ದವ, ಎಂ ಫಿಲ್ ಇದ್ದವ ಅಂತ ದಯವಿಟ್ಟು ಯಾವತ್ತೂ ಕೂಡ ಆ ಮಾನದಂಡದ ಒಳಗೆ ತರಬೇಡಿ. ಯಾಕೆಂದರೆ ಇವತ್ತು ನಾವು ಯೂನಿವರ್ಸಿಟಿಯಲ್ಲಿ ಆಲೋಚನೆ ಮಾಡೋದು, ಅವ ಡಿಗ್ರಿಗೆ ಪಾಠ ಮಾಡಬೇಕಾದ್ರೆ ಎಂ ಎ ಬೇಕು, ಮಾಸ್ಟರ್ ಡಿಗ್ರಿಗೆ ಪಾಠ ಮಾಡಬೇಕಾದ್ರೆ ಪಿ ಎಚ್ ಡಿ ಬೇಕು, ಎನ್ ಇ ಟಿ ಬೇಕು ಅಂತ ಹೇಳುವ ಕಲ್ಪನೆಯ ಚೌಕಟ್ಟಿನ ಯಾವತ್ತೂ ಕೂಡ ಸಂತರಿಗೆ ದಯವಿಟ್ಟು ಇಡಬೇಡಿ. ಹಾಗಾಗಿ ದಯವಿಟ್ಟು ಅವರ ಕ್ವಾಲಿಫಿಕೇಶನ್ ಏನು ಅಂತ ನಾವು ಕೇಳದೆ, ಅಂದರೆ ಇವತ್ತಿನ ಅಕಾಡೆಮಿಕ್ ಕ್ವಾಲಿಫಿಕೇಶನ್ನ ಕಲ್ಪನೆ ಇಲ್ಲದೆ ನಾವು ಸಂತರಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ನಾವು ಮಾಡಬೇಕು. ಹಾಗಾಗಿ ಅಲ್ಲಿ ಆಲೋಚನೆ ಏನು ಅಂತ ಕೇಳಿದರೆ, ಅಗ್ನಿ ಪೂರ್ವೇ ಬಿಹಿರಿಷಿಭಿ ಮತ್ತು ನೂತನ ಇರುತ್ತಃ, ಇಲ್ಲಿಯವರೆಗೆ ವಿಸ್ತಾರ, ಅದು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಅದು ಅಂಟಾರ್ಕಟಿಕದಿಂದ ಅಂಟಾರ್ಕಟಿಕದವರೆಗೆ ಅಂತ ಬೇಕಾದರೂ ಇಟ್ಕೊಳ್ಳಿ, ಅಥವಾ ಗ್ಯಾಲೆಕ್ಸಿ ಅಂತ ಹೇಳುವ ಪರಿಕಲ್ಪನೆ, ವಿಶ್ವದ ಪರಿಕಲ್ಪನೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಹಾಗಾಗಿ ಇಷ್ಟು ಸಾವಿರದ ಇಸ್ವಿಯಿಂದ ಇಷ್ಟು ಸಾವಿರದ ಇಸ್ವಿಯವರೆಗಿನ ಸಂತರು ಅಂತ ಬೇಕಾದರೆ ಹಿಸ್ಟ್ರಿ ಬರೀಲಿಕ್ಕೆ ಬಳಕೆ ಮಾಡಬಹುದೇ ಹೊರತು ಸಂತರ ಇತಿಹಾಸವನ್ನು ದಾಖಲೆ ಮಾಡುವಾಗ ಅದು ಸ್ವಲ್ಪ ಸೋಲ್ತದೆ. ಸಂತ ಅಂತ ಹೇಳುವ ಪದಕ್ಕೆ ಒತ್ತಾಯಪೂರ್ವಕವಾಗಿ ನಾವು ಎಲ್ಲಾದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಸಮ್ಯಕ್ ತನೋತಿ ಅಂತ ಸಂಸ್ಕೃತದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಆಗ ನಾನು ಹೇಳಿದೆ ಆ ಪದ ಚರ್ಚೆಯಲ್ಲಿದೆ, ಆದರೆ ಸಮ್ಯಕ್ ತನೋತಿ ಅಂತ ಸಂಸ್ಕೃತದಲ್ಲಿ ತನು ಅನ್ನುವಂಥ ಪದಕ್ಕೆ ತನು ವಿಸ್ತಾರ ಅಂತ, ಯಾರು ಜ್ಞಾನದ ಆಲೋಚನೆಯನ್ನು ವಿಸ್ತಾರ ಮಾಡಲಿಕ್ಕೆ ಚೆನ್ನಾಗಿ ವಿಸ್ತಾರ ಮಾಡಲಿಕ್ಕೆ ಯಾರು ಪ್ರಯತ್ನ ಪಡ್ತಾನ, ಅಂದರೆ ಸಮಾಜದಲ್ಲಿ ಸಮಾಜದ ಜನಗಳಿಗೆ ಬೇಕಾದಂತಹ ಯಾವ ವಿಚಾರಗಳಿದ್ದಾವೆ ಅವುಗಳನ್ನು ವಿಸ್ತಾರ ಮಾಡ್ತಾ ಮಾಡ್ತಾ ಹೋಗ್ತಾನೋ ಅವನಿಗೆ ನಾವು ಸಂತ ಅಂತ ಹೇಳುವಂಥ ಪದವನ್ನು ಎಳೆದು ತಂದು ಅರ್ಥ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡಬಹುದು ಅಂತ ಅನಿಸ್ತದೆ. ಋಗ್ವೇದದ ಆಲೋಚನೆಯನ್ನು ಇಟ್ಕೊಂಡು ಹೋಗುವ ಪರಂಪರೆ ಅಲ್ಲಿಂದಲೇ ಶುರು ಆಗ್ತದೆ. ಸರ್, ಋಷಿಗಳು ಬೇರೆ ಆ ಸಂತರು ಬೇರೆ ಅಂದರೆ ಖಂಡಿತ ಬೇರೆ ಅಲ್ಲ. ಋಷಿಗಳ ಪರಿಕಲ್ಪನೆಯೂ ಅದೇ, ಸಂತರುಗಳ ಇವತ್ತು ನಾವು ಹೇಳ್ತಾ ಇರುವಂತಹ ಅನಂತರದ ನಮ್ಮ ಕಣ್ಣಿಗೆ ಕಂಡ ವ್ಯಕ್ತಿಗಳು ಯಾರಿದ್ದಾರೆ ಅವರ ಪರಂಪರೆಯೂ ಅದು. ಯಾಕೆಂದರೆ ಇಬ್ಬರೂ ಕೂಡ ಹೇಳಿದ್ದು ಅದು ಒಳ್ಳೆಯ ಮಾತುಗಳನ್ನೇ ಮತ್ತು ಸಮಾಜಕ್ಕೆ ತಿದ್ದುವ ಕೆಲಸಗಳನ್ನೇ ಅವರು ಕೂಡ ಮಾಡಿದ್ದು ಇವರು ಕೂಡ ಮಾಡಿದ್ದು. ನಾನು ನಿಮಗೆ ಒಂದು ನಾಲ್ಕೈದು ಜನ ಋಗ್ವೇದದ ಋಷಿಗಳ ಪರಿಕಲ್ಪನೆಗಳನ್ನು ಹೇಳ್ತಾನೆ. ಅಲ್ಲಿ ಪ್ರಾಚೀನರು ಗೃತ್ಸಮದ, ವಿಶ್ವಾಮಿತ್ರ, ವಾಮದೇವ, ಅತ್ರಿ, ಭರದ್ವಾಜ, ವಸಿಷ್ಠ ಅಂತ ಈ ಇಷ್ಟು ಜನ ಅವರ ಹೇಳಿದ ಮಾತುಗಳೇನಿದ್ದಾವೆ ಅವುಗಳನ್ನೆಲ್ಲ ವಂಶೀಯ ಮಂಡಲಗಳು ಅಂತ ನಾವು ಕರೀತೇವೆ. ವೇದಗಳಲ್ಲಿ ವಂಶೀಯ ಮಂಡಲಗಳು ಅಂದರೆ ಇದು ಇಷ್ಟು ಅಂತ, ಎರಡು ಮೂರು ನಾಲ್ಕು ಐದು ಆರು ಏಳರವರೆಗಿನ ಏನು ಋಗ್ವೇದದ ಭಾಗ ಇದೆ ಅದು ವಂಶೀಯ ಮಂಡಲ. ಆ ವಂಶೀಯ ಮಂಡಲದೊಳಗೆ ಬರುವ ಋಷಿಗಳು ಯಾರಿದ್ದಾರೆ ಅವರೆಲ್ಲರೂ ಅದ್ಭುತವಾದಂತಹ ಸಾಧನೆಗಳನ್ನು ಮಾಡಿದಂತಹ ಸಂತರೆ. ನಾನು ನಿಮಗೆ ಒಂದು ಒಳ್ಳೆಯ ಉದಾಹರಣೆಗಳನ್ನು ಕೊಡ್ತೇನೆ. ಒಬ್ಬ ಸಂತ ಹೇಗೆ ಪ್ರತಿಪಾದನೆ ಮಾಡಿದ, ಸಮಾಜದ ಸುಧಾರಣೆ ಮಾಡಿದ ಅಂತ ಹೇಳೋದಕ್ಕೆ ಋಗ್ವೇದದಲ್ಲಿ ಹತ್ತನೇ ಮಂಡಲದಲ್ಲಿ ಒಂದು ಕಿತವ ಸೂಕ್ತ ಅಂತ ಸೂಕ್ತ ಇದೆ. ಕಿತವ ಅಂದರೆ ಗ್ಯಾಂಬ್ಲರ್ ಅಂತ ಅರ್ಥ, ಇಸ್ಪೀಟ್ ಆಡುವವ ಅಂತ ಸುಲಭದಲ್ಲಿ ಹೇಳ್ಬೋದು. ಏನು ಎಷ್ಟು ಚಂದದಲ್ಲಿ ಅವ ಹೇಳ್ತಾನೆ ಅಂದರೆ, ಅವ ನೇರವಾಗಿ ಅದರ ವಿವರಗಳು ಇಷ್ಟೇ, 52 ದಾಳಗಳನ್ನು ಬಳಕೆ ಮಾಡಿಕೊಂಡು. ಖಂಡಿತ ನಾವು ಇವತ್ತು ಹೇಳಿದರೆ 13 ಎಕ್ಕ ಇಸ್ಪೀಟ್ ಅಂತೇಳಿ ಡೈಮಂಡ್ ಆಟೀನ್ ಅಂತ ಹೇಳಿದ ಹಾಗೆ ಒಟ್ಟು 52 ಕಾರ್ಡ್ಸ್ ಏನಿದೆ ಆ ಪರಿಕಲ್ಪನೆಗಳನ್ನು ಇಟ್ಕೊಂಡು ಅವ ಇಸ್ಪೀಟ್ ಆಡ್ತಾನೆ. ಇಸ್ಪೀಟ್ ಆಡ್ತಾನೆ ಅಂತ ನಾನು ಅದನ್ನು ಹೇಳಿದ್ದು, ಇಸ್ಪೀಟ್ ಇಂಗ್ಲೆಂಡ್ ಇದ್ದು ಅದು ಚರ್ಚೆ ಬೇರೆ, ಆದರೆ ನಾವು ಅದನ್ನು ಬೇರೆ ಪದಗಳಲ್ಲಿ ಬಳಕೆ ಮಾಡಿ, ಆದರೆ 52 ಅಂತೂ ಸತ್ಯ. ಅವ ಇಸ್ಪೀಟ್ ಆಡ್ತಾನೆ, ಕಳ್ಕೊಳ್ತಾನೆ, ಹೆಂಡತಿ ಹತ್ರ ಮನೆಗೆ ಬಂದಾಗ ಹೆಂಡತಿ ಜೋರು ಮಾಡಿ ಕಳಿಸ್ತಾಳೆ, ಹೆಂಡತಿ ತವರ ಮನೆಗೆ ಹೋಗ್ತಾಳೆ, ಇದೆಲ್ಲ ಆಯಿತು. ಕೊನೆಗೆ ಆತನಿಗೊಂದು ಜ್ಞಾನೋದಯ ಆಗ್ತದೆ. ಅವ ಹೇಳುವ ಮಾತು ನೋಡಿ, ಅವ ವಿತ್ ಅಲ್ಲಿ ಹೇಳುವ ಅಕ್ಷೈಹಿ ಮಾದಿವ್ಯ ಕೃಷಿಮಿತ್ ಕೃಷಸ್ವ ವಿತ್ತೇನ ರಮ್ಯ ಬಹುಮನ್ಯಮಾನ ಅಂತ ಚಂದದ ಸಮಾಜ ಸುಧಾರಣೆ ಗಮನಿಸಿ ಅಕ್ಷೈ ಮಾದಿವ್ಯ, ಅಕ್ಷ ಅಂದರೆ ಪಗಡೆ, ಅಕ್ಷಯ ಮಹಾದಿವ್ಯ, ದಿವ್ಯ ಅಂದರೆ ದಿವ್ಯ ಕ್ರೀಡೆ ಅಂತ ಅರ್ಥ. ಇಸ್ಪೀಟ್ ಆಡಬೇಡ, ಅಕ್ಷಗಳಿಂದ ನೀನು ಪಗಡೆಗಳಿಂದ ನೀನು ಆಟ ಆಡುವ ಕೆಲಸವನ್ನು ಮಾಡಬೇಡ. ಕೃಷಿಮಿತ್ ಕೃಷಸ್ವ, ಇವತ್ತಿನ ಮಾತು ಎಲ್ಲಿಗೆ ಬಂತು ಅಂತ ಆಲೋಚನೆ ಮಾಡಿ. ಕೃಷಿ ಮೆತ್ ಕೃಷಸ್ವ, ಕೃಷಿ ಮಾಡು ಮಾರಯ. ವಿತ್ತೇನ ರಮ್ಯ, ವಿತ್ತ ಅಂದ್ರೆ ಇವತ್ತು ಹೇಳುವ ನಾವು ಕರೆನ್ಸಿಯ ಪರಿಕಲ್ಪನೆಗಳು ಮಾತು. ವಿತ್ತೇನ ರಮ್ಯ ಬಹುಮನ್ಯಮಾನ, ನಿನಗೆ ಸಮಾಜ ಗೌರವ ಕೊಡ್ತದೆ ಮಾರಯ. ನಾವು ಇವತ್ತು ಕೂಡ ಒಪ್ಪಿಕೊಂಡ ಎಲ್ಲ ಸಂತರ ಪರಿಕಲ್ಪನೆಗಳು ಹಾಗೆ ಅಂತ ಬೈಬಲ್ ಕೂಡ ಅದನ್ನು ಒಂದಿಕಲ್ಲಿ ಉಲ್ಲೇಖ ಮಾಡುತ್ತದೆ. ಹಣ ಸಂಪಾದನೆ ಮಾಡಬೇಕು, ಯಾಕೆಂದ್ರೆ ಅದು ಸಮಾಜದ ಆಲೋಚನೆ. ಕೌಟಿಲ್ ಹೇಳ್ತಾನೆ ನೇರವಾಗಿ, ಅರ್ಥಂ ಆರ್ಜಯೇತ್, ಹಣ ಸಂಪಾದನೆ ಮಾಡು ಅಂತ ಹೇಳ್ತದೆ. ಆದರೆ ಅದು ಯಾವುದಕ್ಕೆ ಅಂದರೆ ಅದು ಸಮಾಜಕ್ಕೆ ಅಂತ ಹೇಳುವಂಥ ಪರಿಕಲ್ಪನೆ ಇಟ್ಕೊಂಡು ಈ ಋಷಿಗಳು ಪರಿಕಲ್ಪನೆಗಳನ್ನು ಇಟ್ಕೊಂಡು ಬರ್ತಾರೆ. ಹಾಗಾಗಿ ಋಗ್ವೇದದ ಪರಿಕಲ್ಪನೆಗಳ ರೀತಿಯಲ್ಲಿ ಇಟ್ಟರೆ ಋಗ್ವೇದದಲ್ಲಿ ಇನ್ನೊಂದು ಚಂದದ ಮಾತಿದೆ, ಎಲ್ರಿಗೂ ಗೊತ್ತಿರೋ ಮಾತು. ಭಾರತೀಯ ವಿದ್ಯಾಭವನ್ ಅದನ್ನೇ ಟೈಟ್ಲಾಗಿ ಇಟ್ಕೊಳ್ತದೆ, ಆನೋಭದ್ರಾಹ ಕ್ರತವೋ ಎಂತು ವಿಶ್ವತ ಲೆಟ್ ದ ನೋಬಲ್ ಥಾಟ್ಸ್. ಇದಕ್ಕಿಂತ ದೊಡ್ಡ ಸಂತರ ಮಾತುಂಟು ಸ್ನೇಹಿತರೆ. ಇವತ್ತು ನಾವು ಯಾಕೋ ಒಪ್ತಾ ಇಲ್ಲ ಜಗತ್ತಿನ ಎಲ್ಲ ಕಡೆಗಳಿಂದ ಉದಾತ್ತವಾದಂಥ ಆಲೋಚನೆಗಳು ನಮ್ಮ ಕಡೆಗೆ ಹರಿದು ಬರಲಿ ಅಂತ ಋಗ್ವೇದ ಸ್ಪಷ್ಟವಾಗಿ ಹೇಳ್ತದೆ. ಇದು ಸಂತಾನು ಆಲೋಚನೆ ಮಾಡಿ, ಇದು ಕೂಡ ಒಂದು ಅದ್ಭುತವಾದಂಥ ಆಲೋಚನೆಗಳಾದರೆ ಯಜುರ್ವೇದದಲ್ಲಿ, ಸಾಮವೇದದಲ್ಲಿ, ಅಥರ್ವವೇದದಲ್ಲಿ. ಅಥರ್ವವೇದ ಅಂತೂ ನಮ್ಮ ಜನಗಳಿಗೆ ತುಂಬ ತಪ್ಪು ಕಲ್ಪನೆ ಇದೆ. ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಕೂಡಲೇ ಆಯ್ ಮಲ್ಲ ಅಥರ್ವಿ ಅಂತ ಹೇಳುವ ಸ್ಥಿತಿ. ಅಥರ್ವಾಂಗಿರಸೋ ವೇದ ಅಂತಲೇ ಅದನ್ನು ಉಲ್ಲೇಖ ಮಾಡ್ತಾರೆ. ಅಥರ್ವಣ ಋಷಿ ಯಾರಿದ್ದಾನೆ, ಅವ ಅದ್ಭುತವಾದಂಥ ಸೋಷಲ್, ಏನು ಹೇಳ್ಬೋದು ಅಂದರೆ ಸಾಮಾಜಿಕ ಸುಧಾರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಮಹಾನುಭಾವ. ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಸಂತರು ನಮ್ಮಲ್ಲಿ, ರಮಣ ಮಹರ್ಷಿಗಳು ಇಟ್ಟುಕೊಳ್ಳು, ರಮಣ ಮಹರ್ಷಿಗಳು ಎಷ್ಟು ಜನರ ರೋಗಗಳನ್ನು ತಾವು ತಗೊಳ್ಳಿಲ್ಲ. ಆಲೋಚನೆ ಮಾಡ್ತಾ ಹೋಗಿ, ರಮಣ ಮಹರ್ಷಿಗಳು ಅದ್ಭುತವಾದಂಥ ಸಾಧನೆ ಮಾಡಿದರು. ಒಬ್ಬನ ಕ್ಯಾನ್ಸರ್ ಪೇಷಂಟ್ ಸ್ವಾಮಿ ಅಂತ ಹೇಳಿದಾಗ, ಹೌದಾ ನಿನಗೆ ಕ್ಯಾನ್ಸರಾ, ಆಯ್ತು ಅಂತೇಳಿ ತಾನು ತಗೊಂಡ್ರು. ಆಲೋಚನೆ ಮಾಡಿ, ಇದು ಸಂತ ಪರಂಪರೆ. ಅದೇ ಅಥರ್ವಾಂಗಿರಸ ಋಷಿ ಹೇಳ್ತಾನೆ ಇಂಥ ಪರಿಕಲ್ಪನೆಗಳನ್ನು ಇಟ್ಕೊಂಡು ಸಮಾಜದ ಒಟ್ಟು ಆಲೋಚನೆ ಅಭಿವೃದ್ಧಿಗೆ ಅಥರ್ವಾಂಗಿರಸ ಋಷಿಯ ಕೊಡುಗೆಯವರೆಗೆ ಒಂದು ಸಂತ ಪರಂಪರೆ ಬೆಳೀತಾ ಹೋದರೆ, ನಾನು ಸ್ವಲ್ಪ ಅನಂತರದಲ್ಲಿ ಉಲ್ಲೇಖ ಮಾಡಬೇಕಾದ್ದು ನಮ್ಮಲ್ಲೊಂದು ಸಪ್ತರ್ಷಿಗಳು ಅಂತ ಹೇಳುವ ಪರಿಕಲ್ಪನೆ. ಇವರೆಲ್ಲರೂ ಕೂಡ ಸಾಧನೆ ಮಾಡಿ ಬಂದು, ನೀವು ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ನಮ್ಮಲ್ಲಿ ಮೊದಲ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ ಒಂದು ಆಲೋಚನೆ ಇಟ್ಟುಕೊಂಡು ಮೊದಲ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ್ದು ವಸಿಷ್ಠರು. ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ವಸಿಷ್ಠರು ಅರುಂಧತಿಯನ್ನು ಮದುವೆ ಆಗ್ತಾಳೆ. ಮೊದಲ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಒಂದು ಸಾಮಾಜಿಕ ಬದಲಾವಣೆಯನ್ನು ನಾವು ಚರ್ಚೆಗೆ ತಗೊಂಡ್ರೆ, ನಮಗೆ ಇವತ್ತಿಗೂ ಕೂಡ ಒಂದು ಹಿಂದೂ ಪದ್ಧತಿಯ ವಿವಾಹದಲ್ಲಿ ಇಡೀ ಮದುಮಗಳನ್ನು ತಗೊಂಡೋಗಿ, ಹೊರಗೆ ತಗೊಂಡೋಗಿ ಅವಳಿಗೊಂದು ಅರುಂಧತಿ ನಕ್ಷತ್ರ ದರ್ಶನ ಮಾಡಿಸ್ಲಿಕ್ಕುಂಟು. ಇವತ್ತು ಕೂಡ ನಡು ಮಧ್ಯಾಹ್ನದಲ್ಲಿ ಮಾಡಿಸ್ತಾರೆ ಪುರೋಹಿತರು, ಅದೆಲ್ಲ ಅನಂತರದ ಭಾಗ. ಅರುಂಧತಿ ಯಾರಿಗೆ ಕಾಣಿಸ್ತದೆ ಅದೆಲ್ಲ ಬೇರೆ. ಆದರೆ ಅಕಾವೋ ಅಲ್ಲಿ ಅಂತ ಕೇಳ್ತಾ, ನಿಮ್ಗೆ ಗೊತ್ತಿದೆ, ಕ್ವಶನ್ ಮಾರ್ಕ್ ಇದೆ, ನಿಮಗೆ ಅರ್ಥ ಆಗ್ತದೆ. ಸಪ್ತರ್ಷಿ ಮಂಡಲ ಇವತ್ತು ರಾತ್ರಿ ನೋಡಿದರೆ ಚಂದ ಕಾಣಿಸ್ತದೆ, ಏಳು ರೀತಿಯಲ್ಲಿ ಒಂದು ಕ್ವಶನ್ ಮಾರ್ಕಿನ ರೀತಿಯಲ್ಲಿ ಕಾಣಿಸ್, ಅದಕ್ಕೆ ಹಿಂದೆ ಒಂದು ಸಣ್ಣದು ಕಂಡ್ರೆ ಅದು ಅರುಂಧತಿ ಅಂತ. ಆ ಅರುಂಧತಿಯನ್ನು ತೋರಿಸ್ತಾ ಆಲೋಚನೆ ಮಾಡಿ, ಆ ಅರುಂಧತಿಯ ಹಾಗೆ ನೀನು ಪಾತಿವೃತ್ಯವನ್ನು ಉಳಿಸಿಕೋ ಅಂತ ಹೇಳುವಂತ ಸಂತ ವಸಿಷ್ಠ. ಹಾಗಾಗಿ ನಾವು ಆ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಸ್ವಲ್ಪ ಮುಂದುವರಿತಾ ಹೋದರೆ, ನಾವು ಇವತ್ತು ಇರುವ ಯಾವ ಅಥವಾ ಮನ್ವಂತರ ಇದೆ, ಆ ಮನ್ವಂತರದವರೆಗೆ ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಸಂತರುಗಳು ಆಗಿ ಹೋಗಿದ್ದಾರೆ. ಅವ್ರು ಯಾರನ್ನು ನಾವು ಹೆಚ್ಚು ದಾಖಲೆ ಇಟ್ಟುಕೊಳ್ಳುವಂಥ ಪರಿಕಲ್ಪನೆಗಳು ಇಲ್ಲ. ಯಾಕೆಂದರೆ ಈ ಕೃತ ತ್ರೇತ ದ್ವಾಪರ ಕಲಿ ಅಂತ ಹೇಳುವ ಯುಗದ ಪರಿಕಲ್ಪನೆ ನೀವು ಮಾಡಿದರೆ, ಇಡೀ ಕೃತಯುಗದ ಜನಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ 100% ಸಂತರಾಗಿದ್ದರು. ಹಾಗಾಗಿ ನಮಗೆ ಇಡೀ ಕೃತಯುಗದ ಯಾವ ಪರಿಕಲ್ಪನೆಗಳು ಡಾಕ್ಯುಮೆಂಟ್ ಆಗಿ ನಮಗೆ ಸಿಗುವುದೇ ಇಲ್ಲ, ಸಿಗಬೇಕಾಗಿಲ್ಲ. ಕಳ್ಳರಿದ್ರೆ ಸುಳ್ಳರಿದ್ರೆ ಮಾತ್ರ ಜೈಲು ಬೇಕಾಗುತ್ತೆ. ಆಲೋಚನೆ ಮಾಡಿ, ಅವರಿಲ್ಲ ಇದ್ರೆ ಜೈಲು ಬೇಕಾಗಿಲ್ಲ ಅಲ್ವಾ? ನಿಮಗೆ ರಾಮಾಯಣಕ್ಕಾಗುವಾಗ ರಾವಣ ಹುಟ್ಟಬಹುದು, ಮಹಾಭಾರತಕ್ಕಾಗುವ ದುರ್ಯೋಧನ ಹುಟ್ಟಬಹುದು. ಈ ಪರಿಕಲ್ಪನೆಗಳನ್ನು ನೀವು ಆಲೋಚನೆ ಮಾಡಿ. ಸಂತರ ಪರಿಕಲ್ಪನೆಯಲ್ಲಿ ಸತ್ಯಯುಗದ ಪರಿಕಲ್ಪನೆ ಇವತ್ತು ನಮ್ಮಲ್ಲಿ ಕೆಲವು ಮೂಮೆಂಟ್ಗಳು, ವಿಶೇಷವಾಗಿ ನೀವು ಗಮನಿಸ್ತಾ ಹೋದರೆ ಈ ಸನಾತನ ಸಂಸ್ಕೃತಿಯ ಪರಂಪರೆಗಳಿದ್ದಾವೆ. ಸನಾತನ ಅಂತ ಹೇಳೋ ಒಂದು ಸಂಸ್ಥೆ ಇದೆ, ಅಥವಾ ಬ್ರಹ್ಮಕುಮಾರಿಸಿದ್ದಾರೆ, ಅವರೆಲ್ಲ ಸಂತ ಪರಂಪರೆಯನ್ನು ಫಾಲೋ ಮಾಡ್ತಾ ಇರೋ ಅವರೆಲ್ಲ ಸತ್ಯಯುಗದ ಉದಾಹರಣೆಗಳನ್ನು ಕೊಡ್ತಾರೆ. ಅಂದರೆ ಸತ್ಯಯುಗದಲ್ಲಿ ಹೀಗೆ ಅಂತ, ಯಾಕೆಂದರೆ ಅಲ್ಲಿ ಕಳ್ಳರಿಲ್ಲ, ಸುಳ್ಳರಿಲ್ಲ, ವಂಚಕರು ಇಲ್ಲ. ಹಾಗಾಗಿ ಈ ಸಂತರ ಅಗತ್ಯತೆಗಳು ಕೂಡ ಅಲ್ಲಿ ಇಲ್ಲ, ಎಲ್ಲರೂ ಸಂತಾರೆ. ಈ ಪರಿಕಲ್ಪನೆಗಳು ಮುಂದುವರಿತಾ ಹೋದಾಗ ನಮಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀವು ಆಲೋಚನೆ ಮಾಡಿ, ಕೃತಯುಗ 100% ಜನರು ಸಜ್ಜನರು, ಆಮೇಲೆ ಬಂದ ಕೃತ ತ್ರೇತ ಆಲೋಚನೆ ಮಾಡಿ, ಅಲ್ಲಿ ಒಂದೆರಡು ಜನ ಹೋಗ್ತಾರೆ, 3 ಪಾಲು ಒಳ್ಳೆಯವರೇ ಇರ್ತಾರೆ, ಒಂದು ಕಾಲು ಭಾಗ ಅವರು ದುಷ್ಟರಾಗ್ತಾ ಹೋಗ್ತಾರೆ. ದ್ವಾಪರಕ್ಕೆ ಬರುವಾಗ 50-50 ಆಗ್ತದೆ. ಕಲಿಯುಗಕ್ಕಾಗುವ 1/4 ಅಂತ ಅರ್ಥ. ಕಲಿ ಅಂದರೆ 1/4 ಕಾಲು ಭಾಗ. ಈಗ ನೀವು ಆಲೋಚನೆ ಮಾಡ್ತಾ ಹೋಗಿ, ಕಾಲು ಭಾಗ ಸಜ್ಜನರು ಮತ್ತು ಮುಕ್ಕಾಲು ಭಾಗ ದುರ್ಜನರ ಅಂತ ಪ್ರಶ್ನೆ ಬರುವ ಕಾಲಕ್ಕಾಗುವಾಗ ಸಂತರುಗಳ ಉದ್ದೀಪನ ಸಹಜವಾಗಿ ಜಾಸ್ತಿ ಆಗುತ್ತಾ ಹೋಗಬೇಕಾಗ್ತದೆ. ಹಾಗಾಗಿ ನಮಗೆ ಇಡೀ ರಾಮಾಯಣ ಕಾಲಕ್ಕೆ ಒಬ್ಬ ವಾಲ್ಮೀಕಿ ಗಟ್ಟಿ ಕೂತ್ಕೊಳ್ತಾನೆ, ಮಹಾಭಾರತದ ಕಾಲಕ್ಕೆ ವೇದವ್ಯಾಸರು ಬೇಕಾಗ್ತದೆ, ಅವರ ಮಗ ಬೇಕಾಗ್ತದೆ, ಅಥವಾ ನಂತರದಲ್ಲಿ ಒಂದಷ್ಟು ಜನ ಚಾರ್ವಾಕ ಪರಿಕಲ್ಪನೆಗಳು ಬೇಕಾಗ್ತದೆ. ನೀವು ಆಲೋಚನೆ ಮಾಡಿ, ರಾಮಾಯಣದಲ್ಲೂ ಕೂಡ ಚಾರ್ವಾಕ ಮಾತನಾಡ್ತಾನೆ. ರಾಮಾಯಣದಲ್ಲಿ ರಾಮನ ಹತ್ರ ಬಂದು ಅವ ಮಾತನಾಡ್ತಾನೆ ನೇರವಾಗಿ, ಏ ನೀನು ಅದೆಲ್ಲ ಕೇರ್ ಮಾಡಬೇಕಾಗಿಲ್ಲ, ಅಪ್ಪನ ಮಾತೆಲ್ಲ ಕೇಳಬೇಕಾಗಿಲ್ಲ ಅಂತ. ಆದರೆ ರಾಮ ಅವನಿಗೆ ಅಷ್ಟೇ ಸಮಾಧಾನ ಮಾಡಿ ಕಳಿಸ್ತಾನೆ. ಮಹಾಭಾರತಕ್ಕೆ ಬರುವಾಗ ನಿಮ್ಗೆ ಗೊತ್ತಿದೆ, ಕುಟಿಲ ನೀತಿಗಳನ್ನೆಲ್ಲ ಪ್ರಯೋಗ ಮಾಡುವ ಪರಿಕಲ್ಪನೆಗಳು ಯಾವಾಗ ಜಾಸ್ತಿ ಆಗ್ತಾ ಹೋಗ್ತದೋ ಆಗ ಸಮಾಜಕ್ಕೆ ಸಂತರುಗಳು ಅನಿವಾರ್ಯವಾಗಿ ಧರ್ಮ ಸಂಸ್ಥಾಪನಾರ್ಥಾಯ ಅನಿವಾರ್ಯವಾಗಿ ಇಂತಹ ಸಂತರುಗಳ ಹುಟ್ಟುವಿಕೆ ಬೇಕಾಗ್ತದೆ. ನಾನಾಗಲೇ ಹೇಳಿದೆ, ಎಲ್ಲರೂ ಒಳ್ಳೆಯವರಾದರೆ ಜೈಲು ಬೇಡ ಅಂತ. ನಾನು ಯಾವತ್ತೂ ಈ ಮಾತನ್ನು ಮಕ್ಕಳ ಹತ್ರ ಹೇಳಿಕೊಂಡು, ಯಾವ ಊರಿನಲ್ಲಿ ನಮ್ಮ ಊರಿಗೆ ಪೊಲೀಸ್ ಸ್ಟೇಷನ್ ಬೇಕು ಅಂತ ವಾದ ಮಾಡ್ತಾರೆ ಆ ಊರಿನಷ್ಟು ದುಷ್ಟ ಜನರು ಬೇರೆ ಯಾರಿಲ್ಲ ಅಂತ. ನಮ್ಮೂರಿಗೊಂದು ಒಳ್ಳೆ ಶಾಲೆ ಬೇಕು, ನಮ್ಮೂರಿಗೊಂದು ಒಳ್ಳೆ ಆಸ್ಪತ್ರೆ ಬೇಕು ಅಂತ ನಾವು ಡಿಮಾಂಡ್ ಮಾಡಬೇಕು ಹೊರತು ನಮಗೆ ನೆಲ್ಲಿಯಡಿಯವರು ಯಾವತ್ತೂ ಡಿಮಾಂಡ್ ಮಾಡೋದು. ಅವರು ನಮಗೆ ಯಾವತ್ತೂ ಕೂಡ ಸ್ಟೇಷನ್ ಬೇಕು ಅಂತ ಗಲಾಟೆ ಮಾಡೋದು. ಯಾಕೆಂದರೆ ಅವರ ಕ್ರೌರ್ಯದ ಮನಸ್ಸಿದಲ್ವ, ಅದು ಯಾವತ್ತೂ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅಲ್ಲಿ ಸಂತರು ಮತ್ತೆ ಮತ್ತೆ ಹುಟ್ಟಿಕೊಳ್ಬೇಕಾಗ್ತದೋ ಏನು, ಅಂಥ ಪರಿಕಲ್ಪನೆಗಳಲ್ಲಿ ನಮಗೆ ರತ್ನಾಕರ ಹೋಗಿ ವಾಲ್ಮೀಕಿ ಆಗಬೇಕಾಗ್ತದೆ, ಸಂತರುಗಳು ವಾಲ್ಮೀಕಿ ಅಂತ ಒಂದು ಬದಲಾವಣೆಗಳಾಗಬೇಕಾದ್ದು ಕೂಡ ಅಲ್ಲಿಯ ಕಾಲಕ್ಕೆ ಅಂತ ಅನಿಸ್ತದೆ. ವೈವಸ್ವತಮ ನಂತರದ ಪರಿಕಲ್ಪನೆಗಳನ್ನು ಇಟ್ಟುಕೊಂಡ್ರೆ ಅಲ್ಲಿ ಬದಲಾವಣೆಯಾದ ಈ ಸಪ್ತರ್ಷಿಗಳನ್ನು ಗಮನಿಸಿಕೊಳ್ಳಿ. ಸುಮ್ಮನೆ ಅತ್ರಿಷ್ಟ ಇವ ವಸಿಷ್ಠಶ್ಚ ಕೌಶಪಶ್ಚ ಕಾಶ್ಯಪಶ್ಚ ಮಹಾನ್ ಋಷಿ ಗೌತಮಶ್ಚ ವರದ್ವಾಜೋ ವಿಶ್ವಾಮಿತ್ರೋತ ಕೌಶಿಕ ತಥೈವ ಪುತ್ರೋ ಭಗವಾನ್ ಋಷಿಕಸ್ಯ ಮಹಾತ್ಮನಃ ಜಮದಗ್ನಿಸ್ತು ಸಪ್ತೈತೆ ಮುನಯೋ ಅತ್ರ ತಥಾ ಅಂತರೆ. ಇದು ಮನ್ವಂತರದ ಪರಿಕಲ್ಪನೆಯಲ್ಲಿ ಬದಲಾವಣೆ ಆಗ್ತಾ ಹೋಗು. ಸ್ವಯಂಭುವ ಮನ್ವಂತರದ ಆಲೋಚನೆಗಾಗುವಾಗ ಈ ಋಷಿ ಪರಿಕಲ್ಪನೆ, ಈ ಸಂತ ಪರಂಪರೆ ಬೆಳೀತಾ ಬೆಳೀತಾ ಹೋದರೆ ಇದಕ್ಕಿಂತ ಮುಂದಿನ ಆಲೋಚನೆಗಳಲ್ಲಿ ನಾನು ರಾಮಾಯಣ ಮಹಾಭಾರತಗಳನ್ನು ಉಲ್ಲೇಖ ಮಾಡಿ ಸುಮ್ಮನೆ ಪುರಾಣಗಳ ಉಲ್ಲೇಖವನ್ನು ಮಾಡಲೇಬೇಕು. ಹೇಗೆ ಸಂತ ಪರಂಪರೆ ಪುರಾಣಗಳಲ್ಲಿ ಮುಂದುವರಿಯುತ್ತದೆ ಅಂತ ಹೇಳುವುದಕ್ಕೆ ನಿಮಗೆ ಸುಮ್ಮನೆ ಸತ್ಯನಾರಾಯಣ ಪೂಜೆಯ ಕತೆ ಕೇಳಿ ಸಪಾದ ತಿಂದು ಬಂದರೆ ನಾನು ವಿರೋಧಿ ಅಲ್ಲ. ಮತ್ತೆ ತಿಳ್ಕೊಳ್ಳಿ, 1926 ಕಾಲಕ್ಕೆ ಎಲ್ಲ ಬೆಳೆದು ಬಂದ ಯಾವ ಸತ್ಯನಾರಾಯಣ ಪೂಜಾ ಪರಂಪರೆ ಅಂದರೆ ನಾರಾಯಣ ಗುರುನಾರಾಯಣ ಪರಂಪರೆ ಬೆಳೆದಾದಾಗ ಒಂದು ಹುಟ್ಟಿಕೊಂಡ ಒಂದು ಪರಿಕಲ್ಪನೆ ಇರಬಹುದು ಅಂತ ತುಂಬ ಜನ ವಾದ ಮಾಡಿದ್ದಾರೆ. ನನಗೂ ಎಷ್ಟೋ ಸಲ ಅನಿಸ್ತದೆ, ಇಡೀ ಸತ್ಯನಾರಾಯಣ ಪೂಜೆ ಕತೆ ಓದಿ ಆದಮೇಲೆ, ಏಕದಾ ನೈಮಿಷಾರಣ್ಯ ಅಂತ ನೀವು ಅದನ್ನು ಕತೆ ಹೇಳ್ತಾ ಆದಮೇಲೆ, ಛೆ ಇಷ್ಟು ಲೆವೆಲ್ಗೆ ಇಳಿತಾರ, ಸಪಾದ ತಿಂದರೆ ಒಳ್ಳೇದಾಗ್ತದೆ, ಸಪಾದದಿಂದ ಇದ್ರೆ ಅವನು ಮನೆ ಹಾಳಾಗಿ ಹೋಗ್ತದೆ ಅಂತ ಹೀಗೆ ಹೇಳುವ ಒಂದು ಸಂತ ಪರಿಕಲ್ಪನೆಗಳು ಬರ್ತಾವೆ ಅಂತ ಹೇಳಿದರೆ ಸ್ವಲ್ಪ ಪ್ರಶ್ನೆ ಬರುತ್ತದೆ. ನಾನು ಅದನ್ನು ಓಪನ್ ಆಗಿ ಧೈರ್ಯವಾಗಿ ಹೇಳಬಲ್ಲೆ, ನನಗೆ ಅಷ್ಟು ಆಲೋಚನೆಗಳಿವೆ. ಯಾಕೆಂದರೆ ಪ್ರಾಚೀನವಾದ ಸ್ಕಾಂದ ಪುರಾಣದ ಪರಿಕಲ್ಪನೆಗಳಲ್ಲಿ ಈ ರೇವಾಕಾಂಡದಲ್ಲಿ ಈ ಭಾಗಗಳ ಬಗ್ಗೆ ಚರ್ಚೆ ಇದೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ ಸಂತರುಗಳ ಹೆಸರಿನಲ್ಲಿ ಕೆಲವು ಸಲ ಒಳಗೆ ತುರುಕುವ ಪ್ರಯತ್ನಗಳು ಕೂಡ ಕೆಲವು ಸಲ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ಬರುತ್ತದೆ. ನಿಮ್ಗೆ ಗೊತ್ತಿದೆ, ಪುರಂದರದಾಸರ ಹಾಡುಗಳೇ ಕನಕದಾಸರ ಹಾಡುಗಳು, ಕನಕದಾಸರ ಹಾಡುಗಳೇ ಇನ್ನೊಬ್ಬ ಯಾವುದೋ ಒಂದು ದಾಸರ ಹಾಡಲ್ಲಿ ಕೊನೆಗೆ ಮಾತ್ರ ಆ ಟೈಟ್ಲ್ ಪುರಂದರ ಅಂತ ಹೇಳುವಲ್ಲಿ ಕಾಗಿನೆಲೆಯ ಅಧಿಕೇಶವರಾಯ ಆಗ್ತದೆ, ಅಥವಾ ಬೇರೆ ಎಲ್ಲೋ ಗುಹೇಶ್ವರನ ಹೆಸರಲ್ಲೂ ಕೂಡ ಡುಪ್ಲಿಕೇಟ್ ಬರ್ತದೋ ಗೊತ್ತಿಲ್ಲ. ಕಾಳಿದಾಸನ ಹೆಸರಲ್ಲಿ ಬಂದ ಹಾಗೆ ಬೇರೆ ಅನಂತರದ ಹೆಸರುಗಳಲ್ಲಿ ಬರಬಾರದು ಅಂತ ಏನಿಲ್ಲ. ಈ ಸಂತ ಪರಂಪರೆಗೆ ಶಾಸ್ತ್ರ ಭಾಗಗಳನ್ನು ಆ್ಯಡ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಆಗ್ತಾ ಹೋಗುವ ಪರಿಕಲ್ಪನೆಗಳು ಬಂದರೆ ನಾನಿಲ್ಲಿ ಎರಡು ಪದವನ್ನು ಗಮನಿಸಬೇಕು. ಇಡೀ ಸಂತ ಅನ್ನುವಂಥ ಆಲೋಚನೆಗಳಲ್ಲಿ ಎರಡು ಪದಗಳು ಗಂಭೀರವಾಗಿ ಆಲೋಚನೆ ಮಾಡಬೇಕು, ಒಂದು ಋತ ಇನ್ನೊಂದು ಸತ್ಯ. ಋತ ಮತ್ತು ಸತ್ಯ ಈ ಎರಡು ಪದಗಳು ಬೇರೆ ಬೇರೆ. ಋತ ಅಂದರೆ ಕಾಸ್ಮಿಕ್ ಆರ್ಡರ್ ಅಂತ ಅರ್ಥ, ಜಗದ್ವ್ಯಾಪಾರ. ಸೂರ್ಯ ಅದು ಉಪ್ಪಿನಂಗಡಿಯಲ್ಲೂ ಬಿಸಿಯೇ, ಇಲ್ಲೂ ಬಿಸಿಯೇ, ಅರಬ್ಬಿ ಸಮುದ್ರದ ಮೇಲೂ ಬಿಸಿಯೇ. ಇದು ಕಾಸ್ಮಿಕ್ ಆರ್ಡರ್, ಜಗದ್ ವ್ಯಾಪಾರ. ಅದು ನಮ್ಮ ಮನೆಯಲ್ಲೂ, ಅದು ಇದು ಮಾದಿಗನ ಮನೆಯಲ್ಲೂ, ಬೇರೆಯವರ ಮನೆಯಲ್ಲೂ ಅದು ಬೇಕೋ ಹಾಲೇ ಕುಡಿಯುದು. ಅದು ಅದೇನು ವ್ಯತ್ಯಾಸಗಳಲ್ಲ ಅಂತ. ಹಾಗಾಗಿ ಜಗದ್ವ್ಯಾಪಾರ ಹೇಗಿರ್ತದೆ ಅಂದರೆ, ಸೂರ್ಯ ಭಯಂಕರವಾಗಿ ಉರಿತಾ ಇರ್ತಾನೆ, ಅವ ಅದು ಕೋಟಿ ಸೂರ್ಯ ಸಮಪ್ರಭ, ಅದೇ ಚಂದ್ರ ಯಾವತ್ತೂ ಕೂಡ ಆತ ಬೆಳದಿಂಗಳನ್ನೇ ಕೊಡ್ತಾನೆ, ಇದು ಕಾಸ್ಮಿಕ್ ಆರ್ಡರ್. ಅದಕ್ಕೆ ಒಳ್ಳೆಯ ಪದ ಅಗ್ನಿ. ಅಗ್ನಿ ಅಂದರೆ ಅಗ್ರತ್ವಾತ್ ಅಗ್ನಿನಾಮಾಸವು ಅಂತ. ನೀವು ಹೇಗೆ ಬೇಕಾದರೂ ಬೆಂಕಿಯನ್ನು ಹಿಡೀರಿ, ಅದು ಮೇಲ್ಮುಖವಾಗಿ ಹೋಗ್ತದೆ, ಅದು ಅದರ ಗುಣ. ನಿಂತಲ್ಲಿ ನೀರು ನಿಲ್ಲುವುದಿಲ್ಲೋ, ಹಳ್ಳ ಇರುವ ಕಡೆ ಹರಿಯುವುದಲ್ಲೋ. ನೀರಿನ ಗುಣವನ್ನು ನೀವು ಆಲೋಚನೆ ಮಾಡಿ, ಅದನ್ನು ಹೇಗೆ ಬಂಧನದಲ್ಲಿಟ್ಟರೂ ಕೂಡ ಅದು ಕೆಳಗೆ ಹರಿಯಲಿಕ್ಕೆ ಪ್ರಯತ್ನಿಸ್ತದೆ. ಹಾಗಾಗಿ ನಾವು ನೇತ್ರಾವತಿ ಪರವಾಗಿ ಹೋರಾಟ ಮಾಡಿದ್ದು ಅಷ್ಟೇ. ಯಾಕೆಂದರೆ ಅದು ಹರಿವು ನಿಲ್ಲಿಸಬಾರದು ಅಂತ ಹೇಳುವ ಅಲ್ಟಿಮೇಟ್ ಆಸೆ ನಮ್ಮಲ್ಲಿದ್ದದ್ದು. ಆ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಈ ಋತದ ಆಲೋಚನೆಗಳು ಬಂದರೆ ಸತ್ಯ, ನೀವು ಆಲೋಚನೆ ಮಾಡಿ, ಅದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತದೆ. ಮೊನ್ನೆ 80 ರೂಪಾಯಿ ಟೊಮೆಟೊಕ್ಕೆ ಇತ್ತದ್ದು ಸತ್ಯ, ಇವತ್ತು 24 ರೂಪಾಯಿ ಇರುವುದು ಸತ್ಯ, ನಾಳೆ ಅದು 1 ರೂಪಾಯಿಗೆ ಬಂದರೆ ಅದು ಸತ್ಯವೇ. ಸತ್ ಅಂದರೆ ಸಂಸ್ಕೃತದಲ್ಲಿ ಎಕ್ಸಿಸ್ಟೆನ್ಸ್ ಅಂತ ಅರ್ಥ, ಇರುವುದು ಅಂತ ಅರ್ಥ, ವಾಸ್ತವ ಅಂತ ಅರ್ಥ. ಹಾಗಾಗಿ ಸತ್ಯ ಅನ್ನುವಂಥ ಪರಿಕಲ್ಪನೆಗೂ ಋತ ಅನ್ನುವಂಥ ಪರಿಕಲ್ಪನೆಗೂ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಋತದ ಕಡೆಗೆ ಪಯಣಿಸಬೇಕೇ ಹೊರತು ಸತ್ಯ ಅಪ್ಡೇಟ್ ಅಪ್ಡೇಟ್ ಅಪ್ಡೇಟ್ ಅಪ್ಡೇಟ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ. ಅಪ್ಡೇಟ್ ಮಾಡದೆ ಹೋದರೆ ನಾವೇನಾಗ್ತೇವೆ ಅಂತ ಹೇಳಿದರೆ, ನಮ್ಮ ಇಡೀ ಸಾಹಿತ್ಯ ಬರಡಾಗಿ ಹೋಗ್ತದೆ. ನೀವು ಆಲೋಚನೆ ಮಾಡ್ತಾ ಹೋಗಿ, ಆವತ್ತು ಋಗ್ವೇದದಲ್ಲಿ ಕನಿಷ್ಠ 5,000 ವರ್ಷ ಅಂತ ಇಟ್ಕೊಳ್ಳೋದು ಸುಮ್ಮನೆ. 5,000 ವರ್ಷಗಳ ಹಿಂದೆ ಹೇಳಿದ ಯಾವ ಸತ್ಯ ಇದೆ ಅದು ಇವತ್ತು ಕೂಡ ಸತ್ಯವೇ. ಅದರಲ್ಲೇನು ಬದಲಾವಣೆಗಳು ಆಗಲಿಲ್ಲ. ಆದರೆ ಭೂಮಿ ದುಂಡಗಿದೆ ಅಂತ ಹೇಳಬೇಕಾದರೆ ನಮಗೆ ತುಂಬ ಕಾಲ ಬೇಕಾಯಿತು. ಭೂಮಿ ಚಪ್ಪಟೆ ಇತ್ತು ಅಂತ ಹೇಳಿದ ವಾದವನ್ನು ಧಿಕ್ಕರಿಸಿ, ಭೂಮಿ ದುಂಡಗಿದೆ ಅಣ್ಣ, ಭೂಮಿ ದುಂಡಗಿದೆ ಅಂತ ಸಂತ ಹೇಳ್ತಾ ಹೋದಾಗ ಜನ ಒಪ್ಪಲೇ ಇಲ್ಲಲ್ಲ. ಆಲೋಚನೆ ಮಾಡಿ, ಜನ ಒಪ್ಪಲಿಲ್ಲ. ಅವ ದೊಡ್ಡ ಸಂತ, ಆದರೆ ಅವ ಒಪ್ಪಲಿಲ್ಲ. ಜನ ಒಪ್ಪದೇ ಇರುವುದಕ್ಕೆ ಕಾರಣ ಏನು ಅಂದರೆ, ಎಲ್ಲ ಸಂತರುಗಳು ಕೂಡ ಅವರ ಆ ಕಾಲದಲ್ಲಿಯೇ ಪ್ರಸಿದ್ಧರಾಗ್ತಾರೆ ಅಂತ ಅರ್ಥ ಅಲ್ಲ. ಅವರಿಗೂ ಒಂದು ಕಾಲಾಂತರದ ಚಿಂತನೆಗಳು ಬೇಕಾಗ್ತವೆ. ಅಲ್ಲಮ್ಮ ದಕ್ಷಿಣ ಕನ್ನಡಕ್ಕೆ ಬರಬೇಕಾದ್ರೆ ಎಷ್ಟು ಕಾಲ ಬೇಕಾಯಿತು ಸರ್? 12ನೇ ಶತಮಾನದ ಬಸವಣ್ಣನ ಕಾಲದ ಅಲ್ಲಮ್ಮ ಇರಲಿ, ಶಿವಮೊಗ್ಗದ ಹತ್ರದ ಬಳಿಗಾವೆ, ಅದೆಲ್ಲ ಅನಂತರದ ಭಾಗ. ಅವ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ದೂರ ಇದೆ? ಒಂದು 200-250 ಕಿಲೋಮೀಟರ್ ದೂರದ ಶಿವಮೊಗ್ಗದಿಂದ ದಕ್ಷಿಣ ಕನ್ನಡಕ್ಕೆ ಅಲ್ಲಮ್ಮ ಬರಬೇಕಾದ್ರೆ ತುಂಬ ಕಾಲ ಬೇಕಾಯಿತು. ಎಷ್ಟೋ ಯೂನಿವರ್ಸಿಟಿಗಳು ಟೆಕ್ಸ್ಟ್ ಬುಕ್ ಮಾಡಬೇಕಾಯಿತು. ಇಲ್ಲದೆ ಹೋದರೆ ಅಲ್ಲಮ್ಮನೂ ನಮ್ಮ ಸಮೀಪಕ್ಕೆ ಬರೋದು ಕಷ್ಟ ಇತ್ತೋ ಏನೋ, ಅದು ಅಲ್ಲ ಅಲ್ಲ ಅಂತಲೇ ಹೇಳಿಬಿಡ್ತಿದ್ವೋ ಏನೋ. ಇಲ್ಲ, ಇವತ್ತು ಮಾ ಅಂದರೆ ತಾಯಿ, ಅದು ನಮಗಿವತ್ತು ಶಾಸ್ತ್ರದ ಅಥವಾ ಅಲ್ಲಮ್ಮನ ಚಿಂತನೆಗಳ ಒಂದು ಅದ್ಭುತವಾದಂಥ ಪರಿಕಲ್ಪನೆ. ಆದರೆ ಅಲ್ಲಮ್ಮನ ಹಿಂದೆಯೂ ಕೂಡ ನನಗೆ ಎಷ್ಟೋ ಸಲ ಅನ್ನಿಸ್ತದೆ, ನನಗೆ ಎಷ್ಟೋ ಸಲ ದುಃಖ ಆಗೋದು ಇಷ್ಟೇ ಸ್ನೇಹಿತರೆ, ಮೂಲದ ಒಂದಷ್ಟು ಗ್ರಂಥಗಳಲ್ಲಿ ಸ್ಪಷ್ಟವಾದಂತಹ ಡಾಕ್ಯುಮೆಂಟ್ಸ್ಗಳು ನಮಗೆ ಸಿಗ್ತವೆ. ಅದನ್ನು ಎಷ್ಟೋ ಜನ ಅದನ್ನು ಭಾಷಾಂತರ ಮಾಡಿದ್ದಾರೆ, ರೂಪಾಂತರ ಮಾಡಿದ್ದಾರೆ, ಅದನ್ನು ಇನ್ನೊಂದು ರೂಪಕ್ಕೆ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸುಮ್ಮನೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಶಂಕರಾಚಾರ್ಯ ಹೇಳ್ತಾರೆ, ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಶ ಯಾಂಬರ ಬಹುಕೃತ ವೇಷ ಪಶ್ಯನ್ನ ಪಿಶನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ. ಜಟಿಲೋ ಮುಂಡಿ, ಅಲ್ಲಿ ಜಟ್ಟಿ ಮುಂಡ ಬೈರಾಗಿ ವೇಷ ಕಟ್ಟಿ ಕುಣಿಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಏನು ವ್ಯತ್ಯಾಸ ಇದೆ ಸ್ನೇಹಿತರೆ? ಏನು ವ್ಯತ್ಯಾಸಗಳಿಲ್ಲ. ಅಥವಾ ಎಷ್ಟೋ ಸಲ ಋಗ್ವೇದದ ಮಂತ್ರಗಳ ಅದೇ ಪರಿಕಲ್ಪನೆ, ಅದೇ ಛಾಪು ನಮ್ಮ ದಾಸರುಗಳ ಬಾಯಿಂದ, ನಮ್ಮ ಎಷ್ಟೋ ಜನ ವಚನಕಾರರ ಬಾಯಿಂದ ನೇರವಾಗಿ ಬರುವುದನ್ನು 100% ನಾನು ದಾಖಲಿಸಬಲ್ಲೆ. ಎಷ್ಟೋ ಕಡೆಗಳನ್ನು ನನಗೆ ಓದ್ತಾ ಹೋದಾಗೆ ಆಗುದ ಹಾಗೆ, ನನ್ನ ಸ್ವಲ್ಪ ವೇದದ ಪರಿಕಲ್ಪನೆಗಳು ಇರುವುದರಿಂದ, ಛೆ ಇದು ಇಲ್ಲಿ ಉಂಟಲ್ವ ಮಾರ್ರೆ, ಇದು ಇಲ್ಲಿ ಉಂಟಲ್ವ, ಶಬ್ದ ಮಾತ್ರ ಬೇರೆ ಅಲ್ವ. ನೀವು ಝಂಡಾವ್ಯಸ್ತ ಮತ್ತು ಋಗ್ವೇದಕ್ಕೆ ಅದೇ ಸ್ಥಿತಿ. ಝಂಡಾವ್ಯಸ್ತ ಮತ್ತು ಋಗ್ವೇದ ಅದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಊರಲ್ಲಿ ಆದ್ದು, ಆದರೆ ಅದರ ಕಂಟೆಂಟ್ ಒಂದೇ. ಹಾಗೆಯೇ ನನಗಾದ ವಿಷನ್ ನಿಮಗಾಗ್ಬೋದು ಟೆಲಿಪತಿ. ನಾನು ಮಾತಾಡ್ತಾ ಹೋದಾಗ ಓ ಶಿಷ್ಯರಿಗೆ ಇಂಥದ್ದನ್ನು ಹೇಳ್ತಾರೆ ಅಂತ ಹೇಳುವಾಗ ನಿಮಗೆ ಆಲೋಚನೆಗೆ ಬಂದರೆ ನೀವು ನಾನು ಸಹೃದಯರಾಗ್ತೇವೆ, ನನ್ನ ವೇವ್ ಲೆಂತ್ ನಿಮ್ಮದು ವೇವ್ ಲೆಂತ್ ಒಂದೇ, ಆಗ ಅದು ಟೆಲಿಪತಿ ಆಗ್ತದೆ. ಇಡೀ ಭಾರತದ ಮಾತ್ರ ಅಲ್ಲ, ಜಗತ್ತಿನ ಸಂತರುಗಳ ಮೂಲ ಆಲೋಚನೆ ಅದು ಎಲ್ಲರದು ಕೂಡ ಆಫ್ಟರ್ ಆಲ್ ಒಂದೇ ಅಂತ ಹೇಳುವಂಥ ಸತ್ಯವನ್ನು ನಾವು ಒಪ್ಪಿಕೊಳ್ಬೇಕು. ಜೀಸಸ್ ಅಥವಾ ನಾವು ಮಹಮ್ಮದ್ ಪೈಗಂಬರ್ ಹೇಳಿದ ಆಲೋಚನೆಗಳು ಅಥವಾ ನಮ್ಮಲ್ಲಿ ಹೇಳಿದಂತಹ ಅದು ನಾನು ಹೇಳಿದ ಋಗ್ವೇದ ಋಷಿಗಳಿಂದ ಹಿಡಿದು ಇವತ್ತಿನವರೆಗೆ, ಬೇಕಾದರೆ ನೀವು ದಾಖಲೆ ಇಟ್ಕೊಳ್ತಿದ್ರೆ ಆಚಾರ್ಯ ರಜನೀಶ್ವರೆಗಿನ ಓಶೋವರೆಗಿನ ಒಂದು ಇತ್ತೀಚೆಗೆ ಅಂತ ಹೇಳುವಂತಹ ಉದಾಹರಣೆ ನಾನು ಇಟ್ಕೊಂಡದ್ದು. ಅಥವಾ ಮಹರ್ಷಿ ಮಹೇಶ್ ಯೋಗಿಯವರೆಗೆ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಆಫ್ ಮಹರ್ಷಿಸ್ ಟೆಕ್ನಾಲಜಿ, ಇಲ್ಲಿಯವರೆಗಿನ ಆಲೋಚನೆಯಲ್ಲೂ ಕೂಡ ನೀವು ಒಂದು ತತ್ವದ ಒಳಗೆ ಅಥವಾ ಒಂದು ನೂಲಿನ ಒಳಗೆ ಪೋಣಿಸಿದ ಅನೇಕ ಸತ್ಯಗಳಿದಾವಲ್ಲ ಅವುಗಳ ಮಾಲೆಯನ್ನೇ ಎಲ್ಲರೂ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದಕ್ಕೆ ಸ್ವಲ್ಪ ಬಣ್ಣ ಬೇರೆ ಹಚ್ಚಿದ್ದಾರೆ ಅಥವಾ ರೂಪ ಬೇರೆ ಹಚ್ಚಿದ್ದಾರೆ ಅಥವಾ ಅದನ್ನು ಜನಪದ ಭಾಷೆಗೆ ಇಳಿಸುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ಅರ್ಥದಲ್ಲಿ ಅಲ್ಲಮನ ವಚನಗಳಾಗಲಿ ಅಥವಾ ಪ್ರಾಚೀನರ ಆಲೋಚನೆಗಳಾಗಲಿ ಎಷ್ಟೋ ಸಲ ಒಟ್ಟೊಟ್ಟಿಗೆ ಈಜಿಕೊಂಡು ಹೋಗುವ ಪರಿಕಲ್ಪನೆಗಳು ಜೋಡೆತ್ತಾಗಿ ಇರುವುದನ್ನು ನಾವು ಕಾಣಲೇಬೇಕಾಗ್ತದೆ. ಸ್ವಲ್ಪ ನಾನು ಮುಂದುವರಿಸ್ತಾ ಹೋದರೆ ಷಡ್ದರ್ಶನಗಳ ಆಲೋಚನೆಯಲ್ಲಿ ಇರುವ ಯೋಗ ದರ್ಶನದ ಪರಿಕಲ್ಪನೆ ಪತಂಜಲಿ ನನಗನ್ನಿಸ್ತದೆ ಒಬ್ಬ ದೊಡ್ಡ ಸಂತ. ನಾನು ಮತ್ತೆ ಕನ್ನಡದ ಸಂತರನ್ನು ಮುಟ್ತೇನೆ, ಮುಟ್ಟದೆ ಹೋಗುವುದಿಲ್ಲ. ನೀವು ಆಲೋಚನೆ ಮಾಡಿ ಸ್ನೇಹಿತರೆ, ಯೋಗ ಚಿತ್ತವೃತ್ತಿ ನಿರೋಧಕ ಅಂತ ಕೇಳಿದ ಒಂದು ಮಾತು ಸಾಕಲ್ಲ ಸಂತನ ಮಾತು, ಚಿತ್ತವೃತ್ತಿ ನಿರೋಧಕ ಅಂತ ಅಷ್ಟೇ ಹೇಳಿದ್ದವ ಒಂದೇ. ಅದು ಉಳಿದ ಶಾಸ್ತ್ರಗಳು ಆಲೋಚನೆ ಮಾಡಿ, ಉಳಿದ ಶಾಸ್ತ್ರಗಳೆಲ್ಲ ಜಿಜ್ಞಾಸೆ. ಬ್ರಹ್ಮಸೂತ್ರವನ್ನು ಹೇಳಿದರೂ ಕೂಡ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥವಾ ಅರ್ಜುನನಿಗೋ ಕೃಷ್ಣನಿಗೋ ಆಗುವಂತಹದ್ದು ಅದೊಂದು ರೀತಿಯ ಜಿಜ್ಞಾಸೆ ಚರ್ಚೆ. ಕೊನೆಗೆ ಅರ್ಜುನ ಕೃಷ್ಣ ಹೇಳ್ತಾನೆ ಯಥೇಚ್ಛಸಿ ತಥಾಕುರು ಅಂತ, ಇವ ಹೇಳ್ತಾನೆ ನಷ್ಟೋ ಮಹಾಸ್ಮೃತಿರ್ ಲಬ್ಧ, ಅದಾಗಿ ಹೋಗ್ತದೆ. ಆದರೆ ಯೋಗದ ಆಲೋಚನೆಯಲ್ಲಿ ನೋಡಿ ಎಷ್ಟೊಂದು ಖಡಕ್ ಆಲೋಚನೆ ಅಂದರೆ ಅಥ ಯೋಗಾನುಶಾಸನಂ. ಇಂಥ ಸಂತರು ನಮಗೆ ಸಿಗಬೇಕಾದ್ದು ಎಷ್ಟು ಜನ ಖಡಕ್ಕಾಗಿ ಹೇಳಿಬಿಡ್ತಾನೆ ನೋಡು ಹಾಗೆಲ್ಲ ಮಾಡಬಾರದು. ಅನುಶಾಸನಂ ಏತದ ಅನುಶಾಸನಂ ಯಾವುದು ಅಂದರೆ ಚಿತ್ತವೃತ್ತಿ ನಿರೋಧ. ಎಲ್ಲ ದೇವರು ಯಾರು ಅಂತ ಕೇಳಿದರೆ ಮನಸ್ಸನ್ನು ನಿರೋಧ ಮಾಡಿಕೊಳ್ಳುವುದುಂಟಲ್ವ, ಅದೇ ಅದನ್ನೇ ಶಿಶುನಾಳ ಶರೀಫರು ಕೂಡ ಹೇಳ್ತಾ ಹೋಗೋದು ಅಥವಾ ಬೇರೆ ಉಳಿದವರೆಲ್ಲ ಹೇಳ್ತಾ ಬರೋದು. ಸುರುವಿಗೆ ನಿನ್ನೊಳಗಿನ ಭಗವಂತನನ್ನು ಕಾಣುವ ಕೆಲಸ ಉಂಟಲ್ವ, ಇದನ್ನು ತುಂಬ ಚಂದ ಹೇಳಿದ್ದು ಮಹಾನಾರಾಯಣಿ ಉಪನಿಷತ್ತು. ನಿನ್ನೊಳಗಿನ ದೇಹವನ್ನು ನಿನ್ನೊಳಗಿನ ಭಗವಂತನನ್ನು ನೋಡಿಕೋ ಅಂತ. ನಾನು ನಿಮಗೆ ಎರಡು ಉದಾಹರಣೆಯನ್ನು ಕೊಡ್ತೇನೆ. ನಾವು ಇವತ್ತು ದೇವಸ್ಥಾನ ಕಟ್ಟುವುದಕ್ಕೆ ಮೂಲ ಮನುಷ್ಯ ತಿಳ್ಕೊಳ್ಬೇಕು. ದೇವಸ್ಥಾನದ ಬ್ಲೂ ಪ್ರಿಂಟ್ ಅದು ಮನುಷ್ಯ. ಅದೇ ಬ್ಲೂ ಪ್ರಿಂಟ್ ಅನ್ನು ಪರಿಕಲ್ಪನೆ ಇಟ್ಟುಕೊಂಡು ಬಸವಣ್ಣ ತುಂಬ ಚಂದ ಹೇಳ್ತಾನೆ. ನಾನು ಹೇಳ್ತಾನೆ, ಹೇಳುದು ಕೇಳಿ. ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯಿತ್. ಇದು ಇದರ ಅರ್ಥ ಇಷ್ಟೇ, ದೇಹ ದೇವಾಲಯ ಜೀವೋ ದೇವ ಸನಾತನ ಅಂತ ಈ ಪರಿಕಲ್ಪನೆಯನ್ನು ಇಟ್ಕೊಂಡು ಬಸಂತ ಹೇಳ್ತಾನೆ. ಅದೇ ಮಾತನ್ನು ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡೇನಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ. ಸುಮ್ಮನೆ ಒಂದು ಕ್ಷಣ ಬಳಕೆ ಮಾಡ್ತೇನೆ, ಈ ಒಂದು ದೇವಸ್ಥಾನವನ್ನು ಗಮನಿಸಿ. ಈ ಗೋಪುರ ಬಿಟ್ಟು ಇದಕ್ಕೆ ಪಗೋಡ ಬೇರೆ ಯಾವುದೋ ಒಂದಿಷ್ಟೇ. ಯಾವುದೇ ಒಂದು ಪರಂಪರೆ ದೇವಸ್ಥಾನಕ್ಕೆ ಹೋಗಿ ಆಲೋಚನೆ ಮಾಡಿ, ಅಲ್ಲಿಯ ಷಡಾಧಾರ ಪ್ರತಿಷ್ಠೆಯಿಂದ ಹಿಡಿದು ಶಿರದವರೆಗೆ ಗೋಪುರದವರೆಗೆ ಅದು 100% ಮನುಷ್ಯ. ಪಾದ ನಮ್ಮ ಎಲ್ಲ ಸ್ಥಿರವಾಗಿ ಅಟೆನ್ಷನ್ ನಿಲ್ಲಬೇಕಾದ್ರೆ ಅಲ್ಲಿಂದ ಶುರು ಆಗ್ತದೆ. ಆಲೋಚನೆ ಮಾಡಿ, ಅಲ್ಲಿ ನಿಧಿ ಕುಂಭ ದ್ವಾರ ಎಲ್ಲ ಆಗಿ ಉಳ್ಳವರು ಇದು ಹೃದಯ ಇಲ್ಲಿಂದ ಇದು ಚಂದ. ಹೀಗೆ ಬಂತು ಹೀಗೆ ಬಂತು ಹೀಗೆ ಬಂತು ಹೀಗೆ ಹೋಯ್ತು ಹೀಗೆ ಹೋಯ್ತು. ಇದು ಗರ್ಭಗುಡಿಯ ಮೇಲಿನ ಗೋಪುರ ಅಲ್ಲ ಸ್ನೇಹಿತರೆ, ಇದಲ್ಲೂ ನೆತ್ತಿ ಅದಕ್ಕಲ್ಲೂ ನಮ್ಮಲ್ಲಿ ತಿರುಪಲ ಹೆಚ್ಚುದು. ಒಂದು ಸಣ್ಣ ಮಗು ಹುಟ್ಟಿದ ಕೂಡಲೇ ಎಷ್ಟು ಜಾಗ್ರತೆ ಮಾಡ್ತೇವೆ ಅಂದರೆ ಈ ಜಾಗ ಇದೆ ಅಲ್ವಾ, ಇದು ಬಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ. ಇದನ್ನೆಲ್ಲ ಸಂತರುಗಳು ಬಹಳ ಚಂದ ಹೇಳ್ತಾ ಬರ್ತಾರೆ. ಅದಕ್ಕೆ ಶಿರ ಹೊನ್ನ ಕಳಸವಯ್ಯ ಮುಗೀತಲ್ವ. ಇದಕ್ಕೆ ಇದಕ್ಕಿಂತ ಚಂದದ ಉದಾಹರಣೆಗಳು ಬೇಕ ಸ್ನೇಹಿತರೆ? ಸಂತನಾಗಬೇಕಾದರೆ ಆ ಪೂರ್ವ ಒಂದು ಅವನಿಗೆ ಪೂರ್ವ ಜ್ಞಾನಗಳು ಇರ್ಬೋದು, ಇಲ್ಲದ್ರೆ ಪೂರ್ವಾಧ್ಯಯನಗಳಿರ್ಬೋದು. ತುಂಬ ಚಂದದ ಅಲ್ಲಮನ ಅಧ್ಯಯನಗಳ ಆಲೋಚನೆ, ಅದ್ಭುತವಾದಂಥ ಅಧ್ಯಯನ ಮಾಡಿಯೇ ಹೊರಗೆ ಬಂದವರು. ಅಥವಾ ಬಸವಣ್ಣ ಆಗಲಿ, ಮತ್ತೆ ವೀರಶೈವ ಆಗಿರ್ಬೋದು, ಪ್ರಾರಂಭದಲ್ಲಿ ಆತ ಮಾಡಿದ ಬ್ರಾಹ್ಮಣ್ಯದ ಅಧ್ಯಯನ ಉಂಟಲ್ವ, ಅದು ಎಲ್ಲೂ ಅವನಿಗೆ ನಷ್ಟ ಮಾಡಲಿಲ್ಲ. ಒಂದು ರೆಬೆಲ್ ಆಗಿ ನಿಲ್ತಾನೆ, ಹ್ಯಾಟ್ಸ್ ಆಫ್. ನನ್ನ ವಾದ ಅದು, ನೀವು ಅದರ ಮೂಲಕ್ಕೆ ಇಳಿದು ಆ ಮೂಲವನ್ನು ಒಡೆಯುವ ಪ್ರಯತ್ನ ಮಾಡಿದರೆ ಅದು ನಿಜವಾದಂತಹ ಸಂತನ ಪರಿಕಲ್ಪನೆ. ಮೂಲವನ್ನು ಇಡೀ ಆಳಕ್ಕೆ ಇಳಿಯಬೇಕು, ಇದಲ್ಲ ಇದಲ್ಲ ಇದಲ್ಲ ಅಂತ ಹೇಳುವ ಅದನ್ನು ಶಾಸ್ತ್ರಗಳು ಹೇಳುದು ನೇತಿ ನೇತಿ ಇತ್ಯಾತ್ಮ ಅಂತ. ಅದಲ್ಲ ಅದಲ್ಲ ಅದಲ್ಲ ಅಂತ ನಾನು ಅದನ್ನು ಹೇಳಿಕೋದಾಗ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ ತತ್ರಾಪಿ ದಕ್ಷರಂ ಗಗನಂ ಶೋಕಂ ಯದಂತಸ್ತಸ್ಮಿನ್ ತದುಪಾಸಿತವ್ಯಂ. ಅಂದರೆ ಇವತ್ತಿಗೂ ಕೂಡ ಡಾಕ್ಟರ್ ಇದ್ದಾರೆ, ಹೃದಯದ ಒಳಗಿನ ಅಂಗುಷ್ಟ ಮಾತ್ರೋ ಪುರುಷ. ಈ ಇಷ್ಟು ಜಾಗ ಉಂಟಲ್ವ, ಇದನ್ನು ಅಲ್ಲಲ್ಲಿ ಅಲ್ಲಲ್ಲಿ ಅಂಗುಷ್ಟ ಅಂಗುಷ್ಟ ಅಂಗುಷ್ಟ ಅಂತ ಎಲ್ಲ ಸಂತರುಗಳು ಹೇಳ್ತಾ ಬಂದದ್ದು. ಅಂಗುಷ್ಟ ಅಂದರೆ ಹೃದಯದ ಒಳಗಿನ ಈ ಇಷ್ಟು ಭಾಗ, ಇದು ಖಾಲಿ, ಇದು ಭಗವಂತನ ದೇವಸ್ಥಾನ. ಮೂರು ದೇವಸ್ಥಾನಗಳು, ಒಂದು ಭೌತಿಕವಾದ ನಾವು ಕಾಣುವ ದೇವಸ್ಥಾನ, ಇನ್ನೊಂದು ನಮ್ಮ ಶರೀರದ ಮಾನಸಿಕ ದೇವಸ್ಥಾನ, ಇನ್ನೊಂದು ಚರ ದೇವಸ್ಥಾನ ಬ್ರಹ್ಮರಥ. ಬ್ರಹ್ಮರಥವು ದೇವಸ್ಥಾನವೇ. ಈ ಎಲ್ಲವನ್ನು ಲಿಂಕ್ ಇಟ್ಕೊಂಡು ಶಿಶುನಾಳ ಶರೀಫರು ಹೇಳೋದು, ತೇರ ನೆಳೆಯುತ್ತಾರೆ ತಂಗಿ, ತೇರ ನೆಳೆಯುತ್ತಾರೆ, ನೋಡಲಿಕ್ಕೆ ಹೋಗೋಣ ಬಾರ. ಅದು ನಮ್ಮದೇ ಅಂತ ಹೇಳುವಂತ ಅರ್ಥದಲ್ಲಿ ಪ್ರಯೋಗ ಆಗ್ತದೆ. ಅದರ ಮಧ್ಯದಲ್ಲಿ ನಾನು ಗಮನಿಸಿಕೊಳ್ಬೇಕಾದ್ದು, ಈ ಯೋಗ ಪರಿಕಲ್ಪನೆಗಳೇ ಅನೇಕ ಜನ ಸಂತರಿಗೆ ಅದು ಪೂರಣವಾಗಿ ಸಿಕ್ಕಿತು. ನೀವು ಒಳಗಣ್ಣಿನೊಳಗಿಂದ ನೋಡೋ ಮೂಜಾಗ ದೊಡೆಯಾನ, ಒಳಗಣ್ಣಿನೊಳಗಿಂದ ನೋಡೋ ಅಂತ ಹೇಳಿದ್ದಿರಬಹುದು, ಅಥವಾ ಉಳಿದ ಎಲ್ಲ ಆಚಾರ ವಿಚಾರಗಳನ್ನು ಗಮನಿಸ್ತಾ ಹೋಗಿ ನಾನು ಒಮ್ಮೆ ಉಲ್ಲೇಖ ಮಾಡಬೇಕಾದ್ದು, ನಮ್ಮ ಎಲ್ಲ ಸಂತರು ನ್ಯೂಮರಾಲಜಿಯನ್ನು ಬಳಕೆ ಮಾಡಿದ್ದು. ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರ ಅಂತ ನಾವು ಅದನ್ನು ಉಲ್ಲೇಖ ಮಾಡಬೇಕು. ನೀವು ನಾನು ಸುಮ್ಮನೆ ನಿಮಗೆ ಸುಲಭದ ಒಂದು ಪುರಂದರದಾಸರ ಒಂದು ಉಲ್ಲೇಖ ಮಾಡ್ತೇನೆ. ಅಂಬಿಗ ನಾನಿನ್ನ ನಂಬಿದೆ, ಜಗದ ಅಂಬಾ ರಮಣ ನಿನ್ನ ನಂಬಿದೆ. ನಿಮಗೆ ಗೊತ್ತಿದೆ, ಯಾಕೆಂದರೆ ನಾವು ಭಜನೆ ಬರುವವರೆಗೆ, ಅದು ಭಜಿಲು ಬರುವವರೆಗೆ ಭಜನೆ ಮಾಡಿದವರು ನಾವು. ಯಾಕೆಂದರೆ ಅದು ಆ ಹಾಡು ನಿರಂತರವಾಗಿ ಬರಲೇಬೇಕು ಎಲ್ಲ ಭಜನೆಯಲ್ಲೂ. ಅಂಬಿಗ ನಾನಿನ್ನ ನಂಬಿದೆ ಹೇಳಲೇಬೇಕು. ನೀವು ಆ ಒಂದು ದಿನ ಆದರೂ ಕೂಡ ಸುಮ್ಮನೆ ಅಂಕಾರದಲ್ಲಿ ಹೇಳ್ತಾ ಇಲ್ಲ, ಇಡೀ ಪದ್ಯವನ್ನು ಡಿಸೆಕ್ಷನ್ ಮಾಡಿದ್ದೀರಾ. ಅಂಬಿಗ ನಾನಿನ್ನ ನಂಬಿದೆ ಅನ್ನುವಂತಹ ಪದ್ಯವನ್ನು ಪೋಸ್ಟ್ಮಾರ್ಟಮ್ ಸೆಂಟ್ರಿಗೆ ತಗೊಂಡೋಗಿ ಅದರ ಪೀಸ್ ಪೀಸ್ ಬಿಸಾಡಿದ್ರೆ ಅದ್ಭುತವಾದಂತಹ ಸಂಖ್ಯಾ ಅಲ್ಲೊಂದು ಸಿಗ್ತದೆ. ನಾನು ಸುಮ್ಮನೆ ಎರಡು ಉಲ್ಲೇಖ ಮಾತ್ರ ಮಾಡ್ತೇನೆ. ಅಂಬಿಗ ಅಂದರೆ ನಮ್ಮ ಶರೀರ, ಆಗ ಅವರು ಮೇಡಮ್ ಹೇಳಿದಂಥ ಅಲ್ಲೂ ಕೂಡ ಈ ಉಲ್ಲೇಖವನ್ನು ಕಾಣ್ತೇವೆ. ಪಂಚ ಅಂತ ಹೇಳುವಂಥ ಪರಿಕಲ್ಪನೆಗಳನ್ನು ಇಟ್ಕೊಂಡು ಮಾತನಾಡಿದ ಅಲ್ಲಮನ ಹಾಗೆ. ಅಂಬಿಗ ನಾನಿನ್ನ ನಂಬಿದೆ, ಒಳಗಿನ ಅಂಬಿಗ ಅಂದರೆ ದೋಣಿ ನಡೆಸುವವ, ಅಂಬಿಗರ ಚೌಡಯ್ಯ ಒಬ್ಬ ಇನ್ನೊಬ್ಬ ದೊಡ್ಡ ಸಾಧನೆ ಮಾಡಿದವ, ದೋಣಿ ನಡೆಸಿಯೇ ಸಾಧನೆ ಮಾಡಿದವ. ಅಂಬಿಗ ನಾನಿನ್ನ ನಂಬಿದೆ, ಓ ದೇವರೇ ನೀನು ದೋಣಿ ನಡೆಸುವವಲ್ಲ, ತುಂಬಿದ ಹರಿಗೋಲ್ ಅಂಬಿಗ. ಹರಿಗೋಲು ಅಂದರೆ ದಕ್ಷಿಣ ಕನ್ನಡದಲ್ಲಿ ಇಲ್ಲ, ವೃತ್ತಾಕಾರದ ದೋಣಿಗೆ ಹರಿಗೋಲು ಅಂತ ಕರೆಯುವುದು. ನೀವು ತುಂಗಭದ್ರೆ ಅಥವಾ ಮೈಸೂರಿಗೆ ಹೋದರೆ ಅದು ಹರಿಗೋಲು, ಅದು ಹರಿಗೋಲಾದೆ ರಾಯರ ಪಾದಕ್ಕೆ ಇದ್ದ ಹಾಗೆ ಅಲ್ಲಿ ಹರಿಗೋಲು ಕಲ್ಪನೆ ಮಾಡಿಕೊಳ್ಳಿ. ಆ ಚಂದದ ಹರಿಗೋಲು, ಆ ಶರೀರ ಹೇಳ್ತಾನೆ ತುಂಬಿದ ಹರಿಗೋಲು ಅಂಬಿಗ, ಅದಕ್ಕೆ ಒಂಬತ್ತು ಛಿದ್ರಗಳ ಅಂಬಿಗ. ಅದು ಚಿತ್ರ ಆಗ್ಬೋದು ಛಿದ್ರ ಆಗ್ಬೋದು, ಮೂಲತಃ ಛಿದ್ರ. ಒಂಬತ್ತು ಚಿತ್ರಗಳು ಅಂದರೆ ಬೇರೆ ಯಾವುದಲ್ಲ ಸ್ನೇಹಿತರೆ, ಅದು ನಮ್ಮ ಶರೀರದಲ್ಲಿರುವ ನವರಂಧ್ರಗಳು, ಕಣ್ಣು ಕಿವಿ ಮೂಗು ಬಾಯಿ ಚರ್ಮದ ಹಾಗೆ ಶರೀರದ ಕೆಳಭಾಗದವರೆಗೆ ಲೆಕ್ಕ ಹಾಕಿ, ಎರಡು ಕಣ್ಣು ಎರಡು ಮೂಗಿನ ತೂತು ಬಾಯಿ ಐದಾಯಿತು, ಆರು ಏಳು ಹೊಕ್ಕಳು ಎಂಟು ಸಾರಿ ಹೊಕ್ಕಳ ಕೆಳಭಾಗವನ್ನು ಇಟ್ಕೊಳ್ಳು, ಮೂತ್ರನಾಳ ಒಂಬತ್ತಾಯ್ತು. ತುಂಬಿದ ಹರಿಗೋಲಂಬಿಗ, ಅದಕ್ಕೆ ಒಂಬತ್ತು ಚಿತ್ರಗಳಂಬಿಗ. ಅದು ಸಂಭ್ರಮದಲ್ಲಿ ನೀ ನೋಡಂಬಿಗ, ನಿಮ್ಗೆ ಗೊತ್ತುಂಟು ಕಣ್ಣು ಎಲ್ಲೆಲ್ಲಿಯೇ ನೋಡ್ಲಿಕ್ಕೆ ಹೋಗ್ತದೆ. ನಾನು ಯಾವತ್ತು ಹೇಳಿಕೊಂಡು ಮಕ್ಕಳಿಗೆ, ಪುತ್ತೂರಲ್ಲಾದರೆ ಒಂದು ಸಂಜೀವ್ ಶೆಟ್ರ ಶೋಕೇಸ್, ಇನ್ನೊಂದು ಪಾಪ್ಯುಲರ್ ಸ್ವೀಟ್ಸಿನ ಶೋಕೇಸ್, ಈ ಎರಡು ಶೋಕೇಸ್ ಮಕ್ಕಳ ಕಣ್ಣಿಂದ ತಪ್ಪಲೇ ಇಲ್ಲ ಅಂತ ಆಲೋಚನೆ ಮಾಡ್ತಾ ಹೋಗಿ, ಯಾಕೆಂದ್ರೆ ನಮ್ಮ ಕಣ್ಣು ಹೋಗುವುದೇ ಅಲ್ಲಿಗೆ ಅಂತ. ಆರು ತೆರೆಯ ನೀ ನೋಡಂಬಿಗ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅದು ಏರಿ ಬರುತ್ತಲಿಗದು ಅಂಬಿಗ, ಯಾರಿಂದಲಾದರೂ ಅದನ್ನು ನಿವಾರಿಸಲಿಕ್ಕೆ ಕಷ್ಟ ಮಾರಯ್ಯ ಅಂತ. ನಾನು ಗೆಲ್ಲಿಲ್ಲ, ಸುಮ್ಮನೆ ಮಾತನಾಡಬಾರ್ದು. ನೀವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆದ್ದಿದ್ದೇನೆ ಅಂತ ಇಲ್ಲಿ ಹೇಳಿ, ಓ ಅಲ್ಲಿ ಹೋದಾಗ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಅದು ಆಗುವುದೇ ಇಲ್ಲ. ಆ ಗೆಲ್ಲುವ ಪ್ರಯತ್ನ ಉಂಟಲ್ವ, ಅದನ್ನು ಮಾಡುವ ಪರಿಕಲ್ಪನೆಗೆ ನಾನು ಅದನ್ನು 84 ಜೀವ ರಾಶಿಗಳ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ. ಅಥವಾ ನಮ್ಮಲ್ಲಿ ಎಲ್ಲರೂ ಹೇಳುತ್ತಾರೆ ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಬೇಕಾದರೆ, ನಾನು ವಾದ ಮಾಡಲಿಕ್ಕೆ ಹೋಗುವುದಿಲ್ಲ ದಯವಿಟ್ಟು, ಅದ್ವೈತಕ್ಕಿಂತಲೂ ವಿಶಿಷ್ಟಾದ್ವೈತಕ್ಕಿಂತಲೂ ದ್ವೈತ ಶಾಸ್ತ್ರದಲ್ಲಿ ನಾನು ಅದರ ಫಾಲೋವರ್ ಇತ್ಯಾದಿಗಳ ದಯವಿಟ್ಟು ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ, ನನ್ನ PhD ಇರುವುದೇ ದಶೋಪನಿಷತ್ಸಿನ ಆಚಾರ್ಯ ಮಧ್ವರ ಮೇಲೆ. ಅವರು ನ್ಯೂಮರಾಲಜಿಯನ್ನು ಬಳಕೆ ಮಾಡಿದ ವಿಧಾನ ಉಂಟಲ್ವ, ಇಟ್ ಇಸ್ ರಿಯಲಿ ಗ್ರೇಟ್. ಹಾಗಾಗಿ ನಮ್ಮಲ್ಲಿ ನೀವು ಗಮನಿಸಿದರೆ ಮಾಧ್ವ ಅಥವಾ ದಾಸ ನಿಘಂಟು ಅಂತ ಬಂದಿದೆ ನಮ್ಮಲ್ಲಿ. ಇಡೀ ನೀವು ಆ ದಾಸ ನಿಘಂಟು ಹಿಡ್ಕೊಳ್ಳದೆ ನೀವು ಖಂಡಿತ ದಾಸರಗಳನ್ನಾಗಲಿ ವಚನಕಾರರನ್ನಾಗಲಿ ಸಂತರನ್ನಾಗಲಿ ಪಾಠ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅದನ್ನು ನಮ್ಮ ಕಾಲೇಜಲ್ಲೂ ಗಮನಿಸಿದ್ದೇನೆ. ಎಷ್ಟೋ ಸ್ನೇಹಿತರು ನಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಲಿಕ್ಕುಂಟು, ಕನ್ನಡದ ಲೆಕ್ಚರ್ಸ್ ಬಂದು ನನ್ನ ಹತ್ರ ಮಾತಾಡಲಿಕ್ಕುಂಟು, ಯಾಕೆಂದರೆ ಇದು ಎಂಥದ್ದು, 6 ಎಂಥದ್ದು, 9 ಎಂಥದ್ದು, 14 ಎಂಥದ್ದು, 18 ಎಂಥದ್ದು. ನಾವು ಈಗ ಮಾಡುವ ಶಬರಿಮಲೆ 18 ಮೆಟ್ಟಲಿಗೆ ಅದ್ಭುತವಾದಂಥ ಅರ್ಥ ಇದೆ. ಆದರೆ ನಾವು ಸ್ವಾಮಿಯೇ ಇಂಥ ಅಬ್ಬರದಲ್ಲಿ ಹತ್ತಿದೆ ಹೊರತು ಮೆಟ್ಲು 18 ಅಂತ ಬೇರೆಯವರು ಹೇಳಿದೆ. ಆ 18 ಒಂದೊಂದು ಮೆಟ್ಟಲು ಹತ್ತುವಾಗಲೂ ಕೂಡ ಯೋಗಶಾಸ್ತ್ರದ ಪರಿಕಲ್ಪನೆಯಲ್ಲಿ ನಮಗೆ ಬೇರೆ ಬೇರೆ ಬೇರೆ ಬೇರೆ ಆದಂಥ ಚಿತ್ರಣಗಳು ಬರಲಿಕ್ಕುಂಟು. ಈ ಸೂಕ್ಷ್ಮವನ್ನು ನಮ್ಮ ಅದ್ಭುತವಾದಂಥ ಪರಂಪರೆ ಅಧ್ಯಯನ ಮಾಡಿದ್ರಿಂದ ನಮಗೆ ಆ ಪದ್ಯಗಳನ್ನು ಕೊಟ್ಟರು. ಆದರೆ ನಮಗೇನಾಯಿತು ಅಂತ ಕೇಳಿದರೆ ಅಲ್ಲಿ ಮತ್ತೆ ವ್ಯಾಖ್ಯಾನ ಬೇಕಾಯಿತು. ನನಗೆ ಎಷ್ಟೋ ಸಲ ಅನ್ನಿಸೋದು, ನಿಮಗೆ ಗೊತ್ತಿದೆ, ಡಿ ವಿ ಜಿಯವರ ಕಗ್ಗಕ್ಕೆ ಬಂದ ವ್ಯಾಖ್ಯಾನಗಳು ಎಷ್ಟಾಯಿತು ಸ್ನೇಹಿತರೆ, ಕಗ್ಗ ಕಗ್ಗಂಟಾಗಲಿಕ್ಕೆ ಸುರಾಯಿತು. ಇದಕ್ಕಿಂತ ಸುಲಭ ಇಲ್ಲ. ಅದು ಕನ್ನಡದ ಭಗವದ್ಗೀತೆ ಅಂತ ಕರೆದದ್ದು, ಅದನ್ನು ಕರ್ಮಯೋಗ ರಹಸ್ಯ ಅಂತ ಡಿ ವಿ ಅಲ್ಲಿ ಅದನ್ನು ಉಲ್ಲೇಖ ಮಾಡೋದು. ಒಂದು ತಿಲಕ್ರದ್ದು, ಇನ್ನೊಂದು ಇವರದ್ದು. ಆಲೋಚನೆ ಮಾಡಿ, ಇವತ್ತು ನಮ್ಮಲ್ಲಿ ಅದಕ್ಕೆ ಬರೆಯುವುದೇ ಒಂದು ಫ್ಯಾಷನ್ ಆಗಿದೆ, ಅಥವಾ ಅದಕ್ಕೆ ಎಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಮುಂದಿನ ಪದ ಆಲೋಚನೆ ಮಾಡಿ ನೀವು. ಇಷ್ಟೇ ಸರಳ ಅಂದರೆ ಸರಳ ಆಗಿ ಇರ್ತದೆ ಅದು, ಆದರೆ ಅದಕ್ಕೆ ವ್ಯಾಖ್ಯಾನ. ಯಾಕೆಂದರೆ ವ್ಯಾಖ್ಯಾನ ಅಲ್ಲಿ ಹೇಗಿರ್ತದೆ ಅಂದರೆ ಇವರ ನಾಲೆಜನ್ನು ಅದಕ್ಕೆ ಎಳೆದು ತರ. ನನಗೆ ಎಷ್ಟೋ ಸಲ ಭಯ ಆದಂತಹ ಸ್ಥಿತಿ ಹಾಗೆ ಕನಕದಾಸರಿಗೆ ಈ ಸಮಸ್ಯೆ ಇದೆ. ಪ್ರಾರಂಭದಲ್ಲಿ ಅವರು ಅದ್ವೈತಿಗಳಾಗಿದ್ದರು, ಅದಾದಮೇಲೆ ಅವರು ಮಾಧ್ವ ಪರಂಪರೆಗೆ ಬರುತ್ತಾರೆ, ಆಮೇಲೆ ಅವರ ಸಿದ್ಧಾಂತಗಳು ಬದಲಾವಣೆ ಆಗ್ತದೆ. 100ಕ್ಕೆ 100 ಸತ್ಯ, ನಾನು ನಿಮಗೆ ಪ್ರೂಫ್ ಕೊಡ್ತೇನೆ. ಅವರು ಅದ್ವೈತ ಪರಂಪರೆಯಿಂದ ದ್ವೈತ ಪರಂಪರೆಗೆ ಕನ್ವರ್ಟ್ ಆದಂಥ ಕಾಲಕ್ಕೆ, ನಾನು ಆ ಕನ್ವರ್ಷನ್ ಅಂತ ಹೇಳೋ ಪದವನ್ನು ಇವತ್ತಿನ ಅರ್ಥದಲ್ಲಿ ಬಳಕೆ ಮಾಡೋದಿಲ್ಲ, ಯಾಕೆಂದರೆ ಅದೊಂದು ದೊಡ್ಡ ಇಶ್ಯೂ ಆಗ್ಬೋದು. ಅದಲ್ಲ, ಆ ಅದ್ವೈತದಿಂದ ಅವರು ದ್ವೈತಕ್ಕೆ ಬರುವಂಥ ಕಾಲಕ್ಕಾದ ಟ್ರಾನ್ಸ್ಫಾರ್ಮೇಷನ್ನ ಆಲೋಚನೆಯಲ್ಲಿ ಅವರು ಎಷ್ಟೋ ಗ್ರಂಥಗಳಿಗೆ ಪ್ರಾರಂಭದಲ್ಲಿ ಹೇಳಿದ ಅರ್ಥವನ್ನು ಮತ್ತೆ ಹೇಳೋದು ಕಷ್ಟ ಆಗ್ತದೆ. ಯಾಕೆಂದರೆ ಈ ಪರಂಪರೆ ಬದಲಾವಣೆ ಆದಾಗ ಅಲ್ಲಿ ಒಂದು ಇಲ್ಲಿ ಎರಡು ಅಂತ ಹೇಳುವಾಗ ಬೇರೆ ಅಲ್ವಾ? ನೀವು ಆಲೋಚನೆ ಮಾಡಿ, ಮ್ಯಾಥಮೆಟಿಕ್ಸಲ್ಲಿ ಮಾತ್ರ 1+1=2. ಒಪ್ತಿರಲ್ಲ ಸ್ನೇಹಿತರೆ? ಚರ್ಚೆ ಇಲ್ಲಲ್ಲ, 1+1 ಅಂದರೆ 2. ಆದರೆ ಅಧ್ಯಾತ್ಮದಲ್ಲಿ 1+1 ಅಂದರೆ ಅದು 2 ಆಗಬೇಕಾಗಿಲ್ಲ. ನಾನು ನಿಮಗೆ ಒಂದು ತಮಾಷೆಗೆ ಗಂಭೀರವಾಗಿ ಕೇಳ್ತಾ ಇರೋದ್ರಿಂದ ಒಮ್ಮೆ ಹೇಳ್ಕೊಂಡು ಬರ್ತೇನೆ. ಉಪ್ಪಿನಂಗಡಿಗೆ ಬನ್ನಿ. ಉಪ್ಪಿನಂಗಡಿಯಲ್ಲಿ ಒಂದು ನೇತ್ರಾವತಿ ಹರಿಯುತ್ತದೆ, ಎಲ್ಲರೂ ನೋಡಿದ್ದೀರಿ. ಈ ಬದಿಯಿಂದ ಒಂದು ಕುಮಾರಧಾರ ನದಿ ಹರಿಯುತ್ತದೆ, ನೋಡಿದ್ದೀರಿ. ಅದು 1 ಸರಿಯಲ್ವ? ಇದು 1 ಸರಿಯಲ್ವ? 1+1=(big)1 ಆಯಿತು, ಗೊತ್ತುಂಟ? ಅದಲ್ಲಿ ಸಂಗಮ ಆಗ್ತದೆ. ಸಂಗಮ ಆದ ಮೇಲೆ ಮತ್ತೆ ಅದು ಒಂದೇ ನದಿಯಾಗಿ ಹರಿಯುವುದು, ಮತ್ತೆ ಯಾರು ಕುಮಾರಧಾರ ಅಂತ ಕರೆಯುವುದೇ ಇಲ್ಲ ಅದನ್ನು. ಅದು ನೇತ್ರಾವತಿ ಆಗ್ತದೆ. ಸುಮ್ಮನೆ ಚರ್ಚೆಗೆ ಅಂತ ಹೇಳಿದರೆ ಅಧ್ಯಾತ್ಮದಲ್ಲೂ ಇದೇ ಚರ್ಚೆಗಳು, ಜೀವಾತ್ಮ ಪರಮಾತ್ಮ ಐಕ್ಯತೆಯ ಪರಿಕಲ್ಪನೆಗಳನ್ನು ಸಂತರು ಹೇಗೆ ಪ್ರತಿಪಾದನೆ ಮಾಡ್ತಾ ಹೋದರು ಅಂತ ಹೇಳುವಂಥ ಮೂಲ ಆಲೋಚನೆಗಳನ್ನು ಇಟ್ಕೊಂಡ್ರೆ ನನಗನ್ನಿಸ್ತದೆ, ಮಹಾಭಾರತ ಭಾಗವತದ ಸಂತ ಪರಂಪರೆ ಇದೆ ಅಲ್ವಾ, ಅಲ್ಲಿ ಶುಕಮುನಿಯಂತಹ ಸಂತರು ಬೇರೆ ಇಲ್ಲ ಅಂತ ಅನಿಸ್ಬೇಕು. ಎಂಥ ಅದ್ಭುತವಾದಂಥ ಆಲೋಚನೆಗಳನ್ನು ಹೇಳ್ತಾರೆ. ಎಲ್ಲರೂ ಕತ್ತದ್ದೇ ಸ್ವಾಮಿ, ಕಾಪಿರೈಟ್ ಇಲ್ಲ. ನಾವು ಖುಷಿ ಪಡಬೇಕೇನಂತ ಗೊತ್ತುಂಟ? ಭಾರತೀಯ ಸಂತ ಪರಂಪರೆಗೆ ಕಾಪಿರೈಟ್ನ ಸಮಸ್ಯೆ ಇಲ್ಲ. ಹಾಗಾಗಿ ಯಾರು ಬೇಕಾದರೂ ಹೇಗೆ ಬೇಕಾದರೂ ಅದನ್ನು ಬದಲಾವಣೆ ಮಾಡಿಕೊಂಡು ಹಂಚುವ ಕೆಲಸ ಮಾಡಿದರಾಯಿತು. ನಮ್ಮಲ್ಲಿ ಬಕುಲದ ಹೂ ಅಂತ ನಿಮಗೆ ಗಮನಿಸಿದ್ದಿರ್ಬೋದು, ಅದು ಅಲುಗಾಡಿಸಿದಷ್ಟು ಪರಿಮಳ ಜಾಸ್ತಿ ಅಂತ ರಂಜೆ.

ಪ್ರಯತ್ನ ಮಾಡಿ. ಅವರ ಗಂಭೀರವಾದಂಥ ಪರಂಪರೆ ಎಷ್ಟು ಚೆಂದ ಇತ್ತು ಅಂದರೆ, ಆವತ್ತು ಆ ಕಾಲಕ್ಕೆ ಇಸ್ಲಾಂ ಮತ್ತು ಹಿಂದೂಯಿಸಮ್ ಅನ್ನೊಂದು ಗಟ್ಟಿ ಮಾಡೋದಕ್ಕೆ ಪ್ರಯತ್ನಪಟ್ಟ ಒಂದು ಸಿಖ್ ಪರಂಪರೆ ಏನಿದೆ, ಗುರುನಾನಕರ ಪರಂಪರೆ ಏನಿದೆ, ಅವರ ಮೂಲ ಗ್ರಂಥ ಸಾಹಿಬ್ ಬರೆದ ಜಾಗಕ್ಕೆ ನಾನು ಹೋಗಿದ್ದೇನೆ. ತುಂಬ ಅದ್ಭುತವಾದಂತಹ ಜಾಗ ಹಿಮಾಲಯದ ಪರಿಕಲ್ಪನೆಗಳಲ್ಲಿ. ನೀವು ಆಲೋಚನೆ ಮಾಡಿ, ಇವತ್ತು ನಮ್ಮಲ್ಲಿ ಏನಾಯಿತು, ಬೇರೆ ಆಯಿತು. ನೀವು ತಪ್ಪು ತಿಳ್ಕೊಳ್ಬೇಡಿ, ರಾಮಕೃಷ್ಣ ಮಿಷನ್ ನಮ್ಮ ಅತ್ಯಂತ ಪ್ರೀತಿಯ, ನಾವು ಜೀವ ಬಿಡುವ ಸಂಸ್ಥೆ. ನಿಮ್ಗೆ ಗೊತ್ತಿದೆಯಾ, ಅವರೊಂದ್ಸಲ ನಾವು ಹಿಂದೂಗಳಲ್ಲ, ನಾವು ಮೈನಾರಿಟೀಸ್ ಅಂತ ಕೋರ್ಟಿಗೆ ಹೋದ್ರು. ಮೆಡ್ರಾಸ್ ಕೋರ್ಟ್ ತೆಗೆದು ಬಿಸಾಡಿತು ಅವ್ರ ಫೈಲನ್ನು, ತೆಗೆದು ಬಿಸಾಡಿತು. ಕಾರಣ ಏನು ಗೊತ್ತುಂಟ, ಮೈನಾರಿಟಿ ಆದರೆ ಜಾಗ ಸಿಗ್ತದೆ, ದುಡ್ಡು ಸಿಗ್ತದೆ. ಕಲ್ಪನೆ ಮಾಡಿಕೊಳ್ಳಿ, ಜಾಗ ಸಿಗ್ತದೆ, ದುಡ್ಡು ಸಿಗ್ತದೆ, ಒಂದಷ್ಟು ಏನೋ ಸಿಗ್ತದೆ ಅಂತ ಹೇಳಿ ನಾವು ಮೈನಾರಿಟಿ ಅಂತ ಹೊರಟು. ಆಗದೇ ಇರಲಿ, ಈ ಒಂದು ಮೈನಾರಿಟಿಯ ಲಾಭ ಅಂತ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ಹೋರಾಟ ಮಾಡೋದುಂಟಲ್ಲ, ಇದು ಸಂತ ಪರಂಪರೆಗೆ ಎಷ್ಟೋ ಸಲ ಅಪಮಾನ. ಯಾಕೆಂದರೆ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ನಾವು ಯಾವ ಅರ್ಥದಲ್ಲಿ ತಗೊಳ್ಬೇಕು? ಈ ಆಲೋಚನೆಯನ್ನು ಇಟ್ಟುಕೊಂಡು ಸ್ವಲ್ಪ ಮುಂದೆ ಬಂದರೆ, ನಾನು ಸುಮ್ಮನೆ ಹೀಗೆ ಲಿಸ್ಟ್ ಮಾಡ್ತಾ ಹೋಗಿದ್ದೇನೆ, ಅದು ನನ್ನ ಲಿಸ್ಟ್ ಮಾತ್ರ ಅಲ್ಲ, ಜಾಗತಿಕ ಲಿಸ್ಟು. 500 BC ಹಿಡಿದು ನಾನು ಅದನ್ನು ಸಹಸ್ರನಾಮ ಅರ್ಚನೆ ಮಾಡಿದಾಗೆ ಮಾತ್ರ ಹೇಳ್ಬೋದಷ್ಟೇ ಸ್ನೇಹಿತರೆ. ನನ್ನ ಸಮಯದಲ್ಲಿ ಚಾರ್ವಾಕ ನೋಡಿ, ಚಾರ್ವಾಕರನ್ನು ಸಂತರು ಅಂತ ಕರೆದ್ರು. ಚಾರ್ವಾಕರನ್ನು ಸಂತರು ಅಂತ ಕರಿಬೇಕಾ ಕರಿಬಾರ್ದ ಅಂತ ಹೇಳಿದರೆ, ಚಾರ್ವಾಕರು ಯಾರು ಅಂದರೆ ಚಾರ್ವಾಕ್ ಚೆನ್ನಾಗಿ ಮಾತನಾಡುವವರು ಅಂತ. ಏನು ಹೇಳಿದ್ರು ಗೊತ್ತುಂಟ, ಯಾವತ್ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವ ಘೃತಂ ಪಿಬ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಎಂಥ ಸಂತ ಮಾರ್ರೆ ಇವ ಅಂತ ಹೇಳಬೇಕಷ್ಟೆ. ಯಾವತ್ತಿನವರೆಗೆ ನೀನು ಇರ್ತೀಯೋ ಅಲ್ಲಿವರೆಗೆ ಸುಖವಾಗಿ, ಸಾಲ ಮಾಡಿ ಆದರೂ ತುಪ್ಪತಿ. ಯಾಕೆಂದರೆ ಸತ್ತ ಮೇಲೆ ನೀನು ವಾಪಸ್ ಬರ್ತಿ ಅಂತ ಏನು ಗ್ಯಾರಂಟಿ ಅಂತ ಹೇಳಿದ್ರಿಂದ, ಚಾರ್ವಾಕ ಆ ಮಾತು ಹೇಳಿದ್ರಿಂದ ಉಳಿದ ಎಲ್ಲ ಸಂತರುಗಳ ತತ್ವಶಾಸ್ತ್ರಗಳು ಎದ್ದೆದ್ದು ಎದ್ದೆದ್ದು ಮೇಲೆ ಬಂದದ್ದು. ಬುದ್ಧ ನಮ್ಮಲ್ಲಿ ಇವತ್ತು ತುಂಬ ಚರ್ಚಿತ. ನನಗನಿಸೋದು, ನಾನು ಈ ಮಾತನ್ನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಎಲ್ಲಾದರೂ ಬುದ್ಧ ಪರಂಪರೆ ಈ ದೇಶದಲ್ಲಿ ಸ್ಪ್ರೆಡ್ ಆಗ್ತಿದ್ರೆ 6ನೇ ಶತಮಾನದ ನಂತರದ ಕಾಲದಲ್ಲಿ ಈ ದೇಶದಲ್ಲಿ ಒಂದು ಚಿತ್ರ ವಿಚಿತ್ರವಾದಂಥ ಆಲೋಚನೆಗಳು ಬರ್ತಿತ್ತು. ಶಂಕರರು 7ನೇ ಶತಮಾನದಲ್ಲಿ ಕಾಲಡಿಯಲ್ಲಿ ಹುಟ್ಟದೇ ಇರ್ತಿದ್ರೆ ಇವತ್ತು ಸನಾತನ ಧರ್ಮದ ಅಡ್ರೆಸ್ ಇರ್ತಿರ್ಲಿಲ್ಲ, ನಮಗಿಷ್ಟು ದಾಸರುಗಳು ಸಂತರುಗಳು ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕೆಂದರೆ ಅಲ್ಲಿರುವ ಮಾಂಕಗಳು ಬರ್ತಾ ಇದ್ರು, ಇಡೀ ಬೌದ್ಧ ಪರಂಪರೆಯ ಮಾಂಕಗಳು ಜಾಸ್ತಿ ಆಗ್ತಾ ಇದ್ರು. ನಾನು ಇಲ್ಲ ಅಂತ ಹೇಳುವುದಿಲ್ಲ, ಅವರು ನೀವು ಆಲೋಚನೆ ಮಾಡಿ, ಎಲ್ಲ ಬೌದ್ಧ ಪರಂಪರೆಯವರು ಕೂಡ ಸ್ವ ಅಭಿವೃದ್ಧಿಗೆ ಅಂದರೆ ದುಡ್ಡಿಗಲ್ಲ, ಅವರ ಆತ್ಮ ಸಾಕ್ಷಾತ್ಕಾರದ ಪರಿಕಲ್ಪನೆಗೆ, ಭಗವತ್ ಸಾಕ್ಷಾತ್ಕಾರದ ಪರಿಕಲ್ಪನೆಗೆ ಹೆಚ್ಚು ಕೆಲಸ ಮಾಡ್ತಾರೆ ಹೊರತು ಒಂದೋ ಎರಡೋ ಸಂತರು ಪಾಪ ಬೀದಿಗೆ ಬಿದ್ದದ್ದು. ಹೆಂಡತಿ ಸಂತತಿ ಸಾವಿರವಾಗಲಿ, ಗೋಪಾಳ ವೃತ್ತಿ ಎಡಿಸಿದಳಯ್ಯ, ಅದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಹೇಳಿದ ದಾಸ ಪುರಂದರಾಗಲಿ, ನಡುಬೀದಿ ನವಕೋಟಿ ನಾರಾಯಣ ನಡುಬೀದಿ ನಾರಾಯಣನಾದ ಕನಕದಾಸನಾಗಲಿ, ನಮಗೆ ಸಿಗ್ತಾನೇ ಇರಲಿಲ್ಲ. ಆ ಲೆಕ್ಕದಲ್ಲಿ ನಾವು ಸಂತ ಪರಂಪರೆಯನ್ನು ಆಧುನಿಕವಾಗಿ ಲೆಕ್ಕ ಹಾಕ್ತಿದ್ರೆ ಶಂಕರರಿಂದ ಪ್ರಾರಂಭಿಸಬೇಕು. ಶಂಕರರು ಇಲ್ಲದೆ ಹೋಗ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ಪರಂಪರೆ, ಈ ಮೂಮೆಂಟ್ಗಳು ಭಾರತದಲ್ಲಿ ಖಂಡಿತ ಹುಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ನಿಮಗೆ ಆಲೋಚನೆ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ ಅಂತ ಎಷ್ಟೋ ಕಡೆಗಳಲ್ಲಿ. ಈ ಬದಲಾವಣೆಯನ್ನು ನಾವು ಗಮನಿಸ್ತಾ, ವಿರೋಧಗಳು ಇರಬಹುದು, ನನಗೇನು ಅದರ ಗೊಂದಲಗಳಿಲ್ಲ. ಯಾಕೆಂದರೆ ನಮಗೆ ಆಸ್ತಿಕ ದರ್ಶನ ಮತ್ತು ನಾಸ್ತಿಕ ದರ್ಶನದ ಬಗ್ಗೆ ನೀವು ಕ್ಲಿಯರ್ ಆಗಿ ಅಧ್ಯಯನ ಮಾಡಿದರೆ ನಿಮಗೆ ನಾನು ಹೇಳಿದ ಮಾತಿನಲ್ಲಿ ಗೊಂದಲ ಆಗುವುದಿಲ್ಲ. ನಮ್ಮಲ್ಲಿ ಎಷ್ಟೋ ಸಲ ಆಸ್ತಿಕ ದರ್ಶನಗಳ ಪರಿಕಲ್ಪನೆಗಳನ್ನು ಆಳವಾಗಿ ಇಟ್ಟುಕೊಳ್ಳದೆ ಎರಡೇ ಪದ ತಿಳ್ಕೊಳ್ಳಿ ಸ್ನೇಹಿತರೆ, ನಾಸ್ತಿ ವೇದ ಆಯಿತಿ ನಾಸ್ತಿಕ, ಅಸ್ಥಿ ವೇದ ಐತಿ ಆಸ್ತಿಕ, ಇಷ್ಟೇ. ವೇದಗಳು ಉಂಟು ಅಂತ ಪ್ರತಿಪಾದನೆ ಮಾಡಿದರೆ ಅದು ಆಸ್ತಿಕರು, ವೇದಗಳು ಇಲ್ಲ ಅಂತ ಪ್ರತಿಪಾದನೆ ಮಾಡಿದರೆ ಅದು ನಾಸ್ತಿಕರು. ನಾಸ್ತಿಕರು ಅಂದರೆ ದೇವರನ್ನು ನಂಬದವರು ಅಂತ ಅರ್ಥ ಅಲ್ಲವೇ ಅಲ್ಲ. ಈ ಉದಾಹರಣೆಗೆ ಧರ್ಮಸ್ಥಳದ ಪರಂಪರೆ, ಜೈನ ಪರಂಪರೆ, ಜೈನ ಪರಂಪರೆ ದೇವರನ್ನು ಒಪ್ತದೆ ಆದರೆ ಅವರು ವೇದಗಳನ್ನು ಒಪ್ಪುವುದಿಲ್ಲ. ಜೈನರುವೆ ಧರ್ಮಸ್ಥಳದಲ್ಲಿ ಎಲ್ಲವೂ ನಡೀತದೆ, ಅದು ಬೇಡಿ, ಅದು ನಮ್ಮ ಒಂದು ಸಮನ್ವಯ. ಅದು ಇಲ್ಲದೆ ಹೋದರೆ ಜೈನ ಪರಂಪರೆ ಅದು ಇವತ್ತು ಮೈನಾರಿಟಿ ಆಲೋಚನೆ ಮಾಡ್ತಾ ಹೋಗಿ, ಬೌದ್ಧ ಪರಂಪರೆ ಮೈನಾರಿಟಿ ಅದು ಮೈನಾರಿಟಿ, ಅವರು ಆಲೋಚಿಸುವಂಥದ್ದು ನಾಸ್ತಿಕ ಪರಂಪರೆ ಅಂದರೆ ವೇದಗಳನ್ನು ಅವರು ಒಪ್ಪದೇ ಇಲ್ಲ. ಈ ಆಲೋಚನೆಯಲ್ಲಿ ಎಲ್ಲಾದರೂ ಅದು ಬೆಳೀತಿದ್ರೆ ಆಲೋಚನೆ ಮಾಡಿ, ಮತ್ತೆ ಈ ಸಂತ ಪರಂಪರೆಗಳ ಗೊಂದಲಗಳು ನಮಗೆ ಆಗ್ತಾ ಇತ್ತು. ಯಾರೇ ಆಗಲಿ, ಬಸವಣ್ಣನೇ ಆಗಲಿ, ಲಿಂಗ ಪೂಜೆಯ ಪರಿಕಲ್ಪನೆಗಳನ್ನು ಇಟ್ಟುಕೊಂಡಿದ್ದ. ದೇವಸ್ಥಾನ ಬಿಡಿ, ಲಿಂಗ ಕಟ್ಟಿಕೊಳ್ಳಬೇಕಾದ ಲಿಂಗಧಾರಣೆಯ ಪರಿಕಲ್ಪನೆಗಳು, ಶರೀರ

0: ದೇವರು ಅಂತ ಹೇಳುವ ಪರಿಕಲ್ಪನೆಯಲ್ಲಿ ಅದು ಬಂದದ್ದು. ಈ ಸಂತ ಪರಿಕಲ್ಪನೆಯ ಆಲೋಚನೆಯಲ್ಲಿ ಸುಮ್ಮನೆ ಅದು ಮಹಾವೀರ, ಬುದ್ಧ, ಜೈಮಿನಿ, ಕಣಾದ, ಗೌತಮ, ತಿರುವುಳ್ಳವರು, ನಾವು ಇವತ್ತು ಕೂಡ ತುಂಬ ಆಲೋಚನೆ ಮಾಡಬೇಕಾದ್ದು. ತಮಿಳ್ನಾಡಿನ ಪರಂಪರೆ, ಭಾಗವತ ಅದನ್ನು ಸ್ಪಷ್ಟ ಉಲ್ಲೇಖ ಮಾಡ್ತದೆ. ಇಡೀ ಒಂದು ಸಂತ ಪರಂಪರೆ ಹುಟ್ಟಿದ್ದು ತಮಿಳ್ನಾಡಲ್ಲಿ ಅಂತ ಭಾಗವತ ಇದನ್ನು ಹೇಳುತ್ತದೆ. ತಮಿಳ್ನಾಡಲ್ಲಿ ಹುಟ್ಟಿ ಅದು ಕರ್ನಾಟಕಕ್ಕೆ ಬಂತು. ಆಲೋಚನೆ ಮಾಡಿ, ಕರ್ನಾಟಕಕ್ಕೆ ಬಂದ ಕಾಲಕ್ಕೆ ವ್ಯಾಸರಾಯರು ಈ ಪರಂಪರೆಯನ್ನು ಎಳೀತಾ ಹೋದರು. ಕನಕ ಪುರಂದರ ಬಂದು, ಕನಕ ಪುರಂದರಂ ಒಂದೇ ದಾಸಶ್ರೇಷ್ಠಂ ದಯಾನಿಧಿ ಮಾದರು. ಅದಾದಮೇಲೆ ಆ ಪರಂಪರೆ ಬೆಳೀತಾ ಬೆಳೀತಾ ಬೆಳೀತಾ, ನೀವು ಆಲೋಚನೆ ಮಾಡಿ, ನಾನು ಉಡುಪಿಯಲ್ಲಿ ಹೈಸ್ಕೂಲಿಗೆ ಹೋದವ, ನನಗೆ ಇವತ್ತೂ ನೆನಪಿದೆ. SMSB ಸಾಂಸ್ಕೃತ ಹೈಸ್ಕೂಲ್ನ ಎದುರುಗಡೆ ಕೆಳಗೆ ಕೃಷ್ಣಮಠದ ಎದುರಿನಲ್ಲಿ ಕನಕದಾಸ ಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಕೊಡಂಚರು, ಕೊಡಂಚ ಅಂತ ಹೇಳುವಂಥ ವ್ಯಕ್ತಿ, ಅವರು ಪ್ರತಿ ಶನಿವಾರ ಮನೆ ಮನೆಗಳಲ್ಲಿ ಹೋಗಿ ದಾಸರ ಹಾಡುಗಳನ್ನು ಹಾಡಿ ಉಂಚ ವೃತ್ತಿಯನ್ನು ಮಾಡ್ತಾ ಇದ್ರು. ಮಧುಕರ ವೃತ್ತಿ ಎನ್ನದು ಆ ಉಂಚ ವೃತ್ತಿ ಪರಿಕಲ್ಪನೆ ಉಂಟಲ್ವ, ಅಥವಾ ನಾನಾಗ ಹೇಳಿದೆ ಗೋಪಾಲ ವೃತ್ತಿ ಎಡಿಸಿದಳಯ್ಯ. ಗೋಪಾಲ ಅಂದರೆ ನಿಮ್ಗೆ ಗೊತ್ತಿದೆ, ವೇಸ್ಟ್ ಮಡಚಿ ಗಟ್ಟಿ ಹಾಕಿ ಅದರಲ್ಲಿ ಅಕ್ಕಿ ತುಂಬಿಸ್ಕೊಂಡು ಬರುವಂಥ ಪರಿಕಲ್ಪನೆ ಎಷ್ಟು ಅಂದರೆ 35 ವರ್ಷಗಳ ಹಿಂದೆ 40 ವರ್ಷಗಳ ಹಿಂದೆ ಉಡುಪಿಯಲ್ಲಿ ನಿರಂತರವಾಗಿತ್ತು. ಅದೇ ಇವತ್ತು ನಮ್ಮ ಮನೆಯಲ್ಲಿ ಶನಿವಾರ ದಾಸರು ಕೂಡ ಬರದ ಸ್ಥಿತಿ ಆಯಿತು. ನಾವು ಕಳ್ಕೊಳ್ತಾ ಇರುವ ಸಂತ ಪರಂಪರೆಯನ್ನು ಆಲೋಚನೆ ಮಾಡಿ, ಯಾಕೆಂದರೆ ಅವರಿಗೆ ಇವತ್ತು 50 ರೂಪಾಯಿಗಿಂತ ಕಡಿಮೆ ಹಾಕಿದರೆ ಅವರು ಬರೋದಿಲ್ಲ, ಅಷ್ಟೇ ಆಯಿತು. ಶ್ರೀ ಈ ಅನಂತರದಲ್ಲಿ ಭಕ್ತ ಕಂಬನ್ ಅದನ್ನು ಪರಿಕಲ್ಪನೆ ಮಾಡಿಕೊಳ್ಳಿ. ಶಂಕರಾಚಾರ್ಯ, ಭಾಸ್ಕರ ಆಚಾರ್ಯ, ನಾಥಮುನಿ, ಇದು ಗೋರಖನಾಥ್ ಪಂತ, ಸ್ವಾಮಿ ಯೋಗಿ ಪರಿಕಲ್ಪನೆಯಲ್ಲಿ ಇವರೆಲ್ಲ ಸಂತ ಪರಂಪರೆಯಲ್ಲಿ ಬರ್ತಾರೆ. ಯಮುನಾಚಾರ್ಯ, ರಾಮಾನುಜಾಚಾರ್ಯ, ಅಕ್ಕ ಮಹಾದೇವಿ ನಿಮ್ಗೆ ಗೊತ್ತಿದೆ, ಆಮೇಲೆ ಬಸವೇಶ್ವರ, ಮೊಹಿದ್ದೀನ್ ಚಷ್ಟಿ ನಿಂಬಾರ್ಕ್, ಬಾಬಾ ಫರಿಯುದ್ದೀನ್ ಶಕ್ರಗಂಜ್ ಅಂತ, ಬಾಬಾ ಕುತಾಬುದ್ದೀನ್ ಕತಿಬಿಯಾರ್ ಕಾಕಿ, ಆಮೇಲೆ ಶೇಖ್ ಫರೀದ್, ಮಧ್ವಾಚಾರ್ಯ, ಜಯದೇವ, ಹಜರತ್ ನಿಜಾಮುದ್ದೀನ್ ಅವಲಿಯಾ, ಅಮಿರೋ ಕುಸ್ರೋ, ನಾಮದೇವ, ಸಂತ ಜ್ಞಾನೇಶ್ವರ, ಹೀಗೆ ಎಲ್ಲಿವರೆಗೆ ಅಂತ ಕೇಳಿದರೆ ಸಾಯಿಬಾಬನ ವರೆಗಿನ ಒಂದು ಸಂತ ಪರಂಪರೆ ಏನಿದೆ ಆ ಎಲ್ಲ ಪರಂಪರೆಯನ್ನು ಕೂಡ ನಾವು ಇಟ್ಟುಕೊಂಡು, ನಾನು ಮತ್ತೆ ನಿಮಗೆ ನೆನಪಿಟ್ಕೊಳ್ಬೇಕು, 12ನೇ ಶತಮಾನದ ನಂತರ ಕರ್ನಾಟಕದಲ್ಲಿ ಆದಂತಹ ಒಂದು ಸಂತ ಪರಂಪರೆ ಅದು ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತದೆ. ಈ ಸಂತ ಪರಂಪರೆಯ ಒಟ್ಟಿಗೆ ಭಾರತೀಯ ಸಮಾಜ ಬೆಳೆದಂತಹ ವಿಧಾನಗಳು ನಿಮಗೆ ಗೊತ್ತಿದೆ. ಎಷ್ಟೋ ಸಲ ನಮಗೆ ಭಾರತೀಯ ಸಮಾಜದ ಪರಿಕಲ್ಪನೆಗಳಲ್ಲಿ ಈ ವ್ಯಂಗ್ಯಗಳ ಮೂಲಕ ಅಥವಾ ಅದನ್ನು ಬ್ರಹ್ಮೋದ್ಯಗಳು ಅಂತ ವೇದಗಳಲ್ಲಿ ಹೇಳುವ ಮಾತಿನ ಮೂಲಕ ತುಂಬ ಕಡೆಗಳಲ್ಲಿ ತುಂಬ ಚೆಂದ ಮಾತನಾಡ್ತಾರೆ. ಆ ಎಲ್ಲ ಮಾತುಗಳ ಮಧ್ಯದಲ್ಲಿ ನೀವೆಲ್ಲ ಕೇಳಿದ ಒಂದು ಹಾಡನ್ನು ನಾನು ನಿಮಗೆ ಹೇಗೆ ದಾಸರುಗಳು ಈ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಮಾತನಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಹೇಳಬೇಕು. ಒಂದು ಸಂತ ಪರಂಪರೆ ಕೊನೆ ಕೊನೆಗೆ ನಾನು ಗಮನಿಸಿದ ವಿಧಾನಗಳಲ್ಲಿ, ಪ್ರಾರಂಭದಲ್ಲಿ ಭಕ್ತಿ ಜ್ಞಾನ ಅಂತ ಫಿಲಾಸಫಿ ಮಾತನಾಡ್ತಾ ಹೋದರೆ, ಕೊನೆಗೆ ವೇದಗಳಲ್ಲಿ ಬ್ರಹ್ಮೋದ್ಯಗಳಲ್ಲಿ ಹೇಗೆ ಕಸ್ಮೈ ದೇವಾಯ ಅವಿಷ ವಿಧೇಮ, ಇದು ಋಗ್ವೇದದಲ್ಲಿ ಬಂದ ಪ್ರಶ್ನೆ, ಯಾವ ದೇವರಿಗೆ ಅವಿಸು ಕೊಡುವುದು ಅಂತ. ಇದೇ ಪ್ರಶ್ನೆಯ ರೀತಿಯಲ್ಲಿ ನಮ್ಮ ಸಂತರುಗಳು ಕೂಡ ಒಳಗೊಳಗೊಳಗೊಳಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ಬಂದು, ರಾಮಕೃಷ್ಣ ಪರಮಹಂಸರನ್ನು ವಿವೇಕಾನಂದರು ಮೀಟ್ ಮಾಡಿದಾಗ ಬಂದ ಒಂದು ಪ್ರಶ್ನೆ ಉಂಟಲ್ವ, ಇದು ನಮಗೊಂದು ಟರ್ನಿಂಗ್ ಪಾಯಿಂಟ್ ಅಂತ ಅನಿಸ್ತದೆ. ರಾಮಕೃಷ್ಣ ಪರಮಹಂಸರ ಹತ್ರ ವಿವೇಕಾನಂದರು ಬರ್ತಾರೆ, ನಿಮ್ಗೆ ಗೊತ್ತಿದೆ, ನರೇಂದ್ರ ಬರ್ತಾನೆ, ಬಿಲೆ ಬರ್ತಾನೆ, ಬಿಲೆ ಬಂದು ಒಂದು ಮಾತು ಕೇಳ್ತಾನೆ, ಹ್ಯಾವ್ ಯು ಸೀನ್ ಗಾಡ್? ಇಷ್ಟರವರೆಗಿನ ಭಾರತೀಯ ಪರಿಕಲ್ಪನೆಗಳಲ್ಲಿ ಆಲೋಚನೆ ಮಾಡಿ, ಹ್ಯಾವ್ ಯು ಸೀನ್ ಎ ಗಾಡ್ ಅಂತ ಪ್ರಶ್ನೆ ಮಾಡಿದವರು ಯಾರೂ ಇಲ್ಲ. ಎಲ್ಲರೂ ದೇವರ ಲಕ್ಷಣವನ್ನು ಹೇಳ್ತಾ ಬಂದದ್ದು. ನೀವು ನೋಡ್ತಾ ಹೋಗಿ, ಇಲ್ಲೇ ವೈಕುಂಠ ಕಾಣೀರು ಅಥವಾ ಯಾವ ಪದ್ಯ ಬೇಕಾದ್ರೆ ಹೇಳಿ, ಅದು ಅದೇ ದೇಹ ದೇವಾಲಯ ಪ್ರೋಕ್ತ ದೇಹ ದೇವಾಲಯ, ಎಲ್ಲರೂ ದೇವರು ದೇವರು ದೇವರು ದೇವರು ಅಂತ ಹೇಳಿ. ಆದರೆ ವಿವೇಕಾನಂದರು ಒಂದು ಪ್ರಶ್ನೆ ಮಾಡ್ತಾರೆ, ಹ್ಯಾವ್ ಯು ಸೀನ್ ಗಾಡ್? ಇದೇ ಪ್ರಶ್ನೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೈತಿರಿಯ ಉಪನಿಷತ್ತಲ್ಲೂ ಬರ್ತದೆ. ಅವ ಕೇಳ್ತಾನೆ ಅಲ್ಲಿ ವಾರುಣಿ ಕೇಳುತ್ತಾನೆ, ನನಗೆ ದೇವರನ್ನು ತೋರಿಸು ಅಂತ ಹೇಳುದೇ ಹೊರತು ಅವ ದೇವರಿಲ್ಲ ಅದು ಹ್ಯಾವ್ ಯು ಸೀನ್ ಅಂತ ಹೇಳುವ ಪ್ರಶ್ನೆ ಇಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ ಮಾತು ಉಂಟಲ್ಲ, ಅದು ಎಲ್ಲ ಸಂತರುಗಳ ಕೊನೆಯ ಮಾತು ಕೂಡ, ಐ ಸಿ ಹಿಮ್ ಆಸ್ ಐ ಸಿ ಯು, ಐ ಸಿ ಹಿಮ್ ಆಸ್ ಐ ಸಿ ಯು. ಇದು ಸಂತರು ಕೊನೆಗೆ ಕಂಡ ಸತ್ಯ ದರ್ಶನ. ನನ್ನಲ್ಲೂ ನೀನೇ, ನಿನ್ನಲ್ಲೂ ನಾನೇ, ನನ್ನಲ್ಲೂ ನೀನೇ, ನಿನ್ನಲ್ಲೂ ನಾನೇ, ಎಲ್ಲದರಲ್ಲೂ ನಾನು ನೀನು, ನಾನು ನೀನು, ನೀನು ನಾನು. ಹಾಗಾಗಿ ಜಗಳ ಬೇಡವಣ್ಣ ಅಂತ ಹೇಳುವ ಮಾತುಂಟಲ್ವ, ಅದು ಇಡೀ ಸಂತ ಪರಂಪರೆಯ ಪರಿಕಲ್ಪನೆ. ನಾನಂತೂ ಒಂದಷ್ಟು ಇದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ, ಕನಕದಾಸರ ಹಾಡುಗಳನ್ನು ಇಟ್ಕೊಂಡು ಅದರ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದೆ. ಪುತ್ತೂರ್ನ ಒಬ್ಬರು ನನ್ನ ಸ್ನೇಹಿತರು ಪಾಂಡುರಂಗ ನಾಯಕ್ ಅಂತ ಚಂದ ಹಾಡ್ತಾ ಇದ್ರು. ಪಾಂಡುರಂಗ ನಾಯಕರು ಪದ್ಯ ಹೇಳೋದು, ನಾನು ಈ ದಾಸರುಗಳ ಹಾಡುಗಳ ವ್ಯಾಖ್ಯಾನ ಮಾಡ್ತಾ ಇದ್ದೆ. ಕನಕದಾಸರ ಪರಂಪರೆ ಬಂದ್ವಿ, ಪುರಂದರದಾಸರ ಪರಂಪರೆ ಬಂದ್ವಿ, ಶ್ರೀಪಾದದಾಸರ ಪರಂಪರೆ ಬಂದ್ವಿ, ಶಿಶುನಾಳ ಶರೀಫರ ವರ್ಷಗಳ ಆಲೋಚನೆ ಇಟ್ಕೊಂಡು ಅದಂತೂ ಥ್ರಿಲ್ ಕೊಡಬೇಕಾದಂತಹ ಕೆಲಸಗಳು. ಹಾಕಿದ ಜನಿವಾರವ ಸದ್ಗುರುನಾಥ ಅಂತ ಹೇಳುವ ಒಂದು ವಿಶ್ವಾಸ ಉಂಟಲ್ವ, ಒಂದು ಸಂತ ಪರಂಪರೆಗೆ ಅದೊಂದು ದೊಡ್ಡ ಬದಲಾವಣೆ. ಆ ಪರಿಕಲ್ಪನೆಯ ಹೊರಗೆ ನಾನು ತುಂಬ ಆಲೋಚನೆಗಳನ್ನು ಇಟ್ಕೊಂಡು ಮಾತನಾಡಬೇಕು. ಅಲ್ಲಮ್ಮನ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾದ ಅಗತ್ಯತೆ ಇಲ್ಲ. ನನಗೆ ಈ ಮಾತು ಸತ್ಯ ನೋಡಿ, 12ನೇ ಶತಮಾನದಲ್ಲೂ ಇವತ್ತು ಅಲ್ಲಮ್ಮ ಯಾಕೆ ನಿತ್ಯ ಸತ್ಯನಾಗಿ ಬಿಡ್ತಾನೆ, ಋತವಾಗಿ ಬಿಡ್ತಾನೆ ಅಂದರೆ ಈ ಕಾರಣಕ್ಕಾಗಿ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಅದು ನಮಗೆ ಆಲೋಚನೆ ಮಾಡಿ, ಸತ್ಯಯುಗದಲ್ಲಿ ಆಗಲೇ ಇಲ್ಲ, ರಾಮಾಯಣದಲ್ಲಿ ಆಗ್ತದೆ. ರಾವಣ ಬರ್ತಾನೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಸೂಚಿ ಮನೆ ಚುಚ್ಚುವಷ್ಟು ಜಾಗ ಕೊಡಲಾರೆ ಎಂಬ ಮಹಾಭಾರತದ ಕಥೆಯನ್ನು ಆಲೋಚನೆ ಮಾಡಿ. ಹೊನ್ನಿಗಾಗಿ ಸತ್ತವರು ಕೋಟಿ, ಇದರ ನಂತರ ನಮಗೆ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಇಡೀ ಭಾರತ ನೀವು ಆಲೋಚನೆ ಮಾಡಿ, ಅದು ಸುಮಾರು 1500 ನಂತರದ ಆಲೋಚನೆಯಲ್ಲಿ, ಅಲ್ಲಿ ಬರುವ ಕಲ್ಲಿಕೋಟೆ ಸೈಂಟ್ ಏಂಜಲೋ ಫೋರ್ಟಿಗೆ ಬಂದ ವಾಸ್ಕೋಡಗಾಮನ ಪರಿಕಲ್ಪನೆಯಿಂದ ಹಿಡಿದು ಇವತ್ತಿನವರೆಗೆ ನಾವೆಲ್ಲ ಗಲಾಟೆ ಗಲಾಟೆ ಗಲಾಟೆ ಮಾಡಿದ್ದು ಯಾವುದು ಅಂದರೆ, ಅದಕ್ಕಿಂತ ಹಿಂದೂ ಇತ್ತು ಇಲ್ಲ ಅಂತ ಹೇಳಲ್ಲ. ಕನಕದಾಸರೇ ಒಳ್ಳೆಯ ಉದಾಹರಣೆ ಬಿಡಿ. ಹೊನ್ನಿಗಾಗಿ ಅಂತ ಹೇಳುವ ಪರಿಕಲ್ಪನೆಯಲ್ಲಿ, ಹೊನ್ನಿಗಾಗಿ ಸತ್ತವರು ಕೋಟಿ ಗುಹೇಶ್ವರ, ನಿನಗಾಗಿ ಸತ್ತವರ ಯಾರನೂ ಕಾಣೆ, ನಿನಗಾಗಿ ಸತ್ತವರ ನಾ ಯಾರನೂ ಕಾಣೆ, ಇದೇ ಮಾತನ್ನು ಶಂಕರ ಹೇಳ್ತಾರೆ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ. ನಿಮ್ಗೆ ಗೊತ್ತಿದೆ, ಸಣ್ಣ ಮಕ್ಕಳು ಆಟ ಆಡ್ಲಿಕ್ಕೆ ಇಷ್ಟಪಡ್ತಾರೆ, ಹುಡುಗರು ಹುಡುಗಿಯರನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ವೃದ್ಧಸ್ತಾವ ಚಿಂತಾಸಕ್ತ. ನಿಮ್ಗೆ ಅರ್ಥ ಆಗ್ತದೆ, ಮುದುಕರೆಲ್ಲ ಅಯ್ಯೋ ದೇವರೇ ನಾನು ಸಾಯ್ತಾ ಇದ್ದೇನೆ, ಹೆಣ್ಮಕ್ಳಿಗೆ ಮದುವೆ ಆಗಲಿಲ್ಲ, ಮಕ್ಕಳಿಗೆ ಕೆಲಸ ಸಿಗಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ, ಭಜಗೋವಿಂದಂ ಭಜಗೋವಿಂದಂ. ಇರಲಿ ಸ್ನೇಹಿತರೆ, ನನ್ನ ಕೊನೆಯ ಪದ ಇಷ್ಟೇ, ನಾವೆಲ್ಲ ಭಗವಂತನತ್ರ ಆನೆ ಕೇಳುವ ಪ್ರಯತ್ನವನ್ನು ಮಾಡುವ. ಎಲ್ಲ ದಾಸರುಗಳು ಹೇಳಿದ ಕೊನೆಯ ಮಾತು ಇತ್ತು, ಆನೆ ಬಂದಿತ್ತಣ್ಣ, ಮರಿ ಆನೆ ಬಂದಿತ್ತಣ್ಣ, ಅದೆಲ್ಲ ಇರಲಿ, ಆನೆ ಅನ್ನುವಂಥ ಪದವನ್ನು ಕೇಳುವ. ಹೇಗೆ ಬೇಂದ್ರೆ ಡೂಡು ಡೂಡು ನೋಡು ನೋಡು ಅಂತ ಹೇಳುವ ಪದವನ್ನು ಬಳಕೆ ಮಾಡಿ ನೋ ಆ್ಯಂಡ್ ಡೂ ಮಾಡ್ತಾನೆ ಅಲ್ವಾ. ನನಗೆ ಬೇಂದ್ರೆ ಇಷ್ಟ ಆಗೋದು ಅವರ ಪಂಚಿಗೆ, ಅರ್ಥ ಆದರೆ ತಾನೇ ತಂದಾನ, ತುಂಬ ಚಂದದ ಪದ, ತಾನೇ ತಂದಾನ ಅಂತ. ಡೊಂಬರಾಟದಲ್ಲಿರೋ ಹುಡುಗ ಬೊಬ್ಬೆ ಹೊಡೆಯುತ್ತ ತಾನೇ ತಂದಾನ ತಾನೇ ತಂದಾನ ಅಂತ ಆತ ಹಾಡ್ತಾ ಇದ್ದಾನೆ. ಅವ ಶಾಲು ಹಿಡ್ಕೊಂಡು ಬಂದು ಅವನೇ ದುಡ್ಡು ಕೊಟ್ಟು ತಂದದ್ದು, ಆದರೆ ಹೇಳುವಾಗ ಮಾತ್ರ ಇದು ಮೈಸೂರು ಮಹಾರಾಜರು ತಂದದ್ದು ಅಂತ ಹೇಳುವಾಗ ಬೇಂದ್ರೆ ಹೇಳುವ ಮಾತು ತಾನೇ ತಂದಾನ ತಾನೇ ತಂದಾನ ಅಂತ. ಈ ಮಾತೆ ಎಷ್ಟೋ ಸಲ ಸತ್ಯ ಆಗೋದು, ಅವನೇ ತಂದು. ನಮ್ಮಲ್ಲಿ ಎಷ್ಟೋ ಜನ ನನಗೆ ಅಲ್ಲಿ ಸನ್ಮಾನ ಆಗಿದೆ ಇಲ್ಲಿ ಸನ್ಮಾನ ಆಗಿದೆ ಅಂತ ಲಿಸ್ಟ್ ಕೊಡುವಾಗ ಭಯ ಆಗುವ ಹಾಗೆ ಆ ಸ್ಥಿತಿ ಅಲ್ಲ. ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಇಡೀ ಸಂತರು ಹೇಳಿದ ಎರಡೇ ಎರಡು ಅಕ್ಷರದ ಬೀಜಾಕ್ಷರದ ಮಾತದು. ನನ್ನ ವಾದ ಇಷ್ಟೇ. ಇವತ್ತು ನಾನು ನನ್ನ ಮನೆಗೆ ಹೋಗಿ ರಾತ್ರಿ ನಿದ್ದೆ ಮಾಡಿದರೆ ನನಗೆ ಸುಖವಾದ ನಿದ್ದೆ ಬರಬೇಕು, ಚಾಪೆ ಮೂಸಿದ ಕೂಡಲೇ ನಿದ್ರೆ ಬರಬೇಕು, ಮತ್ತು ನಾಳೆ ಬೆಳಗ್ಗೆ ಎಚ್ಚರ ಆಗಬೇಕು. ಇದಕ್ಕಿಂತ ದೊಡ್ಡ ಸುಖ ಬೇರೆ ಯಾವುದಿಲ್ಲ. ಅದಕ್ಕೆ ಕಾರಣವಾದ್ದು ಆರೋಗ್ಯ ಮತ್ತು ನೆಮ್ಮದಿ. ನಿಮ್ಗೆ ಗೊತ್ತಿದೆ ಭಾಗವತದ ಪದ ಅದು, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಯಾರು ಬೇರೆಯವರ ದುಡ್ಡಿನ ಮೇಲೆ ಸದಾಕಾಲ ಕಣ್ಣಿಡ್ತಾನೋ ಅವನಿಗೆ ಹಿರಣ್ಯ ಅಕ್ಷ ಅಂತ ಹೆಸರು. ಅಕ್ಷ ಅಂದರೆ ಕಣ್ಣು, ಹಿರಣ್ಯಾಕ್ಷ ಅಂದರೆ ಬೇರೆಯವರ ದುಡ್ಡಿಗೆ ಕಣ್ಣಿಟ್ಟವ, ಹಿರಣ್ಯಾಕ್ಷ. ಯಾರು ಬೇರೆಯವರ ದುಡ್ಡನ್ನು ಮಂಡೆ ಹೊಡೆದು ತಂದು ಅದನ್ನು ಲಾಕರಲ್ಲಿ ಇಟ್ಟು ಅಲ್ಲಿ ಲೊಚಗುಟ್ಟಿದ್ರು ಕೂಡ ಕಲ್ವೆ ಬತ್ತೆ ಅಂತ ಎಚ್ಚರ ಆಗಿ ಗನ್ನ ಹಿಡ್ಕೊಂಡು ಬೀಗದ ಕೈಯನ್ನು ತಲ್ದಿಂಬಡಿಯಲ್ಲಿ ಇಟ್ಟು ಮಲಗ್ತಾನಲ್ವ ಅವ ಹಿರಣ್ಯ ಕಶಿಪು. ಸಂಸ್ಕೃತದಲ್ಲಿ ಕಶಿಪು ಅಂದರೆ ತಲೆದಿಂಬು ಅಂತ ಅರ್ಥ. ಈ ಹಿರಣ್ಯಾಕ್ಷ ಹಿರಣ್ಯಕಶಿಪುರು ಆಗದೆ ಸಂತ ಪರಂಪರೆಯನ್ನು ಭಾರತೀಯ ಸಮಾಜ ಅರ್ಥೈಸಿದ ವಿಧಾನಗಳನ್ನು ನಾವು ಅರ್ಥೈಸಿಕೊಂಡ್ರೆ ನನ್ನ ಮಾತು ಸಾರ್ಥಕ ಆಗ್ತದೆ. ಸ್ನೇಹಿತರೆ, ನಾವೆಲ್ಲ ದೇವ್ರ ಹತ್ರ ಆನೆ ಬೇಡುವ ಅಂತ ಕೇಳುತ್ತಾ ಕಾಂತಾವರ ಕನ್ನಡ ಸಂಘ ಅಲ್ಲಮ ಪ್ರಭು ಪೀಠದ ಸಾಹಿತ್ಯ ಪರಿಷತ್ತಿನ ಶ್ರೀಕೃಷ್ಣ ಧ್ಯಾನ ಮಂದಿರ, ಸತ್ಯ ಹೇಳ್ತಾನೆ ಸ್ನೇಹಿತರೆ, ನನ್ನ ಇಷ್ಟೋ ಭಾಷಣಕ್ಕಿಂತ ನೀವು ಆ ಮ್ಯೂಸಿಯಂ ನೋಡಿದರೆ ಅದರಲ್ಲಿ ಹೆಚ್ಚು ಸಂತರುಗಳು ಸ್ಥಿರವಾಗಿ ಗಟ್ಟಿಯಾಗಿ ಕೂತಿ. ಅವರೊಬ್ಬೊಬ್ಬರನ್ನು ನೀವು ಅರ್ಥ ಮಾಡಿಕೊಂಡ್ರೆ ನನ್ನ ಭಾಷಣ ಅದು ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳುತ್ತದೆ. ಅಷ್ಟು ಚಂದದ ಮ್ಯೂಸಿಯಂ ಮಾಡಿದಂತಹ ಅದ್ಭುತ ವ್ಯಕ್ತಿ ನಮ್ಮೆದುರು ಇದ್ದಾರೆ. ಹ್ಯಾಟ್ಸ್ ಆಫ್ ಸರ್. ಇಷ್ಟೇ, ನೀವು ಹಿರಿಯರು, ನಿಮ್ಮನ್ನು ಪ್ರೀತಿಯಿಂದ ಗೌರವದಿಂದ ಗೌರವಿಸ್ತಾ ಅನುಭವದ ನಡೆ, ಅನುಭವದ ನುಡಿ, ಆಗಿದೋ ಇಲ್ಲೋ ಗೊತ್ತಿಲ್ಲ, ಅನುಭವದ ನುಡಿ ಆಗಿದೋ ಇಲ್ಲೋ ಗೊತ್ತಿಲ್ಲ, ಅನುಭವದ ನಡೆಯನ್ನಂತೂ ಸಂತರು ನಡೆದದ್ದು ಅದು ಸತ್ಯ ಅಂತ ಹೇಳುತ್ತಾ ಹೊಸ ಹೊಸ ಪ್ರೀತಿಯ ಪರಿಚಯಗಳನ್ನು ಮಾಡಿಕೊಟ್ಟ ಹಿರಿಯರಿಗೆ, ಧನಂಜಯರಿಗೆ, ಸ್ನೇಹಿತರನ್ನು ಬಹಳ ವರ್ಷಗಳ ಹಿಂದೆ ಒಮ್ಮೆ ನೋಡಿದ್ದೆ, ಮತ್ತೆ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಹೊಸ ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟ ಎಲ್ಲರಿಗೂ ಪ್ರೀತಿಯ ಕೃತಜ್ಞತೆಗಳು. ನಮಸ್ಕಾರ.
1: ಇದುವರೆಗೆ ಸಂತ ಪರಂಪರೆಯ ಬಗ್ಗೆ ಮಾತನಾಡಿದ ಉಪನ್ಯಾಸಕರಾದ ಡಾಕ್ಟರ್ ಶೀಶಕುಮಾರ್, ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷ ಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ ಇದರ ಮೂರನೇ ಕಂತು.
1: ಒಂದು
2: ಕ್ಷೇತ್ರ ಒಂದು ಪಾತ್ರ
1: ಸ್ವಲ್ಪ ತಕ್ಕ
2: ನಾನ ಓಡಿದ್ದೆ ತೊಣ್ಣು ಮುಗಿತು
1: ಸಮಾಧಾನ
2: ಒಂದು ನರಮ್ಮನೆ ಒಂದು ಕ್ಷೇತ್ರ ಪಾತ್ರ ತೂತ್ ವ್ಯವಹಾರ ಜ್ಞಾನ ಓಡಿಯ
1: ಶಹಬಾಸ್ ನಿಮಗೂ ಒಂದು ಉಂಟಲ್ಲ
2: ಇತ್ತಡಿ
1: ಸರಿ
2: ಈ ತೋರ್ಸಲ್ಲಿ ಎಪ್ಪಿಂಗ ಇಕ್ಕಿ
1: ಈ ಜಾಗದಲ್ಲಿದ್ದವರು ಕೆಲವರು ಮಾಡುವ ಕ್ಷೇತ್ರ ಪಾತ್ರದ ವ್ಯವಹಾರ ನೋಡಿದ್ರೆ
3: ನಮ್ಮ ಮುಂದೆ ಬಂದ್ರೆ ಇಲ್ಲದ್ದು ಬರ್ತದೆ.
2: ಕಾರ್ಮಿಕದ ಪುರುಷ ಇದೀವ ಇದ್ದೀನಿ.
1: ಹೌದು
2: ನಾ ಏನ
1: ಇರುವುದೇ ನಮ್ಮಿಂದ
2: ಬೆಚ್ಚ ಅರಪ್ಪ ಅಂಚಿಜುವ ತೆರಪೋತೇನೆ.
1: ಇಲ್ಲ ಇಲ್ಲ
2: ಇಂದು ನಿಕ್ಲೆ ಎಂಜಿನಿಯ
1: ಬಟ್ಟೆ
2: ಹೆಚ್ಚಿನ ಬಟ್ಟೆ
1: ಆ ಬಟ್ಟೆ ಕೊಡು
2: ಆಪ
1: ಈ ಬಟ್ಟೆ ಕೊಡ್ತೇನೆ.
2: ನೀ ಕೊಂಚ ವಿಷಯ ಅಂತಾನೆ ನಿಕ್ಲಿ ಏರಿಂದ ಗೊತ್ತು ಜಾನಂಚವರ ಅಪರಿಚಿತರ ಪಾತ್ರ ಇದ್ದಿ.
1: ಇಲ್ಲ ಇಲ್ಲ
2: ಅಂದ್ರೆ ನಾನು ಪಾತ್ರ
1: ಮಾತ ಸಂಜೆಯ ಸಿಕ್ಕಿದವರಲ್ಲಿ ಮಾತಾಡ್ತೀನಿ ಅಂತ ನಮಗೆ ಸುದ್ದಿ ಉಂಟು.
2: ಅವರು ಯಾನ್ ಎಣ್ಣಾತಿಗೆ ಒರಿಯ ಪಾತ್ರ ಅಂತ ಬರ್ತಿ ಎಂಕು ಪಾತ್ರ ಜನ ಮೂಡು ಅನ್ಕೊಂಡ ಜನಾತಿಗೆ ಪಾತ್ರ ಓರರ ಕೆತ್ತಂಡೆ ಕೈದಿಂದ ಓಡಿ ಹೋಪೆಂದೆ ಅಂದ.
1: ಹೌದೌದು ನಿನ್ನಂತವರು ಕೆಲವರಿದ್ದಾರೆ ರಸ್ತೆ ಬದಿಯಲ್ಲಿ
2: ಮಾತಿರ್ಲಿ ಕಲ ಮಾರ ಮಾರ್ಗದ ನಟನೆ ಇದೆ
1: ವಿಷಯಕ್ಕೆ
2: ಸುದ ಬರುತ್ತೆ ಅಕ್ಕ ಮಾರ್ಗದಾರಿ ಬೆಚ್ಚವಂಡ ಯಾನ್ ಸಾಮಾನ್ಯ ನರಮ್ಮನ ಕುಂಟಾರ್ದು
1: ಮತ್ತೆ
2: ಐಟಿ ಪುಣಿ ಏರ್
1: ಯಾರದ್ದು
2: ಮುಲ್ತ ಅರಸುಳು
1: ಯಾರು
2: ಮಹಾರಾಜ ಕಂಸಾಕ್ಯ ಮಹಾರಾಜನ ಕುಂಟಾರ್ದುನೇ ಯಾನು ಯಾನು ರಾಜರಾಜಕ್ಕೆ ಅಮ್ಮ ರಾಜರಾಜಕ್ಕೆ ಗೊತ್ತಣ್ಣ
1: ಗೊತ್ತಿಲ್ವಾ.

0: చెచ్చా కళ నిగల ఎంక దాన కర్ణాష్ట దాన అర్థా కుజింది నిగల కన్నడ ఎంక బరపు చిందా
1: ఎంత
0: నిగల కన్నడ ఎంక బరపు చిందా
1: కట్నాదా
0: అవు ఒంజి అవు ఇట్టే
1: కళ
0: నిగల సత్యవరడా నిగల కన్నడ కన్నడ అని పరత అవు సరి మర్యాదడు ఒరిత్తిన నిగల ఈ క్షేత్రోడు మాత్ర బాకి దిగుడు నప్పర్
2: ಹೌದಲ್ವಾ? ಅದಕ್ಕೆ ಕಾರಣ ನಾವು ಆಗಿದ್ದೇವೆ.
1: ಆದರೂ ನಿಮ್ಮ ಮೇಲೆ ನಮಗೆ ಅದನ್ನು ಸ್ಥಾನ ಇಲ್ಲಲ್ಲ.
0: ನಿಗ್ಲೇ ಪೂರ್ವ ದಿಗ್ಲ ಸ್ಥಾನ ಕೊಡೋಣ. ನಿಗ್ಲ ಅಲ್ಪಲ ಓದಿನಲ್ಲಿಪ್ಪಾರಣ್ಣ.
2: ಕಳ ರಾಜ ರಜಕ
0: ಅಲ್ಲ ಸತ್ಯ
1: ಕಳರಾಜ ನಿನ್ನ ಅರಸ ಕಳರಾಜ
2: ಕಳರಾಜ
1: ಕೆಲಸದ
0: ಕೆಲವುಂಡತ ದನಿಕ್ಕಲ್ಲಿ ರಾವಂದ್ರವರು ಎಂಕ್ಲೇಡ್ದೆ
1: ಹೌದೌದು
2: ಬಟ್ಟೆ ಒಗೆಯುವ
1: ಬಟ್ಟೆ ಒಗೆಯುವ
2: ನಿನಗೆ ಏನು ತಿಳಿಯುವುದಿಲ್ಲ. ನಿನಗೇನು ತಿಳಿಯದು ನಿನಗೆ
1: ತಿಳಿಯದು ನಿನಗೆ
0: ಒಂಜಿ ಒಂಜಿ ಅಂಗಿ ಎನ್ನಲೆ ಕಾರ್ದು ತೋಜಾಲೆಮ್ಮ ನಿಕ್ಲು ನಿಕ್ಲ ನಿಕ್ಲು ಕಣ್ಣು ಎಂಕ ದಾಲ ಗೊತ್ತು ನಿಂದತ ಎಂಕಿ ಎಂಕು ಗೊತ್ತಿತ್ತು ಓರೋರ ಏರೆಗಳ ಗೊತ್ತು.
2: ಕೆಲವೊಮ್ಮೆ ಶಬ್ದಕ್ಕೆ ಅರ್ಥ, ಕೆಲವೊಮ್ಮೆ ವಿಷಯಕ್ಕೆ ಅರ್ಥ ಆಗುತ್ತದೆ. ಇದು ಶಬ್ದಕ್ಕೆ ಅರ್ಥ ಅಲ್ಲ.
0: ನಿಕ್ಲು ಅರ್ಜನ ಅರ್ಥದ
1: ಈಗ ಗಂಡ ಹೆಂಡತಿರ್ತಾರೆ, ಹೆಂಡತಿ ಅಡುಗೆ ಮಾಡ್ಲಿಕ್ಕೆ ಇರುವವಳು ಹೌದಲ್ಲ? ಹಾಗೆಂದು ಗಂಡನಿಗಿಂತ ಹೆಂಡತಿ ನೋಡುವ ನೀವು ದೊಡ್ಡವರ? ಒಮ್ಮೆ ಅಡುಗೆ ನನ್ನ ಹಾಗೆ ಮಾಡಿ ಅಂತ ಹೇಳಲಿಕ್ಕಿಲ್ಲ. ಹೆಂಡತಿ ಹೆಂಡತಿಯೇ ಗಂಡ ಗಂಡನೇ, ಬಟ್ಟೆ ಒಗೆಯುವವ ಬಟ್ಟೆ ಒಗೆಯುವವನೇ ನಾವೇ.
0: ಈ ಕೆಲವು ಉದಾಹರಣೆ ಕೆಲವು ಜಾಗ ಮಾತ್ರ ಕೊರೋಡ ಅದು ಮಾತ ದಿಕ್ಕಲ ಕೊಂಡ್ರಲ್ಲಿ
1: ಯಾಕೆ
0: ಎನ್ನ ಎನ್ನ ವಿಷಯ ಏನು ಕುಂಟಾರ್ದನೆ ಒಟ್ರಾಸಿ ಕುಂಟಾರ್ದೆ ಅವು ಬಂಡ ಕುಂಟಾರ್ದು ನಾವು ಸರಿ ಆವಂದನೆಗೆ ಏನಂದಿ ಒಂದನೆ ಯಾನ ಅರ್ಧ ತನಕ ತೂಪು ಜರ ಇಂಚ ಕೈ ಕೊರ್ತು ಅಂಗಿ
1: ಅಷ್ಟು ಒಳ್ಳೆ ಒಗೆಯುವ ಅವಾಗ ಒಗೆಯದಿಕ್ಕೆ ನೀನಾಗ್ಬೇಕು.
2: ಹೌದು, ಒಗೆಯುವಲ್ಲಿ ನಮಗೆ ತಿಳಿಯುವುದಿಲ್ಲ. ನಿನ್ನಷ್ಟು ಪ್ರೌಢತೆ ನಮಗಿಲ್ಲ.
1: ಒಂದು ಶುದ್ಧ ಮಾಡುವುದರಲ್ಲಿ ಅದ್ಭುತ ಅದ್ಭುತ
2: ಒಗೆಯುವ. ಹೌದು, ಒಗೆಯುವ ಅದನ್ನೇ ಮಾಡ್ಬೇಕಲ್ಲ.
0: ಇಲ್ದಾದೆ ನಿತ್ತುಕೊಂಡು ದೂರವನ್ನು ತಿಳ್ತುವಾದ್ನಿ.
2: ಹಾಗಲ್ಲ, ನಿನಗೆ ತಿಳಿಯುವುದಿಲ್ಲ ಯಾವ ವಿಷಯ ಬಲ್ಲೆ.
1: ನಾವ್ಯಾರು, ನಾವೇನು, ನಾವು ಎಷ್ಟು, ನಾವು ಎಂತದ್ದು,
2: ನಾವು ಎಷ್ಟು ಮೇಲಿನವರು.
0: ನಿಕ್ಲು ಮಾರೆ ಪುಟ್ಟದ್ದು ಮುಂಚೆ ಶುಕ್ರಾರ ಕರಿತಿದ್ದು ಈತಿದ್ದುದಲ್ಲ ನಾವೆಂತದ್ದು ಹೆಚ್ಚಿನ ಮೇಲೆ ನಿಕ್ಲು. ಈ
1: ನಮಗೆ ನಿನ್ನ ಇಳೆಯ ರಾಜ ಇದ್ದಾನಲ್ಲ,
0: ಓ ಸಂಗೀತದ
1: ಹಾಗಲ್ಲು ಇಳೆಯ ರಾಜ, ಈ ಮಥುರಾ ಇಳೆಯ ರಾಜ, ಅವನಿಗೆ ನಮಗೂ ಸಂಬಂಧ ಉಂಟು. ಸಂಬಂಧ ಉಂಟು
0: ಸಂಬಂಧ ಅತಿಪ್ಪು ಕೆಲವು ಮಲ್ಲಗಳ ಸುಧಾರ ಮಾಡಿದ ಈ ಪಾಪದ ಬದುಕೊಂಡ ಎಂಚಿ ನಮ್ಮ ಸಂಬಂಧ
2: ಅಳಿಯ ಅಳಿಯಂದಿರು.
1: ನಾವು ಆ ಕಂಸಾಖ್ಯನ ಅಳಿಯಂದಿರು, ದೇವಕಿ ದೇವಿ ವಸುದೇವನ ಮಕ್ಕಳು.
0: ಪಂಡನಿಕ್ಲು
1: ನಾನು ಕೃಷ್ಣ,
2: ನಾನು ಸಂಕರ್ಷನ
0: ಬೀಜನದಲ್ಲಿ
2: ಸಂಕರ್ಷನ
0: ಸಂಕವಾಸನ.
1: ಈ ಸಲ ನಿನಗೆ ತಿನ್ನಿಸ್ತೇವೆ
0: ಇತ್ತ ಬಲರಾಮ ಕೃಷ್ಣ ಮಂಡನಿಕ್ಲ.

0: ನಿನ್ನನ್ನು ನೋಡುವಾಗ ನಮಗೆ ಅನ್ನಿಸುವುದು ನಿನಗೆ ಇಷ್ಟು ಏರ್ತದೆ ಅಲ್ವ?
1: ಹೀಗೂ ಉಂಟೆ ತರ್ಕಕ್ಕೆ ನಿಲುಕದೆ
2: ಅವು ಇಂಟೆ
0: ಇಂಥದ್ದು ಉಂಟೆ
2: ಅಲ್ಲ.
0: ದೇವಕ್ಕೆ ದೇವಿಯ ಮಕ್ಕಳು
2: ಎಂಬತ್ತಾನಮ್ಮ
0: ಹೇಳಿದಾಗ ನಿನಗೆ ಏರುವುದು
2: ಕಾರಣ ಉಂಟು.
0: ಯಾಕೆ
3: ಕಂಸ ಮಹಾರಾಜರು ಈ ವಿಷಯದಲ್ಲಿ ಎಲ್ಲ ಬಾರಿ ಕುಟ್ಟು ಮಾತಾಡ್ತೇನೆ.
0: ಹೌದೇ
3: ಆರೋಗ್ಯ ಗುರು
0: ಹೌದಾ?
3: ನಿಕ್ಲದ ಕಥೆ ಸರಿ ಗೊತ್ತು ನಿಮಗೆ? ಆನಿ ದೇವಕ್ಕೆ ಕಲ್ಲ ಅಂಬೇರೆ ವಾಸಣ್ಣ.
0: ಯಾರು ನಿನ್ನ ಅಜ್ಜ? ವಸುದೇವ.
3: ಮಾತ ಪೂರ್ತಿ ಬಂದಿರವ ನಿಕ್ಲಿ ಏನತ್ತ
1: ಸ್ವಲ್ಪ ಬೇಗ ಪುಣ್ಯ
3: ಮುಗಲಿಂದ ಗಾಳಿಟ್ಟುಕೊಳ್ಳ ಒಂದು ಮೆರವಣಿಗೆ ಬಣ್ಣ ಆಕಾಶವಾಣಿ ವಾರ್ತೆಗಳು ಓದುತ್ತಿರೋರು
0: ಅಪ್ಪ
3: ದೇವತೆಗಳು ಬನ್ನಿ ಎಲ್ಲವೂ ಕಂಸ ಮುಗುಳ್ನ ಎಂಟನೇ ಪುತ್ರನಿಂದಿಗೆ ನಿನಗೆ ರಮಣ
0: ಮಾರಾಯಣ
3: ಎಂಚಿನಲ್ಲ ಸೈಪುಣೆ ಅಂದ
0: ಅಂದ್ರೆ
3: ಮೆರೆಮಂಡಿ ಹೆಚ್ಚಾಣ್ ದೇವಚ್ಚ ಮತ್ತು ಅಲ್ಪಣೆ ಕೆರ್ಪನ್ನ ವಾಸಣ್ಣೆ ಬಂಡಿರು ದಾಯಭಾವ ಕೆರ್ಪ ನಿನ್ನ ನಿನ್ನ ತನ್ನಡಿ ಅತ್ತ ಅಂಚದಾಗ ನಿಕ್ಕು ಸಮಸ್ಯೆ ಅಂಡೆ ಆನು ಈ ಮಂಡೆ ಹೆಚ್ಚಾಕಿ
0: ಹೇಳಿದ್ರ
3: ಕೊಂಡದ್ದು ರೊಟ್ಟಿ ಜನ ಕರ್ಪಿಲ್ಡ್ ಮಾಡಿ
0: ಹಾಕಿ
3: ಬಾಳ್ದು ಒಂಜಿ ಭಯಂಕರ ಎನಾಟ್ಲ ಬಾರಿ ಬಿರ್ಸನವ್ರು ಏನು ಪಾಪ ಗುಂತೈರು ಐದು ಬುಕ್ಕ ಒಂಜಿ ರಡ್ಡು ಮೂಜಿ ನಾಲ್ ಒಟ್ಟು ಆಜದ ಅನ್ನ ಹೋತದ ಆಜಿನ ಕೀರ್ತಿನಲ್ಲಿ ಸೇರಿ ಎಲ್ಲ ಕಂಸ ಮಹಾರಾಜ ಜೋಕ್ಲನಿಗೆರ್ರೆ ಹೊತ್ತು ಜತ
0: ಮತ್ತೆ ಯಾರು ಕಲಿಸಿದ್ದು
3: ಅಂಚ ಒಂಜಿ ದಿನ ತೂಪೆ ಎಣ್ಣೆ ಬಿರಾವು ಬರೋದಿಲ್ಲ ಯಾನು ಸುದೇವರಿಕ ಒದಿಂಚ ಕುಂಟುದಿದ್ದು ಎಂಬಿರ್ದಾದ ಬೆರು ಒಂಜಿ ಕುದಲ್ ದಡ್ಡುಡಿಂಚ ಅಂತದ್ದು ಯಾನು ಕುಂಟುಡಿಂಚ ಬತ್ತ ಹಾಕು ಅಂತ ಅಂಚಣಿ ಜೋಕ್ಲಿನ ಬರ್ತಿನಿ ಕಾಡು ಬತ್ತ ನೆಲ ಕಾಡು ಅಂಚ ಎಂತ ಯಾನಾರೇ
0: ಪಾಪಿ
3: ಆಯ್ತು ಒಂಜಿ ಜಾರ್ದು ಹೋತು
0: ಮಕ್ಕಳು ಇದ್ದಾರ ನಿನ್ನ ಮಕ್ಕಳಿದ್ದಾರ
3: ಒಳ್ಳೆ
0: ಮಕ್ಕಳನ್ನು ಕೊಲ್ಲುವುದನ್ನು ನೋಡಿದೆಯಲ್ಲ ನೀನು
3: ತಾನೇ ಭಗ್ಯಮಾನಿ ಅಂದ್ರೆ ಹೆಂಚಿನ ಅಲ್ಲಗೆರೋಳಿ
0: ಹಾಕಿ
3: ಆಯ್ತು ಒಂಜಿ ಜಾರ್ದನು ಒಂಜಿ ತಪ್ಪಾತ
0: ಜಾರಿದವ
3: ತಪ್ಪೈನವು
0: ರೋಹಿಣಿ ಗರ್ಭ ಸೇರಿದವ ಭೂಮಿಯ ಬೆಳಕನ್ನು ಕಂಡವ
1: ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಆಕರ್ಷಣೆಗೊಂಡ ಕಾರಣ ಸಂಕರ್ಷಣ
3: ಒಬ್ಬ ನಿಖಿಲ್ ದಾಲಮಲ್ ಪರ್ಮಾರೆ ನಿಖಿಲ್ ಬಂಜಿ ಡಿಪ್ಪುಣಗನೇ ಬದಲ್ತೇನೆ ನನ್ನ ಜೋಡಿ ಪುಣಗ
1: ಅರ್ಧದಲ್ಲಿ
0: ಮತ್ತೆ ನಿನ್ನಂತಹವರನ್ನು ಬದಲಿಸದೆ ಇದ್ದೇವ
3: ಆಯ್ದು ಬುಕ್ಕ ಓಲಿತ್ತು ನನಗೆ ಎಲ್ಲೆಪುರ ಅವ್ರದ್ದು ಭಾರಿ ಮಂಡ್ಯ ಖರ್ಚು ಮಾಡ್ತದೆ ಒಂದು ಬಿಲ್ ಬರ್ಬ ಈ ಸರ್ತಿ ನಿಜವತ್ತು ಬಿಲ್ ಬರ್ಬ ಇದ್ದು ಗಣಿತಳು ಬಿಲ್ಲು ಎತ್ತಿದ್ದು ನಿಮಗೆ
0: ಇಲ್ವಾ
3: ಲೇಪಡಾಯಿ ನಿಗಲೇ ಅಂಚಾಲ ಪೂಜೆ ಕೊಡು ಅಪ್ಪಗ ಇಂಕ ಬಂತೇನು ಓಳಿತ್ತಲ್ಲ ತಿಕ್ಕಿರ್ನ ದುಡೊಚ್ಚಿ ಕಾತು ಬತ್ತ ನೆಲಕ್ಕಾಕಂದು ಎಡ್ಡೆಡ್ ಬಂತು ಎಂಕೊಂಜಿ ನಾಲ್ಕು ಜೋಕುಳ್ಳು ಅಂಚಾದಾರ ಎಂಕ ನಿಗ್ಲೆಂದು ನಾ ಕೇಳಿದ ಮನಸ್ಸು ಮರ್ಯಾದೆ ನಿಗಲಾತಿಗೆ ಮುಂದೆ ಪೋಯ
0: ನಿನ್ನ ಮಕ್ಕಳ ಕೈಯಲ್ಲೇ ನಿನಗೊಂದು ಉತ್ತರ ಕ್ರಿಯೆ ಆಗಲಿ
3: ದುಃಖ ಶಿಶು ಹತ್ಯ ದೋಷ ಅಂದ ಬರ್ಬ ನೋಡ್
0: ನಿನ್ನ ಮಕ್ಕಳ ಕೈಯಲ್ಲೇ ನಿನಗೊಂದು ಉತ್ತರ ಕ್ರಿಯೆ ಆಗಲಿ
3: ಅವು ಜೋಕ್ಲಿ ಹಾಕ್ಬಿಡ ಅಮ್ಮ ಮುಖೇರ್ ಮಾಡ್ಬಿಡ
0: ಹಾಗೆ ನೀನು ಹೋಗ್ಬಹುದು
3: ಪೆದಮ್ಮತ್ತೇರು ಮತ್ತ ಎನ್ನ ಎನ್ನ ಸಂಗತಿ ಗೊತ್ತು ನಿಲ್ಲೇ ಉಂಟಂತ ನಿಲ್ಲ ಬಾಯ್ಡ್ ಪಾತ್ರ
0: ನಮಗೆ ಒಂದೊಂದು ಸಿಗುತ್ತವೆ
1: ಹೌದು
3: ಈರೇನು ನಾನು ರಡ್ರಡ್ಡು ದಿಕ್ಕ ಹೊರಡ್ ಎರೆಯನ್ನ ಕಟ್ಟಿ ಕೈ ಮಾಡುವಂತೆ ನಿಗಲ ನಾ ಯೋಗ ತುಳಿ ನಾನು ಮೂಲೆ ಸೈಯ್ಯರ ಕೊರ್ಲಿ ಬೇಗ ಹೊರಟು ಅಂದ್ರೆ ಗಂಟೆ
2: ಪಾಡ್ದು ಬಾಕಿ
3: ಅದು ಪಾಡ್ರ ಮರ್ಲೋತ್ತೋಡು
2: ನೀ ಎಂಟೆ ದಿನ
3: ಸರಿ
1: ನೀನು ಹೇಳಿದ ಮೇಲೆ ಗೊತ್ತಾಯ್ತು ನಮಗೆ
0: ಅದು ಅಭ್ಯಾಸ ಉಂಟು
3: ಅಂದೇನು ಮಾರ್ನಿಂಗ್ ಗಂಟು ಅವರು.

ಮಕ್ಕಳನ್ನು ನೋಡುವಾಗ ಅರಸನ ಯೋಗ್ಯತೆ ಗೊತ್ತಾಗುತ್ತದೆ. ಒಬ್ಬ ಬಟ್ಟೆ ಒಗೆಯುವವನಿಗೆ ಇಷ್ಟು ಮದ ಉಂಟು ಅಂತಾದ ಕಾರಣ ಅವನನ್ನಂತೂ ಮರ್ತಿಸಿದ್ದೇವೆ. ಆದರೆ ಇನ್ನು ಮಾಡಬೇಕಾದ ಮುಖ್ಯ ವಿಷಯವನ್ನು ಸೇರಬೇಕಾದದ್ದು ಕಂಸಾಖ್ಯನ ಶಸ್ತ್ರಾಗಾರವನ್ನು, ಅದರೊಳಗಿರುವಂತಹ ಆ ಮಹಾಧನುಸ್ಸು, ಅದನ್ನು ನಾವು ತುಂಡರಿಸಬೇಕು. ಆ ಮುಖಾಂತರ ಕಂಸನ ಅಂತರಂಗಕ್ಕೆ ಎಚ್ಚರಿಕೆಯನ್ನು ತೋರಿಸಬೇಕು. ನೇರವಾಗಿ ಧನುರ್ಭಂಗ ಗೈಯಬೇಕು,

ಆಗ್ತೇನೆ. ನನ್ನ ಅಂತರಂಗದಲ್ಲಿ ಭಯವನ್ನು ಹೆಚ್ಚಿಸುವುದೇ ವಸುದೇವದೇವಕಿಯರನ್ನು ಸೆರೆಮನೆಯಲ್ಲಿಟ್ಟಾಗ ನನ್ನ ಉದ್ದೇಶವೇನಿತ್ತೋ ಅದು ಸಫಲವಾಗಲಿ. ಪಂಚರ್ಷಿಯ ದೇವಕಿಯು ಹೆತ್ತಿರುವ ಮಗನನ್ನು ನಂದಗೋಪುರದಲ್ಲಿ ಇರಿಸಿ ಮಾಯಾ ಶಿಶುವನ್ನು ತಂದಿತ್ತ. ನಾರದರು ಹೇಳಿದ ಮೇಲೆ ಯಥಾರ್ಥ ದರ್ಶನವಾಯಿತು. ಸ್ವಸ್ಥಾನದಲ್ಲಿ ಬಲ ಹೆಚ್ಚು ಕಂಸ ಆ ಮಕ್ಕಳನ್ನು ಇಲ್ಲಿಗೆ ಬರುವಂತೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದರು. ದಿವಹಬ್ಬದ ನೆವನದಿಂದ ಅವರಿಬ್ಬರನ್ನು ಕರೆದುಕೊಂಡು ಬರುವುದಕ್ಕೆ ಅಕ್ರೂರನ್ನು ಕಳುಹಿಸಿದ್ದರು. ಅವನೂ ಮೋಸ ಮಾಡಿದೆ. ಏನೋ ಬಂದಿರುವ ಬಾಲಕರು ಧನುರ್ಮಂದಿರವನ್ನು ಪ್ರವೇಶಿಸಿದರಂತೆ ರಕ್ಷಣಾ ಪಟರನ್ನು ನಿಲ್ಲಿಸಿದ್ದೆ. ಮಿತ ಸೇನೆ ಇತ್ತು ಅಲ್ಲಿ. ಆ ಗೋವರಿಗೂ ನಮ್ಮವರಿಗೂ ಹೊಯ್ಕೈ ಆಯಿತು. ಪರಿಣಾಮ ಯುದ್ಧವೇ ಆಯಿತು. ಆ ರಣದ ವಾರ್ತೆಯನ್ನು ಕೇಳುತ್ತಿದ್ದೇನೆ. ಇಬ್ಬರು ಹುಡುಗರು ನಮ್ಮ ಬಲಾಢ್ಯರಾದ ಸೈನಿಕರನ್ನು ಸದೆಬಡಿಯುವುದೆಂದರೆ ದಾರಿಯಲ್ಲಿ ಹೋಗುವ ಮಾರಿಯನ್ನು ಬೇಕೆಂದೇ ಮನೆಯೊಳಗೆ ಕರೆಸಿದಂತಾಯಿತು. ಬಾಲಕರನ್ನು ಕರೆ ತರಿಸಿದ್ದು ವ್ಯರ್ಥವಾಗಿದೆ. ಅವರಿಬ್ಬರು ಮುಂದುವರಿಯುತ್ತಿದ್ದಾರೆ ಕೇಳಿದ ಮೇಲೆ ನನ್ನ ಕಾಯ ಕಂಪಿಸಲಾರಂಭಿಸಿದೆ. ಕ್ರೋಧಾಧಿಕ್ಯದಿಂದ ಸದೆ ಬಳಿಯುವುದು ಹೇಳಿ ಇಲ್ಲ ಇಲ್ಲ. ಮೈಗೂ ಮನಸ್ಸಿಗೂ ವಿಶ್ರಾಂತಿ ಬೇಕು. ಅದಕ್ಕಾಗಿ ಯಾರಿಗೂ ಕಾಣಿಸಬೇಕು. ಸಜ್ಜಾಗೃಹವನ್ನು ಪ್ರವೇಶಿಸಿ

可能性。ಕಲಸಗಳಲ್ಲಿ ನಾನು ಕಂಡಿರುವ ಆ ದೃಶ್ಯಗಳು ಮತ್ತೆ ಮತ್ತೆ ನೆನಪಾಗಲಾರಂಭಿಸಿವೆ. ಏನು ನೋಡಿದೆನು ವಿವರಿಸುವುದಕ್ಕೆ ನಾಲಿಗೆ ತಡವರಿಸುತ್ತಿದೆ. ಆದರೆ ನನ್ನ ಶರೀರ ಒಂದೇ ಸವನೇ ಬೆವರುತ್ತಿದೆ, ಮೈ ನಡುಗುತ್ತಿದೆ. ನಾನು ಏನಿಲ್ಲ ನೋಡಿ, ಹೌದು ತೈಲವನ್ನು ನೆತ್ತಿಗೆ ತುರಿದು ಮೈ ಮೇಲೆಲ್ಲ ಇಳಿಯುತ್ತಿದ್ದ ಅದನ್ನೇ ನೆತ್ತಿಗೆ ಒತ್ತಿ ಒತ್ತಿ ಮೈ ಮೇಲೆ ಇನ್ನೇನು ಹರಿದು ಭೂಮಿಗೆ ಬೀಳುತ್ತಿದೆ ಎಂಬಷ್ಟರಲ್ಲಿ ಕೈಯಿಂದ ಮಣ್ಣನ್ನು ತೆಗೆದು ಹಚ್ಚಿಕೊಂಡು ಮೃತ್ತಿಕೆಯನ್ನು ಲೇಪಿಸಿಕೊಂಡ ನಾನು ಕೆಂಪು ದಾಸವಾಳದ ಹೂಗಳಿಂದ ಮಾಳೆಯೊಂದನ್ನು ರಚಿಸಿ ಅದನ್ನೇ ಕೊರಳಿಗೆ ಧರಿಸಿ ಕ್ಷುದ್ರ ಪ್ರಾಣಿಯ ಕತ್ತೆಯನ್ನು ಏರಿ ದಕ್ಷಿಣಾಭಿಮುಖನಾಗಿ ಹೋಗುತ್ತಿದ್ದೇನೆ. ಯಾವನು ಮೃತ್ಯು ಮಂದಿರಕ್ಕೆ ಧಾವಿಸುತ್ತಿದ್ದಾನೆ ಅವನಿಗಲ್ಲದೆ ಉಳಿದವರಿಗೆ ಇಂತಹ ಕನಸು ಬೀಳುವುದಕ್ಕಿದೆ? ಇಲ್ಲ, ಅದೇನು

ಆದ್ದರಿಂದ ಮೇಲೆದ್ದು ಕುಳಿತರಿಂದಾದರೆ ಭಗವ ಶಪಟಾಸುರನು ಏನು ಕಲಿ ಜಲಂಬನಿ ಇವರೆಲ್ಲ ಪ್ರಭೋ ನೀನೇ ಕೇಳಿ ನಮ್ಮನ್ನು ಬಿಗಿಯಪ್ಪಿ ಆಲಿಂಗಿಸಿಕೋ. ನೀನು ಭಯಪಡಬೇಕಾಗ್ತಿಲ್ಲ, ಧೈರ್ಯ ಹೇಳುತ್ತಿದೆ. ಯಾರೆಲ್ಲ ಸತ್ತಿದ್ದಾರೆ ನಾನು ತಿಳಿದೆನು, ಅವರೆಲ್ಲ ನಮ್ಮೆದುರು ಬಂದು ಆಲಿಂಗಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ. ಕೈಯಿಂದ ತಡವರಿಸಿದರೆ ನನ್ನ ತಲೆ ಎಲ್ಲಿ ಹೋಯ್ತು? ಇಲ್ಲ, ತಲೆ ಇಲ್ಲ. ಕನ್ನಡಿಯನ್ನು ತೆಗೆದು ನೋಡೋಣವೆಂದು ಪ್ರಯತ್ನಿಸಿದರೆ ನನ್ನ ಮುಖ ದರ್ಪಣದಲ್ಲಿ ಗೋಚರಿಸುವುದಿಲ್ಲ. ಯಾವನಿಗೆ ಸಾವು ಸಮೀಪವಾಗಿದೆಯೋ ಅವನಿಗೆ ಕನ್ನಡಿಯಲ್ಲಿ ಮುಖ ಕಾಣುವುದಿಲ್ಲ, ಕಾಣುವುದಿಲ್ಲ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಸಾವು ಸಾವು ಕಣ್ತೆರೆದು ನೋಡಿದರೆ ಉರಿ

0: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಇತ್ತೆ ನಾರದರೆ ವಕಾಲತ್. ಈ ನಾಟಕದ ರೆಡ್ಡನೇ ಏಕೆ
1: ತುಳುಕೂಟ ಅಮೃತ ಕಾಲೇಜ್ ಪಡೀಲ್ ಮಂಗಳೂರು ಉಂದೆತ. ಉದಯೋನ್ಮುಖ ಕಲಾವಿದರನ ಅಭಿನಯಡು ಪರಕಾಲದ ನಾಟಕನ ಹೊಸಕಾಲದ ಕೂಟದ ವಿದ್ಯಾರ್ಥಿಗಳನ್ನ ಕೊಡುವಿಕೆಡೆ ಶಿವತರಾಯನ ಕೆವಿ ಭಂಡಾರಿ ವಿರಚಿತ ಚಂದ್ರಹಾಸ್ ಕಣ್ವತೀರ್ಥ ನಿರ್ದೇಶನದ ತುಳು ನಾಟಕ ನಾರದರನ ವಕಾಲತ್. ಪಾತ್ರವರ್ಗಗಳು ಗೋವಿಂದರಾಯ ಶೋನಿತ್ ರಾಜ್, ಕಮಲ ಆದ ದಿವ್ಯ, ಭಟ್ಟರ್ ಆದ ದೀಪಕ್, ಶೆಟ್ಟರ್ ಆದ ರೋಹಿತ್, ಗೀತಾ ಆದ ಸೋನಲ್, ಲತಾ ಆದ ಗಾಯತ್ರಿ, ಸಾಹೇಬರ್ ಆದ ಸಂಜಿತ್, ಡಾಕ್ಟರ್ ಆದ ಶ್ವೇತಾ, ಯಮ ಆದ ಕೌಶಿಕ್, ಚಿತ್ರಗುಪ್ತ ಆದ ದೀಕ್ಷಿತಾ ಕೊಳ್ಳೂರ್, ನಾರದ ಆದ ಮನೀಷ್ ಬಿ ಶೆಟ್ಟಿ, ಕಾಳ ಆದ ಕಾವ್ಯಶ್ರೀ, ಕರಾಳ ಆದ ಅಮರ್ನಾಥ್, ಅಸಿಸ್ಟೆಂಟ್ ಆದ ಪ್ರದೀಪ, ಶಿಕ್ಷಕಿಯರ್ ಆದ ರಕ್ಷಿತಾ ಪ್ರತೀಕ್ಷಾ, ರೂಪ ಆದ ದಿಶಾ, ಕೊಲೆಗಡುಕೆ ಆದ ಮಿಥುನ್, ದೀಪಕ್ ಆದ ಮುರಳಿ. ನಿರ್ದೇಶನ ಸಲಹೆ ಸಹಕಾರ ಶ್ರೀ ಹರೀಶ್ ಕೆ ಶಕ್ತಿನಗರ. ನಿರ್ದೇಶನ ಚಂದ್ರಹಾಸ್ ಜಿ ಕಣ್ವರ್ತೀರ್ಥ. ಸಹಕಾರ ಆಡಳಿತ ಮಂಡಳಿ ಅಮೃತ ಕಾಲೇಜ್. ಆಶೀರ್ವಾದ ಪುರ್ಲ ಮನಸ್ಸಿದ ಸರ್ವ ತುಳುವೆರಣ ಇತ್ತ ನಿಖಿಲಿನ ತುಂಬು.

가네. 아, 사베르라. 세트는 라, 내려가게 하던데. 아니, 내 무디들 봐봐.

அரித்தவர் பெரு.

ಈ ಕಡೆ ಪೋತೀರಿ. ಆವಾಗ ಥ್ಯಾಂಕ್ಸ್.

0: சகோத் கோரியானா?
1: அப்பகாண்டா உங்க பேல வல்பிலே

ಹಾಗೆ ಶನಿವಾರ ಮಧ್ಯಾಹ್ನ ರಜೆ ಆಯ್ತಾ? ನಂಬರ್ ಕೊಟ್ಟುಕೊಳ್ಳಿ. ಯಾನ್ ಲೆಪ್ಪು ನಡೆ ಬರಡಾಪುನು ಈಗ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡಿ ಬರ್ಚ. ಇದಕ್ಕೆ ಏಯೋ ಬಿಯೋ ಕೊಡ್ತು ಬೋಲೆ.

0: ಅಂಡ ಐದು ಲಕ್ಷದ ಸುದ್ದಿ ಹೆಜ್ಜತ್ತ.
1: ಸಾರಿ ಎನ್ನ ದೋಸ್ತಿ, ಐದು ಲಕ್ಷ ರೂಪಾಯಿ ಎರಗು ಕೊರ್ಲೆ ಬಂದು ಅಂಡ ದಾದ ಮಲ್ಪುನ ಪನ್ಲೆ ಎಂಕಿಡೆ ಬರ್ರೆ ಟೈಮ್ ಇಚ್ಚಂತೆ ಆ ಕಾಸು ಎನ್ನಡನೆ ಉರಿದು ಹೋದಿ.
0: ಇಪ್ಪಡಪ್ಪ ಇರಡಿತ್ತಿಂಡ ಬ್ಯಾಂಕ್ ಇಡಿತ್ತಲೆಕ್ಕ
1: ಅನಾಥಾಶ್ರಮಗ ಐದು ಲಕ್ಷ ರೂಪಾಯಿ ದಾನ ಕೊರ್ಪೆ ಬಂದು ಪಂತರತ್ತೆ. ಮೂರನೇ ಆಯ್ನ ಅನಾಥಾಶ್ರಮದ ಮೀಟಿಂಗ್ ಇದು ಏನನ್ನ ಆಡಳಿತ ಕಚೇರಿದ ಮುಖ್ಯಸ್ಥೆ ಅದು ಆಯ್ಕೆ ಮಾಡ್ತೇರು. ಅಂಚೆ ಎಲ್ಲ ದೋಸ್ತಿ ಕೊರ್ನ ಐದು ಲಕ್ಷ ರೂಪಾಯಿ ನಾನು ಅನಾಥಾಶ್ರಮದ ಲೆಕ್ಕ.

will stop at

ಈತನೇಟ ನಾರದರೆ ವಕಾಲತ್ ಈ ತುಳು ನಾಟಕದ ರಡ್ಡನೇ ಯಜ್ಞೆ ಕೆಂಡರ್ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನಂದುಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಮನರಂಜನ ಶಾಸ್ತ್ರ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ರಾತ್ರಿಯಾಗುತ್ತಲೇ ಮಾರುತಿ ತನ್ನ ಬಾಲವನ್ನು ಸುತ್ತಿ ಇಡುತ್ತಿದ್ದರು. ಮತ್ತ ಬಾಲದ ಒಳಗೆ ರಾಮ ಮತ್ತು ಲಕ್ಷ್ಮಣ ಮಲಗುತ್ತಿದ್ದರು. ಒಂದು ದಿನ ಹೀಗಾಯಿತು ಅಂದರೆ ಮಾರುತಿ ತನ್ನ ಬಾಲವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಕೆಳಗೆ ನೆಲದಲ್ಲಿ ತೂತು ಮಾಡಿ ರಾಕ್ಷಸರು ರಾಮ ಮತ್ತು ಲಕ್ಷ್ಮಣನ ಅಪಹರಣ ಮಾಡಿದ್ರು. ಬೆಳಗಾಯಿತು, ರಾಮ ಲಕ್ಷ್ಮಣರು ಎಲ್ಲೂ ಕಾಣಿಸುತ್ತಿರಲಿಲ್ಲ. ಎಲ್ಲರಿಗೂ ಚಿಂತೆಯಾಯಿತು. ಆದರೆ ಮಾರುತಿ ಬರೀ ಚಿಂತಿಸುತ್ತಾ ಕೂಡಲಿಲ್ಲ. ಅವರು ಜಯ ಜಯ ರಘುವೀರ ಸಮರ್ಥ ಅನ್ನುತ್ತಾ ಎಲ್ಲಿ ತೂತಿತ್ತೋ ಅಲ್ಲಿಂದ ಕೆಳಗಿಳಿದರು. ಎಷ್ಟೇ ಪ್ರಯತ್ನಿಸಿದರೂ ಭೂಮಾರ್ಗದ ಅಂತ್ಯ ಬರುತ್ತಾನೇ ಇರಲಿಲ್ಲ. ಅದು ಪಾತಾಳದ ಭೂಮಾರ್ಗವಾಗಿತ್ತು. ಬಹಳ ದೊಡ್ಡದಿತ್ತು. ಉದ್ದವಾದ ಅಂಧಕಾರದ ಮಾರ್ಗವದು. ಆ ಭೂಮಾರ್ಗದಲ್ಲಿ ಸಮುದ್ರವೂ ಇತ್ತು. ಆ ಸಮುದ್ರದಲ್ಲಿ ಒಂದು ಮೊಸಳೆಯೂ ಇತ್ತು. ಆ ಮೊಸಳೆ ಮಾರುತಿಗೆ ಏನಂದಿತು ಗೊತ್ತೇ? ಅದಂದಿತು, ರಾಕ್ಷಸ ರಾಮ ಲಕ್ಷ್ಮಣರನ್ನು ಕೊಂಡೋಯ್ತು. ನಾನು ತೋರಿಸುತ್ತೇನೆ ಆ ದಾರಿಯನ್ನ. ಮಾರುತಿ ಮೊಸಳೆಯ ಬೆನ್ನ ಮೇಲೆ ಕೂತು ಪಾತಾಳದ ನಗರಕ್ಕೆ ತಲುಪಿದರು. ಆ ನಗರದಲ್ಲಿ ಅಹಿ ಮತ್ತು ಮಹಿ ಎಂಬ ಹೆಸರಿನ ಇಬ್ಬರು ಸಹೋದರರ ರಾಜ್ಯವಿತ್ತು. ಅವರು ದೇವಿಯ ಭಕ್ತರಾಗಿದ್ದರು. ದೇವಿಯನ್ನು ಒಲಿಸಲು ಅವರಿಗೆ ಬಲಿ ಕೊಡಲು ಮನುಷ್ಯರ ಅವಶ್ಯಕತೆ ಇತ್ತು. ಆದ್ದರಿಂದ ಅವರು ದೇವಿಯೆದುರು ರಾಮ ಮತ್ತು ಲಕ್ಷ್ಮಣರ ಬಲಿ ಕೊಡುವರಿದ್ದರು. ನಗರಕ್ಕೆ ಬಂದ ಮಾರುತಿ ನೇರವಾಗಿ ದೇವಿಯ ಮಂದಿರಕ್ಕೆ ಬಂದರು. ದೇವಿಯ ಮಂದಿರ ತುಂಬಾ ವಿಶಾಲವಾಗಿತ್ತು. ಮೊದಲು ಒಂದು ದೊಡ್ಡ ಅಂಗಳ, ನಂತರ ಸಭಾಮಂಟಪ, ನಂತರ ಗರ್ಭಸ್ಥಾನವಿತ್ತು. ಮಾರುತಿ ಏನು ಮಾಡಿದರು ಗೊತ್ತೇ? ಅವರು ನೇರವಾಗಿ ದೇವಿಯ ಸ್ಥಾನವಾದ ಗರ್ಭಸ್ಥಾನದಲ್ಲಿ ಹೋಗಿ ಕೂತರು ಮತ್ತು ಒಳಗೆ ಹೋಗಿ ಗರ್ಭಸ್ಥಾನದ ಬಾಗಿಲನ್ನು ಮುಚ್ಚಿಕೊಂಡರು. ಸ್ವಲ್ಪ ಸಮಯದಲ್ಲಿ ಬಲಿಯ ಮೆರವಣಿಗೆ ಹೊರಟಿತು. ರಾಮ ಲಕ್ಷ್ಮಣರ ಕುತ್ತಿಗೆಯಲ್ಲಿ ಕೆಂಪು ಹೂವಿನ ಹಾರವಿತ್ತು. ಹಣೆಯಲ್ಲಿ ಸಿಂಧೂರವಿತ್ತು. ರಾಕ್ಷಸರು ಮೈ ಮರೆತು ಕುಣಿಯುತ್ತಿದ್ದರು. ಕೆಲವರು ಕೊಂಬು ಊದುತ್ತಿದ್ದರು, ಕೆಲವರು ಡೋಲು ಬಡಿಯುತ್ತಿದ್ದರು. ನಾಲ್ಕೆಡೆಯಲ್ಲೂ ಗುಲ್ಲೇ ಗುಲ್ಲು. ದೊಡ್ಡ ದೊಡ್ಡ ಬಟ್ಟಲಲ್ಲಿ ಲಾಡು, ಅಕ್ಕಿ, ಬರ್ಫಿ, ತೆಂಗಿನಕಾಯಿ ದೇವಿಗಾಗಿ ಹೋಗುತ್ತಿತ್ತು. ಜೊತೆಗೆ ಹಾಲು ಕೋವವೂ ಇತ್ತು. ಕೆಲವರು ತುಪ್ಪ ಮತ್ತು ಜೇನಿನ ಮಿಠಾಯಿಯನ್ನು ತಂದಿದ್ದರು. ಕೊನೆಗೆ ಆ ಮೆರವಣಿಗೆ ಅದೇ ಅಂಗಳಕ್ಕೆ ಬಂದು ನಿಂತಿತು. ಅಲ್ಲಿಂದ ಅದು ಸಭಾಮಂಟಪಕ್ಕೆ ಹೋಯಿತು. ರಾಕ್ಷಸರು ದೇವಿಗೆ ಪ್ರಣಾಮ ಮಾಡಿ ಜಯಘೋಷ ಮಾಡಲಾರಂಭಿಸಿದರು. ಹುಚ್ಚರಂತೆ ಕುಣಿದಾಡಿದರು, ಘಂಟಾನಾದ ಮಾಡಿದರು. ಅಷ್ಟರಲ್ಲಿ ಏನಾಯ್ತು ಗೊತ್ತೇ? ಗರ್ಭಸ್ಥಾನದಿಂದ ಜೋರಾಗಿ ಸದ್ದು ಕೇಳಿಸಿತು. ಒಮ್ಮೆಲೆ ರಾಕ್ಷಸರ ಕಿರಿಚಾಟ ಒಬ್ಬಾಟ ನಿಂತು ಹೋಯಿತು. ಬಾಲಕರೇ, ನಾನು ಪ್ರಸನ್ನನಾಗಿದ್ದೇನೆ. ಇಂದು ನಾನು ಉಗ್ರ ರೂಪ ಧಾರಣೆ ಮಾಡಿದ್ದೇನೆ. ಆದ್ದರಿಂದ ಯಾರೂ ಒಳಗೆ ಬರೋ ಪ್ರಯತ್ನ ಮಾಡಬೇಡಿ. ಮೊದಲು ಕಣ್ಮುಚ್ಚಿಕೊಳ್ಳಿ, ನಂತರ ಬಲಿಯನ್ನು ಕಿಡಕಿಯ ಮೂಲಕ ಒಳಗೆ ಬಿಡಿ. ಅಂತ ಹೇಳಿ ಮಾರುತಿ ಮುಂದೇನಾಗುವುದೋ ಅಂತ ನಿರೀಕ್ಷಿಸಲಾರಂಭಿಸಿದರು. ಮಾರುತಿಯ ಪ್ರಯತ್ನ ಸಫಲವಾಯಿತು. ರಾಕ್ಷಸರಿಗೆ ಒಳಗಿನಿಂದ ದೇವಿಯ ಆದೇಶ ನೀಡಿದಂತಾಯಿತು. ಇನ್ನೇನು, ರಾಕ್ಷಸರು ಸಂತೋಷಗೊಂಡರು. ಆದರೆ ರಾಮ ಲಕ್ಷ್ಮಣರಿಗೆ ತಮ್ಮ ಮಾರುತಿಯ ಸ್ವರದ ಪರಿಚಯವಾಯಿತು. ಅವರಿಗೆ ಅತ್ಯಂತ ಆನಂದವಾಯಿತು. ಮತ್ತೆ ಒಳಗಿನಿಂದ ಧ್ವನಿ ಕೇಳಿಸಿತು. ಬಾಲಕರೇ, ನನ್ನ ನೈವೇದ್ಯ ಎಲ್ಲಿದೆ? ಇದನ್ನು ಕೇಳಿದ ತಕ್ಷಣ ರಾಕ್ಷಸರು ಮೊಸರು, ತುಪ್ಪ, ಜೇನು ಮತ್ತು ಹಾಲಿನ ಪದಾರ್ಥಗಳನ್ನು ಒಳಗೆ ಹಾಕಲು ಆರಂಭಿಸಿದರು. ಮತ್ತು ರಾಕ್ಷಸರು ಪ್ರಸಾದ ಹೊರಗೆ ಬರುತ್ತೋ ಇಲ್ವೋ ಅನ್ನೋದನ್ನು ನೋಡಲಾರಂಭಿಸಿದರು. ಆದರೆ ಪ್ರಸಾದ ಹೊರಗೆ ಬರಲೇ ಇಲ್ಲ. ರಾಕ್ಷಸರಂದ್ರು ಅರೆ ಇದು ದೊಡ್ಡ ಚಮತ್ಕಾರವಾಯ್ತು. ಯಾಕೆಂದರೆ ಲಾಡು ಪೇಡ ಅನ್ನ ಹೊರಬರಲೇಬೇಕಿತ್ತಲ್ಲ, ಆದರೆ ಎಲ್ಲವನ್ನೂ ದೇವಿ ಅಂದರೆ ಮಾರುತಿ ತಿಂದು ಬಿಡ್ತಿದ್ರು. ನಂತರ ದೇವಿ ಅಂದರೆ ಮಾರುತಿ ಅಂದ್ರು, ಬಾಲಕರೇ ಒಳಗೆ ಬನ್ನಿ ಮತ್ತು ಬಾಗಿಲು ಮುಚ್ಚಿ ಕಣ್ಣು ಮುಚ್ಚಿಕೊಳ್ಳಿ. ರಾಕ್ಷಸರು ಹೀಗೆ ಮಾಡಿದ್ರು. ಅರೆರೆ, ಒಳಗೆ ಹೋದ ಅಹಿ ಹೊರಗೆ ಬರಲೇ ಇಲ್ಲ. ಮಾರುತಿ ಅವನ ವಧೆ ಮಾಡಿದ್ದರು. ತುಂಬಾ ಸಮಯ ಕಳೆಯಿತು. ಪ್ರಸಾದವೂ ಹೊರಬರಲಿಲ್ಲ, ಒಳಗೆ ಹೋದವನು ಹೊರಗೆ ಬರಲಿಲ್ಲ. ಇದರಿಂದ ಮಹಿಗೆ ಸಂದೇಹ ಬಂತು. ಅವನೇನು ಮಾಡಿದ ಗೊತ್ತಾ? ಗರ್ಭಸ್ಥಾನಕ್ಕೆ ಜೋರಾಗಿ ಒದ್ದು ಬಾಗಿಲು ಮುರಿದು ಬಿಟ್ಟ. ಅವನು ಏನ್ ನೋಡಿದ ಗೊತ್ತಾ? ಎದುರಿಗೆ ಮಾರುತಿ ಮನದಲ್ಲೇ ಮುಗುಳು ನಗುತ್ತಿದ್ರು. ಇದರಿಂದ ಮಹಿಗೆ ತುಂಬಾ ಸಿಟ್ಟು ಬಂತು. ಅವನು ನೇರವಾಗಿ ಮಾರುತಿಯೊಂದಿಗೆ ಜಗಳಕ್ಕೆ ನಿಂತ. ಈಗ ನಡೆದ ವಿಷಯ ಅನ್ಯ ರಾಕ್ಷಸರಿಗೆ ತಿಳಿಯಿತು. ರಾಮ ಲಕ್ಷ್ಮಣ ಮಾರುತಿ ಒಂದೆಡೆ, ಇನ್ನೊಂದೆಡೆ ಎಲ್ಲ ರಾಕ್ಷಸರು.

0: ಎರಡೂ ಪಕ್ಕದಲ್ಲಿ ಜಗಳವಾಯಿತು. ಈ ಜಗಳ ಸ್ವಲ್ಪ ಭಿನ್ನವಾಗಿತ್ತು. ಮಾರುತಿ ಮಹಿಯನ್ನು ಕೊಂದಾಕ್ಷಣ ಅವನು ಮತ್ತೆ ಜೀವಂತವಾಗುತ್ತಿದ್ದ. ಏನೋ ಆಗದಂತೆ ಮಹಿ ಮತ್ತೆ ಜಗಳವಾಡುತ್ತಿದ್ದ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಆಯಿತು. ಮಾರುತಿಗೆ ಇದೇನೆಂದು ಅರ್ಥವೇ ಆಗಲಿಲ್ಲ. ಅವರು ಮಹಿಯ ಪತ್ನಿಯ ಸಹಾಯವನ್ನು ಪಡೆಯಲು ನಿಶ್ಚಯಿಸಿದರು. ಮಹಿಯ ಪತ್ನಿಯ ಹೆಸರು ಚಂದ್ರಸೇನ. ಮಾರುತಿ ಈ ವಿಷಯವನ್ನು ಚಂದ್ರಸೇನಳಿಗೆ ತಿಳಿಸಿದರು. ಅವಳೆಂದಳು, ಹೀಗೆ ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತಿದೆ, ಆದರೆ ಒಮ್ಮೆ ರಾಮನನ್ನು ನನ್ನ ಮನೆಗೆ ಕರೆತನ್ನಿ. ಮಾರುತಿ ಎಂದ್ರು, ಇಷ್ಟೇ ತಾನೆ, ನನಗೆ ನಿನ್ನ ಷರತ್ತೊಪ್ಪಿಗೆ ಇದೆ. ನಂತರ ಆಕೆ ಮಹಿಯ ರಹಸ್ಯ ತಿಳಿಸಿದಳು. ಇದೆಲ್ಲ ತಿಳಿದ ಮೇಲೆ ಮಾರುತಿ ಸುಮ್ಮನಿರ್ತಾರೆಯೇ? ಅವರು ನೇರ ತೋಟಕ್ಕೆ ಹೋದರು. ಅಲ್ಲಿ ದುಂಬಿಗಳು ಏನು ಮಾಡುತ್ತಿದ್ದವು ಗೊತ್ತೇ? ತೋಟದಲ್ಲಿದ್ದ ಅಮೃತ ಕುಂಡಲದಲ್ಲಿದ್ದ ಅಮೃತವನ್ನು ದುಂಬಿಗಳು ಸಂಗ್ರಹ ಮಾಡಿ ಮಹಿ ಸಾಯುತ್ತಲೇ ಆ ಅಮೃತವನ್ನು ಅವನ ಮೃತದೇಹದ ಮೇಲೆ ಸಿಂಪಡಿಸುತ್ತಿದ್ದವು. ಆದ್ದರಿಂದಲೇ ಮಹಿ ಮತ್ತೆ ಜೀವಂತವಾಗುತ್ತಿದ್ದ. ಮಾರುತಿ ಒಂದೊಂದೇ ದುಂಬಿಯನ್ನು ಹಿಡಿದು ಕೊಲ್ಲಲಾರಂಭಿಸಿದರು. ಇದನ್ನು ಕಂಡ ಎಲ್ಲಾ ದುಂಬಿಗಳು ಮಾರುತಿಯ ಚರಣಕ್ಕೆರಗಿ ದಯೆಯ ಭಿಕ್ಷೆ ಕೇಳಿದವು. ಅವು ಮಾರುತಿಯ ಚರಣಕ್ಕೆ ಬಂದವು. ಮತ್ತೆ ಹೇಳಿದವು, ಬಲಶಾಲಿ, ಇಷ್ಟು ಕಠೋರನಾಗಬೇಡ. ಇನ್ನು ನಾವು ಮಹಿಯನ್ನು ಜೀವಂತಗೊಳಿಸುವುದಿಲ್ಲ. ನಮಗೆ ಇನ್ಯಾವುದಾದರೂ ಸೇವೆಯ ಅವಕಾಶ ನೀಡಿ. ಮಾರುತಿ ಎಂದರು, ನೀವೆಲ್ಲ ಇಲ್ಲಿಂದ ಚಂದ್ರಸೇನೆಯ ಬಳಿ ಹೋಗಿ. ಅಲ್ಲಿ ಒಂದು ದೊಡ್ಡ ಮಂಚವಿದೆ, ಅದನ್ನು ಒಳಗಿನಿಂದ ಕೊರೆಯಲಾರಂಭಿಸಿ. ಹೋಗಿ. ಸದ್ದಿಲ್ಲದೆ ದುಂಬಿಗಳು ತಮ್ಮ ಕಾರ್ಯದಲ್ಲಿ ತೊಡಗಿದವು. ಮರುದಿನವೂ ಘೋರ ಯುದ್ಧವಾಯಿತು. ಅದರಲ್ಲಿ ಮಹಿಯ ಮೃತ್ಯುವಾಯಿತು. ಅವನು ಮತ್ತೆ ಜೀವಂತವಾಗಲೇ ಇಲ್ಲ. ಪರಿಣಾಮವಾಗಿ ರಾಮನ ವಿಜಯವಾಯಿತು. ನಿಶ್ಚಯಿಸಿದಂತೆ ರಾಮ ಚಂದ್ರಸೇನೆಯ ಮಹಲಿಗೆ ಆಗಮಿಸಿದರು. ಮತ್ತ ಶೃಂಗರಿಸಿದ ಮಂಚದಲ್ಲಿ ಕೂತರು. ಹಾಗೇನಾಯ್ತು ಗೊತ್ತೇ? ಆ ಮಂಚ ಕಟ್ ಕಟ್ ಕಟ್ ಕಡ ಅಂತ ತುಂಡಾಯಿತು. ರಾಮ ಕೂಡಲೇ ಅಲ್ಲಿಂದ ಹೊರಟರು. ಚಂದ್ರಸೇನಳಿಗೆ ತುಂಬಾ ಬೇಸರವಾಯಿತು. ಆದರೆ ಏನು ಪ್ರಯೋಜನ? ನಂತರ ರಾಮ ಲಕ್ಷ್ಮಣ ಮಾರುತಿ ತಮ್ಮ ದಾರಿ ಹಿಡಿದು ಲಂಕೆಗೆ ಹೋದರು. ರಾಮ ಲಕ್ಷ್ಮಣರನ್ನು ಪ್ರತ್ಯಕ್ಷ ಕಂಡು ನಾಲ್ಕೂ ದಿಕ್ಕಿನಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಯಿತು. ಎಲ್ಲರಿಗೂ ತುಂಬಾ ಆನಂದವಾಯಿತು. ಮಾರುತಿಯ ಪರಾಕ್ರಮವನ್ನು ರಾಮನು ಎಲ್ಲರಿಗೆ ತಿಳಿಸಿದಾಕ್ಷಣ ವಾನರ ಸೇನೆ ಮಾರುತಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮಾರುತಿಗೆ ಜಯ ಜಯಕಾರ ಮಾಡಿತು. ಮಾರುತಿಯನ್ನು ಹೊಗಳಿ ಸನ್ಮಾನ ಮಾಡಿತು.
1: ಏನಿದು, ಯಾವಾಗ ನೋಡಿದ್ರು ಆಟ ಆಟ ಅಂತ. ಪಾಠ ಗೀಟ ಏನು ಓದ್ಕೊಳಕ್ ಇಲ್ವಾ? ಹೇಳಿದ ಮಾತ್ ಕೇಳಿಲ್ಲ ಅಂದ್ರೆ ಟಿವಿ ಹಾಕ್ಬಿಡ್.

ಮಥುರಾ ನಗರದ ಆಕಾಶ ಪ್ರಕಾಶಮಾನವಾಗಿತ್ತು. ಆ ರಮ್ಯವಾದ ಸಂಧ್ಯಾಕಾಲದಲ್ಲಿ ಮಹಲುಗಳು ಮತ್ತು ಮನೆಗಳು ದೀಪಗಳ ಪ್ರಕಾಶದಿಂದ ಉಜ್ವಲವಾಗಿದ್ದವು. ತೋರಣಗಳಿಂದ ಮನೆಗಳನ್ನು ಅಲಂಕರಿಸಲಾಗಿತ್ತು. ಮಹಲಿನ ಅಂಗಳದಿಂದ ಶ್ರೀಮತಿಯರು ಹಾಗೂ ಕುಮಾರಿಯರು ತಲೆಹೊರಹಾಕಿ ಇಣುಕಿ ನೋಡುತ್ತಿದ್ದರು. ನಗರದ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ನಿಂತು ವಂದಿಸುತ್ತಿದ್ದರು. ಯಾಕೆಂದರೆ ಮುಂದಿನಿಂದ ಬರುವ ರಥದಲ್ಲಿ 4 ಲಕ್ಷಣವಾದ ಅಶ್ವಗಳನ್ನು ಜೋಡಿಸಲಾಗಿತ್ತು. ಮಥುರೆಯ ಯುವರಾಜ ಕಂಸ ಅದರ ಸಾರಥಿಯಾಗಿದ್ದ ಮತ್ತು ರಥದಲ್ಲಿ ಅವನ ನವವಿವಾಹಿತ ಭಗಿನಿ ದೇವಕಿ ಕೂತಿದ್ದಳು. ಅವಳ ಬದಿಯಲ್ಲಿ ಗೋಕುಲದ ಸರಪಂಚರಾದ ನಂದರಾಜರ ಭಾವ ಹಾಗೂ ಯಶೋಧಿಯ ಬಂಧು ವಸುದೇವ ಕೂತಿದ್ದರು. ಮಥುರೆಯ ರಾಜ ಉಗ್ರಸೇನರ ಕನ್ಯೆಯ ಈ ವಿವಾಹ ಸಮಾರಂಭವನ್ನು ಪ್ರಜೆಗಳು ದೊಡ್ಡ ಉತ್ಸವದಂತೆ ಆಚರಿಸುತ್ತಿದ್ದರು. ತನ್ನ ಭಗಿನಿಯ ವಿವಾಹ ಸಂದರ್ಭದಲ್ಲಿ ಕಂಸ ಕೂಡ ಬಹಳ ಸಂತುಷ್ಟನಾಗಿದ್ದ. ಆದರೆ ಪ್ರಸನ್ನವಾಗಿದ್ದ ಮುಖ ಮಿಂಚಿನಿಂದಾಗಿ ಚಿಂತಾಗ್ರಸ್ತವಾಗಿತ್ತು. ಆ ಪ್ರಳಯಕಾರಿ ಸದ್ದುಗಳ ನಂತರ ಒಂದು ಆಕಾಶವಾಣಿ ಎಲ್ಲರಿಗೂ ಕೇಳಿಬಂತು. ದೇವಭಕ್ತ ಸಾಧು ಸಂತರಿಗೆ ತೊಂದರೆ ಕೊಟ್ಟ ದುಷ್ಟ ಕಂಸ, ನಿನಗೇನು ಅನಿಸುತ್ತೆ? ನಿನ್ನ ಅತ್ಯಾಚಾರಗಳನ್ನು ಯಾರೂ ತಡೆಯಲಾರರೆ? ಆದರೆ ನಿನ್ನ ಮೃತ್ಯು ನಿನ್ನ ಮನೆಯಲ್ಲೇ ಜನ್ಮ ತಾಳಲಿದೆ. ದೇವಕಿಯ ಪುತ್ರನೇ ನಿನ್ನನ್ನು ಯಮಲೋಕಕ್ಕೆ ಅಟ್ಟಿಸಲಿದ್ದಾನೆ. ನಿನ್ನ ಆಯುಷ್ಯದ ಕಾಲಾವಧಿ ಬೇಗನೆ ಮುಗಿಯಲಿದೆ. ಕಂಸ ಇದನ್ನು ಕೇಳಿದ. ಎಲ್ಲರೂ ಕೇಳಿದರು. ಆಕಾಶವಾಣಿಯು ಆ ಶಾಂತ ವಾತಾವರಣವನ್ನು ಆವರಿಸಿತ್ತು. ಕಂಸ ಕೈಯಲ್ಲಿ ಖಡ್ಗ ಎತ್ತಿ ದೇವತೆಯ ಕಡೆ ಧಾವಿಸಿದ. ತನ್ನ ಭಗಿನಿಯ ಪ್ರಾಣ ತೆಗೆಯಲು ಅವನು ಖಡ್ಗ ಎತ್ತಿದ. ಆಗ

ದೈವ ಭಕ್ತರನ್ನು ಕೊಲೆಗೈಯಲು ಆರಂಭಿಸಿದರು. ಹೀಗೆ ಒಂದು ವರ್ಷ ಕಳೆಯಿತು. ದೇವಕಿ ಕಾರಾಗೃಹದಲ್ಲಿ ತನ್ನ ಪ್ರಥಮ ಪುತ್ರನಿಗೆ ಜನ್ಮವಿತ್ತಳು. ಆದರೆ ಈ ಮಾತು ಕಂಸನ ಕಿವಿಗೆ ಬೀಳುತ್ತಲೇ ಅವನು ತಕ್ಷಣ ಕಾರಾಗೃಹದಲ್ಲಿ ಬಂದು ನಿಂತ. ಆ ನಿರ್ದಯಿ ರಾಕ್ಷಸ ಆ ಪುಟ್ಟ ಮಗುವನ್ನು ಮೇಲಕ್ಕೆ ಎತ್ತಿದ. ಮತ್ತು ಹೇ ದೇವರೇ, ಆ ಕೂಸನ್ನು ಆ ಕಾರಾಗೃಹದ ಕಲ್ಲಿನ ಕೋಡಿಗೆ ಅಪ್ಪಳಿಸಿ ಕೊಂದು ಹಾಕಿದ. ದೇವಕಿಯ ಮಾತು ಗಂಟಲಲ್ಲೇ ಸಿಕ್ಕಿ ಹೊರಬರದಂತಾಯಿತು. ವಸುದೇವ ಮತ್ತು ದೇವಕಿ ಕಿಂಚಿತ್ತೂ ಸದ್ದು ಮಾಡದೆ ಕಣ್ಣೀರು ಹಾಕತೊಡಗಿದರು. ಈ ರೀತಿ ಒಂದರ ಹಿಂದೆ ಇನ್ನೊಂದು ಮಗುವನ್ನು ಕಂಸ ಕೊಂದು ಹಾಕಿದ. ಈಗ ದೇವಕಿ ತನ್ನ ಎಂಟನೇ ಕೂಸಿನ ಪ್ರತೀಕ್ಷೆಯಲ್ಲಿದ್ದಳು. ವದ್ಯಾಷ್ಟಮಿಯ ರಾತ್ರಿ ಹೊರಗೆ ನಿರಂತರವಾಗಿ ಮಳೆ ಸುರಿಯುತ್ತಿತ್ತು. ಕಾರಾಗೃಹದ ಪಹರೆದಾರರು ಮಲಗಿದ್ದರು. ಮಧ್ಯರಾತ್ರಿಯಾಗಿತ್ತು. ದೇವಕಿ ಒಂದು ಸುಂದರ ಮುಗ್ಧವಾದ ಬಾಲಕನಿಗೆ ಜನ್ಮವಿತ್ತಳು. ಅದರ ತೇಜದಿಂದ ಕಾರಾಗೃಹದ ಕರಾಳ ಕೋಠಡಿ ಪ್ರಕಾಶಮಾನವಾಯಿತು.

ಆ ಬಾಲಕನ ಕಣ್ಣಿನಲ್ಲಿ ವಿಲಕ್ಷಣವಾದ ತೇಜವಿತ್ತು, ಹಾಗೆಯೇ ತುಟಿಗಳಲ್ಲಿ ತುಂಟ ನಗು ಅಡಗಿತ್ತು. ಆ ಬಾಲಕನನ್ನು ನೋಡಿದೊಡನೆ ಇಬ್ಬರ ಕಣ್ಣುಗಳು ತುಂಬಿ ಬಂದವು. ಇಲ್ಲ, ವಾಸುದೇವ ಉಚ್ಚರಿಸಿದ, ಇಲ್ಲ ದೇವಕಿ, ನಾವು ಈ ಮಗುವನ್ನು ಉಳಿಸಬೇಕು, ನಾವು ಈ ಮಗುವನ್ನು ಉಳಿಸಲೇಬೇಕು. ಏನೇ ಆದರೂ ಈ ಮಗು ಜೀವಂತ ಉಳಿಯಬೇಕು. ಹೇ ದೇವರೇ, ಹೇ ಲಕ್ಷ್ಮೀನಾರಾಯಣ, ನೀನೇ ನಮಗೆ ದಾರಿ ತೋರಿಸಿಕೊಡು. ಹೀಗೆ ಅನ್ನುತ್ತ ಇಬ್ಬರೂ ವಿಷ್ಣುವಿಗೆ ಮೊರೆ ಹೋದರು. ಆಗ ಠಣ್ ಅಂತ ಸದ್ದು ಮಾಡಿ ಅವರ ಕೈಗಳನ್ನು ಬಂಧಿಸಿದ ಸರಪಳಿ ಕೆಳಗೆ ಬಿತ್ತು. ಕಾರಾಗೃಹದ ಬಾಗಿಲು ತನ್ನಷ್ಟಕ್ಕೆ ತೆರೆಯಿತು. ದೇವಕಿ ಬಾಲಕನ ಕಡೆ ನೋಡಿದಳು, ಅದರ ದೃಷ್ಟಿ ತೆಗೆದು ಪ್ರೀತಿಯಿಂದ ತಬ್ಬಿಕೊಂಡಳು. ವಸುದೇವ ಬಾಲಕನನ್ನು ಎತ್ತಿಕೊಂಡು ಒಮ್ಮೆಲೆ ನಗರದ ಹೊರಗೆ ಹೋಗಲು ತಯಾರಾದ. ಅವನಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಒಂದೇ ಮಾರ್ಗ ಕಾಣುತ್ತಿತ್ತು, ಗೋಕುಲ. ಯಮುನೆಯ ಆ ಕಡೆ ಇರುವ ಅವನ ಸುಂದರವಾದ ಗ್ರಾಮ. ಅವನ ಹೆಜ್ಜೆ ರಭಸದಿಂದ ಬೀಳುತ್ತಿದ್ದವು. ಈಗ ಅವನು ಯಮುನೆಯ ತೀರಕ್ಕೆ ಬಂದು ತಲುಪಿದ್ದ. ಯಮುನಾ ನದಿಯ ತೀರದಲ್ಲಿ ಪೂಜೆಗಾಗಿ ತಯಾರಿಸಿದ ಬಿದಿರಿನ ಬುಟ್ಟಿಗಳು ಅವನಿಗೆ ಕಂಡುಬಂದವು. ಅಲ್ಲಿರುವ ಒಂದು ಬುಟ್ಟಿಯಲ್ಲಿ ಬಾಲಕನನ್ನು ಮೆಲ್ಲನೆ ಇಟ್ಟು ಅದನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡ. ಅಷ್ಟರಲ್ಲಿ ಮಿಂಚಿನ ಪ್ರಕಾಶದಿಂದ ಎರಡೂ ಕಡೆ ನೀರಿನ ಅಲೆಗಳಿಂದ ಕೂಡಿದ ಯಮುನಾ ನದಿ ಕಂಡಿತು. ನೆರೆಯಿಂದ ಉಬ್ಬಿದ ಯಮುನೆಯಲ್ಲಿ ಅವ ಕಾಲಿಟ್ಟ ಮತ್ತು ನೀರಿನಲ್ಲಿ ಈಜುತ್ತಾ ಆ ಕಡೆ ಹೋಗಲಾರಂಭಿಸಿದ. ತನ್ನ ಆರಾಧ್ಯ ದೇವತೆಯನ್ನು ಸ್ಪರ್ಶ ಮಾಡಲು ಯಮುನೆ ಆತುರದಿಂದಿದ್ದಳು. ನೀರು ವಸುದೇವನ ಎದೆಯಿಂದ ಮೆಲ್ಲ ಮೆಲ್ಲನೆ ಮೇಲಕ್ಕೇರಿತು ಮತ್ತು ವಸುದೇವನ ಮೂಗಿನ ತನಕ ಬಂದು ನಿಂತಿತು. ತನ್ನ ಭಕ್ತನ ಮನಸ್ಸಿನ ಇಚ್ಛೆಯನ್ನು ತಿಳಿದು ಆ ಬಾಲರೂಪಿ ಭಗವಂತ ತನ್ನ ಬಲಕಾಲನ್ನು ಮೆಲ್ಲನೆ ನೀರಿನಲ್ಲಿ ಹಾಕಿತು. ಯಮುನೆಗೆ ಆ ಪಾದ ಸ್ಪರ್ಶವಾಗುತ್ತಲೇ ನೀರು ತನ್ನಷ್ಟಕ್ಕೇ ಕೆಳಕ್ಕೆ ಇಳಿಯಿತು. ವಸುದೇವ ಈಜುತ್ತಾ ಮುಂದಕ್ಕೆ ಸರಿಯುತ್ತಿದ್ದ. ಆದರೆ ಮಳೆ ನಿಲ್ಲುವ ಲಕ್ಷಣವೇನೂ ಕಾಣುತ್ತಿರಲಿಲ್ಲ. ಅಷ್ಟರಲ್ಲಿ ದೂರದಿಂದ ಒಂದು ನಾಗರ ಹಾವು ಅವನ ಕಡೆಗೆ ಬರುವುದು ಅವನಿಗೆ ಕಂಡಿತು. ವಸುದೇವ ಹೆದರಿದ, ಇನ್ನೂ ವೇಗದಿಂದ ಈಜುತ್ತಾ ಮುಂದೆ ಸಾಗಲಾರಂಭಿಸಿದ. ಹತ್ತಿರ ಬರುತ್ತಲೇ ಆ ನಾಗ ಮನುಷ್ಯವಾಣಿಯಲ್ಲಿ ಮಾತನಾಡಲಾರಂಭಿಸಿದ. ಹೇ ವಸುದೇವ, ನನ್ನಿಂದ ಹೆದರಬೇಡ. ಪ್ರಭು ಶ್ರೀಕೃಷ್ಣನನ್ನು ಮಳೆಯಿಂದ ರಕ್ಷಿಸಲು ನಾನು ಬಂದಿದ್ದೇನೆ. ಆದ್ದರಿಂದ ನೀನು ನಿಶ್ಚಿಂತನಾಗಿ ಗೋಕುಲಕ್ಕೆ ಹೋಗು ಅಂತ ಹೇಳಿ ಆ ನಾಗ ಕೃಷ್ಣನ ಬುಟ್ಟಿಯ ಮೇಲೆ ತನ್ನ ಹೆಡೆಯ ಛತ್ರ ನೀಡಿತು. ನಂತರ ವಸುದೇವನ ಹಿಂದೆ ಹಿಂದೆಯೇ ಗೋಕುಲದ ಕಡೆ ನಡೆಯಿತು. ಆ ಕಡೆಯ ತೀರಕ್ಕೆ ಮುಟ್ಟುತ್ತಲೇ ನಾಗ ಅದೃಶ್ಯವಾಯಿತು ಮತ್ತು ವಸುದೇವ ವೇಗವಾಗಿ ಯಶೋಧೆಯ ಮನೆ ಕಡೆ ತೆರಳಿದ. ಇತ್ತ ಯಶೋಧೆ ಕೂಡ ಹೆತ್ತಿದ್ದಳು ಮತ್ತು ನಿದ್ರೆಯಲ್ಲಿದ್ದ ತನ್ನ ಕನ್ಯೆಯ ಕಡೆ ಮಾತೆಯ ಮಮತೆಯ ವಾತ್ಸಲ್ಯದಿಂದ ನೋಡುತ್ತಿದ್ದಳು. ವಸುದೇವ ಸಹಜವಾಗಿ ಮನೆಯೊಳಗೆ ಸೇರಿದ. ಅವಳಿಗೆ ಆಶ್ಚರ್ಯವಾಯಿತು, ಆದರೆ ಸಂತೋಷವೂ ಆಯಿತು.

ವಸುದೇವ ಆಗಿ ಹೋದುದನ್ನು ವಿವರಿಸಿ ಹೇಳಿದ. ಆಗ ಅವಳಿಗೆ ದೇವಕಿಯ ಬಗ್ಗೆ ಸಹಾನುಭೂತಿ ಹುಟ್ಟಿತು ಮತ್ತು ಆ ಕ್ಷಣದಲ್ಲೇ ಮನಸ್ಸು ಗಟ್ಟಿ ಮಾಡಿ ಅವಳಂದಳು, ಹೇ ಬಂಧು, ನಾನಂತೂ ಕೇವಲ ಗ್ರಾಮಕನ್ಯೆ, ಆದರೆ ನನಗೆ ಎಷ್ಟು ತಿಳಿಯಿತೋ ಅದರ ಮೇಲಿಂದ ನಾನು ನಿನ್ನ ಪುತ್ರನನ್ನು ನನ್ನ ಆಶ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ಆದರೆ ಕಂಸನಿಗೆ ಸಂಶಯ ಬರಬಾರದೆಂದು ನನ್ನ ನವಜಾತ ಕನ್ಯೆಯನ್ನು ನಿನಗೆ ಒಪ್ಪಿಸುತ್ತೇನೆ. ದೇವರು ಅವಳನ್ನು ರಕ್ಷಿಸಲಿ. ಹೀಗೆ ಹೇಳುತ್ತಾ ಆ ಬುಟ್ಟಿಯಲ್ಲಿದ್ದ ಪುಟ್ಟ ಕೃಷ್ಣನನ್ನು ಆಕೆ ತನ್ನ ತೊಡೆಯ ಮೇಲೆ ತೆಗೆದುಕೊಂಡಳು ಮತ್ತು ತನ್ನ ಪುತ್ರಿಯನ್ನು ವಸುದೇವನ ಬುಟ್ಟಿಯಲ್ಲಿರಿಸಿದಳು. ಇದನ್ನು ಕಂಡು ವಸುದೇವನ ಕಣ್ಣುಗಳು ತುಂಬಿ ಬಂದವು. ಆದರೂ ತಕ್ಷಣ ಅವ ಮಥುರೆಗೆ ಹೊರಡಲು ತಯಾರಾದ. ಕಾರಾಗೃಹದಲ್ಲಿ ವಸುದೇವ ತಲುಪುತ್ತಲೇ ಹಿಂದಿನಿಂದ ಬಾಗಿಲುಗಳು ತಕ್ಷಣ ಮುಚ್ಚಲಾರಂಭಿಸಿದವು ಮತ್ತು ದೇವಕಿಯಲ್ಲಿಗೆ ತಲುಪುತ್ತಲೇ ಆ ಸರಪಳಿಗಳು ತನ್ನಷ್ಟಕ್ಕೆ ಅವರ ಕೈಗಳ ಮೇಲೆ ಏರಿದವು. ಅಷ್ಟರಲ್ಲಿ ಆ ಕನ್ಯೆದ್ದು ಅಳಲಾರಂಭಿಸಿತು. ಆ ಸದ್ದಿನಿಂದ ಪಹರೆದಾರರು ಒಮ್ಮೆಲೆ ಎಚ್ಚೆತ್ತರು. ಕಂಸ ಕೂಡ ಅಲ್ಲಿಗೆ ಬಂದು ನಿಂತ. ದೇವಕಿಯ ಕೈಯಿಂದ ಕನ್ಯೆಯನ್ನು ಅವನು ಕಸಿದುಕೊಂಡು ಗೋಡೆಗೆ ಅಪ್ಪಳಿಸಲು ಹೊರಟ. ಅಷ್ಟರಲ್ಲೇ ಆ ಕನ್ಯೆ ಅವನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿದಳು ಮತ್ತು ಗುಡುಗು ಮಿಂಚಿನ ರೂಪದಲ್ಲಿ ಪ್ರಕಟವಾದಳು. ಜೋರಾಗಿ ಗರ್ಜಿಸಿ ನಗುತ್ತಾ ಅವಳಂದಳು, ಹೇ ದುಷ್ಟ ಕಂಸ, ನಿನ್ನನ್ನು ನಾಶ ಮಾಡುವ ನಿನ್ನ ವೈರಿ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ಈ ಶಾಪವಾಣಿಯನ್ನು ಉಚ್ಚರಿಸುತ್ತಾ ಆ ಗುಡುಗು ಮಿಂಚು ಅದೃಶ್ಯವಾಯಿತು. ಕಂಸ ತನ್ನ ತಲೆಯ ಮೇಲೆ ಪ್ರಹಾರವಾದಂತೆ ಭಯಭೀತನಾಗಿ ಆಕಾಶದತ್ತ ನೋಡತೊಡಗಿದ. ನಿರಂತರವಾಗಿ ಸುರಿಯುತ್ತಿದ್ದ ಮಳೆ ನೀರಿನ ಸದ್ದು ಈಗ ಸಮುದ್ರ ಗರ್ಜನೆಯಂತೆ ಬದಲಾಯಿತು.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ. ಇಂದಿನ ಹರಿಕಥಾ ಪ್ರಸಾರದಲ್ಲಿ ಹರಿಕತೆ ಪಂಡರಿ ಮಹಾತ್ಮೆ, ನಡೆಸಿಕೊಡುವವರು ಸಂತ ಭದ್ರಗಿರಿ ಅಚ್ಯುತ ದಾಸ್.
2: ಸಮಚರಣ ಸುರೋಜಂ ಸಾಂದ್ರ ನೀಲಾಂಬುದಾಭಂ

ಭಗವತ್ ಪ್ರಾಪ್ತಿಯ ಸಾಧನೆಗಳಲ್ಲಿ ನವವಿಧ ಭಕ್ತಿಯಲ್ಲಿ ಪರಮಾತ್ಮನ ಗುಣಗಾನ ಮಾಡುವ ಸ್ತುತಿರೂಪವಾದ ಕೀರ್ತನ ಭಕ್ತಿಗೆ ವಿಶೇಷ ಪ್ರಾಧಾನ್ಯವಿದೆ. ಭಗವದ್ಗೀತೆಯಲ್ಲಿ ಭಗವಂತನು ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾ. ಭಗವಂತನಾದ ನನ್ನನ್ನು ಸತತವೂ ಕೀರ್ತಿಸುವುದು, ಅದರ ಜೊತೆಗೆ ತಂತೀವಾದನವೇ ತಾಳವೀಣ ಮೃದಂಗಾದಿಗಳ ಜೊತೆಯಲ್ಲಿ ಗಾನಯೋಗಗಳಾಗಿ ನನ್ನ ಕೊಂಡಾಡತಕ್ಕಂತಹ ಭಕ್ತರ ಮೇಲೆ ವಿಶೇಷವಾದ ಅನುಗ್ರಹವಂತಾನು ಬೀರುವನೆಂಬುದಾಗಿ ಭಗವಂತ ತಿಳಿಯಪಡಿಸುತ್ತಾರೆ. ಪರಮಾತ್ಮನ ಗುಣಕಥನ ಮಾಡು, ಸ್ತುತಿರ್ನಾಮ ಗುಣಕಥನ, ಅದನ್ನು ಶ್ರದ್ಧೆಯಿಂದ ಮಾಡು. ಭಗವಂತನ ಕುರಿತು ನಾನೇನು ತಿಳಿದಿಲ್ಲ, ಅವನ ಕುರಿತಾದ ಜ್ಞಾನ ನನಗಿಲ್ಲ, ಆದ್ರಿಂದ ಹೇಗೆ ಕೀರ್ತಿಸಲಿ ಅನ್ನಬೇಡ. ಪರಮಾತ್ಮನ ತಿಳಿದವರು ಯಾರು ಯಾರಿದ್ದ? ಅವನನ್ನು ಅವನೇ ತಿಳಿಯಬಲ್ಲ. ಎನ್ನಮ್ಮ ಸಿರಿದೇವಿ, ಪುರಂದ್ರದಾಸ ಅಂತಾನೆ, ನೀನೇನು ತಿಳಿಯೋದು?

0: ಸಾಕ್ಷಾತ್ ಲಕ್ಷ್ಮೀದೇವಿಯರಿಗೆ ನಾರಾಯಣನ ಮಹಿಮೆಗಳು ತಿಳಿದಿಲ್ಲ. ಮತ್ತು ನಾವು ನೀವು ಎಷ್ಟು ತಿಳಿಯಬಹುದು? ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸ್ನೇಹಾಂಶ ಪ್ರಧಾನಗೊಳ್ಳಂಥ ಆ ಭಕ್ತಿ ಪ್ರೇಮದಿಂದ ಅವನು ಕೊಂಡಾಡ್ತೇವೆ. ಸುದೃಢ ಸ್ನೇಹರೂಪವಾದ ಭಕ್ತಿಯನ್ನು ತಿಳಿಯದೇ ಪರಮಾತ್ಮನ್ನು ಕೊಂಡಾಡಿದರು, ಅರಿಯದೇ ಉರಿಯನ್ನು ಮುಟ್ಟಿದರೆ ಹೇಗದು ಉರಿದು ಬಿಡುತ್ತದೋ ಸುಟ್ಟು ಬಿಡುತ್ತದೋ, ಅದೇ ಪ್ರಕಾರ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಗ್ತಾವಂತ ಹಾಗೆ ಭಗವಂತನನ್ನು ಮುಗ್ಧನಾಗಿ ಕೊಂಡಾಡಿದಂಥ ಒಬ್ಬ ಭಕ್ತನಿಗೆ ಅವನ ಮಾತನ್ನು ನಿಜ ಮಾಡಿ ತೋರಿಸಿದ ಆ ಪಂಢರೀನಾಥ, ಆ ಪಂಢರಿಗೊಡೆಯ, ಆ ಪಂಢರಿಯ ಪಾಂಡುರಂಗನ ಭಕ್ತಿ ಪ್ರೇಮ, ಆ ಪಂಢರಾಪುರದ ಮಹಿಮೆ, ಅದನ್ನು ಈ ಪಂಢರಿ ಮಹಾತ್ಮೆ ಚರಿತ್ರೆಯಲ್ಲಿ ಕೇಳಿ ಆ ಭಕ್ತಿ ಪ್ರೇಮವನ್ನು ಹೆಚ್ಚಿಸಿಕೊಳ್ಳೋಣವಂತೆ.
1: ಕುಂಡಲೀಕಾವರದೆ ಪಾಂಡುರಂಗ ಹರಿವಿಠ,
0: ಐದು ಶತಮಾನಗಳ ಹಿಂದೆ

ಪಾವನವಾದ ಭೀಮ, ತುಂಗ, ಕೃಷ್ಣ, ಕಾವೇರಿ ಮೊದಲಾದಂಥ ಪುಣ್ಯ ತೀರ್ಥಗಳಿಂದ ಪಾವನವಾದ ಕರ್ನಾಟಕ ದೇಶ. ವೃಕ್ಷಗಳಲ್ಲಿ ಶ್ರೇಷ್ಠವಾದ ಶ್ರೀಗಂಧದ ವೃಕ್ಷ ಅದಿರೋದು ಕರ್ನಾಟಕದಲ್ಲಿ. ಲೋಹಗಳಲ್ಲಿ ಶ್ರೇಷ್ಠವಾದ ಚಿನ್ನ ಅದು ಸಿಗೋದು ಕರ್ನಾಟಕದಲ್ಲಿ. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಆನೆ ಅದಿರೋದು ಕರ್ನಾಟಕದಲ್ಲಿ. ಬುದ್ಧಿಜೀವಿಗಳಲ್ಲಿ ಅಪರೋಕ್ಷಗಳು ಜ್ಞಾನಿಗಳೆಂಬ ಶಂಕರ, ರಾಮಾನುಜ, ಮಧ್ವಾಚಾರ್ಯರ ಕಾರ್ಯಕ್ಷೇತ್ರ ಕರ್ನಾಟಕ. ಎಲ್ಲ ಪರಂಪರೆ

ಏನಿಲ್ಲ, ಎಲ್ಲ ವೈಭವಗಳ ಭಾಗ. ಕೃಷ್ಣದೇವರಾಜನ ಅಳಿಯ ರಾಮರಾಜನ ಅಧಿಕಾರ ನಡೆಯುತ್ತಾ ಇದೆ. ಯಾತ್ರಾರ್ಥಿಗಳು ಪಂಢರಪುರದಿಂದ ಬಂದವರೊಂದು ಗುಂಪು ಬಂದಿದೆ. ಭುವನೇಶ್ವರಿ ರಾಜರಾಜೇಶ್ವರಿಯ ದರ್ಶನಕ್ಕಾಗಿ ಬಂದಿದ್ದಾರೆ. ಆ ಬ್ರಾಹ್ಮಣ ಮಂಡಳಿಯನ್ನು, ಭಕ್ತ ಮಂಡಳಿಯನ್ನು ಕರೆದು ರಾಮರಾಜ ಭುವನೇಶ್ವರಿಯ ದರ್ಶನ ಮಾಡಿಸುತ್ತಾನೆ. ನೋಡಿ ಜಗದಂಬಿಕೆಯನ್ನ, ಇಂಥ ದೇವಾಲಯ, ಇಂಥ ವೈಭವ, ಇಂಥ ದಿವ್ಯಾಭರಣ, ನೀವೆಲ್ಲಾದರೂ ನೋಡಿದ್ದುಂಟೆ? ಆಗ ಬ್ರಾಹ್ಮಣ ಮಂಡಳಿಯಲ್ಲಿ, ಭಕ್ತ ಮಂಡಳಿಯಲ್ಲಿ ಪಂಢರಪುರದ ಒಬ್ಬ ಬ್ರಾಹ್ಮಣ ಇದ್ದ. ಅವ ಪಂಢರಪುರದವ ಅಂತ ಹೆಸರು ಮಾತ್ರ, ಆ ಊರೇ ನೋಡಲಿಲ್ಲ. ಅಲ್ಲಿ ಹುಟ್ಟಿದವ ಅಷ್ಟೇ, ಆದ್ರೆ ನಾನು ಪಂಢರಪುರದವ, ವಿಠಲನ ಊರಿನವ ಅಂತ ಒಂದು ಅಭಿಮಾನ ಇದೆ ಅವನಿಗೆ. ಅವನಂದ, ರಾಜ ಇದೇನು ದೇವಾಲಯ, ಇದೇನು ವಿಜಯನಗರ? ನಿಜವಾದ ನಗರ ಅನ್ನಬೇಕು, ಪುರ ಅನ್ನಬೇಕು ಪಂಢರಪುರವನ್ನು. ಆ ಪಂಢರಪುರಕ್ಕೆ ಸಮಾನವಾದ ಎಲ್ಲುಂಟು, ಮೊದಲು ಪಂಢರಪುರವೇ ರಚನೆ ಆಯಿತು. ಇದನ್ನು ನೋಡಿ ಆಮೇಲೆ ವೈಕುಂಠ ಅಂತ ನಾರಾಯಣ ಕಟ್ಟಿದ. ಆದ್ರಿಂದ ಪಂಢರಪುರವೇ ಶ್ರೇಷ್ಠವಾದ್ದು. ರಾಮರಾಜನಿಂದ ಏನು ಅಂತ ವೈಶಿಷ್ಟ್ಯ ಪಂಢರಪುರದಲ್ಲಿ? ರಾಜ ನಿನಗೇನಲ್ಲಿ, ನಾನು ಪಂಢರಪುರದಲ್ಲಿ ಚಂದ್ರಭಾಗ ಅಂತ ಒಂದು ನದಿ ಇದೆ, ಆ ನದಿಯಲ್ಲಿ ಹರಿಯತಕ್ಕಂಥ ನೀರಲ್ಲ ಅಮೃತ. ಪಂಢರಪುರದಲ್ಲಿ ವೃಕ್ಷಗಳು ಅಂತಿಲ್ಲ, ಎಲ್ಲ ಕಲ್ಪ ವೃಕ್ಷಗಳು. ಅಲ್ಲಿ ದನಗಳು ಅಂತಿಲ್ಲ, ಎಲ್ಲ ಕಾಮಧೇನುಗಳು. ಅಲ್ಲಿ ಶಿಲೆ ಅಂತಿಲ್ಲ, ಎಲ್ಲ ಸ್ಪರ್ಶ ಶಿಲೆಗಳು. 33 ಕೋಟಿ ದೇವತೆಗಳು, ಸುರ ನರ ಉರಗ ಯಕ್ಷ ಕಿನ್ನರ ಕಿಂಪುರುಷಾದಿಗಳು ನಿರಂತರ ಸಂಚರಿಸ್ತಾ ಇದ್ದಾರೆ. ಪಂಢರಿಗೆ ಸಮಾನವಾಗಿರತಕ್ಕಂಥ ದೇಶ ಬೇರೆ ಇಲ್ಲವೇ ಇಲ್ಲ. ರಾಮರಾಜನಿಗೆ ಸ್ವಲ್ಪ ಸಿಟ್ಟು ಬಂತು, ಆದರೂ ಸಹಿಸಿಕೊಂಡ. ಬ್ರಾಹ್ಮಣೋತ್ತಮ, ಸರಿ ಸರಿ, ನನ್ನ ವಿಜಯನಗರಕ್ಕಿಂತ ನನ್ನ ಪಂಢರಪುರವೇ ಶ್ರೇಷ್ಠ, ಒಪ್ಪಿಕೊಳ್ತೇನೆ. ಆದ್ರೆ ಇಂಥ ದೇವಾಲಯ, ಇಂಥ ಸಭಾಂಗಣ ಇದು ಪಂಢರಪುರದಲ್ಲಿ ನೋಡಿದ್ಯಾ? ಇವರಂತಾರೆ, ರಾಜ ಸಿಟ್ಟು ಮಾಡಬೇಡ, ಇದೆಂಥ ಸಭೆ, ದೇವರ ಸಭಾಂಗಣ ಪಂಢರಪುರದಲ್ಲಿ ನೋಡಬೇಕು ಅಂದ. ವಸ್ತುತಃ ಇವನ ಜನ್ಮದಲ್ಲಿ ಪಂಢರಪುರಕ್ಕೆ ಹೋದವನಲ್ಲ, ನೋಡಿದವನು ಅಲ್ಲ, ಆದರೆ ಶ್ರದ್ಧೆ ಇದೆ ಅವನಿಗೆ. ಅವನಂದ, ಎಂಥ ಪವಿತ್ರವಾದ ಸಭೆ ಅದು, ಜಗ ಜಗಿಸುವ ಶ್ರೀಕರದ ಕನ್ನಡಿಯೋ, ಜಗದೊಳಗಿಲ್ಲದ ಸ್ಮರಣ ಗರುಡಿಯೋ, ನಗ ಬೈರಿಗೆ ಇದು ನಾಟ್ಯ ಚಾವಡಿಯೋ, ನಾಗನಗರಿಯ ಪ್ರಭೆಗಿಮ್ಮಡಿಯೋ. ನಗಜಾರಮಣ ನಡೆದ ಗುಡಿಯೋ, ನಾಗದತ್ತದೆ ಮಚ್ಚಿದ ಗುಡಿಯೋ, ಮದನ ಸುರಗ ಕೆಡಿ ಮದನದ ಕೆಡಿಯೋ, ಮೃಗಶಾಭಕ್ಷಿಯರಿಗೆ ಬೈಪುಡಿಯೋ, ಮೃಗನರ ಮಾತಾಂಡನಗಳ ಬೆಳೆಯೋ, ಮಜಭಾಪುರ ವೈರಾಗನ ಸಭೆಯೋ, ಜಗದೀಪತಿ ಶ್ರೀಹರಿಯ ದೇವುಡಿವ ನಗುತ್ತಿವೆ, ನಗುತ್ತಿವೆ ದೀಪಾವಳಿಗಳಲ್ಲಿ ಸ್ತಂಭಗಳು ನೋಡಿ. ಆ ಪಂಢರೀನಾಥನ ಸಭಾಂಗಣಕ್ಕೆ ಸಮಾನವಾದ ಇನ್ನೊಂದು ಯಾವ? ರಾಮರಾಜ ಇದನ್ನೂ ಸಹಿಸಿಕೊಂಡ. ಹೋಗಲಿ, ದೇವಾಲಯ ನಿನ್ನದೇ ಶ್ರೇಷ್ಠ, ಪಂಢರಪುರ ನಿನ್ನ ಊರೇ ಶ್ರೇಷ್ಠ. ಈ ದೇವಿಯ ಆಭರಣ ನೋಡು, ಅಪಾದ ಮೌಳಿ ಪರ್ಯಂತ ನಾನು ದಿವ್ಯ ಆಭರಣಗಳನ್ನು ಅಲಂಕಾರ ಮಾಡಿದ್ದೆ. ಇಂಥ ಆಭರಣ, ನವರತ್ನದ ಮಾಲೆ, ಬಾಜುಬಂದಿಗಳು, ತಾಟಂಕಗಳು, ಕಿವಿಯ ಓಲೆಗಳು ನಿನ್ನ ಪಾಂಡುರಂಗನಿಗೆಲ್ಲಿದೆ? ರಾಜ ಸ್ವಲ್ಪ ಸಿಟ್ಟಿಗೆದ್ದಿದ್ದನ್ನು ಹೇಳ್ತಕ್ಕಂಥದ್ರೆ ಕಂಡು ಬ್ರಾಹ್ಮಣನಿಗೆ ಭಯವಾಯಿತಾದರೂ ಆ ಪಾಂಡುರಂಗ ದೊಡ್ಡವ ಅಂತ ಹೇಳಲಿಕ್ಕೆ ಮತ್ತೆ ಹೆಮ್ಮೆ ಪಡ್ತಾ, ರಾಜ ನಿನ್ನ ದೇವಿಯ ಆಭರಣ ಏನು ಹೇಳು? ಈ ನಿನ್ನ ದೇವಿಯ ಮೈ ಮೇಲೆ ಎಷ್ಟೆಷ್ಟು ಆಭರಣಗಳು ಹಾಕಿದ್ಯೋ, ಈ ಎಲ್ಲ ಆಭರಣಗಳು ನನ್ನ ಪಾಂಡುರಂಗನ ಎಡಕಾಲಿನ ಕಿರು ಬೆರಳಿನ ಉಂಗುರಕ್ಕೆ ಸಮಾನ. ಅವನ ಎಡಭಾಗದ ಆ ಪಾದದ ಕಿರು ಬೆರಳಿನ ಉಂಗುರ ಅಷ್ಟು ಅಮೂಲ್ಯವಾದ. ಈಗ ರಾಜನಿಗೆ ಸಹನೆ ತಪ್ಪಿತು. ಹೇ ಬ್ರಾಹ್ಮಣ, ನನ್ನ ದೇವಿ ಎಲ್ಲ ಆಭರಣಗಳು ನಿನ್ನ ಪಾಂಡುರಂಗನ ಎಡಕಾಲಿನ ಕಿರು ಬೆರಳಿನ ಉಂಗುರಕ್ಕೆ ಸಮಾನತೀಯ. ಹೋಗಲಿ, ಇಂಥ ದೇವಿಯನ್ನು ಎಲ್ಲಿಯಾದ್ರೂ ನೋಡಿದ್ಯಾ? ಈ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು. ಬ್ರಾಹ್ಮಣ ಹೇಳ್ತಾನೆ, ಸಿಟ್ಟು ಮಾಡಬೇಡ, ನಿಜವನ್ನು ಹೇಳಲೆ, ನಿನ್ನ ದೇವಿಯನ್ನು ನಾನು ನೋಡಲಿಲ್ಲ ಅಂತಂದ್ಬೇಡ, ಇವಳು ನಿತ್ಯ ನಾನು ನೋಡ್ತಾ ಇದ್ದೆ. ಈಕೆ ಪಂಢರಪುರದಲ್ಲಿ ಪಾಂಡುರಂಗನ ಯಾವ ದೇವಾಲಯದ ಮುಂದೆ ನಿತ್ಯ ನಿನ್ನ ದೇವಿ ತನ್ನ ಕೂದಲಿಂದ ಆ ದೇವಾಲಯದ ಮುಂದೆ ಕಸ ಗುಡಿಸ್ತಾ ಇದ್ದಾಳೆ, ನಾನು ನೋಡಿದ್ದೇನೆ. ಇದನ್ನು ಕೇಳಿದಂಥ ರಾಜ ಕುಪಿತನಾದ ತಕ್ಷಣ
ಅಂಗರಕ್ಷಕರನ್ನು ಕರೆದನೋ, ಖಡಗದಾರಿಗಳು ಬಂದು ಬ್ರಾಹ್ಮಣನ ಎಡಬಲದಲ್ಲಿ ನಿಂತಿದ್ದಾರೆ. ಸಿದ್ಧ ಮಾಡು ರಥ, ನಡೆಯ ಪಂಢರಪುರಕ್ಕೆ ತೋರಿಸು ಚಿಂತಾಮಣಿ ಕಲ್ಪವೃಕ್ಷ ಅಮೃತ ದೇವತೆಗಳು ಕಿರುಬೆರಳ ಉಂಗುರ ತೋರಿಸು ನಡೆಯಂತೆ. ಬ್ರಾಹ್ಮಣನಿಗೆ ನಡುಕ ಉಂಟಾಯಿತು. ವಿಠಲ ಪ್ರಭು, ಎಡ ಬಲಭಾಗದಲ್ಲಿ ಖಡಗದಾರಿಗಳು ನಿಂತಿದ್ದಾರೆ, ನನ್ನ ನೀ ಕರೆದು ಹೋಯ್ತಾರೆ. ನಾನು ಈ ತನಕ ಪಂಢರಪುರವನ್ನು ಕಂಡವನು ಅಲ್ಲ, ಬಂದವನು ಅಲ್ಲ, ನನ್ನ ಹಿರಿಯರೆಲ್ಲ ಅಲ್ಲಿದ್ದವನು. ಪಂಢರೀನಾಥ, ನನ್ನ ಪೂರ್ವಜರೆಲ್ಲ ನಿನ್ನ ಸೇವೆ ಮಾಡಲಿಲ್ವೇ? ನಾನ್ ನೀನ್ ದೊಡ್ಡಮ ಅಂತ ಹೇಳಿದ್ದೇನೆ ಹೊರತು ನನ್ನ ಕುರಿತಾಗಿ ಹೇಳಿಕೊಂಡವನಲ್ಲ. ನಿನ್ನನ್ನು ಕೀರ್ತಿಸಿದ್ದೇನೆ. ಏನಾದ್ರೂ ವ್ಯತ್ಯಾಸವಾದ್ರೆ ಪಾಂಡುರಂಗ, ನಿನ್ನನ್ನು ಕೊಂಡಾಡಿ ಕೊಂಡಾಡಿ ಒಬ್ಬ ಬ್ರಾಹ್ಮಣ ಸತ್ತ ಅಂತ ಬ್ರಹ್ಮಹತ್ಯ ನಿನಗೆ ಬರ್ತು. ನನ್ನನ್ನು ಕಾಪಾಡುವ ಹೊಣೆ ನಿನ್ನದು. ರಾಜ ಹೇಳಿದ, ನಡೆಯ ಕುಳಿತುಕೋ ರಥದ ಮೇಲೆ. ಅನುಗ್ರಹಿಸು.

ಚಂದ್ರಭಾಗ ನದಿ ತೀರಕ್ಕೆ ಬಂದು ರಥ ನಿಂತಿದೆ. ಬ್ರಾಹ್ಮಣ ಇತ್ತಾನೆ ನೀನು ಹೇಳು ಪಂಢರಪುರ ತೋರಿಸು, ಎಲ್ಲಿದ್ದಾನೇನು ಪಾಂಡುರಂಗ, ಎಲ್ಲಿ ದೇವಾಲಯ, ಎಲ್ಲಿ ಚಂದ್ರಭಾಗ ನದಿ ತೋರಿಸು. ಬ್ರಾಹ್ಮಣನಿಗೆ ಕಣ್ಣು ಬಿಡ್ಲಿಕ್ಕೆ ಭಯವಾಗ್ತದೆ, ನನ್ನ ನೀತ ಕೊಲ್ತಾನೆ. ಹೇ ಪಾಂಡುರಂಗ, ನಾನು ಪತಿತ ಪಾಪಿ, ನನ್ನನ್ನು ಗೌರವಿಸಬೇಡ, ನನ್ನ ಮೇಲೆ ನಿನಗೆ ಮಮತೆ ಬೇಡ, ನಿನ್ನನ್ನು ಕೊಂಡಾಡಿ ಬಹಳ ಆದಂಬ ಅಪಕೀರ್ತಿ ನನಗೆ ಬರ್ತದೆ, ಆದ್ರಿಂದ ನನ್ನ ರಕ್ಷಣೆ ಮಾಡೆಂಬುದಾಗಿ. ಬ್ರಾಹ್ಮಣ ದೇವತೆ ಇದೇ ಚಂದ್ರಭಾಗ ನೋಡು, ರಾಜ ಕೆಳಕ್ಕಿಳಿದು ಬಂದು ಬೊಗಸೆಯಲ್ಲಿ ಆ ನೀರನ್ನು ಎತ್ತಿಕೊಂಡಿದ್ದಾನೆ. ಕುಡಿಯಬೇಕು ಅಂತ ಬಾಹ್ಯತ್ರ ತರುವಾಗಲೇ ಬ್ರಾಹ್ಮಣನು ಧ್ಯಾನಸ್ಥನಾಗಿ ಪ್ರಾಣಭಯದಿಂದ ಪಾಂಡುರಂಗನ ಗುಣಗಾನ ಮಾಡ್ತಾ ಇರುವಂತೆ ಕುಡಿದರೆ ಆ ನೀರು ಸಾಕ್ಷಾತ್ ಅಮೃತವೇ. ಇಂಥ ಮಧುರ ಜಲ ತನ್ನ ಜನ್ಮದಲ್ಲಿ ತಾನು ಎಲ್ಲೂ ಕುಡಿದಿದ್ದಿಲ್ಲ. ಆ ಜಲಪಾನ ಮಾಡಿ ತಿರುಗಿ ನೋಡ್ತಾ ಇದ್ದಾನೆ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ನಂದನವನ, ಇಂದ್ರಾದಿ ದೇವತೆಗಳು, ಎಲ್ಲ ವಿಧವಾದ ವೈಭವ ನೋಡ್ತಾ ಇದ್ದಾನೆ. ರಾಜ ಹುಚ್ಚದ್ ಬಿಟ್ಟ, ಹೇ ಬ್ರಾಹ್ಮಣ ನಾನು ಧನ್ಯನಾದೆ, ಸಾಕ್ಷಾತ್ ವೈಕುಂಠದಲ್ಲೇ ಇದ್ದೇನೆ. ನೀ ಹೇಳಿದ್ದು ನಿಜವಪ್ಪ, ಮೊದಲು ಈ ಪಂಢರಪುರವನ್ನೇ ರಚಿಸಿ ಆಮೇಲೆ ವೈಕುಂಠ ಮಾಡಿದ್ರು ಎಂಬ, ಎಷ್ಟು ಸುಂದರವಿದು.

ಪಂಢರೀನಾಥನ ಮಹಿಮಾಶಯಗಳನ್ನು ಕಂಡು ಮೈ ಮರೆತು ಬಂದ ಆ ಬ್ರಾಹ್ಮಣ ದೇವತೆ ಕೈ ಮುಗಿಯಿತಪ್ಪ, ನನ್ನ ಕರ್ಕೊಂಡು ಹೋಗು ದೇವಾಲಯಕ್ಕೆ. 18 ಮೆಟ್ಟಳುಳ್ಳ ಆ ಪಂಢರೀನಾಥನ ದಿವ್ಯ ಭವನದ ಮುಂದೆ ಬಂದಾಗ ನೋಡ್ತಾನಲ್ಲಿ ಆ ಭುವನೇಶ್ವರಿ, ಆ ರಾಜರಾಜೇಶ್ವರಿ, ಆ ಆದಿಲಕ್ಷ್ಮಿ, ಚಿನ್ಮಯಿ, ಜಗನ್ಮಯಿ ತನ್ನ ನೀಳ ಕೂದಲುಗಳಿಂದ ಕಸಗುಡಿಸ್ತಾ ಇದ್ದಾಳೆ ಮಹಾದ್ವಾರದಲ್ಲಿ. ಓಡಿ ಬಂದು ಪಾದಕ್ಕೆ ಕರಗಿದ, ತಾಯೇ ನಿನ್ನ ಸ್ವಾಮಿಯೇ ಪಾಂಡುರಂಗ, ನೀನು ನಮ್ಮ ಚನ್ನನ ದಾಸಿಯೇ, ಹೇ ಬ್ರಾಹ್ಮಣೋತ್ತಮ ನನ್ನ ಕಣ್ಣು ತೆರೆಸಿದೆಯಪ್ಪ, ಈ ಜಗದೊಡೆಯನಾಗಿರತಕ್ಕಂಥ ಪಡವಿಗೊಡೆಯನಾದ ಪಾಂಡುರಂಗನ ನೋಡ್ಬೇಕು, ನನ್ನ ಕರ್ಕೊಂಡು ಹೋಗ್ಬೇಕು. ಆ ಬ್ರಾಹ್ಮಣ ದೇವತೆ ನಡುಗ್ತಾ ಇದ್ದಾನೆ, ಪಾಂಡುರಂಗ ನೀನು ಪರಮ ಸುಂದರ ಅಂತ ಹೇಳಿದ್ದೇನೆ, ನಿನ್ನ ಆಭರಣಗಳ ವೈಭವದ ವಿವರಣೆ ಮಾಡಿದ್ದೇನೆ, ಇವನಿಗೆ ಆ ದರ್ಶನ ಕೊಡು ಅಂತ ಬಿಡ್ತಾನೆ.

0: ಮೈ ಮರೆತುವುದು. ಧಾವಿಸಿ ಬಂದು ಆ ಇಟ್ಟಿಕಲ್ಲ ಸಹಿತ ಆ ಪಾಂಡವ ಪ್ರಿಯನಾದ ಪಂಢರೀನಾಥನ ಚರಣಕ್ಕೆ ತನ್ನ ಹಣೆಯನ್ನ ಮಣಿಯಾಗಿ ಅರ್ಪಣೆ ಮಾಡಿದ್ದಾನೆ. ಹೇ ಪ್ರಭು, ಶ್ರೀಮುಖವು ಸುಂದರ,
1: ಹೇ ವಿಪ್ರೋತ್ತಮ, ಕೋಟಿ ಕೋಟಿ ಮನ್ಮಥುಲಾವಣ್ಣೆ ಈತ.

ಪ್ರಭು ಪಾಂಡುರಂಗನ ಪರಮಮಂಗಳ ಸ್ವರೂಪವನ್ನು ಕಂಡಂತಹ ರಾಮರಾಜ ಹುಚ್ಚೆದ್ದು ಬಿಟ್ಟ. ಭಗವಂತನ ಮಂಗಳ ರೂಪ ಅಂಥದ್ದು, ಕೋಟಿ ಮನ್ಮಥ ಲಾವಣ್ಯ, ಎರಡು ಕಣ್ಣುಗಳು ಸಾಕೆ ಅವನನ್ನು ನೋಡಲಿಕ್ಕೆ. ರಾಮರಾಜನಂದ, ಹೇ ಬ್ರಾಹ್ಮಣ ದೇವತೆಯೇ, ಇಂಥ ಸ್ವಾಮಿ ಪಂಢರೀನಾಥ ಇಲ್ಲಿರೋದೆ, ಇವನ ನರಮನೆಯ ದೇವನಾಗಬೇಕೆಂಬುದಾಗಿ ಇಟ್ಟಿಕಲ್ಲ ಸಹಿತ ಪಂಢರೀನಾಥನ ಮಂಗಳ ವಿಗ್ರಹವನ್ನು ರಥದ ಮೇಲಿಟ್ಟುಕೊಂಡು ವಿಜಯನಗರಕ್ಕೆ ಕೊಂಡು ಹೋದ ರಾಮರಾಜ. ವಿಜಯವಿಠಲ ಗುಡಿ ಅಂತ ದಿವ್ಯ ದೇವಾಲಯವನ್ನೇ ನಿರ್ಮಿಸಿ ಪಾಂಡುರಂಗನಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಹೇ ವಿಠಲ, ನೀನೀಗ ರಾಜರ ಮನೆಯ ಕುಲದೇವ, ಸಾವಿರಾರು ಬಂದು ಬಂದು ನಿನ್ನ ಮುಟ್ಟುವುದು, ಅಪ್ಪಿಕೊಳ್ಳೋದು, ಭಜನೆ ಹೇಳೋದು ಇನ್ನು ಮುಂದೆ ಯಾವುದು ನಡೆಯದು. ನನ್ನ ಸರ್ವ ರಾಜ್ಯ ನನಗೆ ಅರ್ಪಣೆ ಮಾಡ್ತೇನೆ. ನೀನೀಗ ರಾಜಕುಲದ ದೈವತವಾದೆ, ವಿಜಯನಗರದ ವಿಜಯವಿಠಲನಾದೆ ನೀನು ಅಂತ ಹೀಗೆ ಪಾಂಡುರಂಗನನ್ನ ಪಂಢರಪುರದಿಂದ ವಿಜಯನಗರಕ್ಕೆ ತರುವಾಗ ಆ ರಾಜನ ಶ್ರದ್ಧಾಭಕ್ತಿ ಪ್ರೇಮಕ್ಕೆ ಮೆಚ್ಚಿದ ಪಾಂಡುರಂಗ ಹೇಳಿದನಂತೆ, ನಿನ್ನ ಎಲ್ಲಾ ರಾಜ ವೈಭವ ಭೋಗಗಳನ್ನು ನಾನು ಒಪ್ಪುತ್ತೇನೆ, ಆದರೆ ಯಾವಾಗ ನೀನು ನನ್ನ ಭಕ್ತರಿಗೆ ಅಪಮಾನ ಮಾಡ್ತೀಯೋ, ಭಾಗವತರಿಗೆ ಅಪಚಾರ ಮಾಡ್ತೀಯೋ, ಆಗಲೇ ನಿನ್ನ ವಿಜಯನಗರವನ್ನು ನಾನು ಬಿಟ್ಟು ಹೋಗ್ಬಿಡ್ತೇನೆ. ನಿರ್ಣಯ ಮಾಡ್ತಾನೆ ರಾಮರಾಜ. ನಿನ್ನ ಭಜನೆಯವರು, ಸಂಕೀರ್ತನ ಹೇಳುವವರು, ಯಾತ್ರಾರ್ಥಿಗಳು, ಭಾಗವತೋತ್ತಮರು ನಮ್ಮ ಅರಮನೆ ಕಡೆಗೆ ಬರುವ ಹಾಗೆ ಇಲ್ಲ, ಹಾಗೆ ವ್ಯವಸ್ಥೆ ಮಾಡಿಬಿಡ್ತೇನೆ. ನೀನು ಕೇವಲ ರಾಜರ ಕುಲದೈವತ, ಅರಮನೆಯಲ್ಲಿ ನಾನೇನು ಭೋಗಗಳನ್ನು ಸ್ವೀಕಾರ ಮಾಡ್ತೇನೋ ಅದನ್ನೆಲ್ಲ ನಿನಗೆ ಅರ್ಪಣೆ ಮಾಡ್ತೇನೆ. ವಜ್ರಮಯವಾದ ಕಿರೀಟ ಆಭರಣಗಳೆಲ್ಲ ಪಾಂಡುರಂಗನಿಗೆ ಸಮರ್ಪಿಸಿದ್ದಾನೆ ರಾಜ. ತಾನೇ ಬಂದು ಪ್ರತಿನಿತ್ಯ ದೇವಾಲಯ ಗುಡಿಸಿ ಸಾರಿಸಿ ಸೇವೆಯನ್ನು ತಾನೇ ಮಾಡಿ ಪಾಂಡುರಂಗನಿಗೆ ಪೂಜೆಯನ್ನು ಅರ್ಪಿಸುತ್ತಾನೆ. ಆದರೆ ಆ ಪೂಜೆಯಲ್ಲಿ ಭಕ್ತಿ ಪ್ರೇಮದ ಕೊರತೆ ಇದೆ, ಅಹಂಕಾರವಿದೆ, ಅಭಿಮಾನವಿದೆ, ಅದನ್ನು ಒಲ್ಲೆ ಎಂದ ಪರಮಾತ್ಮ. ಅವನಿಗದಾವುದು ಬೇಕಾದ್ದಿಲ್ಲ, ಭಕ್ತಿ ಪ್ರೇಮದಿಂದ ಕೊಂಡಾಡುವವರಿಗೆ ದೊರಕತಕ್ಕಂಥವ. ಆದ್ರಿಂದಲೇ ಅವನಿಗೆ ಈ ರಾಜಪೂಜೆ ಬೇಕೇ. ಒಂದು ದಲ ಶ್ರೀ ತುಳಸಿ

ಭಕ್ತಿ ಪ್ರೇಮದಿಂದರ್ಪಿಸುವ ಒಂದು ಬಿಂದು ಜಲ, ಒಂದು ಶ್ರೀ ತುಳಸಿಗೆ ಅನುಗ್ರಹ ಮಾಡುವ ಪರಮಾತ್ಮ ಈ ರಾಜ ವೈಭವ ಅವನೆಂದು ಒಪ್ಪಲೇ. ಅದರಲ್ಲಿಯೂ ಅಹಂಕಾರದಿಂದ ರಜೋ ಪ್ರಧಾನವಾಗಿರತಕ್ಕಂತಹ ಪೂಜೆ ಅದು. ಆದರೆ ಭಕ್ತನೇ ಕೊಟ್ಟ ಮಾತಿನಂತೆ ಇವನು ಯಾವಾಗ ಭಾಗವತ ಉಪಚಾರ ಮಾಡ್ತಾನೋ ಹಾಗೆ ಇವನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದ. ಅದಕ್ಕಾಗಿ ಕಾಯ್ತಾ ಇದ್ನು ಎಂಬ ಹಾಗೆ ಪರಮಾತ್ಮ ಈಗ ವಿಜಯನಗರದಲ್ಲಿ ವಿಜಯ ವಿಠಲನಾಗಿ ನಿಂತಿದ್ದಾನೆ. ರಾಜವೈಭವದಿಂದ ಆಷಾಢ ಮಾಸದ ಪ್ರಥಮ ಏಕಾದಶಿ, ಶಯನಿ ಏಕಾದಶಿ ಬಂದಿದೆ. ಅಸಂಖ್ಯಾತ ಭಕ್ತರು, ಲಕ್ಷೋಪಲಕ್ಷ ಜನರು ಆ ಪಾಂಡುರಂಗನ ದರ್ಶನಕ್ಕೆ, ಅವನನ್ನ ಆಲಂಗಿಸಿಕೊಳ್ಳಲಿಕ್ಕೆ, ಹಣೆಯನ್ನ ಅವನ ಪಾದಕ್ಕೆ ಉಜ್ಜಿ ತಮ್ಮ ಪ್ರಾರಬ್ಧವನ್ನು ಕಳೆದುಕೊಳ್ಳಲಿಕ್ಕೆ, ಚಂದ್ರಭಾಗ ಸ್ನಾನ ಮಾಡಿ ಪುನೀತರಾಗಲಿಕ್ಕೆ ಬರ್ತಾ ಇದ್ದಾರೆ. ಜನದಟ್ಟಣೆ ಸೇರಿದೆ ಇಡೀ ಪಂಡರಪುರದಲ್ಲಿ. ಆ ಭಕ್ತರಿಗೆ ಪಂಡರಪುರವೇ ತವರು ಮನೆ.

ಹೀಗೆ ಬರತಕ್ಕಂತ ಲಕ್ಷೋಪಲಕ್ಷ ಜನರು ಮಹಾದ್ವಾರದಲ್ಲಿ ಬಂದು ನಿಂತು ನೋಡ್ತಾರೆ. ಅವರ ಪ್ರೇಮದ ಮೂರ್ತಿಮಂತ ಸ್ವರೂಪ ಪಾಂಡುರಂಗ ಕಾಣಿಸಲಿಲ್ಲ. ಕಣ್ಣುಜ್ಜಿಕೊಂಡ್ರು, ಮತ್ತೆ ಮತ್ತೆ ನೋಡಿದ್ರು, ನಾವೇನು ಪಾಪ ಮಾಡಿದ್ರು, ಭಗವಂತನ ದರ್ಶನ ನಮಗೆ ಯಾಕೆ ಆಗ್ತಾ ಇಲ್ಲ? ಹೇ ಪಂಢರೀನಾಥ, ನಿನ್ನ ದರ್ಶನಕ್ಕಾಗಿ ಹಗಲು ರಾತ್ರಿ ಕಾದು ಕಾದು ಕಾದು ನಡೆದು ಅನ್ನೋದಕ್ಕಳನ್ನು ತಿಳಿಸಿ ಬಂದಿದ್ದೆ, ಯಾಕೆ ಕಾಣಿಸಲಲ್ಲಿ? ಲಕ್ಷೋಪಲಕ್ಷ ಜನರಿಗೆ ಪಾಂಡುರಂಗನ ಮಂಗಳ ದರ್ಶನವಿಲ್ಲ. ಆ ಪ್ರತಿಮೆಯ ಮೂಲಕ ಅಪ್ರತಿಮನಾದಂಥ ಪರಮಾತ್ಮನ ಚಿಂತನೆ ಮಾಡುವ ಭಕ್ತರವರು ಆಗಲೇ ಭಾನುದಾಸರು ಆಗಮಿಸಿದ್ದಾರೆ. ಅವರ ಹಿಂದೆ ಸಹಸ್ರಾರು ಮಂದಿ ಆ ಪಾಂಡುರಂಗನ ದಿವ್ಯನಾಮ ಸ್ಮರಣೆ ಹೇಳ್ತಾ ಬರುತ್ತಾರೆ.

ಕತ್ತಲೆಯಲ್ಲಿ ಮೈ ಮಲತು ಬರ್ತಾ ಇರತಕ್ಕಂತಹ ಭಾನುದಾಸರು ನೋಡ್ತಾರೆ, ಪಾಂಡುರಂಗ ಕಾಣಿಸ್ತಾ ಇಲ್ಲ. ಆಗಲೇ ಆ ಬಳಿಯಲ್ಲಿದ್ದ ಬ್ರಾಹ್ಮಣ, ನಾನು ಪಾಂಡುರಂಗನನ್ನು ಕೊಂಡಾಡಿದೆ, ಅವನನ್ನು ಕೀರ್ತಿಸಿದೆ, ರಾಜನಿಗೆ ದರ್ಶನ ಕೊಡುವಂತ ಬೇಡಿದೆ. ಅವ ರಾಜನಿಗೆಲ್ಲ ಕೊಟ್ಟ, ನಮ್ಮನ್ನೆಲ್ಲ ಇಲ್ಲೇ ಬಿಟ್ಟ. ಭಾನುದಾಸರೇ, ರಾಮರಾಜನಲ್ಲಿ ಕರ್ಕೊಂಡು ಬಂದವ ನಾನು, ಪಾಂಡುರಂಗನನ್ನೇ ಕೊಂಡು ಹೋಗ್ಬಿಟ್ನಲ್ಲ. ಭಾನುದಾಸರು ಪ್ರತಿಜ್ಞೆ ಮಾಡ್ತಾರೆ, ಪಂಡರೀನಾಥನನ್ನು ಮರಳಿ ಕರೆತರುವ ತನಕ ಅನ್ನೋದಕವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಆದ್ರೆ ಏನು ಮಾಡೋಣ, ವಿಜಯನಗರದಲ್ಲಿ ಪಂಢರಪುರದಿಂದಾಗಲಿ ಇನ್ಯಾವುದೇ ಊರಿಂದಾಗಲಿ ಬರುವ ಭಕ್ತರಿಗೆ ಪ್ರವೇಶವೇ ಇಲ್ಲದಿದ್ದ ಹಾಗೆ ಮಾಡಿಬಿಟ್ಟಿದ್ದ. ಕೋಟೆ ಕಂದಕಗಳ ಮಧ್ಯದಲ್ಲಿ ಆ ದಿವ್ಯ ದೇವಾಲಯದಲ್ಲಿ ರಾಜವೈಭವದಿಂದ ಬಂಧಿತನಾಗಿದ್ದಾನೆ ಪಾಂಡುರಂಗ. ಭೋಳೆಯ ಸ್ವಭಾವದ ಭಕ್ತರ ಭಜನೆ ಅದೆಷ್ಟು ದಿನವಾಯಿತೋ ಪಂಢರೀನಾಥ ಕೇಳದೆ. ಭಾನುದಾಸರು ತಂಡ ತಂಡವನ್ನು ಸೇರಿಕೊಂಡು ಪಂಢರೀನಾಥನ ದರ್ಶನಕ್ಕೆ ವಿಜಯನಗರಕ್ಕೆ ಬರ್ತಾರೆ. ದಾರಿಯಲ್ಲಿ ಬರುವಾಗ ಪ್ರಾರ್ಥನೆ ಮಾಡ್ತಾರೆ, ಹೇ ಪಾಂಡುರಂಗ, ನಮ್ಮಂಥ ಅಜ್ಞರ ಮೂರ್ಖರ ಮೂಢರ ಭಕ್ತಿ ನಿಂಗೆ ಬೇಡವಾಯ್ತೆ, ನಮ್ಮಲ್ಲೇನು ಸಂಪತ್ತಿದೆ, ನಮಗೆ ಸರ್ವವು ನೀನಲ್ವೇ. ಹುಟ್ಟಿಸಿದ ತಾಯ್ ತಂದೆ ಇಷ್ಟ ಮಿತ್ರನು ವಿಠಲ

ನಮ್ಮ ಸರ್ವಸ್ಸೂ ನೀನೇ ಪಾಂಡುರಂಗ. ಆ ಭಕ್ತ ಮಂಡಳಿ ವಿಜಯನಗರಕ್ಕೆ ಬರ್ತದೆ. ಅಲ್ಲಲ್ಲಿ ಅಲ್ಲಲ್ಲಿ ತಾನೇ ತಂಗುದಾಣಗಳಲ್ಲಿ ಇದ್ದಾಗಲೂ ಅದೇ ಪಾಂಡುರಂಗನನ್ನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬಂದಿದ್ದಾರೆ. ಮಧ್ಯರಾತ್ರಿ ಆ ಕೋಟೆ ಕೊತ್ತಳಗಳನ್ನು ನೀರಿಕೊಂಡು ಹೋಗ್ತಾರೆ ಆ ಪಾಂಡುರಂಗನ ನೋಡ್ಲಿಕ್ಕೆ. ಭಾನುದಾಸರು ಪ್ರಾಣವನ್ನೇ ಪಣವಾಗಿಟ್ಟು ಆ ರಾಜನ ಅರಮನೆಯ ಮಧ್ಯದಲ್ಲಿರುವ ಪಂಢರೀನಾಥನ ದೇವಾಲಯವನ್ನು ನುಗ್ಗಿದರು ರಾತ್ರಿ ಮಧ್ಯರಾತ್ರಿ. ಆ ಚರಿತ್ರೆ ವರ್ಣನೆ ಮಾಡಿದ್ದಾರೆ, ಗೋಡೆಯನ್ನು ಕೊರೆದು ಕಳ್ಳ ಕಿಂಡಿಗಳಿಂದ ನುಗ್ಗಿದ್ರಂತೆ. ಯಾವುದನ್ನು ಕದ್ದುಕೊಳ್ಳಿಕ್ಕೆ, ಯಾವುದನ್ನು ಅಪಹರಿಸಲಿಕ್ಕೆ? ಆ ಪರಮ ಪ್ರೇಮ ಮೂರ್ತಿಯಾದಂತಹ ಪಾಂಡುರಂಗನಿಗಾಗಿ ಏನು ಮಾಡಲಿಕ್ಕೂ ಸಿದ್ಧರು. ಒಳಕ್ಕೆ ಬರ್ತಾರೆ, ತಾಳತಂಬೂರಿನ ಕೈಯಲ್ಲೆತ್ತಿದ್ರು, ವಿಠ್ಠಲ ವಿಠ್ಠಲ ಭಜನೆ ಪ್ರಾರಂಭವಾಗಿಬಿಡ್ತು ಮಧ್ಯರಾತ್ರಿ. ಕಳ್ಳರೇ ಅವರು, ಪಂಢರೀನಾಥನ ಪ್ರೇಮವನ್ನ ಕದಿಯಲಿಕ್ಕೆ ಬಂದವರು. ಕೈ ಜೋಡಿಸಿ ಭಾನುದಾಸರು ಪಾದಕ್ಕೆ ಕರಗುತ್ತಾರೆ.

ಜ್ಞಾನದಾಸರು ತಾಳವನ್ನೆತ್ತಿಕೊಂಡು ಮಧ್ಯರಾತ್ರಿ ನಾಮ ಸಂಕೀರ್ತನಲ್ಲಿ ಮಗ್ನಾಗ್ಬಿಟ್ರಿ. ಕಪ್ರಕಾರ ಸಾಹಿತ್ಯಕ್ಕೆ ಮೂಲವಾದ ವೇದ, ಸಂಗೀತಕ್ಕೆ ಮೂಲವಾದ ನಾದ. ಆ ನಾದ ವೇದದ ಜೊತೆಗೆ ತತ್ವಬೋಧವಾದಂಥ ಆ ಜ್ಞಾನಿಗಳು ಮೈ ಮರೆತು ಭಜನೆಯಲ್ಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಧ್ಯರಾತ್ರಿಯಲ್ಲಿ ಕೇಳ್ತಾ ಇದೆ ವಿಠ್ಠಲ್ ವಿಠ್ಠಲ್ ವಿಠ್ಠಲ್ ಭಜನೆ. ಒಬ್ಬರಿಬ್ಬರೇ ತಂಡ ತಂಡವಾಗಿ ನುಗ್ಗಿದ್ರಂತೆ ಏಕ ಪ್ರಕಾರವಾಗಿ ಭಯ ಉಂಟೆ ಅವರಿಗೆ. ಭಗವಂತನ ನಾಮ ಸಂಕೀರ್ತನೆಯನ್ನು ಹೇಳ್ತಾ ನುಗ್ಗಿದ್ದಾರೆ ಅವರಿಗೆ. ಅವರಿಗೇನು ಭಯ? ಪ್ರಾಣ ಭಯವೇ, ಮೃತ್ಯು ಭಯವೇ, ಯಾವುದೂ ಇಲ್ಲ. ಅವಿ ವಿಠ

ಸೇರಿದ ಭಕ್ತ ಮಂಡಳಿಯ ಭಜನೆಯನ್ನು ಕೇಳ್ತಾ ಧಾವಿಸ್ತಾನೆ ಮಧ್ಯರಾತ್ರಿಯಲ್ಲಿ ರಾಮರಾಜ ತನ್ನ ಅಂಗರಕ್ಷಕರ ಜೊತೆಗೆ. ನೋಡಿದರೆ ಭಜನೆಯಲ್ಲಿ ಮೈ ಮರೆತು ಕುಣಿಯುತ್ತಾ ಇದ್ದಾರೆ. ರಾಜಾಜ್ಞೆಯಂತೆ ಬಂಧಿಸಿದ್ರವರನ್ನ ದರಿದ್ರ ಭಿಕಾರಿಗಳು ಈ ರಾಜನ ಆರಾಧನಾಲಯಕ್ಕೆ ಎಲ್ಲಿಂದ ಬಂದರು? ಕಳ್ಳ ಕಿಂಡಿಯಿಂದ ಒಳಕ್ಕೆ ನುಗ್ಗಿ ಬಂದಿದ್ದಾರೆ, ಗೋಡೆ ಕೊರೆದು ಬಂದಿದ್ದಾರೆ. ತಕ್ಷಣವೇ ರಾಜಾಜ್ಞೆ ಕೊಡ್ತಾರೆ, ಭಾನುದಾಸನನ್ನ ಶೂಲಕ್ಕೇರಿಸಿ ಅವರನ್ನು ಕೊಲ್ಲಬೇಕು. ಅವರಿಗೆಲ್ಲಿ ಮರಣ ಭಯ? ಪಾಂಡುರಂಗ, ನಾವು ದೇಹತಃ ಎಂದೋ ಸತ್ತಿದ್ದೆ, ನಮಗೆ ದೇಹವಿದೆ ದಾಹವೇ ಇಲ್ಲ, ನಿನ್ನ ಚಿಂತನೆ ಇರತಕ್ಕಂಥವ್ರು ನಮಗೇನು ಭಯ? ದೇಹಭಾವ ಇಲ್ಲದೇ ಇರತಕ್ಕಂಥವರನ್ನ ಹಿಡಿದು ಭಾನುದಾಸರನ್ನು ಕಟ್ಟಿದರು, ಕೈಕಾಲಿಗಳಿಗೆ ಸರಪಳಿಯನ್ನು ಕಟ್ಟಿ ಎಳ್ಕೊಂಡು ಬರ್ತಾರೆ. ಸಂಸಾರ ಬಂಧನವನ್ನು ಬಿಡಿಸಿಕೊಳ್ಳಿಕ್ಕಾಗಿ ಪಾಂಡುರಂಗನಿಗೆ ಶರಣು ಬಂದವರಿಗೆ ಭಯವೆಲ್ಲಿಂದ? ಭತ್ತವನ್ನ ಸುಟ್ಟು ಅರಳಾಗಿ ಮಾಡಿದ ಮೇಲೆ ಅರಳನ್ನು ಬಿತ್ತಿದ್ರೆ ಮತ್ತೆ ಭತ್ತ ಹುಟ್ಟುತ್ತದೇನು? ಕಬ್ಬನ್ನು ಅರೆದು ಸಕ್ಕರೆಯಾಗಿಸಿದ ಬಳಿಕ ಸಕ್ಕರೆಯನ್ನು ಮತ್ತೆ ಬಿತ್ತಿದ್ರೆ ಕಬ್ಬು ಹುಟ್ಟುತ್ತದೇನು? ವಿಷಯ ಭಾವ ಇಲ್ಲ, ದೇಹಭಾವ ಇಲ್ಲ, ಪಾಂಡುರಂಗನಲ್ಲಿರುವ ದಾಸ್ಯಭಾವ ಒಂದೇ. ಆ ಸ್ವರೂಪ ದೇಹದ ಸ್ಥಿತಿಯಾಗಿ ನಿಂತಿರತಕ್ಕಂಥವ್ರು ಭಯ ಅಂತಕ್ಕಂಥವ್ರು ಅವರಿಗೆ ಸುಳದೇ

ಆ ಶೂಲದ ಬಳಿಗೆ ಕಳ್ಕೊಂಡು ಬಂದ್ರು ಭಾನುದಾಸರನ್ನು. ನೋಡ್ತಾರ ನೆಟ್ಟಗಿರುವ ಶೂಲ, ಅದನ್ನು ನೋಡಿದ ಕ್ಷಣ ಆ ಪಾಂಡುರಂಗನ ಸ್ಮರಣೆ ಮರುಕಳಿಸಿತು ಮತ್ತೆ ಮತ್ತೆ. ಹೇ ಪಂಡರೀನಾಥ, ಎಲ್ಲೆಡೆ ನಿನ್ನ ಮಂಗಳ ಸ್ವರೂಪವನ್ನೇ ನೋಡತಕ್ಕಂಥವ್ರನ್ನ, ಸಾವಿನಲ್ಲೂ ನಿನ್ನನ್ನು ನೋಡ್ತೇವೆ, ಸುಖದಲ್ಲೂ ನಿನ್ನನ್ನು ನೋಡ್ತೇವೆ. ನಮ್ಮ ದೇಹಭಾವ ನಾಶವಾಗಿ ದೇವ ನಿನ್ನಲ್ಲಿ ಭಕ್ತಿಭಾವ ಜಾಗೃತವಾಗಿದೆ. ಹೀಗೆ ಹೇಳುವ ಭಾನುದಾಸರನ್ನ ಎಳತಂದ ಶೂಲಕ್ಕೇರಿಸಲಿಕ್ಕೆ ಸಿದ್ಧತೆ ಮಾಡಿದ್ದಾರೆ. ಅದನ್ನ ಹಾಗೆ ನೋಡ್ತಾ ನಿಲ್ಲುವಾಗಲೇ

ಕಂಬಕ್ಕೆ ಬಿಗಿದು ಬಳಿಕ ಕರಚರಣಗಳಿಗೆ ಸರಪಳಿಯನ್ನು ತೊಡಗಿಸಿ ಹೇಳ್ಕೊಂಡು ಬಂದಿದ್ದಾರೆ ಶೂಲದ ಬಳಿ. ಆ ಶೂಲಕ್ಕೇರಿಸಲಿಕ್ಕೆ ಸಿದ್ಧತೆ ಮಾಡುವಾಗ ಭಾನುದಾಸರು ತನ್ನ ಕೊನೆಯ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರಭು, ನಿನಗೋಸ್ಕರ ಇನ್ನು ಎಷ್ಟು ದೇಹ ಬೇಕಾದ್ರೂ ಪಡೆದು ಬರುತ್ತೆ, ಸಾವಿಗಂಡಿತಕ್ಕಂಥವರಲ್ಲ ನಾವು, ಸಾವಿಗಿಂತ ಮೊದಲೇ ನಾವು ಸತ್ತವರಲ್ವೇ,

ಸಾವುಗಳಿಲ್ಲ ನಮಗೆ. ಬೀಜವನ್ನೆಲ್ಲ ಸುಟ್ಟು ವಿಷಯ ಬೀಜಗಳೇ ಸುಟ್ಟು ಬಿಟ್ಟು ನಮಗೆಲ್ಲಿಂದ ಸಾವು. ಹೀಗೆ ತಿಳಿದು ಆ ಶೂಲದ ಬಳಿಗೆ ಬರುವಾಗ ಎಲ್ಲರೂ ನೋಡ್ತಾ ಇದ್ದಾರೆ, ಆ ಪಾಂಡುರಂಗನ ಕೃಪಾ ಬರತಕ್ಕಂಥದ್ದು ಹೇಗೆ? ಮಾತೆಗಿಂತ ಹೆಚ್ಚು ಮಮತೆ ಅವನಿಗೆ ಭಕ್ತರ ಮೇಲೆ, ನೀರಿಗಿಂತ ತೆಳ್ಳಗಾದ ನಿರಭಿಮಾನ ಅವನಿಗೆ, ಚಂದ್ರನ ಸುಧಾಮಯವಾದ ಕರುಣೆಯ ಕಿರಣವನ್ನು ಬೀರತಕ್ಕಂಥವ. ಮರುಕ್ಷಣದಲ್ಲಿ ಇಡೀ ಶೂಲವೇ ಕರಗಿ ಕರಗಿ ಕರಗಿ ಹೋಗ್ಬಿಟ್ಟಿದೆ. ಪಾಂಡುರಂಗ ಹೇಳಿದ, ಹೇ ರಾಮರಾಜ, ಒಂದು ಕ್ಷಣದಲ್ಲಿ ನಾನು ನಿಲ್ಲುವ ಹಾಗಿಲ್ಲ. ನೀನು ನನ್ನ ಪರಮ ಭಕ್ತನಾದ ಭಾನುದಾಸನಿಗೆ ಅಪಮಾನ ಮಾಡಿದ್ದೀಯಾದ್ದರಿಂದ ನಾನು ಕ್ಷಣ ಇಲ್ಲಿ ನಿಲ್ಲೋದಿಲ್ಲ ಅಂತ ಪಂಡರಿನಾಥ ಆ ಭಕ್ತರ ಜೊತೆ ಹೊರಟು ಬಿಟ್ಟಂತೆ. ಏಕ ಪ್ರಕಾರ ಅವನಿಗೆ ಆ ಭಕ್ತರ ಪ್ರೇಮಕ್ಕಿಂತ ಹೆಚ್ಚಿನದ್ದೇನು ಬೇಕು? ಭಾನುದಾಸರು ಅತಿ ವೈಭವದಿಂದ ವಿಜಯನಗರದಿಂದ ವಿಠ್ಠಲನ್ನು ಮತ್ತೆ ಪಂಡರಪುರಕ್ಕೆ ಕರೆತರುತ್ತಾರೆ. ಇಂದಿಗೂ ಕೂಡ ವಿಜಯನಗರದಲ್ಲಿ ಹಂಪಿಯಲ್ಲಿ ವಿಜಯ ವಿಠ್ಠಲನ ಗುಡಿ ಇದೆ, ಒಳಗೆ ದೇವರಿಲ್ಲ. ಆ ಭಕ್ತನಿಗೆ ಒಲಿದು ಮತ್ತೆ ಪಂಡರಪುರಕ್ಕೆ ಬರ್ತಾನೆ. ಅದು ಕಾರ್ತೀಕ ಶುದ್ಧ ಏಕಾದಶಿ. ಆ ಏಕಾದಶಿ ದಿನ ಮತ್ತೆ ಭಾನುದಾಸರು ಪಾಂಡುರಂಗನನ್ನು ಪಂಡರಿಗೆ ಕರೆತರುತ್ತಾ ಇದ್ದಾರೆ. ವಿಠಲ ಪ್ರಭೋ, ಮತ್ತೆ ಬಂದಿಯಲ್ಲ ಇಲ್ಲಿಗೆ, ನಮ್ಮ ಜನ್ಮ ಸಾರ್ಥಕ ಆಯ್ತಪ್ಪ. ಈಗ ನಾವು ನಿನ್ನನ್ನೇ ಹಾಡೋದನ್ನ ಕೂಡೋ.

ಅಂಥ ಮಹಿಮಾ ಸಂಪನ್ನ ಪಾಂಡುರಂಗ ಭಕ್ತಿ ಪ್ರೇಮ ಕೊಲೆಯತಕ್ಕಂಥವ. ಇಂದಿಗೂ ಕೂಡ ಆಷಾಢ ಕಾರ್ತೀಕ ಮಹಾಮಾಸಗಳಲ್ಲಿ ಅನೇಕಾನೇಕ ಭಕ್ತರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ. ಅವನ ಮಂಗಳಮಯವಾದ ಮೂರ್ತಿಯನ್ನು ಕಂಡ್ರೆ, ಅಪ್ಪಿಕೊಂಡ್ರೆ, ಅವನ ಪಾದದಲ್ಲಿ ಮಸ್ತಕವನ್ನಿಟ್ಟರೆ ಜನ್ಮ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದಕ್ಕಾಗಿ ಪಂಢರಿ ಅಂತ ಮಹಾನ್ ಕ್ಷೇತ್ರ, ಅದಕ್ಕೆ ಪಂಢರಿ ಮಹಾತ್ಮೆ. ಆ ಪಂಢರಪುರಕ್ಕೆ ಹೋದರೆ ಯಾವ ಬಂಧನವೂ ನನಗಿಲ್ಲ. ಬೇರೆ ಎಲ್ಲಾ ಕ್ಷೇತ್ರಕ್ಕೆ ಹೋದರೆ ಮೊದಲು ಮುಂಡನ, ಆ ಬಳಿಕ ಪಿಂಡನ, ಆಮೇಲೆ ಪಂಡಾಗಳು ಕೇಳಿದಷ್ಟು ದಂಡನ. ನೀನು ಪಂಢರಪುರಕ್ಕೆ ಬರ್ತೀಯೋ, ಯಾವ ದುಃಖ ಇಲ್ಲ, ಕಷ್ಟವಿಲ್ಲ. ಚಂದ್ರಭಾಗೆ ಸ್ನಾನ ವಿಧಿ ಹರಿ ಕಥಾ, ಸ್ನಾನ ದರ್ಶನ ಕೀರ್ತನ ಜಾಗರಣ, ಈ ವಿಧವಾದಂಥ ರೀತಿಯ ಸಾಧನೆಗೆ ಸುಲಭದ ಕಲಿಯುಗವರನಾದ ಪಾಂಡುರಂಗನನ್ನ, ಆ ವಿಠಲನನ್ನ ಕೊಂಡಾಡುವ ಈ ಪಂಢರಿ ಮಹಾತ್ಮೆ ಎಂಬ ಕಥಾಭಾಗವನ್ನೊಳಗೊಂಡ ಪಂಢರಿನಾಥನ ಪರಮಾನುಗ್ರಹವರ ಮೇಲಾಗಲಿ ಎಂದು ಪ್ರಾರ್ಥನೆ ಮಾಡಿ ಮಂಗಲ ಹೇಳೋಣವಂತೆ ರಾಜೀತ.

ಇದುವರೆಗೆ ಪಂಡರಿ ಮಹಾತ್ಮೆ ಹರಿಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಸಂತ ಭದ್ರಗಿರಿ ಅಚ್ಯುತದಾಸ್. ಇದು ಈ ವಾರದ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: 107.8 FM ಈಗ ಆಪ್ ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಮನ ತರಲು
1: ತೇರಾ ಹಾರ ಜಬರ ಹೋರ ಜಬರ ಫ್ಯಾನ್ ಹೋ ಗಯಾ ಮೈ ತೇರಾ ಹಾರ ಜಬರ ಹೋರ ಜಬರ ಫ್ಯಾನ್ ಹೋ ಗಯಾ
2: ದಿಸ್ ಇಸ್ ನಕಾಶ್ ಅಜೀಜ್ ಅಂಡ್ ಯು ಆರ್ ಲಿಸ್ನಿಂಗ್ ಟು ರೇಡಿಯೋ ಸಾರಂಗ್ 107.8 FM

0: रेडियो सारंग 107.8 FM.
1: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ഹലോ ഹായ് നമസ്കാരം അസ്സലാമു അലൈക്കും കേട്ടുള്ള ഇത് റേഡി സാരംഗ് 107.8 FM ശ്രോത്രങ്ങളെ വൈവിധ്യത്തില് ഏകത്തെടോ സാരടോ തുളുനാടോ എല്ലാ വിഷയത്തിലും കൂടെ അവർ ഇതിഹാസ പ്രസിദ്ധ ആയിട്ടുണ്ട് കൂടെ നിങ്ങൾക്കെല്ലാവർക്കും കൂടെ ഗുന്തുള്ളങ്കത്തെ ഒരു വിചാരം കൂടെ ഇട്ടിക്കരു തുളുനാടോ പ്രതിയൊരു സമുദായത്തിലും കൂടെ അതിരുടെ ആയോ സംസ്കൃതി ഉണ്ട് കല ഉണ്ട് സമ്പ്രദായങ്ങൾ കൂടെ ഉണ്ട് സോ അതേപോലെ ഞങ്ങളെ ബാരി ജനാംഗത്തിലും കൂടെ പണ്ടത്തോ ബാരിങ്ങളോ ആചാര വിചാരമായിട്ടിക്കു കുടുംബ ജീവനായിട്ടിക്കു അങ്ങനെ നടപടി ആയിട്ടിക്കു അങ്ങനെ ചോറ് കറി ആയിട്ടിക്കു തെനസായിട്ടിക്കു തുണിമുറി ആയിട്ടിക്കു മങ്ങിലായിട്ടിക്കു സുന്നത്തായിട്ടിക്കു രീതി റിവാജിങ് ആയിട്ടിക്കു അതേപോലെ അങ്ങനെ ബംഗാറ ബസ്തുങ്ങ എടക്കല അകപ്പിത്തൽ കണ്ട കൃഷി ഇങ്ങനത്തോ ഞങ്ങൾ കാണാത്തോ മറന്നോ അതിത്തരമാ അഭ്യസ്യങ്ങൾ കൂടെ ഉണ്ട് സോ ഐസബുലു എൻ്റെ ടോപ്പിക് അതേ ബേച്ചിറ ബാരി സമുദായ പിന്നെ അന്തർ സാംസ്കൃതിക സംബന്ധം ചൊല്ലറങ്കത്തെ ഒരു ടോപ്പിക് കൂടെ സോ ഇതിലേക്ക് സംബന്ധപ്പെട്ടത് ഞങ്ങളൊട്ടിക്ക് മുണ്ടകും എൻ്റെ കാര്യക്രമത്തിൽ ഒരു ബിരുദർ കൂടെ ഉണ്ട് സോ ഇയാലെ ബണ്ട്വാല സർക്കാരി പദവി പൂർവ്വ കോളേജിലെ ഉപന്യാസക്ക് കൂടെ ഒക്കു ബാരി ലേഖക്ക് കൂടെ ഒക്കു അവർത്ത ചിന്തക്ക് കൂടെ ഒക്കു ഇയാലെ അബ്ദുൾ റസാഖ് അനന്താരി അയാളുടെ പിരിസത്തോട് കൂടെ എൻ്റെ ഈ ഒരു കാര്യക്രമത്തെ ആത്മീയമായിട്ട് സ്വാഗതാക്കിയുണ്ടല്ലേ അസ്സലാമു അലൈക്കും സാർ
1: വാലൈക്കും അസ്സലാം
0: എങ്ങനെയുള്ളത് സാർ ഈ ബാരി സമുദായത്തോ ഇതിഹാസത്തോ ബഗ്ഗെ ഞങ്ങൾ അവലോകിച്ചു പോയിട്ട് കണ്ടായെങ്കിൽ ഈ സാമാജികമായിട്ടിക്കോ ശൈക്ഷണികമായിട്ടോ സാഹിത്യമായിട്ടു കൂടെ എത്രമാ പെരവുന്ന ഒരു സമുദായം കൂടെ ആയിത്തിക്കര് ഇപ്പുറത്തേക്ക് ഓരോരോ ഹെജ്ജ ബേച്ചുകൊണ്ട് ഇപ്പുറത്തേക്ക് ബാരി സമുദായ സാഹിത്യമായിട്ടായിട്ടിക്കു സാമാജികമായിട്ടിക്കു ശൈക്ഷണികമായിട്ടും കൂടെ ഒരു തല്ലെ പ്രഗതി ഹൊന്തിയുണ്ടുണ്ട് സോ അത് ബേച്ചെങ്കത്ത് ഓരോരോ ഹെജ്ജര ബഗ്ഗെ നിങ്ങൾ ചിലരെങ്കിൽ എന്തൊരു ചിലരാണ് സാർ
1: ബാരി സമുദായ വിശേഷമായിട്ട് കർണാടകത്തിലുള്ള കരാവളി ഭാഗത്തിലും അതേപോലെ കേരളത്തെ ഉത്തരഭാഗത്തിലും ഈ ഒരു പ്രദേശത്തിൽ വിശേഷമായിട്ട് ചതുരിട്ടുള്ള എനിക്കത്തെ ഒരു ബാരി ഭാഷിക
0: സമുദായം
1: ധാർമ്മികമായിട്ട് മുസ്ലിം സമുദായമേ അങ്ങ് മുസ്ലിം സമുദായത്തെ ഉൽഗ ഈ ദേശത്തില് ഉർദു മാതൃഭാഷരെ ആൽമാറുള്ളാറ് നവായത്തി ചൊള്ളേനിക്കത്തെ ഭാഷരെ ആൽമാറുള്ളാറ് കന്നഡ മാതൃഭാഷരെ ആൽമാറുള്ളാറ് അങ്ങനെമേ വേറെ വേറെ രാജ്യത്തേക്ക് പോയപ്പോ അവിടുത്തെ ഒത്തുകൊടുത്തേനിക്കത്തെ ഭാഷരെ മുസ്ലിം സമുദായത്തെ ആൽമാറുള്ളാറ് ആയങ്ക ഈ കർണാടകത്തെ കരാവളി മലനാട് അതേപോലെ കേരളത്തെ ഈ ഉത്തര ഭാഗത്തിലുള്ള ആൽമാറ് ബാരി ഭാസ്യരെ പലക്കപറയുടെ തൊട്ടിട്ടു ഇത് ബാരി സമുദായ ചൊള്ളേനിക്കത്തെ ഒരു പേരിലുണ്ട് ഇവിടുത്തെ ഇതിഹാസ അത് ഞങ്ങളെ സുമാർ 1400 വർഷത്തെ മേലിലെ ഇതിഹാസം ഉണ്ട് ചെന്നിട്ടു ബാരി ഭാഷരെ ബാരി സംസ്കൃതിരെ അധ്യയനാക്കി എനിക്കത്തെ ബൗത്തേക്ക് ആൽമാർ ചെന്നുണ്ടുള്ളാറ് പിന്നെ അത് നേരും ഒക്കും എപ്പ ഈ കടലിന്റെ അപ്പുറത്തെ ഉള്ള എനിക്കത്തെ ആൽമാർ ഭാരതത്തേക്ക് വന്നിട്ട് കടലിന്റെ മൂലക്ക കേരള ഭാഗത്തേക്ക് വന്നേങ്ങ അകലെ മൂലക്ക ഈ കരാവളി ഭാഗത്തേക്ക് വന്നപ്പ ഊടത്തെ തുളു ആയിട്ടിക്കു ഊടത്തെ മലയാളം ആയിട്ടിക്കു അതോ ഊടത്തെ ഉർദുരെ കുറെ ശബ്ദങ്ങൾ ആയിട്ടിക്കു അറബിക്കരെ കുറെ പദങ്ങൾ ആയിട്ടിക്കു ഇതെല്ലാം സേരിട്ട് ഒരു പുതിയതായ ബാരി ചൊല്ലി എനിക്കത്തെ ഒരു ഭാഷരെ ഇവിടെ ഉണ്ടായിരുന്നു അതിനെ മുണ്ടിയോണ്ട് വന്ന എനിക്കത്തെ ഒരു വിശാലമായ സമുദായ ആയിട്ടിക്കര് ഈ ബാരി സമുദായ ചൊല്ലേത് അത് സുമാർ 1200, 1300, 1400 വർഷത്തെ മേലിന്റെ ഇതിഹാസമുള്ള എനിക്കത്തെ ഒരു വിശാലമായ ഒരു സമുദായ ആയിട്ടിക്കര്
0: ഓക്കെ ഖണ്ഡിതമായിട്ട് നോക്കുപോയിട്ട് എങ്കിൽ ബാരി ഭാഷയുടെ ബഗ്ഗെ അനേക സംശോധനങ്ങൾ കൂടെ ആയിരുന്നു ഇപ്പുറത്തേക്ക് സംശോധന എല്ലാം കൊറടിയായിരു ആയെങ്കിൽ അതിന്റെ ബഗ്ഗെ സംശോധന ആക്കുക ആൽമാരേ ഇല്ലാണ്ട് കൂടെ ചെല്ലാം ചൊമ്മലക്ക് ഉള്ളങ്കത്തെ ഒരു പ്രശ്നങ്ങൾ കൂടെ ബാരി ബഹാരി ചൊല്ലറങ്കത്തോ പേരിൽ വന്നര ബാര ചൊല്ലറങ്കത്തോ ഒരു പദത്തിൽ വന്നര ഇങ്ങനെ ബാരി പദത്തെ മൂലത്തെ ബഗ്ഗെ എത്രമാ ചരിത്ര കാരർമാർക്കും കൂടെ ഒരു തല്ലെ സഹമത കൂടെ ഉണ്ട് സോ എന്തൊരു ചിലാറ് സാർ
1: ഓക്കെ ഇത് നിങ്ങൾ കേട്ടേ പ്രശ്നെ കൊറേ ഈ ബാരി ഭാഷരെ സംസ്കൃതിയുടെ ബഗ്ഗെ അധ്യയന ആക്കിയെനിക്കത്തെ കൊറേ മേൽത്തേനിൽ ചർച്ചകളപ്പെട്ട എനിക്കത്തെ ഒരു വിഷയം അപ്പൊ ജണ്ട് അഭിപ്രായ മൂന്നാമത്തെ അഭിപ്രായം അവിടെ ഇത്രത്തോളം വന്നത് നാ കേട്ടിട്ടില്ല പിന്നെ കണ്ടിട്ടില്ലേ ജണ്ട് അഭിപ്രായം ചെന്നെ ഒന്ന് ബഹാർ ബഹാർ ചെന്നെങ്കിൽ അത് കടൽ ചൊല്ലേ എനിക്കത്തെ അർത്ഥത്തണ്ട എനിക്കത്തെ ആ ശബ്ദത്തെ തൊട്ടിട്ടു ಬ್ಯಾರಿ ಚೊಳ್ಳದು ಬಂದು ಟಿಕ್ಕು ಚೊಳ್ಳನಿಕೆ ತೋರ ಅಭಿಪ್ರಾಯ. ಜಂಡ ಮತ್ತದು ಉಡೆ ತುಳು ತುಳು ಮೂಲ ಎಂದ್ರೆ ಉಂಡ ಈ ರಾಯತ್ಲು ತುಳುನಾಡ್ಲು ಬ್ಯಾರಿ ಬೇರ ಆಕ್ರಾಣಿಕೆ ತಾಲ್ಮಾರು ಕಚ್ಚೋಡ ಆಕ್ರಾಣಿಕೆ ತಾಲ್ಮಾರು ಹಂಗ ಬ್ಯಾರಿಂಗ ಚೊಳ್ಳನಿಕೆ ತೆವರು ಪದ ಬಳಕೆ ಆಯ್ರ ಚೊಳ್ಳೆದು ಅವರು ಬಲಮಾಯ ಅಭಿಪ್ರಾಯ ಉಂಡು. ಅಪ್ಪ ನಂಗಲೆ ಹಿರಿಯ ಚಿಂತಕ ಮಾರು ಉದಾಹರಣೆಗೆ ಬಿ ಎಂ ಇಚ್ಚಲಂಗೋಡು ಮರ್ಹೂಮ್ ಇಚ್ಚಲಂಗೋಡು ಸಾಬ್ ಎಂದ್ರೆ ಉಂಡ ಅಯಲ್ ಎಲ್ದೇನಕ್ಕೆ ಬೂಕುರಂ ಕೂಡ ನಂಗೆ ಅಧ್ಯಯನ ಹಾಕ್ಯಪ್ಪ ಈ ಜಂಡ ಅಭಿಪ್ರಾಯತನ ಚೊಳ್ಳು ಅಯಲ್ ಬಾರಿ ಸ್ಪಷ್ಟಮಾಯಿಟ್ಟು ಅಯಲ್ ಬೂಕುಲು ಚೊಳ್ಳು ಇದು ಜಂಡು ಅಭಿಪ್ರಾಯ ಉಂಡು ಜಂಡು ಕೂಡ ಆಕ್ಸೆಪ್ಟೇಬಲ್ ಅದು ಇದೇ ಒಂದು ಚಂದ್ರ ನಂಗೆ ಕರೆಕ್ಟ್ ಆಯ್ತು ಅವ್ರ ಹಠ ಬುಡಿಕೆ ಬಿಸಿಲ್ಲ ಆಯಂಗ ಕೊರೆ ಚಿಂತಕ ಮಾರೆ ಅಭಿಪ್ರಾಯದ ಪ್ರಕಾರ ಅವ್ರ ಬಹುಮತ ಅದು ಬ್ಯಾರಿ ಚೊಳ್ಳೆದು ಬೇರ ಚೊಳ್ಳೆ ಶಬ್ದ ತೆಮೆ ಬಂದು ಟಿಕ್ಕು ಚೊಳ್ಳೆ ಅನಿಕೆತ್ತೂ ಕೂಡ ಅವರು ಏರೆ ತಾಲ್ಮಾರ ಅಭಿಪ್ರಾಯ ಉಂಡು ಚೆನ್ನಾಗಿ ಉಡ್ತೆ ಬ್ಯಾರ್ ದಿ ಬರೀ ಬ್ಯಾರಿ ಚೊಳ್ಳೆದಲ್ಲ ಪೆಂಡಿಂಗ್ ಅಲ್ಲೇ ಬ್ಯಾರ್ ದಿ ಚೊಂದು ಚೊಳ್ಳೆ ಅನಿಕೆತ್ತವರು ಶಬ್ದವು ಕೂಡ ಉಡೆ ಚೊಂಬೆ ಬಲಕಾಯ ಅಪ್ಪ ಬೇರ ಹಾಕೊಂಡಿದ್ದು ಅದು ಓಕೆ ಆದ್ರೆ ನಂಗೆ ಅಲ್ಲಗಳೇಗಾವಲ್ಲ ಈ ಸಮುದಾಯತ್ತೆ ಅವರು ಪ್ರಧಾನಮಯ ಕಸುಬಾಯಿಟ್ಟಿಕ್ಕು ಕಚ್ಚೋಡ ಚೊಳ್ಳೆದು ಎಲ್ಲ ಮೋತಲು ಎಲ್ಲ ಅದು ಚೆರಿಯದಾಯಿಟ್ಟಿಕ್ಕು ಬಿಲಿಯದಾಯಿಟ್ಟಿಕ್ಕು ಕಪ್ಪಲ್ಲು ಅಪ್ಪರ್ತೆ ಕಡಲ್ಡೆ ಇಪ್ಪರ್ತಕ್ಕೆ ಬಂದ್ರೆದು ಕೂಡ ಕಚ್ಚುವಡತ್ತೆ ಉದ್ದೇಶದಲ್ಲಿ. ಅಪ್ಪ ಆ ಅವ್ರ ಕಾರಣತ್ತಲಾಯ್ಟು ತುಳುರೆ ಆ ಮೂಲತ್ತೆ ಬೇರ ಅದು ಆಕ್ರಾಣಿಕೆ ತಂಗ ಬ್ಯಾರಿಂಗ ಚುಳ್ಳಿಕೆ ತೋರ್ ಶಬ್ದ ಬಂದ್ರೆ ಚುಳ್ಳೆದು ಅವ್ರಿಗೆ ಬಾರಿ ಗಟ್ಟಿಯಾಯ ಪಿನ್ನೆ ಬಲಮಾಯ ಅಭಿಪ್ರಾಯ ಟಿಕ್ರು. ಸೊ ಈ ರೂಪದಲ್ಲಿ ಚಿಂತಕ ಮಾರದು ಪಿನ್ನೆ ನಂಗ ಬೇರೆ ಬೇರೆ ರೂಪದಲ್ಲಿ ಕೋನತಲ್ಲಿ ಅಧ್ಯಯನ ಹಾಕಿಪ್ಪು ಕೂಡ ನಂಗೆ ಕಂಡು ಬಂಡಿಕೆತ್ತೆ ಇವರ ಅಭಿಪ್ರಾಯ ಉಂಡು ಅದು ಜಂಡು ಉಂಡು ಜಂಡರ ನಂಗೆ ನಿರಾಕರಣೆ ಹಾಕೋಗಾವಲ್ಲ ಹ್ಯಾಂಗ ಇದು ತಲ್ಲಿ ಬಲಮಾಯ ಅಭಿಪ್ರಾಯ ಟಿಕ್ರು ಚುಳ್ಳೆದು.
0: ಯಶೋತ್ರಗಳೇ ಕೇಟೊಂಡುಲ್ಲಾರು ಇದು ರೇಡಿ ಸಾರಂಗ್ 107.8 FM ಇದೇ ರಂಗ್ ರಂಗ್ರು ಜೀವನ ಮೈಕಲ್ ತಬಲಕ ಕಾರ್ಯಕ್ರಮತ್ತೆ ಪಾಡೋರ್ಕ ಎಲ್ಲರಿಗೂ ಸ್ವಾಗತ ಹಾಕೊಂಡು ಸ್ವಾದಪರಿಮ ಶ್ರೋತೃಗಳೇ ಇಂಡತ್ತೆ ಕಾರ್ಯಕ್ರಮದಲ್ಲಿ ನಂಗಳೊಟ್ಟಿಗೆ ಬ್ಯಾರಿ ಲೇಖಕ ಶಿಕ್ಷಕ ದೆಪಲಮೆ ಚಿಂತಕ ಇಟ್ಟುಲ್ಲು ಅಬ್ದುಲ್ ರಜಾಕ್ ಅನಂತಾಡಿ ಕೂಡ ಉಂಡು ನಂಗೆ ಬ್ಯಾರಿ ಸಮುದಾಯ ಪಿನ್ನ ಅಂತರ್ ಸಾಂಸ್ಕೃತಿಕ ಸಂಬಂಧ ಇದಕ್ಕೆ ಸಂಬಂಧಪಟ್ಟದ್ದು ಅನೇಕ ವಿಚಾರಂಗ ಕೂಡ ಅದರ ಬಿಸಿಯಂಗ ಕೂಡ ನಂಗೆ ಮುಂಡಿಯುಂಟು ಬಂದು ಹೊಂಟಿನ. ಸೊ ಅದ ಪಲಿಮೆ ಸರ್ ನಿಂಗನ್ನು ಕೂಡ ನಂಗೆ ಬ್ಯಾರಿ ಚೊಲ್ರೋ ಆ ಪದತ್ತು ಮೂಲತ ಬಗ್ಗೆ ನಂಗೆ ಪಲ್ಕವರ್ಣಿ ಉಂಟು ಬಂದ. ಸೊ ಅದ್ರಲ್ಲಿ ನಿಂಗೆ ಬ್ಯಾರಿ ಚೊಲ್ರದ್ದು ಬ್ಯಾರ ಚೊಲ್ರೋ ಅವರು ಪದತ್ತಲ್ಲಿ ಬಂದರೆ ಇಟ್ಟಿಕೊಂಡು ಚೊಲ್ರಂಗೆ ತರೋ ವಿಚಾರಂಗ ಕೂಡ ನಿಂಗೆ ಪ್ರಸ್ತಾಪ ಹಾಕ್ಯಾರ ಕೂಡ ಇತಿಹಾಸತೆ ಪರಿಗಣಿಸಿ ಅಂತ ಹೆಂಗು ಅವ್ರು 95% ಇರತ್ತರ ಬ್ಯಾರಿಂಗ ಕಚ್ಚೋಡತ್ತಲೇ ಇನ್ನಾರು ಕೂಡ ಉಲ್ಲೇಖಂಡು. ಸೊ ಇದರ ಬಗ್ಗೆ
1: ಇದು ನಗಲೆ ಮೂಲ ಕಸುಬುಂಟೆ ಚೊಲ್ಲ ಅದು ಕಚ್ಚೋಡ ಇನ್ನೆ ಕೃಷಿಲಿ ಕಾರ್ಮಿಕ ಮಾರಾಯ್ಟ್ ಸ್ವರಗಾರಾಯ್ಟ್ ಸ್ವರಾಕರಣಿಕೆತ್ತಿದೆ ಎಡಕಲು ಕೊಡಕಲು ಚಂದಿಟ್ಟು ಅವರು ಬಾರಿ ಜನಪ್ರಿಯಮಯ ಜೋಡಿ ಪದ ನಗಲೆ ಬ್ಯಾರಿ ಭಾಷೆಲ್ ಉಂಡು ಎಡಕಲು ಕೊಡಕಲ್ ಅದು ನಗಲೆ ಈ ಸಂಸ್ಕೃತಿರಿ ಅವರು ಪ್ರತಿಬಿಂಬತ್ತೆ ಅವ್ರ ಪದ ಅದು ಎಡಕಲು ಕೊಡಕಲು ಚಂದಿ ಈ ಸಮುದಾಯ ಎತ್ರಮ ವರ್ಷತ್ವಲ್ಲ ಎತ್ರಮ ಶತಮಾನದ ಕಾಲ ಬೇರೆ ಬೇರೆ ವರ್ಗತ್ತೆ ಕೃಷಿ ಉಲ್ಲೆನಿಕೆತ್ತೆ ಭೂಮಿ ಉಲ್ಲೆನಿಕೆತ್ತೆ ಆಲ್ಮಾರೊಟ್ಟಿಗೆ ನೈಚಿಟ್ಟು ಬೇರ್ಪುರ ಎಡ್ತಿಟ್ಟು ಅಂಗನೆ ಮೆಹನತ್ ಬಂದಿಟ್ಟು ತಂಡೆ ಪಸಿರೆ ತಣಿಚೆನಿಕೆತ್ತೆ ಅವರು ಸಮುದಾಯ ಅರ್ಥಾತ್ ಈ ಸಮುದಾಯತ್ಗೆ ಅವರು ಪೇರ್ಲು ಚೊಲ್ಲೋನು ಚೊಂದಂಗ ಅವ್ರು ಶ್ರಮಜೀವಿ ಅಂತ ನಂಗೆ ಕನ್ನಡದಲ್ಲಿ ಚೊಲ್ಲ ಶ್ರಮಜೀವಿ ಚೊಳ್ಳೆ ಅವ್ರ ಪದ ಎಂದ್ರೆ ನಂಗೆ ಬಳಕೆ ಆಕ್ರಮ ಅದು ಈ ಬ್ಯಾರಿ ಸಮುದಾಯತ್ಗೆ ಬಾರಿ ಸೂಟ ಎನಿಕೆತ್ತೆ ಅವ್ರು ಪದ ಇಟ್ಟಿಕ್ರು ಶ್ರಮ ಅದು ಬ್ಯಾರಿ ಸಮುದಾಯತ್ತೆ ಅವರು ಮೆಹನತ್ ಅಂತಂದ್ರೆ ನಂಗೆ ಚಂದಮನ್ನ ಅದು ಹಂಗಲೆ ಬದುಕುರೇ ಅವಿಭಾಜ್ಯಮಯ ಅಂಗಮಾಯಿಟ್ಟುಂಡು ಜೀವನತ್ತೆ ಅವಿಭಾಜ್ಯಮಯ ಅಂಗ ಅದರೊಟ್ಟಿಗೆ ಕಚ್ಚೋಡ ಕಚ್ಚೋಡ ಚಂದಂಗೆ ಭಾರಿ ತಳಮಟ್ಟತ್ತೆ ಅದು ಬೀದಿಲಿ ಬೀದಿ ಬದಿ ವ್ಯಾಪಾರಸ್ಥರುಂಟು ನಂಗೆ ಎಂದ್ರೆ ಚೊಳ್ಳಮ್ಮ ಹಂಗಂತೆ ಕಚ್ಚೋಡತ್ತೆ ತೊಡ್ಡುಟ್ಟು ವಲಸೆ ವ್ಯಾಪಾರ ಅಂಟು ಒಂದು ವಲಸೆ ವ್ಯಾಪಾರ ಚಂದ ಇಂಡು ಊಡ ಕಚ್ಚೋಡ ಹಾಕ್ರ ಹಂಗ ಏನೋ ರಾಯತ್ರ ಪೋಯಿಟ್ಟು ಕಚ್ಚೋಡ ಒಟ್ಟು ಎತ್ರಮ ದೂರತ್ತಿಗೆ ಕಿಲೋಮೀಟರ್ 100 kilometers ದೂರತ್ತಿಗೆ ಪೋಯಿಟ್ಟು ಕೂಡ ಏದವರು ಉರುಸ ಅವ್ರ ಉತ್ಸವಮ ಎಂದ್ರೆ ಉಂಡ ಹಂಗಂತೆ ಜಾಗಿಲು ಕೂಡ ಪೋಯಿಟ್ಟು ಪೊರ್ತೊಂಡು ಪೋಯಿಟ್ಟು ಕಚ್ಚೋಡ ಹಾಕಿಟ್ಟು ಮೆಹನತ್ ಬಂಡಣಿಕೆತ್ತೆ ಅವರು ಸಮುದಾಯ ಇಟ್ಟಿಕ್ರು ಈ ಬ್ಯಾರಿ ಸಮುದಾಯ. ಅಪ್ಪ ಬೇರ ತುಳುಡೆ ಬೇರ ಅಥವಾ ನಂಗಲೆ ಬ್ಯಾರಿರೆ ಕಚ್ಚೋಡ ಅಥವಾ ಬಾಣ್ಯ ಅಥವಾ ಕನ್ನಡತೆ ನಂಗಲ್ಲ ವ್ಯಾಪಾರ ಅದು ಈ ಬ್ಯಾರಿ ಸಮುದಾಯತ್ತೆ ಜೀವನತ್ತೆ ಪ್ರತ್ಯೇಕ ಹಾಕೋಗು ಸಾಧ್ಯ ಇಲ್ಲ ತನಿಖೆತ್ತೆ ಅವರು ಆಗಲೇ ಜೀವನ ನಿರ್ವಹಣೆ ಅವರು ಪ್ರಧಾನಮಯ
0: ಅಂಗೈಟಿಕ್ಟ್
1: ಈ ಸಮುದಾಯತ್ತೆ ಶ್ರಮಜೀವಿ ಸಮುದಾಯ ಚೊಂದಂಗೂ ಕೂಡ ಬಾರಿ ನಲ್ಲದೇ ಅವರು ಅರ್ಥ ಬಂಡಣಿಕೆತ್ತೆ ಅವರು ಪದ ಇಟ್ಟಿಕ್ರು.
0: ಓಕೆ ಬಾರಿ ಅವರು ನಲ್ಲ ರೂಪದಲ್ಲೂ ಕೂಡ ಆದರೆ ವಿಚಾರಂಗ ಕೂಡ ಚೆನ್ನಾರೆ. ಸೊ ಅದೇ ಫಲ ಮೇಲೆ ನೋಕೋ ಪಾಯಿಂಟ್ ಕರೆಂಟ ಹೆಂಗೆ ಬ್ಯಾರಿಂಗಲ್ಲಿ ಕುರಿಯ ಕೃಷಿ ಪದ್ಧತಿಗೆ ಸಂಬಂಧಪಟ್ಟದ್ದು ನೋಕರೆಂಟ ಹೆಂಗೆ ಹಂಗಲೆ ಜನಜೀವನ ಕೂಡ ಅದೇ ರೂಪದಲ್ಲಿ ನಿಂತು ಕೃಷಿಗೂ ಹಂಗೆ ಕೊರ್ತೊಂಟಿಂದಂಕೆ ಪ್ರಾಮುಖ್ಯತೆ ಕೂಡ ಬಹಳ
2: ஒரு மெச்சுகை ஆயிட்டு ஆ சந்தர்ப்பத்தில். பட் இப்பத்துக்கு ஆ கிருஷி பத்திரத்தில் விமுகராயிட்டுள்ளாரா சொல்றேன் கேத்த ஒரு விசாரங்க கூட.
1: கண்டிப்பா இது பாரி நல்லதாய ஒரு நீங்களே சோத்யம் நீங்க பேரி சமுதாயத்துக்கும் கிருஷிக்கும் நல்லதாய ஒரு சம்பந்தம் ஏறத்தே பேரி சமுதாயத்தால் மாறல பூமி இல்ல இது வாஸ்தவிகா நாங்க பூமிரே பூமாலிக்கமார் ஆயிட்டில்ல ஆயங்க பூமாலிக்கமார் ஆர் ஆயிட்டின்னார விட நாங்கள சகோதர சமுதாயத்தை ஆள்மாறு அங்கலொட்டிகே குஞ்சுக்கு குஞ்சு கொடுத்துட்டு நைச்சனிக்கத்தை ஒரு சமுதாயம் ஈ பேரி சமுதாயம் எங்கன்னா சொன்னீங்க நீங்க கேட்டுட்டு ஒரு கண்டைந்து ஒரு காலத்துல இவட கண்டைந்து ஆ கண்டைக்கும்பா நாங்களே ஒரு காலத்தை ஹிரிய பெண்ணிங்க கூட நாங்களே அஜிமாராயிட்டிக்கோ உமமாராயிட்டிக்கோ ஆ ஹிரிய பெண்ணிங்க அங்க ஆ கண்டத்தில் போயிட்டு நைச்சோண்டி நினைக்கிறது ஆள்மாரு அது ஒரு அரசியர்கா ஒரு பாவு நெல்லுக்கு பிரத்தியாயிட்டு அங்க நைச்சோண்டி நினைக்கிறது ஒரு காலகட்ட உடையுது நாங்களே ஹிரிய எத்திரமோ ஆள்மாறு இன்று மறிச்சு போய் நினைக்கிறது ஆள்மாறு கூட நாங்களே சகோதர சமுதாயத்தை ஆள்மாற கண்டத்திலும் அங்கே கிருஷி சட்டுவட்டிக்கல நைச்சோண்டித்த ஆள்மாறு இன்னும் விசுவாசத்தை ஆள்மாறு இதுக்கு பாரி ஒரு இத்தியாசத்தை புட்டத்தை நாங்க நோக்கிங்கு நாங்க ஓதி கொண்டு போயங்க இங்கே குறைய நல்ல நல்ல சித்திரனை கிட்டுரு ராணி அப்பக்கரே சரித்திரை நாங்க ஓதியங்கு ராணி அப்பக்கரே அரமனரே சுத்துமுத்துலு ஐமா தேங்கரை தேங்கரை கச்சோடாக்கி ஒண்டிந்து தோணில் ஐமா பருத்து ராயத்துக்கு துரைச்சிட்டு தேங்கரை துரைச்சிட்டு கச்சோட தாக்கி ஒண்டிந்து கடத்தி ஒண்டிந்து அப்ப ஐமாக்கு பலகை பண்ட மாறே போல இடத்துக்கும் பலத்துக்கும் விசுவாசத்தால் மாறாயிட்டு இத்தனைமா பேரிங் ஐமரே அரமனிலும் சேனிலும் சொராக்கி கொண்டிருந்தார் பாரி விசுவாசம் அப்ப ஐமரே சரித்திரம் நாங்க ஓதியப்பா ஐமரே பண்ட மாறாயிட்டும் சைனிக மாறாயிட்டிக்கும் அங்கே கிருஷியில் தொடக்கி அன்னைக்கு தால் மாறாயிட்டிக்கும் குறைய சும்மா பேரிங்கில பேரெல்லாம் நாங்க கேக்குறது அப்ப நாங்க கிருஷிரே மாலிக் பூமாலிக்க மாறாயிட்டின்னு கொரோடினேங்கும் கிருஷியில ஒட்டிக்கே நேர நேர சம்பந்தம் எனக்கே தால் மாறு அத்தவா எனொரு ரூபத்துல நோக்கிங்க கிருஷி ஆர் ஆக்கிறரா ஆ மனுஷரை முட்டை போயிட்டு அவனு எந்த பெலஞ்சிரா அது பால் ஆயிட்டிக்கும் தேங்காய்ட்டிக்கும் மாங்காய்ட்டிக்கும் பாலட இலை ஆயிட்டிக்கும் நெல் ஆயிட்டிக்கும் அதுவும் இப்பத்துக்கு இப்பறத்துக்கு அடக்கே அடக்கே சொல்லி பாரி ஒரு இத்தியாச உள்ள எனக்கு இப்பறத்துக்கு நாங்கள் பண்ணிரு அதிர ஆயிட்டிக்கும் இண்டு எடுத்துண்டு உள்ளாரு அது பேரி சமுதாயம் அதிர கொடுத்துண்டு உள்ளாரு பேரி சமுதாயம் ஆ விசுவாசம் கச்சோட சொன்னீங்க விசுவாசம் பிராமணிக்கத்தை அது இந்த சபுலு எத்திரமா ஆள்மாறு கண்டத்தையும் தோட்டத்தையும் அவன் வசத்துக்கு புட்டு போய் அணிக்க எத்திரமா உதாரணம் இண்டும் கூட அல்லிலுண்டா பேரிக்கு கொடுத்தீங்க அவனு சந்தத்தரை நோக்குவான் துரோக ஆக்கல எனக்கு மோச ஆக்கல சொல்லி அணிக்கத்தை அவர் பிராமணிக்க நிஷ்டை உண்டல்லே அது இந்நிலத்துல துளுநாடுற நிலத்துல பாரி சதமானத்தை முன்னொல்லி பிறமே பந்துரு அங்கத்த நிஷ்டாவந்த சமுதாய ஆயிட்டின் பேரி சமுதாயம் அப்பா நாங்களே சகோதர சமுதாயத்துக்கும் பேரி சமுதாயத்துக்கும் துளுவருக்கும் பேரிங்கும் எடுக்கல் கொடுக்கல் சொம்மைத்து அது இல்லன்ட்டே ஜீவனமே இல்லை அது இல்லைங்கு ஜீவன சக்கர அது ஒரு கெரவும் கூட முன்னல் போகும் சாத்திய இல்ல சொல்ல எனக்கு ஒரு அவஸ்தை நாங்கள் லீந்து அது இப்போல உண்டு என் முந்தலும் கூட இக்கணும்
2: ஓகே ஒரு காலர் கூட உண்டு ஆரண்டு கேக்குவ ஹலோ
3: ஹலோ
2: ஹலோ
3: நான் வேணூர் எச் முகமது எனக்கு
2: வேணூர் எச் முகமது சார் சொல்லுரு
3: தார்மிக வித்யாபியாசம் மாத்திர இது லௌகிக வித்யாபியாசத்துக்கு அப்பாங்க சிந்தனை ஆக்கிட்டு
1: ஒரு சந்தத்தை வேணூர் பாகத்தே ஸ்ரோத்ரு பாரி சந்தத்தை ஜெண்டு சோத்யத்தை கேட்டு சோத்யத்துக்கு நான் அபிநந்தனை ஆக்கியுள்ள தாரிஃப் ஆக்கியுள்ள எந்திர பிசை சுருக்கு கேட்டது கேட்ட பிரச்சனை எந்திர சொன்னீங்க இல்லை நாங்கள் ஈ சிக்ஷணத்துக்கு மகத்துவம் கொடுத்துட்டுலே சொன்னிட்டு ஒன்றும் நாங்கள் கண்டித்தா அது ஒக்கு தெல்லு பாரி சமய கழிஞ்சிட்டு நாங்கள் ஈ சிக்ஷணத்துக்கு மகத்துவம் கொடுத்தே அது பரீ பேரி சமுதாயம்ட்டு மாத்திரம் அல்ல உட பேரே பேரே நாங்கள் சகோதர சமுதாய ஈ ஒப்ரெஸ்டு கிளாஸ் அண்ட் டிப்ரெஸ்டு கிளாஸ்ன்ட்டு நாங்கள் இங்கிலீஷில் சொல்லலாம் துளித்தக்கே உலகாதான் ಮತ್ತು ಶೋಷಣೆಗೆ ಒಳಗಾದ ಸಮುದಾಯ ಅಂತ ಅಂದ್ರೆ ಇಂಡ ಹಂಗ ಎಲ್ಲಾರೇ ಮಸಾಲೆವು ಬ್ಯಾರಿಂಗಲೆ ಮಸಾಲೆವು ಒಂದೇ ಐಟಿ ಅಪ್ಪ ಹಂಗ ಎಲ್ಲಾರು ಕೂಡ ಈ ಶಿಕ್ಷಣತ್ಗೆ ಬಾರಿ ಲೇಟ್ ಐಟಿ ಮಹತ್ವ ಕೊಡ್ತೀರಿ ಅಪ್ಪ ಹಂಗ ಇಲ್ಲಾಂಟ್ ಚೊಲ್ಲೋಗಿಲ್ಲ ನಂಗ 1888 ಮತ್ತೆ ಇಸವಿಲೆ ಪರನೇನಿಕೆತ್ತೆ ನವಂಬರ್ 12 ಪರನೇನಿಕೆತ್ತೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ನವಂಬರ್ 11 ಪರನೇನಿಕೆತ್ತೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಬಹುಭಾಷಾ ಪಂಡಿತ ಇಟ್ಟಿಂತ ಬಾರಿ ಪಡಿಪುರ ಪಡಿಚಾನಿಕೆತ್ತೆ ಅಲ್ಲ ಇಟ್ಟಿಂತ ಅಪ್ಪ ಸ್ವಾತಂತ್ರ್ಯ ಪೂರ್ವತ ಇತಿಹಾಸದಲ್ಲೂ ಚೊಮ್ಮೆ ಅಲ್ಮಾರ್ ಈ ದೇಶದಲ್ಲಿ ಮಸ್ತ್ ವಿದ್ಯಾಭ್ಯಾಸ ಇಡ್ತೆ ಅಲ್ಮಾರ್ ಇನ್ನಾರ ಸಂಖ್ಯೆ ಕೊರಡಿಂತ ಅದು ಸರ್ ಸೈಯದ್ ಮೊಹಮ್ಮದ್ ಅಹಮದ್ ಖಾನ್ ಚೊಳ್ಳೆನಿಕೆ ತಾಲು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಸ್ಥಾಪನೆ ಹಾಕೋ ಮೆಹನತ್ ಬಂದೆನಿಕೆತ್ತೆ ಪಿನ್ನ ಅಲ್ಲಿಗೆ ಆ ಕಾಲದಲ್ಲಿ ಕುಂಜಿ ಕೊಡ್ತೇನಿಕೆತ್ತೆ ಕೊರೆ ಅಲ್ಮಾರ್ ಹಂಗಲ್ಲ ವಿದ್ವತ್ರ ನೋಕೊಂಬ ನಂಗ ಹಂಗಲ್ಲ ಎದುರ್ಲು ಎಂದೂ ಅಲ್ಲ 20 ಈ ಕಾಲದಲ್ಲಿ ಬಾರಿ ನಂಗ ನೆಲಮಟ್ಟದಲ್ಲಿ ಉಲ್ಲಾಸ ಅಲ್ಲ ಚೆನ್ನ ಅತ್ರ ಭಾಷೆ ಪಡಿಚಂಗ ಇಟ್ಟಿತ್ತು ಅತ್ರ ವಿದ್ವತ್ ಹಂಗಲ್ಲಿಂತ ಅಪ್ಪ ಈವರ ಕಾರಣದಿಂದ ನಂಗಲೇ ಪಡಿಪುರಾಣ ಮುಖ್ಯ ಪಸಿ ಐಟಿಕ್ರಿ ನಂಗಲೇ ವೇಣೂರ್ರೆ ಆ ಸಹೋದರ ಕೇಟುಂಡು ನಾನು ಬೇರ್ಚಿಕ್ರೆ ಮನಸಮಾರೆ ಸುರುತೆ ಆದ್ಯತೆ ಐಟಿಕ್ರೆ ಅದು ಪಸಿ ಪಸಿ ತಣಿಕ್ರೆ ಇದು ಅಪ್ಪ ಪಸಿರೆ ಮುನ್ನೊಲ್ಲು ಏ ಪಡಿಪು ತಲೆಕ ಪೋಂಡ ಅದು ಇಪ್ಪ ಹೆಂಗ ಅವ್ರು ಪಡಿಚೆನಿಕೆತ್ತೆ ಪಡಿಪು ಪಡಿಕೊಂಬ ಆ ಕಿಡಾವ್ರೆ ಬಯರ್ ಪಸಿ ಇಕ್ಕೋಗ್ತೀರಾ ಅಣ್ಚೊಳ್ಳೆ ಅನ್ಕೆತ್ತೆ ಸಿದ್ಧಾಂತ ಉಂಟು ಅಪ್ಪ ಅವನಿಗೆ ಪಸಿ ಫಸ್ಟ್ ಅದು ತಣಿಜಲ್ಪಿನ ಅವನಿಗೆ ಪಡಿಪು ಅಪ್ಪ ಅಂಡತೆ ಕಾಲದಲ್ಲಿ ಅವಂಡೆ ಬಯರ್ ನೊರಕ್ಕಲ್ಲಿ ಬಾರಿ ಬಿಲಿ ಪ್ರಧಾನಮಯ ಉದ್ದೇಶ ಸಂದರ್ಭದಲ್ಲಿ ಹಂಗ ಪಡಿಪುಗೆ ಗಮನ ಕೊಡ್ತಿಲ್ಲ ಅಂತ ಇಪ್ಪ ನಂಗೆ ಅವ್ರು ಜಂಡಾಯ ರೈಸುವಲ್ಲಿ ಪಿನ್ನೆ ಮಸ್ತ್ ಅಭಿವೃದ್ಧಿ ಆಗಿರಿ ಮಸ್ತ್ ಆಲ್ಮಾರ್ ಮುನ್ನಲ್ಲಿ ಬಂದುಳ್ಳಾರ ಎಲ್ಲಾ ಕ್ಷೇತ್ರದಲ್ಲೂ ಮೇಲುಗೈ ಎಡ್ತುಂಡುಲ್ಲಾರ ಅದಕ್ಕೆ ನಂಗೆ ಅಭಿನಂದನೆ ಹಾಕರ ಅಪ್ಪ
2: ಭಾಗದಲ್ಲಿ ನೋಕು ಪಾಯಿಂಟ್ ಕನ್ನಡ ಸಮುದಾಯದಲ್ಲಿ ಅವ್ರ ಕ್ರಾಂತಿಕಾರಿಕ ಬೆಳವಣಿಗೆ ಚಂದಂಟೆ ಅದು ಶಿಕ್ಷಣದಲ್ಲಿ
1: ಖಂಡಿತ ಆಯ್ಕೊಂಡು ನಂಗೆ ಆದ್ರೆ ಬೇರೆ ಬೇರೆ ರೂಪದಲ್ಲಿ ನಂಗೆ ನೋಕೊಂಡಲ್ಲ ಅದು ಏನು ನಂಗಲ್ಲಿ ಮೇಲೆ ಬೆಲೆಯ ಜಿಮ್ಮೆದಾರಿ ನಂಗಲ್ಲಿ ಮೇಲೆ ಉಂಡು ಎಂದ್ರೆ ಆ ಮಕ್ಕಲ್ಲ ಏನು ಕೂಡ ಇಪ್ಪ 28 SSLC ಎಕ್ಸಾಮ್ ಬಂದು ನೋಡು 4 ತಿಂಗಳ ಸ್ವಲ್ಪಿನ್ನೆ ಈ ಸಮುದಾಯತ್ತೆ ಚೊಮ್ಮೆ ಕೊರೆ ಲಾ ಕಾಲ್ಮಾರ್ ಮಕ್ಕ ಎಲ್ದೊಂಡುಲ್ಲಾರ ಊಡೆ ಬ್ಯಾರಿ ಸಮುದಾಯತ್ತದ ಕೊರ 1000 5000 ಮೇಲೆ ಮಕ್ಕ ಎಲ್ದೋಗುಲ್ಲಾರ ಹಂಗಾಗಿ ಎಲ್ಲರಿಗೂ ನಾನು ಇದ್ರೆ ಅವರು ಅವಕಾಶತೆ ಬೆಳೆಸಿಟ್ಟು ಆ ಮಕ್ಕಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ನಾನು ಚಂದೊಂದ್ರಲ್ಲಿ ಹಂಗ ಅವ್ರು ಕಿಡಾವ್ ಎಂಡು ಪಡಿಪು ಚಂದಂಗೆ ಅದು SSLC ಪಾಸ್ ಆವನು ಎಲ್ಪಿನ PUC ಪಾಸ್ ಆವನು ಡಿಗ್ರಿ ಹಾಕೋನು ಮಾಸ್ಟರ್ ಡಿಗ್ರಿ ಹಾಕ ಅಥವಾ ಬೇರೆ ಬೇರೆ ಕೋರ್ಸ್ ಹಾಕ ಬೇರೆ ಬೇರೆ ನಮೂನ್ತೆ ಪಡಿಪುಂಡು ಏ ರೂಪತ್ತೆ ಪಡಿಪು ನಂಗಾಗಿ ಆಸಕ್ತಿ ಉಂಟು ಅದಕ್ಕೆ ಮುನ್ನೂರ್ಲು ಬರ್ನ ಬೇನೈತರ ಅವಕಾಶ ಉಂಟು ಜಂಡ ಮತ್ತೆ ಚೋದ್ಯ ಅಲ್ಲಿ ಕೇಟೇನಿಕೆತ್ತೆ ಕೃಷಿಗೆ ನಂಗೆ ಮಹತ್ವ ಕೊಡ್ತಿಲ್ಲ ಅದು ಇಲ್ಲ ಅಂತಲ್ಲ ಅದು ಅಲ್ಲಿ ಚೋದ್ಯ ನಲ್ಲದೆ ಕೃಷಿ ನಂಗ ಅಲ್ಲಿ ಭೂಮಿ ಇಲ್ಲ ಅಂತವ್ರು ಕಾಲತ್ ಭೂಮಿ ಚೊಡ್ಡದಿಲ್ಲ ನಂಗ ಬಾರಿ ತಳಮಟ್ಟದಲ್ಲಿ ಏನಕ್ಕೆ ವರ್ಗ ಎದ್ಕೊಂಡು ಭೂಮಿ ಬಾರಿ ಕೊರಡಿ ಇಲ್ಲ ಅಂತ ಅಂತಲ್ಲ ಕೊರೆ ಅಲ್ಮಾರ್ಲಿ ಇಂತು ಭೂ ಮಾಲೀಕ ಆಯ್ತಿನ್ನಾರ ಲ್ಯಾಂಡ್ ಲಾರ್ಡ್ ಆಯ್ತಿನ್ನಾರ ಬಾರಿ ಕೊರಡಿ ನೂರ್ಲು ಒನ್ನ ಜಂಡ ಅಂಜಾತ್ರೆ ಏರತ್ತೆ ಅಲ್ಮಾರಲ್ಲ ಬಾರಿ ಪೆರೋಯಿನ್ನಾರ ಅಪ್ಪ ನಂಗ ಕೂಲಿ ಕಾರ್ಮಿಕ ಮಾರಾಯ್ತಿನ್ನ ಕೃಷಿ ಕಾರ್ಮಿಕ ಮಾರಾಯ್ತಿನ್ನ ಇನ್ನು ಕೃಷಿರೆ ಉತ್ಪನ್ನ ಎಂದ್ರೆ ಉಂಡು ಆದ್ರೆ ಎಡ್ಕೊಲು ಕೊಡ್ಕೊಲು ನಾನು ಪಡಿಸೋನಲ್ಲ ಕಚ್ಚೋಡತ್ಲ ನಂಗ ತೊಡಗಿಂದುಕೊಂಡು ನಂಗ ಕೃಷಿಲಿ ಆಸಕ್ತಿ ನೇರ ಮೈಟದ್ರೆ ಬೆಳೆಯೋಗ ಆಸಕ್ತಿ ಕೊಡ್ತೆ ಕೊರೋಡಿ ಆದ್ರೆ ಕಚ್ಚೋಡತ್ಗೆ ನಂಗೆ ಆಸಕ್ತಿ ಕೊಡ್ತೊಂಡು ಬಂದ ಹಂಗ ಕೃಷಿಲಿ ಇಪ್ಪು ಕೂಡ ಆರು ಕೃಷಿರೆ ನಂಬಿರನ ಅವಂಡೆ ಕೃಷಿ ಕೈ ಬಿಟ್ಟುಟ್ಲೆ ಅಂತ ಅವ್ರು ಪಲಕ್ಕೊಂಡು ಕೃಷಿರೆ ಆರೆಲ್ಲ ನಂಬಿರನ ಅವಂಡೆ ಕೃಷಿ ಕೈ ಬಿಡ್ಲೆ ಅವ್ರ ಕಾಲದಲ್ಲಿ ನಂಗೆ ಅದ್ರಲ್ಲಿ ದೋಷತ್ತಿದ ಬೇರೆ ರೂಪತ್ತಿದ ವ್ಯವಹಾರ ಇಕ್ಕಿಲ್ಲ ಬಾರಿ ಶುದ್ಧಮಯವರು ಅವಂಡೆ ನೈಪೈಟಿ ಏನಾ ಹೆಂಗು ಇಪ್ಪ ಕಾಲ ಮೀರ್ರಿ ಕಾಲ ಮಿಂಜಿರಿ ಭೂಮಿ ಇಲ್ಲ ಕೃಷಿರೆ ಆಲ್ಮಾರ್ ನಗರ ಪ್ರದೇಶಕ್ಕೆ ಬಂದೊಂಡುಲ್ಲಾರ್ರಿ ಭೂಮಿರೆ ಕೊರತೆ ಉಂಡು ವಾಡೆ ಆಕ್ರೆ ಚೊಳ್ಳಿ ಅನ್ಕಿಂತ ಚೋದ್ಯ ಉಂಡು ಆ ಹೆಂಗು ಆವದಿಲ್ಲ ಅವನಿಗೂ ಇನ್ನು ಕೂಡ ಹಾಕೋ ಅವಕಾಶ
2: ಅವಕಾಶ
1: ಖಂಡಿತ ಉಂಟು ಸರ್ಕಾರ ಕೂಡ ಬಾರಿ ಬೆಂಬಲ ಹಾಕೊಂಡು ವಿವಿಧ ಯೋಜನೆ ಉಂಡು ಅದ್ರ ಬಳಸಿಟ್ಟು ಅವನಿಗೆ ಹಾಕೋ ಅವಕಾಶ ಖಂಡಿತ ಉಂಡು
2: ಓಕೆ ಖಂಡಿತ ಮಾಹಿತಿ ಪಾಲ್ ವಿಲೇನಿ ಪಲಕತ್ತಲ್ಲಿ ನಾನು ಗಮನಿಸಿ ಎಂದ್ರೆ ಚಂದ್ರಕಂತೆ ಈ ತುಳುವ ಮಾರಲು ಬ್ಯಾರಿಂಗ್ ಅಲ್ಲಿ ಅವರು ಕೊಂಡುಕೊಳ್ಳುವಿಕೆ ಇದು ಉಂಟು

0: ಸರ್ವರಿಗೂ ಸರ್ಕಾರಿ ಶಾಲೆ ಅಲ್ಲಿ ಸೌಹಾರ್ದತೆ ಇತ್ತು. ಬೇರೆ ಬೇರೆ ರೀತಿಯಿಂದ ಅಂತದ್ದೊಂದು ಒಳ್ಳೆ ವ್ಯವಸ್ಥೆ ಒಳ್ಳೇದಿತ್ತು. ಇವತ್ತು ಬದಲಾಗಿದೆ ಮತ್ತು ಈಗ ಕೂಡ ಇನ್ನು ಕೂಡ ಆ ರೀತಿಯ ಸರ್ಕಾರಿ ಶಾಲೆ ಸರ್ವರಿಗೂ ಅಂತ ಹೇಳಿ ಬಂದ್ರೆ ಸರಿ ಆಗ್ಬಹುದಾ? ಕೆಲವೊಂದು ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ. ಸರ್ಕಾರಿ ಶಾಲೆ ಹೆಚ್ಚಿನ 90% ಸರ್ಕಾರಿ ಶಾಲೆ ಇದೆ ಈಗ ಕೂಡ ಹೊಸತಾಗಿ ಓಪನ್ ಆಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾನು ರೇಡಿಯೋದಲ್ಲಿ ಕೇಳ್ತೇನೆ ನಿಮ್ಮ ಉತ್ತರವನ್ನು.
1: ಧನ್ಯವಾದಗಳು.
2: ಸರಿ ಸರ್, ಜಯಪ್ರಕಾಶ್ ಅವರೇ, ನಿಮ್ಮ ಪ್ರಶ್ನೆಗಳು ಬಾರಿ ಕಾಳಜಿಯಿಂದ ಕೂಡಿರ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ನಾನು ಬ್ಯಾರಿ ಭಾಷೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ನಿರೂಪಕರ ಅನುಮತಿಯನ್ನು ಪಡ್ಕೊಂಡು ಅವರಿಗೆ ಕನ್ನಡದಲ್ಲಿ ನಾನು ಉತ್ತರಿಸಬಹುದು.
1: ಸರಿ,
2: ಅವರು ಹೇಳಿದಂಥ ಪ್ರಶ್ನೆ ಬಾರಿ ಕಾಳಜಿ ಮತ್ತು ಗಂಭೀರವಾದ್ದು. ಸರ್ಕಾರಿ ಶಾಲೆಗಳು ಅಂತ ಹೇಳಿದರೆ ಅದೊಂದು ಆಡುಂಬೋಲ ಅಂತೇಳಿ ಕರಿತೇವೆ ನಾವು. ಸರ್ಕಾರಿ ಶಾಲೆಗಳಿಗೆ ಅದರದೇ ಆದಂಥ ಇತಿಹಾಸ ಮತ್ತು ಸಾಮರಸ್ಯದ ಒಂದು ದೊಡ್ಡ ಪರಂಪರೆ ಸರ್ಕಾರಿ ಶಾಲೆಗಳಿಂದ ನಡ್ಕೊಂಡು ಬಂದಿದೆ. ನಮ್ಮಂಥ ಬಡವರು, ಜನಸಾಮಾನ್ಯರು ಎಲ್ಲರಿಗೂ ಕೂಡ ಅಕ್ಷರಾಭ್ಯಾಸವನ್ನು ಅವರ ಎದೆಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ವಿದ್ಯಾಕೇಂದ್ರಗಳು ಅಂತ ಹೇಳಿದರೆ ಅದು ಸರ್ಕಾರಿ ಶಾಲೆಗಳು. ಅವರು ಹೇಳಿದ ಹಾಗೆ ಅದು ಉಳಿಬೇಕು ಮತ್ತು ಅದು ಬೆಳಿಬೇಕಾಗ್ತದೆ. ಆದರೆ ಅದು ಯಾರಿಂದ ಅಂತ ಹೇಳುವಂಥ ಪ್ರಶ್ನೆ. ನಮ್ಮಂಥವರಿಂದಲೇ ಅದು ಉಳಿಬೇಕಾಗ್ತದೆ. ಅದು ಯಾವತ್ತು ಅಳಿದು ಹೋಗ್ತದೆ ಆಗ ನಮ್ಮ ದೊಡ್ಡದಾದಂಥ ಒಂದು ಪರಂಪರೆಗೆ ದೊಡ್ಡ ಪೆಟ್ಟು ಬಿದ್ದ ಹಾಗೆ ಆಗ್ತದೆ. ಬಹುಶಃ ನಾವು ಆ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಗುಣಮಟ್ಟನೂ ಕೂಡ ಉತ್ತಮವಾಗಿ ಇದೆ. ಎಲ್ಲ ಶಾಲೆಗಳು, ಅದು ಖಾಸಗಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ ಇರ್ಬೋದು, ಅವರವರ ನೆಲೆಯಲ್ಲಿ ಎಲ್ಲರೂ ಕೂಡ ಗುಣಮಟ್ಟದ ಶಿಕ್ಷಣವನ್ನೇ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರ್ದು ಮೇಲು ಯಾರ್ದು ಕೀಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರ ಏನು ಒಂದು ದೊಡ್ಡ ಮಟ್ಟದಲ್ಲಿ ಭಾರಿ ಹಿಂದಿನಿಂದಲೂ ಇಲ್ಲಿ ಪ್ರತಿಯೊಬ್ಬನಿಗೂ ಶಿಕ್ಷಣ ಸಿಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದೆ. ಅದು ಭಾರಿ ದೊಡ್ಡದಾದಂಥ ಒಂದು ಸಾಗರದಷ್ಟು ವಿಶಾಲವಾದಂಥ ವಿಷಯ. ಬಹುಶಃ ಅದನ್ನು ಉಳಿಸುವುದು ನಮ್ಮ ಪ್ರತಿಯೊಬ್ಬನ ಕರ್ತವ್ಯ. ಅಲ್ಲಿ ಒಂದು ಮಗು ಕಲಿತರೆ ಅದು ಬರೀ ಅಕ್ಷರವನ್ನು ಕಲಿಯುವುದಲ್ಲ, ಜೀವನದ ಪದ್ಧತಿಯನ್ನು ಕಲಿತದೆ, ಕೂಡಿ ಬಾಳುವುದನ್ನು ಕಲಿತದೆ, ಒಟ್ಟಿಗೆ ಬೆರೆಯುವುದನ್ನು ಕಲಿತದೆ, ಇನ್ನೊಬ್ಬನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುತ್ತದೆ, ಮತ್ತೊಬ್ಬನ ನೋವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆ ಮಗುವಿಗೆ ಸಾಧ್ಯ ಆಗ್ತದೆ. ಕಷ್ಟ ಕಾರ್ಪಣ್ಯಗಳಲ್ಲಿ ಮತ್ತೊಬ್ಬನಿಗೆ ಮರುಗುವುದು ಹೇಗೆ, ಸಹಾಯ ಮಾಡುವುದು ಹೇಗೆ ಅಂತ ಹೇಳುವುದನ್ನು ಕೂಡ ಆ ಮಗುವಿಗೆ ಕಲೀಲಿಕ್ಕೆ ಸರ್ಕಾರಿ ಶಾಲೆಗಳು ಒಂದು ದೊಡ್ಡ ವಿಶಾಲವಾದ ತರಬೇತಿ ಕೇಂದ್ರಗಳಿದ್ದ ಹಾಗೆ ಅಂತ ನಾನು ಭಾವಿಸಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕಾಳಜಿಯನ್ನು ನಾನು ಕೊಂಡಾಡ್ತೇನೆ ಮತ್ತು ಅದು ಉಳಿಬೇಕು, ಜೊತೆಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇಲ್ಲಿ ಉಳಿಬೇಕು ಮತ್ತು ಬೆಳಿಬೇಕು ಅಂತೇಳಿ ನನ್ನ ಆಶಯ.
1: ಸೊ ಅದಫಲವೇ ನಂಗೆ ಆ ಕಾರ್ಯಕ್ರಮತ್ತೆ ಟೈಮ್ ಕೂಡ ತಿಂದುಂಟು ಬಂದುಂಟುಂಟು, ಕೊರಿಯ ನಿಮಿಷಂಗ ಮಾತ್ರ ಬಾಕಿ ಉಳ್ಳು. ಸೊ ಅದಫಲವೇ ಆಹಾರ ಪದ್ಧತಿಯ ಬಗ್ಗೆ ಕೂಡ ನಿಮಗೆ ಚೆನ್ನೊಂಟಿದ್ದಾರೆ. ಆದರೆ ವೈವಿಧ್ಯತೆ ಕ್ರಮ ಸರಳತೆಯಲ್ಲಿ ಹೆಂಗನ ಕೂಡಿ ತಿಂತಂಟೆ ಅನೇಕ ಬಗೆ ಬಗೆಯ ಅಪ್ಪಂಗ ಕೂಡ. ಸೊ ಸುಗ್ಗಿರೋ ಕಾಲದಲ್ಲಿ ಅವರು ಸಂದರ್ಭದಲ್ಲಿ ಪುದ್ಯೋ ಅರಿರೆ ಚೋರುಂಟು ಕೊಡ್ತುಂಟಿದ್ದಾರೆ. ಬಹುಶಃ ನಿಂಕು ಗೊತ್ತಿಕ್ಕು
2: ಅದು ಈ ಕಂಡತ್ತಲ್ಲಿ ಬೆಳೆ ಬೆಳೆದೊಂಡಿದ್ದೇನಕ್ಕೆ ಅವ್ರ ಸಂದರ್ಭ ಅವ್ರ ಕಾಲ ಮೂನು ಬೆಳೆಡೆ ಬೆಳೆಯೋಗು ಸಾಧ್ಯ ಆಗಿಡೋ ಚೆನ್ನಟ್ಟು ಕಂಡತ್ತಲ್ಲಿ ಮೂನು ಬೆಳೆ ತಣ್ಣಿ ಎಲ್ಲ ಇನ್ನೆಂಗಿ ವಾತಾವರಣ ಎಲ್ಲ ಚಂದತ್ತಲ್ಲಿ ಇನ್ನೆಂಗಿ ರಬ್ಬುರೇ ಅನುಗ್ರಹ ಸದಾ ಚೊರಿಜೊಂಡಿದ್ದೆಂಗಿ ಅವ್ರು ಬೆಳೆ ಬೆಳೆಯಡೆ ಅವನಿಗು ಮೂನು ಬೆಳೆ ಇಡ್ತೇಂಗ ಅವಂಡವ್ರ ಬೆಲೆಯೇ ಪರ್ವ ಕಾಲ ಅಂಟದ ಚೊಲ್ಲ. ಹಂಗೆ ಈ ಕಾಲಘಟ್ಟದಲ್ಲಿ ಬುಡುರು ಅದು ನಂಗೆ ಮುಂಡಿಂಗಿ ತೀರಾತೆ ಅನಿಕೆ ತಿರುಸ ಜಂಡ ಬೆಳೆ ಬೆಳೆಯಿಡಂಗಿನ್ನರು ಕಷ್ಟ ಕಾಲದಲ್ಲಿ ಒರೇ ಬೆಳೆ ಬೆಳೆಯನಿಕೆ ತೆಂಗ ಹಿಂಗಾರ ಸುರೂತೆ ಬೆಳೆಡೆ ಬೆಳೆಯಿಟ್ಟು ಅದು ನೆಲ್ಲು ಅದು ಇಪ್ಪತ್ತು ನಂಗಲ್ಲಿ ವಾಣಿಜ್ಯ ಬೆಳೆ ಅಲ್ಲ ಆಹಾರ ಬೆಳೆ ಎಂದ್ರೆ ಉಂಡು ಅದು ಸುರೂತೆ ಆ ನೆಲ್ಲು ಉಡ ಈ ಭಾಗದಲ್ಲಿ ಆಯಿಟ್ಟು ಅದರ ಕೊಯ್ನಿಟ್ಟು ಫಸಲು ಎಡಕ್ರಣ ಮುನ್ನಲು ಅವರು ನಾಲ್ಲು ಅವರು ಪುದಿಯ ರಿಚುವರು ಚೆನ್ನಟ್ಟು ಅದು ತುಳು ಉಂಡು ಅದರ ಹೊಂದಿಕೊಂಡಿಟ್ಟು ಇನ್ನೇನಕ್ಕೆ ಬ್ಯಾರಿಂಗ್ ಕೂಡ ಅದರ ಆಚರಣೆ ಹಾಕೊಂಡಿದ್ದಾರೆ. ಪಕ್ಷೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಅದಕ್ಕೆ ಬಾರಿ ಬೆಲೆ ಮಹತ್ವ ಇಲ್ಲೆಂಗು ಈ ನೆಲೆಗಟ್ಟೆ ನೆಲೆವಾಡೆ ಅಂದ್ರೆ ಉಂಡ ಮತ್ತೆ ಈ ಚುತ್ತುಮುತ್ತರೆ ಪರಂಪರೆ ಅಂದ್ರೆ ಉಂಡು ಹಂಗಂತ ಇಲ್ಲಿ ಕೊರೆ ಆಚರಣೆ ನಂಗೆ ಬಂದ್ರು ಅದ್ಲ ಬಂದ ಎನಿಕೆತ್ತವ್ರು ಭಾಗ ಇಟ್ಟಿಂತ ನಂಗಂ ಕೂಡ ಚೆರಿಯಕ್ಕು ನಂಗೆ ಕಂಡ ಇನ್ನಿಲ್ಲೆಂಗು ಆರದವರು ಕಂಡತ್ತಲೆ ಹೋಯ್ಟು ನಾಲ್ ನಲ್ಲಿ ನೆಲ್ಲು ಈಗ ಎಡ್ತೊಂಡು ಬಂದಿಟ್ಟು ಅಗತ್ತಿಗೆ ಕೆಟ್ಟರೆ ಅವಂಡು ತರಕಾರಿ ಕರಿ ಹಾಕಿಟ್ಟಂಡವರು ಚಂದತ್ತಲ ಕಜೆಯರ್ರೆ ಚೋರ್ರೆ ಇಂಗಣ ಉಣ್ಣರದು ಎಲ್ಲರೂ ಒಟ್ಟಿಗೆ ಎಣ್ಣೆ ಉಣ್ಣರದು ಹಿಂಗಂತವ್ರು ಕೊಸಿರವಿ 4 ವರ್ಷ ಟೈಮ್ ಇರ್ಲಿಂತ ಅಂದ್ರೆ ಮನುಷ್ಯ ಬಾರಿ ಕಷ್ಟತ್ಲಿಂದಿಟ್ಟು ವರ್ಷ ಪೂರ್ತಿ ಕಷ್ಟತ್ಲಿಂದಿಟ್ಟು ಬೇಜಾರ್ಲಿಂದಿಟ್ಟು ಆ ಕಂಡತ್ತಲ್ಲಿ ಅವ್ರ ಫಸಲು ಬಂದಿಟ್ಟು ಕೊಯ್ಡಾಣ ಮುನ್ನಲು ಆದರೆ ಎಡ್ತಿಟ್ಟು ಅದ್ರ ಅವರು ಗೌರವಿಸ್ರೇಣಿಕೆತ್ತೆ ಅವರು ಆಚರಣೆ ಇಟ್ಟಿಂತ ಆದರೆ ಉಡ್ತಿ ತುಳುನಾಡ್ರೆ ಆಲ್ಮಾರ್ ಹಾಕೊಂಡಿದ್ದಾರೆ ಆದರೆ ಬ್ಯಾರಿಂಗ್ ಕೂಡ ಅನುಕರಣೆ ಆಕರಣಿಕೆತ್ತ ಮಾತ್ರ ಅಲ್ಲ ಕಂಡ ಇನ್ನೇನಕ್ಕೆತ್ತೆ ಬ್ಯಾರಿಂಗ್ ಕೂಡ ಆದರೆ ಬಾರಿ ಗೌರವತೋಡ ಕೂಡಿ ನೋಕೊಂಡಿದ್ದಾರೆ ಚೆನ್ನಾಗಿ. ಆಹಾರತೆ ಮೇಲುಲ್ಲೇ ಪಿರ್ಸ ಆಹಾರತೆ ಮೇಲುಲ್ಲೇ ಗೌರವ ಬ್ಯಾರಿಂಗ ಅವರು ಚೋರ್ರೆ ಇಂಗಣೆ ನೆಲ್ತಲ್ಲಿ ಚೌಟಲ್ಲ ಅಂತ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆ ಅಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರ್ಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
2: ತಾಳು.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ನೀವು ಕೇಳ್ತಾ ಇರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.
1: ಹಾಯ್, ಹಲೋ, ನಮಸ್ಕಾರ ಕೇಳುಗರೆ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಈಗ ಸಮಯ 10:04. ಸ್ವಾಗತ ಶ್ರೋತೃಗಳೇ ಇವತ್ತಿನ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ. ಶ್ರೋತೃಗಳೇ, ಬಾಲ್ಯ ಅಂದ್ರೆ ಅದೊಂದು ಚೇತೋಹಾರಿಯಾದ ಜೀವನ ಸಂದರ್ಭ, ಬದುಕಿನ ಅತ್ಯಂತ ಉಲ್ಲಾಸದ ಅವಧಿ. ಆಟ ಪಾಠ ಮೋಜು ಮಸ್ತಿಯಲ್ಲಿ ಕಳೆದು ಹೋಗುವ ಈ ಖುಷಿಯ ಜೀವನ ಸಂದರ್ಭದಲ್ಲಿ ಮಕ್ಕಳು ಬೀಳೋದು, ಏಳೋದು, ಗಾಯ ಮಾಡಿಕೊಳ್ಳೋದು ಮತ್ತೆ ಅದೇ ಹಿಂದಿನ ಆ ಉತ್ಸಾಹದ ಚಟುವಟಿಕೆಗೆ ಮರಳೋದು ಇವೆಲ್ಲ ಸಾಮಾನ್ಯ ಸಂಗತಿಗಳು. ಆದರೆ ಮಕ್ಕಳಾಟದ ಈ ಸಾಮಾನ್ಯ ಸಂಗತಿಗಳ ನಡುವೆ ಕೆಲವೊಮ್ಮೆ ಅಸಾಮಾನ್ಯ ವಿಷಯಗಳು ನಡೆದು ಹೋಗ್ತವೆ. ಸಾಮಾನ್ಯ ಸಹಜ ಅಂದುಕೊಂಡ ವಿಷಯ ಗಂಭೀರ ಆಗುವುದೂ ಇದೆ. ಅವುಗಳಲ್ಲಿ ರಕ್ತಸ್ರಾವದ ಒಂದು ಅಸಹಜತೆ ಕೂಡ ಒಂದು. ಮಕ್ಕಳಲ್ಲಿ ಈ ಅಸಹಜ ರಕ್ತಸ್ರಾವ ಯಾಕೆ ಕಂಡುಬರುತ್ತದೆ, ಯಾವಾಗ ಕಂಡುಬರುತ್ತದೆ, ಹೇಗೆ ಕಂಡುಬರುತ್ತದೆ ಅನ್ನುವಂತ ವಿಚಾರದ ಬಗ್ಗೆ ನಾವು ಇವತ್ತಿನ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ಫೋನ್ ನಂಬರ್ 6364209463642049. ಕೇಳುಗರೆ, ಇವತ್ತಿನ ನಮ್ಮ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಆಸ್ಪತ್ರೆಯ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಬನ್ನಿ, ಇದೀಗ ವೈದ್ಯರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ.
2: ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ನಿಮ್ಗೂ ಕೂಡ. ಹೇಗಿದ್ದೀರಾ ಡಾಕ್ಟ್ರೆ?
2: ಹುಷಾರಿದ್ದೇನೆ.
1: ಇವತ್ತಿನ ನಮ್ಮ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಕಂಡುಬರುವ ರಕ್ತಸ್ರಾವದ ಅಸಹಜತೆಗಳು ಅಥವಾ ಅಸಹಜ ರಕ್ತಸ್ರಾವ, ಅಥವಾ ನಮಗೆ ರಕ್ತಸ್ರಾವ ಮಕ್ಕಳಲ್ಲಿ ಕಂಡು ಬಂದಾಗ ಯಾವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅನ್ನೋದರ ವಿಚಾರವಾಗಿ ನಾವು ಮಾತನಾಡ್ತೇವೆ. ಹೇಳಿ ಡಾಕ್ಟ್ರೆ, ಮಕ್ಕಳಲ್ಲಿ ಈ ಅಸಹಜ ರಕ್ತಸ್ರಾವ ಯಾಕೆ ಕಂಡು ಬರ್ತದೆ?
2: ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಮಕ್ಕಳಲ್ಲಿ ಆಗುವಂಥ ರಕ್ತಸ್ರಾವ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇನ್ ಚಿಲ್ಡ್ರನ್, ಸೊ ಇದು ಎಲ್ಲ ಕಡೆ ಮಾತಾಡುವಂಥ ಕಾಮನ್ ಟಾಪಿಕ್ ಇರೋದೇ ಇಲ್ಲ ಇದು. ಸೊ ಇದ್ರ ಬಗ್ಗೆ ನಮಗೆ ಕಡಿಮೆ ಇನ್ಫಾರ್ಮೇಶನ್ ಸಿಗ್ತದೆ ಎಲ್ಲಿ ಹೋಗಿ ನೋಡಿದ್ರು ಅಥವಾ ಕೇಳಿದ್ರು, ಬಿಕಾಸ್ ಇಟ್ ಇಸ್ ರೇರ್, ಅಂದರೆ ಅಷ್ಟು ಕಾಮನ್ ಆಗಿ ಕಾಣಿಸೋದಲ್ಲ. ಬಟ್ ಆದರೆ ಇದು ಎಲ್ಲ ಮಕ್ಕಳಲ್ಲೂ ಒಂದಲ್ಲ ಒಂದು ವಿಷಯದಲ್ಲಿ ಡೌಟ್ ಬರುತ್ತೆ, ಇವ್ರಿಗೇನಾದರೂ ಬ್ಲೀಡಿಂಗ್ ಡಿಸಾರ್ಡರ್ ಅಥವಾ ಬ್ಲೀಡಿಂಗ್ ಕಾಯಿಲೆ ಇದೆಯಾ ಅನ್ನೋದು ಒಂದು ಡೌಟ್ ಬಂದೇ ಬರುತ್ತೆ. ಸೊ ಏನು ಈ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ, ಸೊ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ ರಕ್ತ ಎಲ್ಲರಲ್ಲೂ ಎಲ್ಲಾದ್ರೂ ತೊಂದರೆ ಹಾನಿ ಆದಾಗ, ನೀವು ಹೇಳ್ದಂಗೆ ಬಿದ್ದಾಗ, ಕುಯ್ದಾಗ, ಕಟ್ಟಾದಾಗ, ಇಲ್ಲಾಂದ್ರೆ ತರ್ಚಿ ಹೋದಾಗ, ಬ್ಲೀಡಿಂಗ್ ಅಲ್ಲಿ ಬೀಳುವಾಗ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ. ಸೊ ಎಲ್ಲರಲ್ಲೂ ಬ್ಲೀಡಿಂಗ್ ಆದಾಗ 1-2 ನಿಮಿಷದಲ್ಲಿ ಬ್ಲೀಡಿಂಗು ಸ್ಟಾಪ್ ಆಗ್ತದೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇತ್ತು, ಅದನ್ನ ಬ್ಲಡ್ ಅನ್ನ ಕ್ಲಾಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಬಟ್ ಆದ್ರೆ ಕೆಲವೊಂದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಲ್ಲಿ ಆ ಬ್ಲಡ್ ಕ್ಲಾಟ್ ಆಗೋದಿಲ್ಲ, 1-2 ನಿಮಿಷದಲ್ಲಿ ಕ್ಲಾಟ್ ಆಗೋ ಅಂತ ಸಂದರ್ಭ ಜಾಸ್ತಿ ಆಗ್ತದೆ. ಅಂದ್ರೆ 3 ನಿಮಿಷ ಆಗ್ಬೋದು, ಕೆಲವು ಸತಿ ನಿಲ್ದಲೆ ಹೋಗ್ಬೋದು, ಕೆಲವು ಸತಿ ಅತಿಯಾಗಿ ರಕ್ತಸ್ರಾವ ಆಗ್ಬೋದು. ಸೊ ಇದನ್ನ ನಾವು ಆ ಇದ್ರಲ್ಲಿ ನಾವು ಬ್ಲೀಡಿಂಗ್ ಡಿಸಾರ್ಡರ್ ಇದೆಯಾ ಅಂತ ಅವಾಗ ಎವಾಲ್ಯೂಯೇಟ್ ಮಾಡ್ಬೇಕಾಗ್ತದೆ. ಸೊ ಅವಾಗ ಒಳಗಡೆ ನೋಡುವಾಗ ತುಂಬಾ ಸೀರಿಯಸ್ ಆಗಿರೋ ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಇರ್ಬೋದು, ಇಲ್ಲ ಸಾಧಾರಣ ಸುಮಾರಾಗಿ ಇರೋಂತ ಬ್ಲೀಡಿಂಗ್ ಡಿಸಾರ್ಡರ್ ಗುಣ ಆಗುವಂತದ್ದು ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಇರ್ಬೋದು. ಸೊ ಅದಕ್ಕೆ ಯಾವಾಗ ಎವಾಲ್ಯೂಯೇಟ್ ಮಾಡ್ಬೇಕು ಅನ್ನೋದು ಅದನ್ನ ಹೇಳಕ್ಕೋಸ್ಕರನೇ ನಾವು ಇವತ್ತಿಂದು ಒಂದು ಪ್ರೋಗ್ರಾಮ್ ಅಂತ ಮಾಡ್ತಾ ಇರೋದು. ಸೊ ಥ್ಯಾಂಕ್ಸ್ ಟು ಯು ಫಾರ್ ಚೂಸಿಂಗ್ ದ ಟಾಪಿಕ್. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು.
1: ಇದು ರಕ್ತಸ್ರಾವದ ಅಸಹಜತೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಡಾಕ್ಟರ್. ಇದೀಗ ನೀವು ಕ್ಲಾಟಿಂಗ್ ಅಂತ ಹೇಳಿದ್ರಿ, ಅಂತ ಹೇಳಿದ್ರೆ ರಕ್ತ ಸ್ರಾವ ಆಗುವಾಗ ಅದು ನಿಲ್ಲಿಕ್ಕೂ ಒಂದಷ್ಟು ಅಂಶಗಳು ನಮ್ಮ ರಕ್ತದಲ್ಲಿ ಇದ್ದಾವೆ. ಇದರ ಬಗ್ಗೆ ಒಂದಷ್ಟು ಮಾತಾಡಿ ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಈ ರಕ್ತ ಸ್ರಾವ ಆಗ್ತಾ ಇರಬೇಕಾದ್ರೆ ರಕ್ತ ಹೆಪ್ಪುಗಟ್ಟುವುದು ಕೂಡ ಒಂದು ಪ್ರಕ್ರಿಯೆ. ಸೊ ಆ ಪ್ರಕ್ರಿಯೆಯನ್ನ ನಡೆಸಲಿಕ್ಕೆ ನಮ್ಮಲ್ಲಿ ನಮ್ಮ ರಕ್ತದಲ್ಲಿ ಯಾವ ಅಂಶ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಹೇಳಿ ಡಾಕ್ಟರ್.
2: ಸೊ ನಮ್ಮಲ್ಲಿ ರಕ್ತಸ್ರಾವ ಎಲ್ಲಿ ಸ್ಟಾರ್ಟ್ ಆದಾಗ ಫಸ್ಟ್ ನಮಗೆ ರಕ್ತಸ್ರಾವ ನಿಲ್ಲಿಸಲಿಕ್ಕೆ ಮಾಡೋದಕ್ಕೆ ರಕ್ತನಾಳಗಳು ಅದರ ಸೈಜ್ನ ಅದಾಗದೇ ಕಡಿಮೆ ಮಾಡ್ಕೊಂತವೆ. ಫಸ್ಟ್ ಅದನ್ನ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಫಸ್ಟ್ ರಕ್ತನಾಳಗಳ ಸೈಜು ಅದಾಗದೇ ಕಡಿಮೆ ಆಗ್ತದೆ, ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಫಸ್ಟ್ ಡಿಫೆನ್ಸ್. ಅದರ ನಂತರ ಪ್ಲೇಟ್ಲೆಟ್ಸ್ ಬಂದು ಆ ಎಲ್ಲಿ ಡ್ಯಾಮೇಜ್ ಆಗಿರೋ ರಕ್ತನಾಳಗಳು, ಎಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರ್ತಾರೆ ಅಲ್ಲಿ ಕೂತ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತದೆ. ಈ ಪ್ಲೇಟ್ಲೆಟ್ಸ್ ಒಟ್ಟಿಗೆ ಬೇರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತದೆ, ಕೆಲವೊಂದು ಪ್ರೋಟೀನ್ಸ್ ಇರುತ್ತೆ ಬ್ಲಡ್ ಅಲ್ಲಿ. ಸೊ ಅದು ರಕ್ತ ಹೆಪ್ಪುಗಟ್ಟಲಿಕ್ಕೆ ಹೆಲ್ಪ್ ಮಾಡುವಂತ ಪ್ರೋಟೀನ್ಸ್. ಸೊ ಅದು ಪ್ಲೇಟ್ಲೆಟ್ಸ್ ಗಳನ್ನ ಮೇಲೆ ಬಂದು ಕೂತ್ಕೊಂಡು ಸೊ ಅದನ್ನ ಸ್ಟ್ರಾಂಗ್ ಮಾಡ್ತದೆ. ಸೊ ಆವಾಗ ಬ್ಲೀಡಿಂಗ್ ಪಟ್ ಅಂತ ಸ್ಟಾಪ್ ಆಗತ್ತೆ. ಅದು ಎಲ್ಲ ಆಗ್ಲಿಕ್ಕೆ ನಿಯರ್ಲಿ 1-2 ನಿಮಿಷ ಬೇಕು ಬಾಡಿನಲ್ಲಿ. ಸೊ ಇದ್ರಲ್ಲಿ ಯಾವ್ದಾರ ಕೊರತೆ ಇದ್ರೆ, ಈ ರಕ್ತನಾಳಗಳನ್ನೇ ಕೊರತೆ ಇದ್ರೆ, ಅದು ಕನ್ಸ್ಟ್ರಿಕ್ಷನ್ ಅಂದ್ರೆ ಅದು ಸಣ್ಣದಾಗಿ ದೊಡ್ಡದಾಗಿ ಪರಿವರ್ತನೆ ಆಗುವಂತದ್ದು ಅದರದಲ್ಲಿ ಆಗ್ಲಿಲ್ಲ ಅಂದ್ರೆ, ಇಲ್ಲ ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆ ಇದ್ದಾಗ, ಇಲ್ಲ ಪ್ಲೇಟ್ಲೆಟ್ಸ್ ನಾರ್ಮಲ್ ಇದ್ರೂ ಅದು ಕೆಲಸ ಮಾಡದಲ್ಲೇ ಇರುವಾಗ, ಸೊ ಇಲ್ಲ ಅಂದ್ರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಕೊರತೆ ಇದ್ದಾಗ, ಇಲ್ಲ ಅದ್ರ ಜೊತೆಗೆ ಬೇಕಾಗುವಂತ ಒಂದು ಸ್ಟೇಬಲ್ ಮಾಡುವಂತ ಒಂದು ಫೈಬ್ರಿನ್ ಅಂತ ಕ್ಲಾಟ್ ಅಂತ ಹೇಳ್ತೀವಿ, ಆ ಕ್ಲಾಟ್ ಆಗುವಂತ ಪರಿಣಾಮ ಅಷ್ಟು ಎಫೆಕ್ಟಿವ್ ಆಗಿ ಆಗದಲೇ ಇದ್ದಾಗ ಅದನ್ನ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅವಾಗ ಬ್ಲೀಡಿಂಗ್ ಹೆಚ್ಚು ಹೊತ್ತು ಹೋಗ್ತದೆ
1: ಅಂತ ಹೇಳಿದ್ರೆ, ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ನ್ಯೂನತೆ ಇದ್ದಾಗ ಆ ಮೇಲೆ ಲೇಯರ್ ಒಂದು ಉಂಟಾಗ್ತದೆ ಗಾಯದ ಮೇಲೆ, ಅದು ಆಗುದಿಲ್ಲ ಅಂತ ಹೇಳಿ ನೀವು ಹೇಳಿದ್ರೆ. ಈಗ ನಾವು ಈ ವಿಷಯಕ್ಕೆ ಬರುವ, ಈಗ ಇಷ್ಟು ವಿಷಯ ಇರಬೇಕು ಏನಂತ ಹೇಳಿದ್ರೆ, ರಕ್ತ ಸ್ರಾವ ಆಗೋದು ನಿಲ್ಬೇಕಾದ್ರೆ ಇಷ್ಟು
2: ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರಬೇಕು.
1: ಈಗ ನಮ್ಮ ಈ ಮಕ್ಕಳಿಗೆ ಏನು, ಈ ಕೆಲಸಗಳು ಸರಿಯಾಗಿ ಆಗದ ಮಕ್ಕಳಿಗೆ ಅಂತ ಹೇಳಿದ್ರೆ, ರಕ್ತಸ್ರಾವದ ಅಸಹಜತೆ ಇರುವಂತಹ ಮಕ್ಕಳಿಗೆ, ಈ ಮಕ್ಕಳಲ್ಲಿ ಯಾವ ವರ್ಷದಲ್ಲಿ ಕಂಡು ಬರಬಹುದು ಇದು?
2: ಓಕೆ, ಸೊ ಇವಾಗ ನಮ್ಗೆ ಬ್ಲೀಡಿಂಗ್ ಡಿಸಾರ್ಡರ್ ಅನ್ನೋದು ಹುಟ್ಟಿದ ಮಗುವಿಂದನೇ ಕಾಣಿಸ್ಬೋದು. ಸೊ ಅದ್ರ ಕೊರತೆಗಳು ಬಾಡಿನಲ್ಲಿ ಉತ್ಪತ್ತಿನೇ ಇರ್ಲಿಲ್ಲ ಅಂದ್ರೆ ಹುಟ್ಟಿದ ಮಗುವಿಂದನೇ ಬ್ಲೀಡಿಂಗ್ ಡಿಸಾರ್ಡರ್ ಕಾಣಿಸ್ಬೋದು. ಫಾರ್ ಎಕ್ಸಾಂಪಲ್, ನಾನು ಹೇಳುದು, ಹುಟ್ಟಿದ ಮಗು ನಾರ್ಮಲ್ ಆಗಿ ಕಾಣಿಸ್ತದೆ, ಹೊರಗಡೆಯಿಂದ ನೋಡುವಾಗ ನಾರ್ಮಲ್ ಆಗಿ ಕಾಣಿಸ್ಬೋದು. ಎರಡನೇ ದಿನ ಮೂರನೇ ದಿನದಲ್ಲಿ ತಲೆಯೊಳಗೆ ಹ್ಯೂಜ್ ರಕ್ತಸ್ರಾವ ಆಗಿ ಬರಬಹುದು ಮಗು.
1: ನವಜಾತ ಶಿಶುವಲ್ಲಿ
2: ತಲೆಯೊಳಗೆ ರಕ್ತಸ್ರಾವ, ಜಸ್ಟ್ ಅದೇ ಪ್ರೆಸೆಂಟೇಷನ್ ಇರುತ್ತೆ, ಬೇರೆ ಏನು ಹೊರಗಡೆಯಿಂದ ಕಾಣದಲ್ಲೇ ಹೋಗ್ಬೋದು ಬ್ಲೀಡಿಂಗ್ ಆಗ್ತಾ ಇರೋದು.
1: ಅದನ್ನು ಗುರುತಿಸೋದು ಹೇಗೆ?
2: ಗುರುತಿಸೋದು ಏನಿಗೆ ಅಂದ್ರೆ, ಒಂದು ಫಿಟ್ಸ್ ತರ ಬರ್ಬೋದು ಮಗುಗೆ ತಲೆಯಲ್ಲಿ ರಕ್ತಸ್ರಾವ ಆದ್ರೆ, ಆದ್ರೆ ಆಕ್ಟಿವ್ ಇಲ್ದಲೆ ಹೋಗ್ಬೋದು, ಇಲ್ಲ ತುಂಬಾ ಕಿರಿಕಿರಿ, ತುಂಬಾ ಅಳೋದು, ಇವೆಲ್ಲ ಇದ್ದಿರ್ಬೋದು. ಆಮೇಲೆ ನೋಡುವಾಗ ಮಗುನಲ್ಲಿ ಕೆಲವೊಂದು ಚೇಂಜಸ್, ವೈಟಲ್ ಸೈನ್ಸ್ ಅಲ್ಲಿ ಚೇಂಜಸ್ ಕಾಣ್ಬೋದು, ಉಸಿರಾಟ ಆಗ್ಬೋದು, ಅದೆಲ್ಲ ನಾರ್ಮಲ್ ಆಗಿರೋದಕ್ಕಿಂತ ಬೇರೆ ತರ ಕಾಣಿಸ್ಬೋದು. ಸೊ ನಾವು ಅದು ಮಗು ನೋಡುವಾಗ ಈ ತರ ನಮ್ಗೆ ತಲೆ ಎತ್ತರ ಆಗೋದು, ಮಗುದು ರಿಫ್ಲೆಕ್ಸಸ್ ಎಲ್ಲ ಕಡಿಮೆ ಇರೋದು, ಆತರ ಎಲ್ಲ ನೋಡುವಾಗ ನಮಗೆ ಡೌಟ್ ಬರುತ್ತೆ, ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ರಕ್ತಸ್ರಾವ ಅಂತ ಬಂದ್ಮೇಲೆ ಅವಾಗ ನಮ್ಗೆ ಏನ್ ಬೇಕೋ ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಅಟ್ ದ ಸೇಮ್ ಟೈಮ್ ಎವಾಲ್ಯೂಯೇಷನ್ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ.
1: ಇವಿಷ್ಟು ಲಕ್ಷಣಗಳು ಈಗ ನೀವು ನವಜಾತ ಶಿಶುವಿನಲ್ಲಿ, ನ್ಯೂ ಬೋರ್ನ್ ಬೇಬೀಸ್ ಅಲ್ಲಿ ಹೇಳಿದ್ದು. ಇದೀಗ ಒಂದ್ ಸ್ವಲ್ಪ ಮಕ್ಕಳು ಅವರಲ್ಲಿ ಯಾವ
2: ಹೇಗೆ ಬರ್ಬೋದು? ಓಕೆ, ಒಂದು ಒಕ್ಕಲದ ಬಳ್ಳಿ ಬೀಳುವಾಗ ಸಾಧಾರಣ ಸುಮಾರು 7-8 ದಿನದಲ್ಲಿ ಬೀಳ್ತದೆ. ಸೊ ಅದು ಬೀಳುವಾಗ್ಲೂ ಕೂಡ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು, ಜಸ್ಟ್ ಅದೇ ಫಸ್ಟ್ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು. ಸೊ ಅದ್ರ ನಂತರ ಇನ್ನ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಲ್ಲಿ, ಅಂದ್ರೆ 1-1.5 ತಿಂಗಳು, 2 ತಿಂಗಳು, 3 ತಿಂಗಳು ಮಕ್ಕಳಲ್ಲಿ, ಯಾವಾಗ ಅವ್ರ ಇಂಜೆಕ್ಷನ್ ಗೆ ಹೋಗ್ತಾರಲ್ಲ, ನಾವೇನು ಲಸಿಕೆಗಳಂತ ಹೇಳ್ತೀವಲ್ಲ, 1.5-2.5-3 ತಿಂಗಳ ಲಸಿಕೆಗಳಲ್ಲಿ ಅವಾಗ ಕೊಟ್ಟಾಗ ತುಂಬಾ ರಕ್ತ ಹೆಪ್ಪುಗೊಟ್ಟೋದು ಕಾಣಿಸ್ಕೊಳ್ಬಹುದು. ಸೊ ಪ್ರತಿ ಸತಿ ಅದೇ ತರ ರಿಪೀಟ್ ಆಗ್ತಾ ಇದೆ ಅಂದಾಗ ನಾವು ಎವಾಲ್ಯೂಯೇಟ್ ಮಾಡ್ಬೇಕಾಗತ್ತೆ. ಇನ್ನ ಮಗು ಮುಂದೆ ಹೋಗ್ಲಿಕ್ಕೆ ಶುರು ಮಾಡುವಾಗ, ಅಂಬೆಕಾಲಿಟ್ಟು ಮುಂದೆ ಹೋಗುವಾಗ ಎಲ್ಲೆಲ್ಲಿ ಭಾರ ಊರ್ತದಲ್ಲ ಅಲ್ಲೆಲ್ಲ ಕಪ್ಪು ಕಲೆಗಳು ಕಾಣಿಸೋದು, ಇಲ್ಲ ರಕ್ತಸ್ರಾವದು ಹೆಪ್ಪುಗಟ್ಟಿರೋ ತರ ಕಾಣಿಸೋದು,
1: ನೀಲಿ ತರ ಕಾಣ್ತದೆ,
2: ನೀಲಿ ಹಸಿರು, ಆಮೇಲೆ ಕಪ್ಪಾಗಿ
1: ಜಜ್ಜಿದ ಗಾಯದ ತರ
2: ಹಾಗೆ ಕಾಣಿಸ್ಬೋದು. ಸೊ ಅದು ಹೋಗ್ತದೆ, ಎಲ್ಲೆಲ್ಲಿ ಯಾವಾಗ ಓಡ್ತಾ ಬಿದ್ದಿರುತ್ತಲ್ಲ ಅವಾಗ ಕಾಣಿಸ್ತದೆ, ಮತ್ತೆ ಒಂದು ವಾರದಲ್ಲಿ ಅದು ಕ್ಲಿಯರ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದು ಜಸ್ಟ್ ಅದೇ ತರ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು, ಬೇರೆ ಎಲ್ಲೂ ರಕ್ತ ಹೊರಗಡೆಯಿಂದ ರಕ್ತ ಆಗೋದೇ ಕಾಣಿಸ್ಕೊಂಡಲೇ ಇರ್ಬೋದು. ಸೊ ಬೆಳೀತಾ ಬೆಳೀತಾ ನೆಕ್ಸ್ಟ್ ಆಟ ಆಡ್ಬೇಕಾದ್ರೆ ಬಿದ್ದಾಗ ಸ್ವಲ್ಪ ಹೊತ್ತು ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು, ನಾನು ಹೇಳ್ದಂಗೆ 1-2 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಬ್ಲೀಡಿಂಗ್ ನಿಲ್ಬಹುದು. ಇನ್ನ ಅದಕ್ಕಿಂತ ದೊಡ್ಡ ಮಕ್ಕಳು, ಒಂದು 6-7 ವರ್ಷ ಮಕ್ಕಳಲ್ಲಿ ಹಲ್ ಬೀಳುವಾಗ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು. ಸೊ ಹಲ್ ಬಿದ್ದಾಗ ತಕ್ಷಣನೇ ಕ್ಲಾಟ್ ಹಲ್, ನಮ್ಗೆಲ್ಲ ಏನಾಗ್ತದೆ ಬ್ಲೀಡ್ ಬಿದ್ದ ತಕ್ಷಣ 1-2 ಸೆಕೆಂಡ್ ಬ್ಲೀಡಿಂಗ್ ಆಗ್ಬೋದು, ಅದ್ರ ಮೇಲೆ ಆಗ್ಲಿಕ್ಕಿಲ್ಲ. ಸೊ ಆದ್ರೆ ಈ ಮಕ್ಕಳಲ್ಲಿ 5-10 ನಿಮಿಷ ಆಗಿ ಇಲ್ಲ ಡಾಕ್ಟರ್ ಹತ್ರ ಹೋಗುವಂತ ಪರಿಸ್ಥಿತಿ ಕೂಡ ಬರ್ಬೋದು, ಬ್ಲೀಡಿಂಗ್ ನಿಲ್ತಾ ಇರ್ತದೆ.
3: ಇಲ್ಲ ಅಂತ. ಆರ್ ಎನಿ ಪ್ರೊಸೀಜರ್ಸ್, ಈಗ ಮಕ್ಕಳಲ್ಲಿ ನಾವು ಹಲ್ಲಿನ ಪ್ರೊಸೀಜರ್ಸ್ ಆಗ್ಬೋದು, ಇಲ್ಲ ಈವನ್ ಯಾರೆಲ್ಲೇ ಆದ್ರೂ ಪ್ರೊಸೀಜರ್ ಮಾಡಿದಾಗ ನಾರ್ಮಲ್ ಆಗಿ ಅವ್ರ ಕ್ಲಾಟ್ ಆಗುವಂತ ಬ್ಲಡ್ ಕ್ಲಾಟ್ ಆಗ್ದಲೇ ಹೋಗ್ಬೋದು. ಆ ಟೈಮಲ್ಲಿ ರಕ್ತಸ್ರಾವ ಜಾಸ್ತಿ ಆಗಿದೆ ಅನ್ನುವಾಗ ಬೇರೆ ಇಂಟರ್ವೆನ್ಷನ್, ಇಂಜೆಕ್ಷನ್ಸ್ ಆಗಲಿ, ಟ್ಯಾಬ್ಲೆಟ್ಸ್ ಆಗಲಿ, ಅವ್ರ ಏನಿ ಕ್ಲಾಟ್ರಿ ಆ ಥರ ಪ್ರೊಸೀಜರ್ ಮಾಡಿ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಆರ್ ಎಲ್ಸ್ ಇನ್ನ ಒಂದಷ್ಟು ಮಕ್ಕಳಲ್ಲಿ ಬರೀ ಮೂಗಲ್ಲಿ ಬರುವಂತ ರಕ್ತಸ್ರಾವ, ಸೊ ಎಷ್ಟು ಇದು ಮಾಡುವಾಗ ಸೀಂದಾಗ ಹಕ್ಷಿ ಅಂತ ಹೇಳುವಾಗ ಜೋರು ಮಾಡಿದಾಗ ರಕ್ತಸ್ರಾವ ಬರ್ಬೋದು, ಶೀತ ಇದ್ದಾಗೆಲ್ಲ ರಕ್ತಸ್ರಾವ ಆಗ್ಬೋದು. ಸೊ ಯಾವಾಗ ಪದೇ ಪದೇ ರಕ್ತಸ್ರಾವ ಆಗುವಾಗ ನಾವು ನೋಡುವಾಗ ಮೂಗಲ್ಲಿ ಗಾಯ ಇದೆ, ಇಲ್ಲ ಮಗು ಮೂಗಲ್ಲಿ ಬೆರಳಾಕಿ ರಕ್ತಸ್ರಾವ ಆಗ್ಬೋದು ಅಂತ ಎಣಿಸಿರ್ತೀವಿ, ಆದ್ರೆ ಅಂಡರ್ಲೈಯಿಂಗ್ ಬೇರೆದೇ ರಕ್ತ ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಇರಬಹುದು. ಸೊ ಅದು ಜಸ್ಟ್ ಮ್ಯಾನಿಫೆಸ್ಟೇಷನ್ ಆಗಿ ಕಾಣಿಸ್ಬೋದು. ಇನ್ನ ಕಡೆ ಇನ್ನ ಮುಂದೆ ಹೋದ್ರೆ ಎಲ್ಲಿ ಮೋಷನ್ ಅಲ್ಲಿ ಬ್ಲೀಡಿಂಗ್ ಅಲ್ಲಿ ಅದು ಸಿವಿಯರ್ ವೆರೈಟಿ, ಯೂರಿನ್ ಮತ್ತೆ ಮೋಷನ್ ಅಲ್ಲಿ ಕೂಡ ಬ್ಲಡ್ ರಕ್ತಸ್ರಾವ ಕಾಣಿಸ್ಕೋಬಹುದು. ಇನ್ನ ಮುಂದೆ ಹೋದ್ರೆ ಹೆಣ್ಣು ಮಕ್ಕಳಲ್ಲಿ ಫಸ್ಟ್ ಪೀರಿಯಡ್ಸ್, ಫಸ್ಟ್ ಟೈಮ್ ಋತುಮತಿ ಆದಾಗ್ಲೇನೆ ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗ್ಬೋದು, ಇಲ್ಲ ಸಬ್ಸಿಕ್ವೆಂಟ್ಲಿ ಬರ್ತಾ ಬರ್ತಾ ಜಾಸ್ತಿನೇ ರಕ್ತಸ್ರಾವ ಆಗ್ಬೋದು. ಇವೆಲ್ಲದು ಯಾವುದೂ ಇದನ್ನ ಅಲ್ದಲೆ, ಮ್ಯಾನಿಫೆಸ್ಟೇಷನ್ ಇಲ್ದಲೆ ಫಸ್ಟ್ ಟೈಮ್ ಡೆಲಿವರಿಗೆ ಅಂತ ಏನು ಹೋದಾಗ ಅವಾಗಲೇ ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ಡೆಲಿವರಿ ಅಂದ್ರೆ ಏನೋ ಪ್ರೊಸೀಜರ್ಸ್ ಮಾಡಿದಾಗ ಜಾಸ್ತಿ ರಕ್ತಸ್ರಾವ ಆಗ್ಬೋದು. ಸೊ ಇವೆಲ್ಲವೂ ಒಂದು ಬ್ಲೀಡಿಂಗ್ ಡಿಸಾರ್ಡರ್ ದ ಒಂದು ರೋಗ ಲಕ್ಷಣಗಳು.
4: ಈ ಲಕ್ಷಣಗಳು ಅಲ್ಲದೆ ನೀವು ಹೇಳಿದ್ರಿ ಡಾಕ್ಟರ್, ಇದೀಗ ಮಾತಾಡುವಾಗ ಅಂಡರ್ಲೈನ್ ಬೇರೆ ಒಂದು ಹಿನ್ನೆಲೆಯಲ್ಲಿ ಬೇರೆ ಒಂದು ಕಾರಣ ಇದ್ದಿರಬಹುದು ಅಂತೇಳಿ. ಈಗ ಮಕ್ಕಳಲ್ಲಿ ಪೋಷಣೆಯ ಕೊರತೆ ಆದಾಗ, ವಿಟಮಿನ್ಗಳ ಕೊರತೆ ಆದಾಗ ಆತರ ಈ ಸಮಸ್ಯೆ ಕಂಡು ಬರಬಹುದಾ ರಕ್ತ?
3: ಕರೆಕ್ಟ್, ಇದು ರಕ್ತಸ್ರಾವ ಬ್ಲೀಡಿಂಗ್ ಡಿಸಾರ್ಡರ್ ಅಲ್ಲಿ 108 ಕಾಯಿಲೆಗಳಿಗೆ ಕಾರಣಗಳಿರ್ತದೆ. ಸೊ ಸಾಧಾರಣ ಸುಮಾರವಾಗಿ ಹೆರಿಡಿಟ್ರಿ ಅಂತ ಹೇಳ್ತೀವಿ, ಅಂದ್ರೆ ಅನುವಂಶಿಕವಾಗಿ ಬಂದಿರೋದು ಅವರಲ್ಲಿ ಇರ್ಬೋದು, ಅವ್ರ ತಂದೆ ತಾಯಿನಲ್ಲಿ, ಇಲ್ಲ ಅವ್ರ ಅಜ್ಜಿ ತಾತ ಅತ್ತೆ ಮಾವ ಈ ತರದ್ರಲ್ಲಿ ಇರ್ಬೋದು. ಸೊ ಅದು ಒಂದ್ ಕಡೆ ಆದ್ರೆ ಇನ್ನೊಂದು ಅಕ್ವೈರ್ಡ್ ಅಂತ ಹೇಳ್ತೀವಿ, ಅಂದ್ರೆ ಮಗುನಲ್ಲಿ ಅನುವಂಶಿಕವಾಗಿ ಯಾವುದೇ ತೊಂದರೆ ಇರೋದಿಲ್ಲ, ಆದ್ರೆ ಮಗು ಬೆಳೀತಾ ಬೆಳೀತಾ ಕೆಲವೊಂದು ಕಾರಣಗಳಿಂದ ರಕ್ತಸ್ರಾವದ ಸಮಸ್ಯೆಗಳು ಕಾಣಿಸ್ಕೋಬಹುದು. ಅದರಲ್ಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ ಕೂಡ ಒಂದು. ಸೊ ಮೇನ್ಲಿ ನಮಗೆ ರಕ್ತ ನಾಳಗಳು ಇದಾಗ್ಲಿ ಗಟ್ಟಿ ಆಗ್ಲಿಕ್ಕೆ ನಮ್ಗೆ ಕೆಲವೊಂದಷ್ಟು ಪ್ರೋಟೀನ್ಸ್, ವಿಟಮಿನ್ಸ್ ಇವೆಲ್ಲ ಬೇಕಾಗ್ತದೆ. ಸೊ ಮಕ್ಕಳಲ್ಲಿ ನಮ್ಗೆ ವಿಟಮಿನ್ ಸಿ ಅನ್ನೋ ಕೊರತೆ ಆಯ್ತ್ರೆ ಎಲ್ಲ ಕಡೆಯಿಂದನು ಬ್ಲೀಡಿಂಗ್, ಹಲ್ಲು ವಸಡುಗಳಿಂದ ಬ್ಲೀಡಿಂಗ್ ಆಗ್ಬೋದು, ಇಲ್ಲಾಂದ್ರೆ ಜಾಯಿಂಟ್ಸ್ ಅಲ್ಲಿ ಕೂಡ ಬ್ಲೀಡಿಂಗ್ ಆಗ್ಬೋದು. ಸೊ ಹಲ್ಲುಗಳಿಂದನು ಬ್ಲೀಡಿಂಗ್ ಆಗ್ಬೋದು. ಸೊ ಈ ತರ ವಿಟಮಿನ್ ಸಿ ಕೊರತೆ ನೀವು ಹೇಳ್ದಂಗೆ ಅದ್ರ ತರನು ಬ್ಲೀಡಿಂಗ್ ಡಿಸಾರ್ಡರ್ ಒನ್ ಆಫ್ ದ ರೀಸನ್.
4: ಈಗ ಡಾಕ್ಟರ್ ನೀವು ಮಾತನಾಡ್ತಾ ಇನ್ನೊಂದು ವಿಚಾರ ಹೇಳಿದ್ರೆ, ಮೆನ್ಸ್ಟ್ರುವಲ್ ಸೈಕಲ್ ಫಸ್ಟ್ಗೆ ಶುರುವಿಗೆ ಆರಂಭ ಆಗುವಾಗ ಅಂತ ಹೇಳಿದ್ರೆ ಋತುಚಕ್ರ ಮಕ್ಕಳಲ್ಲಿ ಶುರುವಿಗೆ ಆರಂಭ ಆಗುವಾಗ ಹೆವಿ ಬ್ಲೀಡಿಂಗ್ ಆಗ್ಬೋದು ಅಂತೇಳಿ ನಮ್ಮಲ್ಲಿ ಜನಸಾಮಾನ್ಯರಲ್ಲಿ ಒಂದು ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ ಒಂದು 3-4 ದಿನ ಇರೋದು ಅದು ನಾರ್ಮಲ್ ಸಾಮಾನ್ಯ ಅಂತೇಳಿ, ನಾವು ಅದನ್ನು ಹೇಗೆ ಅದು ಕೂಡ ಫಸ್ಟ್ ಫಸ್ಟ್ಗೆ ಆಗುವಾಗ ಗೊತ್ತಾಗುದಿಲ್ಲ.
3: ಪೇರೆಂಟ್ಸಿಗೂ ಅದು ಫಸ್ಟ್ ಅನುಭವ, ಮಗುಗೂ ಕೂಡ ಅದು ಫಸ್ಟ್ ಅನುಭವ. ಸೊ ಯಾವ್ದು ಅಬ್ನಾರ್ಮಲ್ ಅಂತ ಅವರು ಪಾಪ ಅರ್ಥ ಮಾಡ್ಕೊಳೋದಕ್ಕೆ ಟೈಮ್ ಆಗ್ತದೆ ಅಲ್ಲಿ ತನಕ. ಸೊ ಯೂಶಲಿ ಏನಾಗುತ್ತೆ, 3-5 ದಿನ ತನಕ ಆಗುವಂತ ರಕ್ತಸ್ರಾವ ನಾರ್ಮಲೇ ಇರುತ್ತೆ, ಅದಕ್ಕಿನ್ನ ಜಾಸ್ತಿ ಈಗ 10-15 ದಿನ ತನಕನು ಪೀರಿಯಡ್ಸ್ ಹಾಕ್ತಿರ್ಬೋದು, ಇಲ್ಲ ನಿಲ್ದರೆ ಕೂಡ ಹೋಗ್ಬೋದು, ಮಂತ್ಲಿ ಗಟ್ಲೇನು ಕೂಡ ಕಂಟಿನ್ಯೂ ಆಗ್ಬೋದು. ಮತ್ತೆ ದಿನದಲ್ಲಿ ತುಂಬಾ ರಕ್ತಸ್ರಾವ ಆಗ್ಬೋದು, ಅಂದ್ರೆ ಒಂದ್ ದಿನದಲ್ಲಿ ಆಗೋದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅನ್ವಾಗ, ಪ್ಲಸ್ ಮಗುಗೆ ರಕ್ತ ಕೊರತೆ ಆಗ್ತಿದೆ, ಕ್ಷೀಣತೆ ಆಗ್ತಾ ಇದೆ. ಸೊ ಬರ್ತಾ ಬರ್ತಾ ಮಗು ವೀಕ್ ಆಗ್ತಿದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲ ಎದ್ದು ಡೈಲಿ ಆಕ್ಟಿವಿಟೀಸ್ ನ ಮಾಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ ಅಂದಾಗ ಬ್ಲೀಡಿಂಗ್ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ಡೆಫಿನೆಟ್ಲಿ ಡಾಕ್ಟರ್ನ ವಿಸಿಟ್ ಮಾಡಬೇಕಾಗತ್ತೆ. ಸೊ ಅವರು ಇದೆಲ್ಲ ಪರೀಕ್ಷಿಸಿ ಅವರು ಡಿಸೈಡ್ ಮಾಡ್ತಾರೆ ವೆದರ್ ಇಟ್ ಇಸ್ ರಿಕ್ವೈರಿಂಗ್ ಎವಾಲ್ಯೂಯೇಷನ್, ಎಲ್ಲ ತರದ್ದು ಬ್ಲೀಡಿಂಗ್ ಡಿಸಾರ್ಡರ್ಗೆ ಎವಾಲ್ಯೂಯೇಷನ್ ಬೇಕಾ, ಇಲ್ಲಾಂದ್ರೆ ಜಸ್ಟ್ ಇದನ್ನ ವೆಯ್ಟ್ ಮಾಡಿ ನೋಡ್ಬೋದಾ, ಐರನ್ನು ಸಪ್ಲಿಮೆಂಟೇಷನ್ ನ್ಯೂಟ್ರಿಷನ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಸರಿ ಹೋಗ್ಬೋದಾ ಅಂತ ಅವರು ಡಿಸೈಡ್ ಮಾಡ್ತಾರೆ.
4: ಇದು ಋತುಚಕ್ರದ ಸಂದರ್ಭದಲ್ಲಿ ಆಗುವಂತಹ ರಕ್ತಸ್ರಾವದ ಬಗ್ಗೆ ನೀವು ಹೇಳಿದ್ರು. ಈಗ ಜನರಲ್ ಆಗಿ ಮಕ್ಕಳಲ್ಲಿ ನೋಡುವಾಗ ಇಂತಹ ಸಂದರ್ಭ ಬಂದಾಗ ಮನೆಯಲ್ಲಿ ಯಾವ ತರದ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅಂತ ಹೇಳಿ ಹೇಳ್ತೀರಾ ನೀವು?
3: ಸೊ ನಮ್ಗೆ ಇವಾಗ ಫಸ್ಟ್ ಬ್ಲೀಡಿಂಗ್ ಆದಾಗ ಈಗ ಹಲ್ ಬಿದ್ದಾಗ್ಬೋದು ಇಲ್ಲ ಕಟ್ ಆಗ್ಬೋದು, ಸೊ ಫಸ್ಟ್ ಟೈಮ್ ಮನೆ ಮದ್ದು ಅಂದ ತಕ್ಷಣ ಅರಿಶಿನ ಹಾಕೋದು, ಕಾಫಿ ಪೌಡರ್ ಹಾಕೋದು ಇವನ್ನೆಲ್ಲನೂ ಮಾಡೇ ಮಾಡ್ತಾರೆ, ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬಾರ್ದು. ಸೊ ಏನ್ ಮಾಡೋದು ಅಂದ್ರೆ ಎಲ್ಲಿ ಬಿದ್ದ ಗಾಯಗಳಲ್ಲಿ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ಸೊ ಜಸ್ಟ್ ಫ್ರೆಶ್ ವಾಟರ್ ಅಲ್ಲಿ ಅವ್ರಿಗೆ ಇದನ್ನ ಆಂಟಿಸೆಪ್ಟಿಕ್ ಲೋಷನ್ ಅವೆಲ್ಲ ಏನು ಹಾಕ್ಲಿಕ್ಕೆ ಆಗ್ಬಾರ್ದು, ಜಸ್ಟ್ ತೊಳೆದು ಅದನ್ನ ಗಟ್ಟಿಯಾಗಿ ಹಿಡಿದು ಇಟ್ಕೋಬೇಕು. ಎಲ್ಲೆಲ್ಲಿ ಇಟ್ಕೊಂಡಂತ ಇದೆಯೋ ಆಗತ್ತಲ್ಲ ಅಲ್ಲಿ ಇಡ್ಬೋದು. ಕೈ ಕಾಲಲ್ಲಾದ್ರೆ ನಾವು ಒತ್ತಿ ಹಿಡಿಬಹುದು, ಹಲ್ಲೆಲ್ಲ ಇದ್ರೂ ಪ್ರೆಸ್ ಮಾಡಿ ಇಡ್ಬೋದು, ಮೂಗಲ್ಲಾದ್ರೂ ಮೂಗನ್ನ ಪ್ರೆಸ್ ಮಾಡಿ ಹಿಡಿದು ಬಾಯಿಂದ ಬ್ರೀತ್ ಮಾಡ್ಬೋದು. ಸೊ ಇನ್ನ ಎಲ್ಲೆಲ್ಲಿ ಐಸ್ ಪ್ಯಾಕ್ಸ್, ನಾವು ಐಸ್ನ ಒಂದು ಕರ್ಚಿಫ್ ಇಲ್ಲ ಅಂದ್ರೆ ಒಂದು ಟವೆಲ್ ಅಲ್ಲಿ ಸುತ್ತಿ ಅದ್ರ ಮೇಲೆ ಇಡೋದ್ರಿಂದ ರಕ್ತ ನಾಳಗಳು ಸ್ವಲ್ಪ ಕನ್ಸ್ಟ್ರಿಕ್ಷನ್ ಆಗುತ್ತೆ, ಸ್ವಲ್ಪ ಸಣ್ಣದಾಗ್ತದೆ. ಸೊ ಅವಾಗ ಬ್ಲೀಡಿಂಗ್ ಸ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಅದು ಅಷ್ಟು ಮಾಡಿ ನೋಡಿದ ಮೇಲೂ ಇನ್ನು ರಕ್ತ ನಿಲ್ತಾ ಇಲ್ಲ, ಒಂದು 10 ನಿಮಿಷದ ಮೇಲೆ ಬ್ಲೀಡಿಂಗ್ ಆಗ್ತಾನೆ ಉಂಟು ಅಂದ್ರೆ ಇಮಿಡಿಯೇಟ್ಲಿ ನಿಯರ್ ಬೈ ಎಲ್ಲಿ ಡಾಕ್ಟರ್ ಇರ್ತಾರೋ ಅಲ್ಲಿ ಹೋಗೋದು ಬೆಟರ್.
4: ಡಾಕ್ಟರ್, ಮತ್ತೆ ಬೇರೆ ಒಂದು ಕಾಯಿಲೆಯಲ್ಲಿ ಕೂಡ ನಮಗೆ ರಕ್ತಸ್ರಾವದ ಈ ಅಸಹಜತೆ ಕಂಡು ಬರ್ತದೆ, ಈ ಡೆಂಗ್ಯೂ ಕಾಯಿಲೆಯಲ್ಲಿ ಇರ್ತದಲ್ಲ ರಕ್ತಸ್ರಾವ, ಅದನ್ನು ಮತ್ತೆ ಇದನ್ನು ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ?
3: ಕರೆಕ್ಟ್. ಸೊ ಈ ಬ್ಲೀಡಿಂಗ್ ಡಿಸಾರ್ಡರ್ ಇರೋ ಮಕ್ಕಳಲ್ಲಿ ಏನು ಕಾರಣಗಳೇ ಇರಲ್ಲ, ಅಂದ್ರೆ ಜ್ವರ, ಶೀತ, ಕೆಮ್ಮು, ಬೊಟ್ಟೆ ನೋವು ಇವೆಲ್ಲ ಬೇದಿ ಏನು ಇಲ್ದಲೆ ಹೋಗ್ಬೋದು, ಅದು ಜಸ್ಟ್ ಸ್ಪಾಂಟೇನಿಯಸ್ ಆಗಿ ಬ್ಲೀಡಿಂಗ್ ಆಗ್ತದೆ. ಬಟ್ ಈಗ ತೊಂದರೆ ಇರೋದು ಅಂದ್ರೆ ನೀವ್ ಹೇಳ್ದಂಗ್ ಫಾರ್ ಎಕ್ಸಾಂಪಲ್ ಡೆಂಗು, ನಾವು ಕಾಮನ್ ಆಗಿ ನೋಡುವಂಥದ್ದು ಡೆಂಗುನಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಬ್ಲೀಡಿಂಗ್ ಆಗೋದು. ಸೊ ಸ್ಕಿನ್ ಅಲ್ಲಿ ಬ್ಲೀಡ್ ಆಗುವಂಥದ್ದು ಒಂದು ಸಣ್ಣ ಸಣ್ಣ ಚುಕ್ಕೆ ಚುಕ್ಕೆ ಕೆಂಪು ಚುಕ್ಕೆ ತರ ಕಾಣಿಸ್ತದೆ ಪ್ಲೇಟ್ಲೆಟ್ ಕೊರತೆನಲ್ಲಿ. ಸೊ ಅದು ಜಸ್ಟ್ ಸ್ಟಾರ್ಟ್ ಆಗಿ ನಾನು ಹೇಳ್ದಂಗೆ ಮೂಗಲ್ಲಿ ಬ್ಲೀಡಿಂಗು ಇಲ್ಲ ಯೂರಿನಲ್ಲಿ ಮೋಷನಲ್ಲಿ ಬ್ಲೀಡಿಂಗು ಈ ತರ ಕಾಣಿಸ್ಬೋದು ಡೆಂಗುನಲ್ಲಿ ಕೂಡ. ಬಟ್ ಅವಾಗ ಮಗು ಸುಸ್ತಿರ್ತದೆ, ಜ್ವರ ಇರುತ್ತೆ, ಬೇರೆ ಸಿಂಪ್ಟಮ್ಸ್ ಕೂಡ ಇರ್ತದೆ, ವಾಮಿಟಿಂಗು, ಹೊಟ್ಟೆ ನೋವು, ಇಲ್ಲ ಅಂದ್ರೆ ಬೇರೆದು ಅಂದ್ರೆ ಸುಸ್ತಾಗುವಂಥದ್ದು, ಜಾಂಡಿಸ್ ಈ ತರ ಎಲ್ಲ ಕಾಣಿಸ್ಬೋದು.
4: ಆಮೇಲೆ ಡಾಕ್ಟರ್, ಈ ತರ ರಕ್ತಸ್ರಾವ ಆಗ್ತಾ ಹೋಗುವಾಗ ನಾವಿಷ್ಟು ಹೇಳಿದ್ರು, ನೀವು ವೈದ್ಯರು ಇಷ್ಟು ಹೇಳಿದ್ರು, ಕೆಲವೊಮ್ಮೆ ನಾವೇ ನಿರ್ಲಕ್ಷಿಸೋದುಂಟು ಪೋಷಕರು, ಎಷ್ಟು ಅಪಾಯಕಾರಿ ಇದು?
3: ತುಂಬಾ ಅಪಾಯಕಾರಿ. ಯಾವ್ದಂದ್ರೆ ಕೆಲವೊಂದು ನಾನು ಹೇಳ್ದಂಗೆ ಕೆಲವೊಂದು ಡಿಸಾರ್ಡರ್ಸ್ ಸಿವಿಯರ್ ಡಿಫಿಷಿಯನ್ಸಿ ಇರೋದು ಗೊತ್ತೇ ಆಗಲ್ಲ, ಯಾಕಂದ್ರೆ ಮಕ್ಕಳು ನಾರ್ಮಲ್ ಆಗೇ ಇರ್ತಾರೆ ಟಿಲ್ ದ ಎನ್ಕೌಂಟರ್ ಒಂದು ಮೇಜರ್ ಬ್ಲೀಡಿಂಗ್ ಆಗೋ ತನಕ ಗೊತ್ತೇ ಆಗೋದಿಲ್ಲ. ಸೊ ಐದರ್ ನಾನು ಹೇಳ್ದಂಗೆ ಸಿವಿಯರ್ ಬ್ಲೀಡಿಂಗ್ ಅಂತಂದ್ರೆ ತಲೆಯಲ್ಲಿ ಆಗುವಂತ ರಕ್ತಸ್ರಾವ. ಸೊ ಸ್ಟಾರ್ಟಿಂಗ್ ಪ್ರೆಸೆಂಟೇಷನ್ನೇ ರಕ್ತಸ್ರಾವದ್ದು ಇರ್ಬೋದು, ಸಣ್ಣ ಪುಟ್ಟದೆಲ್ಲ ಅವ್ರಿಗೆ ನೋಟಿಸ್ ಆಗ್ದಲೇ ಹೋಗಿರ್ಬೋದು, ಈ ಸಣ್ಣ ಕೈಗಳಲ್ಲಿ ಕಾಣಿಸೋದ ರಕ್ತ ಕಲೆಗಳಾಗ್ಬೋದು, ಇಲ್ಲೊಂದು ಚೂರು ಬಿದ್ದಾಗ ಆದಾಗ ಕಾಣಿಸ್ಕೊಂಡು ಕಪ್ಪು ಕಲೆಗಳಾಗ್ಲೂ ರಕ್ತಸ್ರಾವ ಆಗ್ಬೋದು, ಅದನ್ನ ಜಾಸ್ತಿ ಮನಸ್ಸಿಂದ ನೋಡ್ಕೊಂಡಿರಲ್ಲ. ಸೊ ಅವಾಗ ಬರುವಂತದ್ದು ಎಲ್ಲರ ಮಗು ಮಕ್ಳು ಆಟ ಆಡುವಾಗ ನೀವು ಹೇಳ್ದಂಗ ಫಸ್ಟ್ ಸ್ಟಾರ್ಟಿಂಗ್ ನೀವು ಹೇಳಿದ್ರಲ್ಲ ಆಡುವಾಗ ಬೀಳುದು ಹೇಳುದು ಎಲ್ಲ ಸಾಮಾನ್ಯ ಅಂತ. ಸೊ ಅದು ಬಿದ್ದಿರೋದು ಸಣ್ಣ ಪ್ರಮಾಣದ ಇರ್ಬೋದು, ಬಟ್ ಆದ್ರೆ ಆಗಿರುವಂತ ಡ್ಯಾಮೇಜ್ ಜಾಸ್ತಿ ಇರ್ತದೆ. ಸೊ ಹಂಗೆ ಬಂದಾಗ ಸುಮಾರು ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೊಳ್ತದೆ, ಆ ತರನು ಪ್ರೆಸೆಂಟ್ ಆಗ್ತಾರೆ ನಮಗೆ. ಸೊ ಎಮರ್ಜೆನ್ಸಿಗೆ ಬರುವಂತ ಕೇಸಸ್ ಗಳು ಇರ್ತದೆ. ಸೊ ಯಾಕಂದ್ರೆ ಸಣ್ಣ ಪುಟ್ಟದನ್ನ ನಾವು ಅವಾಗ್ಲೇ ಅವೇರ್ನೆಸ್ ತಗೊಂಡು ಎವಾಲ್ಯೂಯೇಟ್ ಮಾಡಿದ್ರೆ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು.
4: ಡಾಕ್ಟರ್, ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಬಂದಾಗ ನೀವು ಅದನ್ನು ಏನು ಅಂತ ಹೇಳಿ ತಪಾಸಣೆ ಮಾಡಿ ಕಂಡು ಹಿಡಿತೀರ, ಆದ್ರೆ ಈ ರಕ್ತದ ಕ್ಯಾನ್ಸರ್ ಹೇಳ್ತಾರಲ್ಲ ಅದರಲ್ಲೂ ಕೂಡ ರಕ್ತಸ್ರಾವ ಆಗ್ತದ, ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಉಂಟಾ?
3: ಹಾ, ವೆರಿ ಗುಡ್ ಕ್ವೆಶನ್. ಸೊ ಏನಂದ್ರೆ ರಕ್ತಸ್ರಾವ ಕರೆಕ್ಟ್ ಕ್ಯಾನ್ಸರ್ ಲಕ್ಷಣಗಳನ್ನು ಅದು ಒಂದಾಗ್ಬೋದು, ಬಿಕಾಸ್ ರಕ್ತದ ಕ್ಯಾನ್ಸರ್ಗಳು ಮಕ್ಕಳಲ್ಲಿ ಏನು ರೇರ್ ಅಲ್ಲ, ಇಟ್ ಇಸ್ ವೆರಿ ಕಾಮನ್ ಆಯ್ತಾ. ಸೊ ಆ ಬ್ಲಡ್ ಕ್ಯಾನ್ಸರ್ ಅನ್ನೋಂಥದ್ದು ಪ್ರೆಸೆಂಟ್ ಆಗುವಾಗ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗ್ಬೋದು. ಆ ಪ್ಲೇಟ್ಲೆಟ್ ಕಡಿಮೆ ಆದಾಗ ಈ ರಕ್ತದ ಕಲೆಗಳಾಗ್ಬೋದು, ಇಲ್ಲಾಂದ್ರೆ ಜಸ್ಟ್ ಬ್ಲೀಡಿಂಗ್, ಎಲ್ಲಿಯಾದ್ರೂ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದೆ ಜಸ್ಟ್ ಒಂದು ಫಸ್ಟ್ ಮ್ಯಾನಿಫೆಸ್ಟೇಷನ್ ಆಗಿ ಕಾಣಿಸ್ಕೋಬಹುದು. ಅದ್ರನ್ನ ನಾವು ಎವಾಲ್ಯೂಯೇಟ್ ಮಾಡಿ ಹೋಗಿ ನೋಡುವಾಗ ರಕ್ತ ಕಣಗಳು ಅದು ಇದು ಪ್ಲೇಟ್ಲೆಟ್ಸ್ ಕಡಿಮೆ ಇರಬಹುದು, ಪ್ಲೇಟ್ಲೆಟ್ ಜೊತೆಗೆ ಬಿಳಿ ರಕ್ತ ಕೆಂಪು ರಕ್ತ ವ್ಯತ್ಯಾಸ ಕೂಡ ಕಾಣಿಸ್ತದೆ. ಸೊ ಅವಾಗ ನೋಡುವಾಗ ಮಗುನಲ್ಲಿ ಬೇರೆದು ಅಂದ್ರೆ ಬೇರೆ ಸೈನ್ಸ್ ಎಲ್ಲ ಕಾಣಿಸುವಾಗ ಲಿವರ್, ಸ್ಪ್ಲೀನ್, ಲಿಂಫ್ ನೋಡ್ಸ್ ಇಂಥದೆಲ್ಲ ಕಾಣಿಸುವಾಗ ಓ ಇದು ಬ್ಲೀಡಿಂಗ್ ಡಿಸಾರ್ಡರ್ ಅಲ್ಲ, ಇದು ಅದಕ್ಕಿಂತ ಜಾಸ್ತಿ ಇದೆ ಕಾಯಿಲೆ ಅಂತ ನಮ್ಗೆ ಅರಿವಾಗ್ತದೆ.
4: ಅಂತ ಹೇಳಿದ್ರೆ ಮೊದಲೇ ನಾವು ಮುನ್ನೆಚ್ಚರಿಕೆ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀರ. ಈಗ ನೀವು ಮಾತನಾಡ್ತಾ ಡಾಕ್ಟರ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಅಂತ ಹೇಳಿ, ಪ್ಲೇಟ್ಲೆಟ್ಸ್ ಅನ್ನೋದು ನಾವು ಕನ್ನಡದಲ್ಲಿ ರಕ್ತ ತಟ್ಟೆಗಳು ಅಂತೇಳಿ ಹೇಳ್ತೇವೆ. ನಮ್ಮ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಅಂಶ ರಕ್ತದಲ್ಲಿರೋದು. ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕೇಳುಗರಿಗೆ ಒಂದು ಸಂದೇಶ, ಕೇಳುಗರಿ ನೀವು ಆಲಿಸ್ತಾ ಇರೋದು ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ, ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ಕರೆ ಮಾಡಿ 6364249949 ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಹತ್ರ ಕೇಳಬಹುದು. ಇವತ್ತಿನ ನಮ್ಮ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದ ವೈದ್ಯರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಆಸ್ಪತ್ರೆಯ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೆ, ಒಂದು ವಿರಾಮ ತಗೊಳ್ಳೋಣ ನಾವು.
2: ಆಗ್ಬೋದು.
0: ನೀವು ಕೇಳ್ತಾ ಇರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರುವುದು ಇದು ಧ್ವನಿಮುದ್ರಿತ ಪ್ರಸಾರ.
1: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ನಾವು ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದ್ದೇವೆ. ಇವತ್ತಿನ ನಮ್ಮ ವೈದ್ಯರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಕಾಲೇಜಿನಲ್ಲಿ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ನಮ್ಮ ವಿಷಯ ಮಕ್ಕಳಲ್ಲಿ ಕಂಡುಬರುವ ಅಸಹಜ ರಕ್ತಸ್ರಾವ, ರಕ್ತಸ್ರಾವದ ಅಸ್ವಸ್ಥತೆಗಳು. ಈ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ನಮ್ಮ ಫೋನ್ ನಂಬರ್ 6364204949 ಕರೆ ಮಾಡಿ ಈ ಸಂಖ್ಯೆಗೆ. ಇವತ್ತಿನ ನಮ್ಮ ರೇಡಿಯೋ ಡಾಕ್ಟರ್ ವಿಷಯ ಮಕ್ಕಳಲ್ಲಿ ಕಂಡುಬರುವ ರಕ್ತಸ್ರಾವದ ಅಸಹಜತೆಗಳು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಮುಂದುವರಿಸುವ ನಾವು ಕಾರ್ಯಕ್ರಮವನ್ನು. ಈಗ ರಕ್ತಸ್ರಾವ ಅಂತ ಹೇಳುವಾಗ ಮಕ್ಕಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಮೋಫೀಲಿಯಾ ಅನ್ನುವ ಒಂದು ಕಾಯಿಲೆ ಉಂಟು, ಕುಸುಮ ರೋಗ ಅಂತೇಳಿ ನಾವು ಕನ್ನಡದಲ್ಲಿ ಕರೀತೇವೆ ಅದನ್ನು. ಆ ಕಾಯಿಲೆಗೂ ಈ ತರದ ರಕ್ತಸ್ರಾವಕ್ಕೂ ಮಕ್ಕಳಲ್ಲಿ ಕಂಡು ಬರುವಂತದ್ದು ಏನು ವ್ಯತ್ಯಾಸ ಅಥವಾ ಏನು ಸಂಬಂಧ ಏನಾದರೂ ಇದೆಯಾ?
2: ಹೌದು. ಸೊ ಇದು ಹಿಮೋಫೀಲಿಯಾ ಅನ್ನೋದು ಒಂದು ರಕ್ತಸ್ರಾವದ ಒಂದು ಕಾಯಿಲೆನೇ. ಸೊ ಇದರಲ್ಲಿ ನೀವೇನು ಯಾವಾಗಲೇ ನಾವು ಹೇಳ್ತಾ ಇದ್ವಲ್ಲ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅನ್ನೋದು ಕೊರತೆ ಇದ್ರೆ ಬ್ಲಡ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ನಿಧಾನ ಆಗ್ಬೋದು, ಅದು ಆಗ್ದಲೇ ಹೋಗ್ಬೋದು. ಸೊ ಹಾಗಾಗಿ ಇದು ಆ ತರ ಅಂತ ಅನುವಂಶಿಕವಾಗಿ ಬರುವಂತ ಕ್ಲಾಟಿಂಗ್ ಫ್ಯಾಕ್ಟರ್ ಡಿಫಿಷಿಯನ್ಸಿ ಅಂದ್ರೆ ಕೊರತೆ. ಸೊ ಹಿಮೋಫೀಲಿಯಾದಲ್ಲಿ ನಾವು ಹಿಮೋಫೀಲಿಯಾ ಎ, ಹಿಮೋಫೀಲಿಯಾ ಬಿ ಅಂತ ಹೆಚ್ಚಾಗಿ ಹೇಳ್ತಿರ್ತೀವಿ. ಸೊ ಅದರಲ್ಲಿ ಫ್ಯಾಕ್ಟರ್ 8 ಮತ್ತೆ ಫ್ಯಾಕ್ಟರ್ 9 ಡಿಫಿಷಿಯನ್ಸಿ ಇರೋದನ್ನ ಹಿಮೋಫೀಲಿಯಾ ಎ ಮತ್ತೆ ಬಿ ಅಂತ ಕರಿತೀವಿ. ಸೊ ಇದು ನಾ ಹೇಳ್ದಂಗೆ ಅನುವಂಶಿಕವಾಗಿ ಬಂದಿರೋದು. ಆಲ್ಮೋಸ್ಟ್ ಒಂದು 5-6 ತಿಂಗಳು 4-5 ತಿಂಗಳು ಮಗುನಲ್ಲೇ ನಮ್ಗೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತದೆ. ಜಾಯಿಂಟ್ಸ್ ಅಲ್ಲಿ ಇದಂದ್ರೆ ಹೊರಗಡೆ ಜಾಸ್ತಿ ಬ್ಲೀಡಿಂಗ್ ಕಾಣಿಸೋದಿಲ್ಲ, ಇದೆಲ್ಲ ಒಳಗಡೆ ಆಗುವಂತ ಬ್ಲೀಡಿಂಗ್. ಸೊ ಎಕ್ಸಾಂಪಲ್ ಅಂದ್ರೆ ಕಾಮನ್ ಆಗಿ ಆಗೋದು ಅಂದ್ರೆ ಜಾಯಿಂಟ್ಸ್ ಅಲ್ಲಿ ಆಗುವಂತ ಬ್ಲೀಡಿಂಗ್, ಮಂಡಿದು ಜಾಯಿಂಟ್ಸ್ ಅಲ್ಲಿ ಆಗ್ಬೋದು, ಕೈದು ಜಾಯಿಂಟ್ಸ್ ಗಳಲ್ಲೆಲ್ಲ ಆಗ್ಬೋದು. ಬ್ಲೀಡಿಂಗ್ ಆಗಿ ಊತಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಡಿಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ಮಗುಗೆ ಬರ್ತಾ ಬರ್ತಾ ಅದರದ್ದು ಆಕ್ಟಿವಿಟಿ ಅಂದ್ರೆ ಕೈದು ಮೂವ್ಮೆಂಟ್ಸ್ ಗಳೆಲ್ಲೂ ಕಡಿಮೆ ಆಗ್ತಾ ಬರ್ತದೆ. ಕೈದಾಗ್ಲಿ ಕಾಲಾಗ್ಲಿ ಎಲ್ಲಿ ಜಾಯಿಂಟ್ಸ್ ಹೋಗುತ್ತೋ ಅಲ್ಲಿ ಆಗಿ ಆಗಿ ಆಗಿ ಜಾಯಿಂಟ್ ಡ್ಯಾಮೇಜ್ ಆಗ್ತಾ ಬರ್ತದೆ. ಇಲ್ಲ ಇನ್ನ ಸಿವಿಯರ್ ಬ್ಲೀಡಿಂಗ್ ಅಂದ್ರೆ ಹೊಟ್ಟೆನಲ್ಲಿ, ಹೊಟ್ಟೆಯಲ್ಲಿರೋ ಮಸಲ್ಸ್ ಗಳಲ್ಲಿ ಅಂದ್ರೆ ಸ್ನಾಯುಗಳಂತೇನು ಹೇಳ್ತೀವಲ್ಲ ಮಸಲ್ಸ್, ಮಾಂಸಗಳು, ಆ ಮಾಂಸಖಂಡಗಳಲ್ಲೂ ಕೂಡ ರಕ್ತಸ್ರಾವ ಆಗ್ಬೋದು. ಜೋರಾಗಿ ನೆಡ್ದು ಇಲ್ಲ ಆಕ್ಟಿವಿಟೀಸ್ ಮಾಡಿ ಇಲ್ಲ ಏನ ತಾಗಿ ಆಕ್ಸಿಡೆಂಟ್ಸ್ ಆದಾಗ ಎಲ್ಲ ಸಿವಿಯರ್ ಅಮೌಂಟ್ ಆಫ್ ಬ್ಲೀಡಿಂಗ್ ಆಗ್ಬೋದು. ಸೊ ಒಳಗಡೆ ಏನು ಕಾಣಿಸ್ತೇ ಇದ್ರು ಇದು ಒಳಗೆ ಆಗುವಂತ ಸಿವಿಯರ್ ಮಟ್ಟಿಗೆ ರಕ್ತಸ್ರಾವ ಆಗ್ಬೋದು. ಸೊ ಹಿಮೋಫೀಲಿಯಾ ಅನ್ನೋದು ಆ ತರದ್ದು ಒಂದು ಅನುವಂಶಿಕವಾಗಿ ಬಂದಿರೋ ಕಾಯಿಲೆ. ಸೊ ನೆಕ್ಸ್ಟ್ ಜನರೇಷನ್ಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ.
1: ಮೋಸ್ಟ್ ಆಫ್ ದ ಕೇಸಸ್ ಈ ಹಿಮೋಫೀಲಿಯಾ ಅನ್ನೋದು ಆನುವಂಶಿಕವಾಗಿ ಬರುವಂತದೇ ಕಾರಣ, ಬೇರೆ ಏನು ಕಾರಣದಿಂದ ಬರುವಂತಹ ಸಾಧ್ಯತೆ?
2: ಇದು ಅದು ಅಕ್ವೈರ್ಡ್ ಹಿಮೋಫೀಲಿಯಾ ಅಂತ ಕೂಡ ಹೇಳ್ತೀವಿ. ಕೆಲವೊಂದ್ಸತಿ ಈ ನಮ್ಗೆ ಸಂಧಿವಾತದ ಕೆಲವೊಂದು ರೋಗಗಳಲ್ಲಿ ಫ್ಯಾಕ್ಟರ್ 8 ನಮ್ಮ ಬಾಡಿನಲ್ಲೇ ಒಂದು ಪ್ರೋಟೀನ್ಸ್ಗಳು ಉತ್ಪತ್ತಿ ಆಗುತ್ತೆ, ಅದು ಎಗೇನ್ಸ್ಟ್ ಪ್ರೋಟೀನ್ಸ್ ಉತ್ಪತ್ತಿ ಆಗುತ್ತೆ. ಸೊ ನಾರ್ಮಲ್ ಆಗಿ ಉತ್ಪಾದನೆ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಆಗ್ಬೋದು, ಬಟ್ ಅದಕ್ಕೆ ಆಂಟಿಬಾಡೀಸ್ ಎಲ್ಲ ಉತ್ಪತ್ತಿ ಆದಾಗ ಫ್ಯಾಕ್ಟರ್ 8 ಲೆವೆಲ್ಸ್ ಎಲ್ಲ ನಾಶ ಆಗ್ಬೋದು. ಸೊ ಅವಾಗ ಅದು ಹಿಮೋಫೀಲಿಯಾ ತರನೇ ಪ್ರೆಸೆಂಟ್ ಆಗುತ್ತೆ. ಬಟ್ ಆದ್ರೆ ಅದು ಟ್ರೀಟ್ಮೆಂಟ್ ಮಾಡುವಂತ ಕಾಯಿಲೆ. ಹಿಮೋಫೀಲಿಯಾಗೆ ನಾವು ಹಿಮೋಫೀಲಿಯಾಗೆ ಬೇಕಾದಂತ ಫ್ಯಾಕ್ಟರ್ಸೇ ಕೊಡ್ಬೇಕಾಗತ್ತೆ. ಆದ್ರೆ ಇದು ಅಕ್ವೈರ್ಡ್ ಹಿಮೋಫೀಲಿಯಾ ಅದೇ ತರ ಕಾಣಿಸಿದ್ರು ಇದು ಸಣ್ಣ ಮಕ್ಕಳಲ್ಲಿ ಇಲ್ಲ ಇಷ್ಟು ಎಷ್ಟೋ ವರ್ಷಗಳ ಕಾಲ ಏನು ಪ್ರೆಸೆಂಟೇಷನ್ ಇಲ್ದಲೆ ಹೋಗ್ಬೋದು. ಸೊ ಈ ಕಾಯಿಲೆ ಬಂದಾಗ ಆ ರೂಪ ಜಾಸ್ತಿ ಇದ್ದಾಗ, ಅದು ಕಂಟ್ರೋಲ್ ಇಲ್ದೇ ಇದ್ದಾಗ, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಲೆ ಹೋದಾಗ ಈ ತರ ಹಿಮೋಫೀಲಿಯಾ, ಅಕ್ವೈರ್ಡ್ ಹಿಮೋಫೀಲಿಯಾ ತರನು ಕೂಡ ಪ್ರೆಸೆಂಟ್ ಆಗ್ಬೋದು. ಬಟ್ ಅದು ಗುಣಪಡಿಸುವಂತ ಕಾಯಿಲೆ.
1: ಹಿಮೋಫಿಲಿಯಕ್ಕೆ ಈಗ ನೀವು ಅದಕ್ಕೆ ಸಂಬಂಧಿಸಿದ ಯಾವುದು ಅಂಶಗಳನ್ನ ಕೊಡಬೇಕು, ಅದಕ್ಕೆ ಔಷಧಿಯ ರೂಪದಲ್ಲಿ ಕೊಡ್ತೀರಂತ ಹೇಳಿದ್ರು. ಈಗ ಡಾಕ್ಟರ್, ಈ ಮಕ್ಕಳಲ್ಲಿ ಹಿಮೋಫಿಲಿಯಾ ಅಲ್ಲದ ಮಕ್ಕಳಲ್ಲಿ ರಕ್ತಸ್ರಾವದ ಏನು ತೊಂದರೆ ಕಂಡು ಬಂದಾಗ ಆಹಾರದಲ್ಲಿ ನಾವು ಯಾವ ರೀತಿಯ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು ಪೋಷಕರು?
2: ಓಕೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಈ ಬ್ಲಡ್ ಕ್ಲಾಟ್ ಆಗೋಕೆ ಅಂತ ಯಾವುದೇ ಆಹಾರ ತಗೊಳ್ಳೋಂಥದ್ದು ಹಂಗ್ಯಾವುದು ಕಂಡು ಬರಲ್ಲ. ಸೊ ಆದ್ರೆ ಬ್ಲೀಡಿಂಗ್ ಆಗಿ ರಕ್ತಸ್ರಾವ ಆಗಿ ರಕ್ತ ಕೊರತೆ ಆಗ್ತಾ ಇದೆ ಅನ್ನುವಾಗ ನಾವು ಕಬ್ಬಿಣದ ಅಂಶದ ಆಹಾರಗಳನ್ನ ಸ್ವಲ್ಪ ಜಾಸ್ತಿ

0: ರಾಜ್ಮಾ ಆಗ್ಬೋದು,
1: ರಾಜ್ಮಾ.
0: ಮತ್ತೆ ನಟ್ಸು, ಡ್ರೈ ಫ್ರೂಟ್ಸು, ಮತ್ತೆ ಇದು
1: ಮೊಳಕೆ ಕಟ್ಟಿದ
0: ಮೊಳಕೆ ಕಟ್ಟಿದ ಕಾಳುಗಳು. ಸೊ ಇಂಥದ್ರಲ್ಲೆಲ್ಲ ನಮ್ಗೆ ಕಬ್ಬಿಣದ ಅಂಶಗಳು ಜಾಸ್ತಿ ಇರ್ತದೆ. ಸೊ ಆ ಟೈಮಲ್ಲಿ ನಾವು ಅಂದ್ರೆ ಸಾಧಾರಣ ಸುಮ್ಮನೆ ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲೂ ಇದೇ ಇದನ್ನ ರೂಟೀನ್ ಆಗಿ ಇದು ಮಾಡಲದೆ
1: ನಾವು ಕೂಡ ಸೇವಿಸಬಹುದು, ಸೇವಿಸಲೇಬೇಕಾದಂತಹ ಆಹಾರ ಅಂತ ಹೇಳಿ ನೀವು ಹೇಳುದು. ಡಾಕ್ಟ್ರೆ, ಇದೀಗ ಅನ್ಕೊಳ್ಳಿ, ಈಗ ನಮ್ಮ ಮನೆಯಲ್ಲಿ ಒಂದು ಮಗು ಉಂಟು, ಅದಕ್ಕೆ ಈ ತರ ಒಂದು ರಕ್ತಸ್ರಾವದ ಅಸ್ವಸ್ಥತೆ ಉಂಟು ಅಂತ ಹೇಳಿ ಡಯಾಗ್ನೋಸ್ ಆಯ್ತು. ಆಮೇಲೆ ನಾವು ಮನೆಯವರು ಯಾವ ರೀತಿಯಲ್ಲಿ ಆ ಮಗುವನ್ನ ನೋಡ್ಕೊಳ್ಬೇಕು?
0: ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಸೊ ಈಗ ಎಲ್ಲ ಮಕ್ಳ ತರನೇ ಈ ಮಕ್ಳಿಗೆ ನಾವು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂದ್ರೆ ಫುಟ್ಬಾಲ್ ಆಗ್ಬೋದು, ಇಲ್ಲ ಕ್ರಿಕೆಟ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಸೈಕ್ಲಿಂಗ್, ವಿಗರಸ್ ಆಕ್ಟಿವಿಟೀಸ್ ಅನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ ನಾವು. ಸೊ ನಮ್ಮ ಮಕ್ಳು ಯಾವ ಮಗುವಿನ ಕಡಿಮೆ ಇಲ್ಲ ಅಂತ ನಾವು ಎನ್ಕರೇಜ್ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ಆಗೋ ಡ್ಯಾಮೇಜ್ನ ಮತ್ತೆ ಸರಿ ಮಾಡ್ಲಿಕ್ಕೆ ಸುಮಾರು ಟೈಮ್ ತಗೊಳ್ಬಹುದು. ಪ್ಲಸ್ ಮಗುಗೂ ಕೂಡ ಸುಮಾರು ತೊಂದರೆಗಳಾಗ್ಬೋದು, ಫ್ರಾಕ್ಚರ್ಸ್ ಆಗ್ಬೋದು, ಮತ್ತೆ ಬ್ಲೀಡಿಂಗ್ ಆಗಿ ಜಾಯಿಂಟ್ ಡ್ಯಾಮೇಜ್ ಆಗ್ಬೋದು, ಹೇಳ್ದಂಗೆ ಬಾಲ್ ಏನಾದ್ರೂ ತಲೆ ಒಳಗೆ ಬಿದ್ರೆ ತಲೆಯಲ್ಲೂ ರಕ್ತಸ್ರಾವ ಆಗ್ಬೋದು. ಸೊ ಈ ತರದನ್ನ ಅಗ್ರೆಸಿವ್ ಸ್ಪೋರ್ಟ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು, ಮತ್ತೆ ಶಾರ್ಪ್ ಐಟಮ್ಸ್ ಗಳನ್ನ ಆದಷ್ಟು ಸಣ್ಣ ಮಕ್ಕಳಿರುವಾಗ ಅವ್ರ ಕಡೆಯಿಂದ ಅವಾಯ್ಡ್ ಮಾಡೋದು ಬೆಟರ್. ದೊಡ್ಡವರಾದಾಗ ಕೇರ್ಫುಲ್ ಆಗಿ ಯೂಸ್ ಮಾಡೋದನ್ನ ಅವ್ರಿಗೆ ಮುಂಚೆಯಿಂದಾನೇ ಹೇಳ್ಕೊಡ್ಬೇಕು. ಮತ್ತೆ ಕೆಲವೊಂದು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಈಗ ನಾವು ಜ್ವರ ಬಂತು ಅಂದ್ರೆ ನಾವೇ ಮೆಡಿಕಲ್ ಶಾಪಿಗೆ ಹೋಗಿ ಒಂದಷ್ಟು ಮೆಡಿಸಿನ್ಸ್ ತಗೊಂಡು ಬಂದು ಕೊಡುವಂತದ್ದು ಇರ್ತದೆ. ಸೊ ಅದನ್ನ ಈ ತರ ಮಕ್ಕಳಲ್ಲಿ ರಿಸ್ಕ್ ತಗೊಳ್ಳೇಬಾರ್ದು. ಯಾಕಂದ್ರೆ ಕೆಲವೊಂದು NSAIDs ಅಂತ ಹೇಳ್ತೀವಿ, ಆ ಮೆಡಿಸಿನ್ಸ್ ಎಲ್ಲ ಪ್ಲೇಟ್ಲೆಟ್ ಫಂಕ್ಷನ್ ನ ಕಡಿಮೆ ಮಾಡ್ತದೆ. ಆಲ್ರೆಡಿ ಬ್ಲೀಡಿಂಗ್ ಟೆಂಡೆನ್ಸಿ ಇರೋ ಮಕ್ಕಳಲ್ಲಿ ಈತ ಪ್ಲೇಟ್ಲೆಟ್ಸ್ ಕೂಡ ಕೆಲಸ ಮಾಡೋದು ಕಡಿಮೆ ಮಾಡಿದಾಗ ಸೊ ಬ್ಲೀಡಿಂಗ್ ಟೆಂಡೆನ್ಸಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಹಂಗಾಗಿ ಈ ತರ ನಾವು ಇದು ಮಾಡಬೇಕು. ಮತ್ತೆ ಫಸ್ಟ್ ಏಡ್ ಮಾಡೋದು ಅಂದ್ರೆ ಇವಾಗ ನೈಟ್ ಅಲ್ಲಿ ಬ್ಲೀಡಿಂಗ್ ಆಯ್ತು, ಇಲ್ಲ ಯಾರು ಸಿಗ್ದಲೇ ಇರೋ ಟೈಮಲ್ಲಿ, ಇಲ್ಲ ಮನೇಲಿ ಯಾರು ಇಲ್ದಲೇ ಇರುವಾಗ ನಿಮ್ಗೆ ಸಡನ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತನಕ ಹೇಗೇನ್ ಮಾಡ್ಬೇಕು ಅನ್ನೋದು ಫಸ್ಟ್ ಏಡ್ ಅನ್ನ ನೀವೆಲ್ಲರೂ ಅರ್ತ್ಕೋಬೇಕು. ನಾವ್ ಹಂಗ ಹೇಳ್ದಂಗೆ ಎಲ್ಲಿ ಕ್ಲೀನ್ ಮಾಡಿ ಆ ಏರಿಯಾನ ಜಸ್ಟ್ ಪ್ರೆಷರ್ ಇಟ್ಟು ನೆಕ್ಸ್ಟ್ ಐಸ್ ಅಪ್ಲಿಕೇಶನ್ ಮಾಡಿ ಆದಷ್ಟು ಬೇಗ ಹಾಸ್ಪಿಟಲ್ ಮುಟ್ಟಂಗೆ ನೋಡ್ಕೋಬೇಕು. ರಾದರ್ ದನ್ ನಾವೇ ಇದನ್ನ ಟ್ರೀಟ್ಮೆಂಟ್ ಮಾಡುವ ಅರಿಶಿನ ಹಾಕಿ ಇದನ್ನ ಹಾಕಿ ನೋಡೋಣ ಅನ್ನೋದನ್ನ ಮಾಡ್ಬೇಕು. ಬಟ್ಟೆ ಕಟ್ಟಿ ಕೂಡಿಸೋದು ಆ ಥರ ಮಾಡಬಾರ್ದು.
1: ಡಾಕ್ಟರ್, ಇದೀಗ ನೀವು ಮಾತನಾಡ್ತಾ ಹೇಳಿದ್ರಿ ಕೆಲವು ಔಷಧಿಗಳಿಂದ ರಕ್ತ ಹೆಪ್ಪುಗಟ್ಟಿಸುವ ಅಂಶ ಪ್ಲೇಟ್ಲೆಟ್ ಏನಿದೆ ಅದರ ಡ್ಯಾಮೇಜ್ ಕೂಡ ಆಗ್ತದೆ, ಅದು ಕೊರತೆ ಕಂಡು ಬರ್ತದೆ ಅಂತ ಹೇಳಿ. ಈಗ ಪ್ಲೇಟ್ಲೆಟ್ ಅನ್ನೇ ಹೆಚ್ಚು ಮಾಡುವಂತಹ ಯಾವುದು ಔಷಧಿ ಅಥವಾ ಆ ತರ ಆಹಾರ ಆ ತರ ಇಲ್ವಾ?
0: ಪ್ಲೇಟ್ಲೆಟ್ ಅನ್ನ ನಾವು ಅಂದ್ರೆ ಹಾಗೆ ಮೆಡಿಸಿನ್ಸ್ ಅಲ್ಲಿ ಸುಮಾರಿದೆ ಪ್ಲೇಟ್ಲೆಟ್ ಅನ್ನ ಜಾಸ್ತಿ ಮಾಡಂಗೆ. ಆಹಾರಗಳಂದ್ರೆ ನಾವು ಪಪ್ಪಾಯ ಲೀವ್ಸ್ ಅದನ್ನೆಲ್ಲ ತಗೊಂಡ್ವಾಗ, ಇಲ್ಲ ಕಿವಿ ಫ್ರೂಟ್ಸ್ ಇವೆಲ್ಲ ತಗೊಂಡ್ವಾಗ ಸ್ವಲ್ಪ ಮಟ್ಟಿಗೆ ಪ್ಲೇಟ್ಲೆಟ್ ಅನ್ನ ವೃದ್ಧಿ ಕಾಣಬಹುದು. ಬಟ್ ಆದ್ರೆ ಅದು ನಾರ್ಮಲ್ ಹಾಗೆಯೇ ಅಷ್ಟು ಬೇರೆ ಟ್ರೀಟ್ಮೆಂಟ್ ಇಲ್ದಲೆ ಬರೀ ಫುಡ್ ಅಲ್ಲೇ ನಾವು ಪ್ಲೇಟ್ಲೆಟ್ ಅನ್ನ ಹೆಚ್ಚಿಸ್ಕೊಂತೀವಿ ಅನ್ನೋ ಮಾತು ಸುಳ್ಳು.
1: ಹೌದು, ಆಗೋದಿಲ್ಲ.
0: ಹೌದು.
1: ಈಗ ಡಾಕ್ಟ್ರೆ, ಈಗ ಒಂದು ಮಗುವಿಗೆ ಅವನೊಂದು 8 ವರ್ಷ ಇರುವಾಗ ಅಥವಾ 5 ವರ್ಷ ಇರುವಾಗ ಈ ತರದ ರಕ್ತಸ್ರಾವದ ಅಸಹಜತೆ ಉಂಟು ಅಂತ ಹೇಳಿ ಗೊತ್ತಾಯ್ತು. ಏನು ಇದು ಕಾಯಿಲೆ ಜೀವನ ಪರ್ಯಂತ ನಡ್ಕೊಂಡು ಹೋಗ್ತದ?
0: ಓಕೆ, ಸೊ ಇದು ಕಂಜನೈಟಲ್ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ ಅನುವಂಶಿಕವಾಗಿ ಬಂದಿರೋದು ಹುಟ್ಟಾಗಿಂದನೇ ಕಾಣಿಸ್ಕೊಂಡಿರೋಂತ ಬ್ಲೀಡಿಂಗ್ ಡಿಸಾರ್ಡರ್ಗೆ ನಾವು ಅದನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದೇ ಹೊರತು ಅದನ್ನ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಇನ್ ದ ಸೆನ್ಸ್ ಇಮೋಫಿಲಿಯಾ ಒಂದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಇಮೋಫಿಲಿಯಾಗೆ ಟ್ರೀಟ್ಮೆಂಟ್ ಅಂತ ಇಲ್ಲ. ಸೊ ಅದಕ್ಕೆ ಓನ್ಲಿ ಕಂಟ್ರೋಲ್ ಮಾಡ್ಬೋದು, ಅದಕ್ಕೆ ಫ್ಯಾಕ್ಟರ್ಸ್ ಕೊಡಬೇಕು, ಲೈಫ್ ಲಾಂಗ್ ಫ್ಯಾಕ್ಟರ್ಸೇ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಒಂದ್ಸತಿ ಕೊಟ್ಟಮೇಲೆ ಅದು ಟ್ರೀಟ್ಮೆಂಟ್ ಆಯ್ತು, ಇನ್ನು ಮುಂದೆ ಬ್ಲೀಡಿಂಗ್ ಆಗೋದಿಲ್ಲ ಅನ್ನೋ ಮಾತು ಮಾತ್ರ ಸುಳ್ಳು. ಸೊ ಹಾಗೆ ಈಗ ಬೇರೆ ಫ್ಯಾಕ್ಟರ್ಸ್ ಡಿಫಿಷಿಯನ್ಸಿ, ಈಗ ವಾನ್ ವಿಲಿಬ್ರಾಂಡ್ ಡಿಸೀಸ್ ಅನ್ನೋದು ಕಾಮನ್ ಆಗಿ ಕಾಣಿಸೋ ಅಂತ ಒಂದು ಬ್ಲೀಡಿಂಗ್ ಡಿಸಾರ್ಡರ್. ಸೊ ಅದರಲ್ಲೂ ಅಷ್ಟೇ, ಮೂಗಲ್ಲಿ ಬ್ಲೀಡ್ ಆಗ್ಬೋದು, ಇಲ್ಲ ಅಲ್ಲಿ ಬ್ಲೀಡ್ ಆಗ್ಬೋದು, ಇಲ್ಲ ಪೀರಿಯಡ್ಸ್ ಟೈಮಲ್ಲಿ ಹೆವಿ ಬ್ಲೀಡಿಂಗ್, ಎಲ್ಲ ಟೈಮಲ್ಲೂ ಹೆವಿ ಬ್ಲೀಡಿಂಗ್ ಆಗ್ಬೋದು. ಸೊ ಆ ಟೈಮಲ್ಲಿ ನಾವು ಫ್ಯಾಕ್ಟರ್ಸ್ ನ ಕೊಡಬೇಕಾಗತ್ತೆ, ವಾನ್ ವಿಲಿಬ್ರಾಂಡ್ ಫ್ಯಾಕ್ಟರ್ ನ ಕೊಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಬೇರೆ ಸ್ವಲ್ಪ ಸಪೋರ್ಟಿವ್ ಮೆಡಿಕೇಶನ್ಸ್ ನ ಕೊಡ್ತೀವಿ ಬ್ಲೀಡಿಂಗ್ ನ ಆ ಟೈಮಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ. ಸೊ ಹಿಂಗೆ ಕಂಪ್ಲೀಟ್ ಆಗಿ ಒಂದ್ಸತಿ ಟ್ರೀಟ್ಮೆಂಟ್ ಮಾಡಿದ್ರೆ ಮುಗ್ದೋಯ್ತು, ಇನ್ನ ಟ್ರೀಟ್ಮೆಂಟ್ ಇಲ್ಲ ಅನ್ನೋದು ಮಾತು ಸುಳ್ಳು. ಕೆಲವೊಂದು ಅಕ್ವೈರ್ಡ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ನಾನು ಹೇಳ್ದಂಗೆ, ಸೊ ಇವಾಗ ಲಿವರ್ ಪ್ರಾಬ್ಲಮ್ಸ್ ಇಂದ ಬರೋದಾಗ್ಬೋದು, ಇಲ್ಲ ರೂಮ್ಯಾಟಿಕ್ ಡಿಸೀಸಸ್ ಅಂದ್ರೆ ಸಂಧಿವಾತದ ಒಟ್ಟಿಗೆ ಬರುವಂತ ಪ್ರಾಬ್ಲಮ್ ಆಗ್ಬೋದು, ಡೆಂಗು ಅದು ಕ್ಷಣಿಕ, ಅದೆಲ್ಲ ಅವಾಗ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಹೆರಿಡಿಟ್ರಿಯಿಂದ ಬಂದಿರೋದನ್ನ ಕ್ಯೂರ್ ಮಾಡ್ಲಿಕ್ಕೆ ಅಂತ ಇಲ್ಲ, ಆಗುದಿಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು, ಸೇಫ್ ಆಗಿ ಪ್ರಿವೆಂಟ್ ಮಾಡಬಹುದು
1: ಅಂತ ಹೇಳಿದ್ರೆ, ಗಳಿಸಿದ ನಮ್ಮ ಜೀವಮಾನದಲ್ಲಿ ಗಳಿಸಿದ ಅಂತ ಹೇಳಿದ್ರೆ ಟೆಂಪರರಿಯಾಗಿ ಬಂದಂತಹ ಕಾಯಿಲೆಗಳಿಗೆ ಅಲ್ಲಿಯ ಮಟ್ಟಿಗೆ ನಾವು ಸುಧಾರಿಸಬಹುದು, ಆದರೆ ಹುಟ್ಟಿನಿಂದ ಬಂದದಕ್ಕೆ ನಾವು ಜೀವನ ಪರ್ಯಂತ ಚಿಕಿತ್ಸೆಯನ್ನು
0: ತಗೊಳ್ಳೇಬೇಕು
1: ಅಂತ ಹೇಳಿ. ಈಗ ನೀವು ಸುಮಾರು ಜನ ಪೋಷಕರನ್ನ ನೋಡಿದ್ದೀರಿ, ಕಾಯಿಲೆ ಇರುವವರನ್ನ ಮಕ್ಕಳನ್ನ ನೋಡಿದಿರಲ್ಲ ಡಾಕ್ಟ್ರೆ, ಸಾಮಾನ್ಯವಾಗಿ ಬಂದವರು ಪೋಷಕರು ಈ ತರ ನೀವು ಹೇಳಿದಾಗ ಅವರ ಪ್ರತಿಕ್ರಿಯೆ ಹೇಗಿರ್ತದೆ? ಅವರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇರುವಂತಹ ಸಾಧ್ಯತೆ ಉಂಟು, ಇಲ್ಲ ಇದು ಸಾಮಾನ್ಯ, ಇದು ನಾವು ಕೂಡ ಬಿದ್ದಾಗ ಈ ತರ ಎಲ್ಲ
0: ಆಗುತ್ತೆ,
1: ಯಾವ ರೀತಿಯ ಪ್ರತಿಕ್ರಿಯೆ?
0: ಸೇಮ್ ಅದೇ ಎಕ್ಸ್ಪ್ರೆಷನ್ ಇರುತ್ತೆ. ನಾವು ಹೇಳುವಾಗ ನಿಮ್ಮ ಮಗುಗೆ ಸ್ವಲ್ಪ ಬ್ಲೀಡಿಂಗ್ ಡಿಸಾರ್ಡರ್ ಇದೆ, ಹಿಂಗೆ ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಇರ್ತದೆ ಅಂತ ಹೇಳುವಾಗ, ಸೊ ಫಸ್ಟ್ ಹೇಳುವಾಗ ಅದು ಸಾಧಾರಣ ಸುಮಾರು ಅಷ್ಟೇನ್ ಬ್ಲೀಡಿಂಗ್ ಆಗೋದಿಲ್ಲ, ಹಾಗೆ ನಿಲ್ತದೆ. ಈ ಸತಿ ಮಾತ್ರ ಒಂದು ಸತಿ ಮಾತ್ರ ಸ್ವಲ್ಪ ಜಾಸ್ತಿ ಕಂಡದ್ದು, ಇಲ್ಲಾಂದ್ರೆ ಇಲ್ಲ, ನಮಗೂ ಹಾಗೆ ಆಗ್ತದೆ. ಅದೇ ತರ ಫಸ್ಟ್ ಯಾವಾಗ್ಲೂ ನೆಗೆಟಿವ್ ಆಗಿ ಹೇಳೋದು ಅಂತಂದ್ರೆ ನಮಗೇನು ತೊಂದರೆ ಇಲ್ಲ ಅನ್ನೋದನ್ನ ಫಸ್ಟ್ ದೇ ವಿಲ್ ಟ್ರೈ ಟು ಟೆಲ್ ಅವ್ರ ಕಡೆಯಿಂದ. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ಸೊ ಈ ಮಗುಗೆ ಹೇಗೆ ಬರ್ಬೋದು ಅನ್ನೋದು ಫಸ್ಟ್ ಬರುವಂತ ಕ್ವೆಶನ್ ಅವ್ರದ್ದು. ಸೊ ಫ್ಯಾಮಿಲಿಯಲ್ಲಿ ಇದ್ದಿದ್ರು ಅದು ಗೊತ್ತಾಗ್ದಲೇ ಹೋಗಿರ್ಬೋದು. ಕೆಲವು ಸತಿ ಅವರೇ ಹೇಳ್ತಾರೆ, ಹಾ ಇತ್ತು ನಮಗೆ ಆಗಿತ್ತು, ಆದ್ರೆ ನಮಗೆ ಯಾರು ಟೆಸ್ಟ್ ಮಾಡ್ಲಿಲ್ಲ, ಯಾರು ಹೇಳಲಿಲ್ಲ ಹೀಗೆ ಅಂತ. ಸೊ ಈಗ ಮಗುನಲ್ಲಿ ಇರುವಾಗ ಅವರು ಕೋರಿಲೇಟ್ ಮಾಡಿಕೊಂಡು ಒಪ್ಕೊಂಡವ್ರು ಕೂಡ ಸಾಧಾರಣ ಬೇಗ ಅಂದಾಜಿಗೆ ಬರುವಂತವ್ರು ಕೂಡ ಇರ್ತಾರೆ. ಕೆಲವು ಸತಿ ಫಸ್ಟ್ ಹೇಳುವಾಗ ಇಷ್ಟೊಂದು ಸಿವಿಯರ್ ಆಗಿ ಬ್ಲೀಡಿಂಗ್ ಆಗಿದೆ, ಇನ್ ಮುಂದೆನು ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳುವಾಗ ಕೆಲವು ಸತಿ ಅದನ್ನ ಇಲ್ಲ ಆ ತರ ಆಗ್ಲಿಕ್ಕಿಲ್ಲ, ಈ ಸತಿ ಏನೋ ಮಿಸ್ಟೇಕ್ ಅಲ್ಲ ಆಗಿರ್ಬೋದು ಅನ್ನೋದು ಕೂಡ ಇರ್ತಾರೆ. ಮತ್ತೆ ಇನ್ನ ಕೆಲವೊಂದು ತಾಯಂದಿರು ಎಜುಕೇಟೆಡ್ ಯೂಶಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ನೆಕ್ಸ್ಟ್ ಇದೇ ತರ ಎಪಿಸೋಡ್ ಆಗ್ದಂಗಿರ್ಲಿ, ಇಲ್ಲ ಕಡಿಮೆದಾದ್ರೆ ಇನ್ನ ಸಿವಿಯರ್ ಎಪಿಸೋಡ್ ಆಗ್ದಂಗೆ ನಾವ್ ಹೆಂಗೆ ಮಾಡ್ಬೇಕು, ಹೆಂಗಿರ್ಬೇಕು ಅದೆಲ್ಲಾನು ಚೆನ್ನಾಗಿ ಕೇಳ್ಕೊಂಡು ಹೋಗ್ತಾರೆ. ಕೆಲವೊಂದು ಆಯ್ತು ಈ ಸತಿದಾಯ್ತು ನೆಕ್ಸ್ಟ್ ಬಂದಾಗ ನೋಡ್ಕೊಳೋಣ ಅನ್ನೋ ತರನು ಇರ್ತಾರೆ ಪೇಷಂಟ್ಸ್.
1: ಡಾಕ್ಟ್ರೆ, ಇದೀಗ ನಿಮ್ಮ ಯಾರು ರೋಗಿಗಳು ಅಥವಾ ಮಕ್ಕಳ ಪೋಷಕರು ಹೇಳ್ತಾರಲ್ವಾ, ನಮ್ಗೇನು ಟೆಸ್ಟ್ ಮಾಡಿಲ್ಲ ಹೀಗೆ ಆಗಿತ್ತು ಅಂತ ಹೇಳಿ, ಇದೇ ತರ ಒಂದು ಮಗುವಿಗೆ ಆಗಿದ್ದಿರಬಹುದು, ಒಂದು ಹೆಣ್ಣು ಮಗುವಿಗೆ, ಆದ್ರೆ ಅದು ಅವಳ ಹೆರಿಗೆ ಸಂದರ್ಭದಲ್ಲಿ ಹೆವಿ ಬ್ಲೀಡಿಂಗ್ ಆಗ್ತದೆ, ಆಗ ಪತ್ತೆ
0: ಸಂದರ್ಭಗಳು ಇದೆ. ಹೌದು ಹೌದು. ಸೊ ಆ ಟೈಮಲ್ಲಿ ನಮಗೆ ಜಾಸ್ತಿ ಟೈಮ್ ಇರೋದಿಲ್ಲ, ಸೊ ಆ ಟೈಮಲ್ಲಿ ಒಂದು ತಾಯಿ ಜೀವ ಉಳಿಸ್ಬೇಕು, ಒಂದು ಬ್ಲೀಡಿಂಗ್ ನಿಲ್ಲಿಸ್ಬೇಕು, ಇನ್ನೊಂದು ಮಗುಗೇನು ತೊಂದರೆ ಆಗ್ದಂಗ್ ನೋಡ್ಬೇಕು. ಸೊ ಇದನ್ನೆಲ್ಲ ನಾವು ಮುಂಚೆನೆ ಇದನ್ನೆಲ್ಲ ಗೊತ್ತು ಮಾಡ್ಕೊಂಡಿದ್ರೆ, ಸಣ್ಣ ಡೌಟ್ ನ ಅವಾಗ್ಲೇ ಕ್ಲಿಯರ್ ಮಾಡ್ತಿದ್ರೆ ನಾವು ಇದಕ್ಕೆ ನಾವು ಬೆಟರ್ ರೆಡಿ ಆಗಿರ್ತಾ ಇದ್ವಿ. ಸೊ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆಗ್ಬಾರ್ದು ಅಂತ ಇಲ್ಲ, ಆಗದೇ ಇಲ್ಲ ಅಂತಾನು ಅಲ್ಲ, ಸೊ ಆಗತ್ತೆ, ಅದನ್ನ ನಾವು ಬೆಟರ್ ಪ್ರಿಪೇರ್, ಏನೇ ವರ್ಸ್ಟ್ ಸಿಚುಯೇಷನ್ ಸರ್ಕಮ್ಸ್ಟೆನ್ಸಸ್ ಇದ್ರು ನಾವು ಪ್ರಿಪೇರ್ ಆಗಿರ್ತಾ ಇದ್ವಿ. ಬ್ಲಡ್ ಅರೇಂಜ್ಮೆಂಟ್ ಆಗ್ಬೋದು, ಫ್ಯಾಕ್ಟರ್ಸ್ನೆಲ್ಲ ಅರೇಂಜ್ ಮಾಡಿ ಇಟ್ಕೋಬಹುದು, ಒಂದು ಪ್ಲಾನ್ ಒನ್, ಪ್ಲಾನ್ ಬಿ, ಪ್ಲಾನ್ ಸಿ, ಹಿಂಗೆ ಇದೆಲ್ಲ ಇದು ನಂತರ ಇದು ಜಾಸ್ತಿ ಆದ್ರೆ ಹೀಗೆ ಹೀಗೆ. ಮತ್ತೆ ಪೇರೆಂಟ್ಸ್ಗೆ ಅವ್ರಿಗೆ ನಾವು ಮುಂಚೆನೆ ಎಲ್ಲ ಹೇಳಿಡ್ಬೋದು, ಈ ತರ ಆದ್ರೆ ಹೀಗೆ ನಾವು ಈ ತರ ಎನ್ಕೌಂಟರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಇಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ ಇದರಿಂದ ಆಸ್ಪತ್ರೆಯಿಂದ ಎಲ್ಲಿ ಫೆಸಿಲಿಟಿ ಇರುತ್ತಲ್ಲ ಆ ಆಸ್ಪತ್ರೆಗೆ ಆಲ್ರೆಡಿ ಡಾಕ್ಟರು ಮಾತಾಡಿ ಇಲ್ಲ ಟ್ರಾನ್ಸ್ಫರ್ ಮಾಡೋದು, ಎಲ್ಲ ಪರಿಸ್ಥಿತಿ ಬಂದಾಗ ನಾವು ಕಳಿಸ್ಕೊಡ್ತೀವಿ ಅನ್ನೋದು, ಆ ತರ ಎಲ್ಲಾನು ಆಲ್ರೆಡಿ ಮುಂಚೆನೆ ನಾವು ಬೆಟರ್ ಪ್ರಿಪೇರ್ ಆಗಿ ಇರ್ಬೋದು. ಇದು ಅಂದ್ರೆ ಇದೆಲ್ಲ ಸೀರಿಯಸ್ ತೊಂದರೆಗಳು. ಸೊ ಆ ಟೈಮಲ್ಲಿ ಕಣ್ಣಿಡ್ದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಅರ್ಥ ಮಾಡಿಸಿ ಇದೆಲ್ಲ ಮಾಡುವಾಗ ತುಂಬಾ ಟೈಮ್ ಹೋಗ್ತದೆ. ಆ ಎಮರ್ಜೆನ್ಸಿಲಿ ನಮ್ಗೆ ಇಷ್ಟೆಲ್ಲಾನು ಟೈಮ್ ಇಲ್ದಲೇ ಹೋಗ್ಬೋದು.
1: ಅದಕ್ಕೆ ಅಲ್ವೇ ಡಾಕ್ಟರ್, ನಮ್ಗೆ ಈ ಯಾರು ಗರ್ಭಿಣಿಯರು ಹೋಗುವಾಗ ಏನೆಲ್ಲ ಹಿಂದೆ ಆಗಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಹಿಸ್ಟ್ರಿಗಳನ್ನ ಕೇಳ್ತಾರೆ ವೈದ್ಯರು, ಅದನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಜನಸಾಮಾನ್ಯರು ಯಾಕೆ ಕೇಳ್ತಾರೆ, ಇರುವಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಗರ್ಭಿಣಿಯರು ಹೇಳಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಹೆರಿಗೆ ಅನ್ನೋದು ಬಹಳ ಒಂದು ಸೂಕ್ಷ್ಮವಾದ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಆ ಮೂಮೆಂಟ್ ಅಲ್ಲಿ ಈ ವಿಷಯ ಗೊತ್ತಾದ್ರೆ ಆಮೇಲೆ ಇಷ್ಟೆಲ್ಲ ವಿಷಯಗಳನ್ನ ಅರೇಂಜ್ ಮಾಡೋದು ಕಷ್ಟ ಆಗ್ತದೆ, ಡಿಲೇ ಆಗ್ತದೆ ಅಲ್ವಾ. ಮಗುವಿಗೂ ಹೊಟ್ಟೆಯೊಳಗಿರುವ ಮಗುವಿಗೂ ತೊಂದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಾವು ವೈದ್ಯರನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ಹೇಳುದನ್ನು
0: 100%
1: ಡಾಕ್ಟರ್. ಇದೀಗ ಈ ಮಕ್ಕಳ ವಿಷಯಕ್ಕೆ ಬರುವ, ಮಕ್ಕಳ ಈ ಅಸ್ವಸ್ಥತೆಗಳ ಬಗ್ಗೆ ಬರುವಾಗ ರಕ್ತಸ್ರಾವದು, ಈಗ ಮಗುವಿಗೆ ಒಂದು ಸಲ ಆಯ್ತು ಹೀಗೆ, ಇನ್ನೊಂದ್ಸಲ ಆಗಬಹುದು ಅನ್ನೋದು 99% ಸತ್ಯ ಅಲ್ವಾ? ಈಗ ಆ ಹಾಗೆ ಆದಾಗ ಏನ್ ಮಾಡಬೇಕು ಅಂತ ನೀವು ಹೇಳ್ತೀರಾ ಪೋಷಕರಿಗೆ ಅಂತ ಹೇಳಿದ್ರೆ? ಆ ಮೊಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಏಡ್ ಅಂತಲೇ ತಗೊಳ್ಬಹುದು ನೀವು. ಅವರ ಮನೆಯಲ್ಲಿ ಏನೋ ಒಂದು ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕಲ್ಲ, ಆಗ ನೀವು ಏನಾದ್ರೂ ಔಷಧಿಯನ್ನ ಅವರಿಗೆ ಕೊಟ್ಟು ಕಳಿಸ್ತೀರಾ?
0: ಹೌದು. ಸೊ ಈಗ ಆಲ್ರೆಡಿ ಗೊತ್ತಿರುವಾಗ ನಮ್ಗೆ, ಸೊ ಇದೇ ತರ ತೊಂದರೆ ಇದೆ ಅನ್ನೋದು, ಈಗ ಬ್ಲೀಡಿಂಗ್ ಡಿಸಾರ್ಡರ್ ಇದೆ ಅಂತ ಗೊತ್ತಿರುವಾಗ ನಾವು ಅವರಿಗೆ ಟ್ಯಾಬ್ಲೆಟ್ಸು ಮತ್ತೆ ಸಿರಪ್ಪು ಮತ್ತೆ ಇಂಜೆಕ್ಷನ್, ಕೆಲವು ಸತಿ ಹಿಮೋಫಿಲಿಯಾದವ್ರಿಗೆ ಇಂಜೆಕ್ಷನ್ ಕೂಡ ಮನೆ ಕೊಟ್ಟು ಕಳಿಸ್ತೀವಿ. ಸೊ ಯಾಕಂದ್ರೆ ಅವರು ಇಲ್ಲಿ ತನಕ ಮುಟ್ಟೋ ತನಕ ಲೇಟ್ ಆಗ್ಬೋದು, ಇಲ್ಲ ಸಮಟೈಮ್ಸ್ ಸಂಡೇಸ್ ಭಾನುವಾರ ದಿನ ಇಲ್ಲ ರಜೆ ದಿನಗಳಲ್ಲಿ ಇಲ್ಲ ರಾತ್ರಿ ಹೊತ್ತು, ಯೂಶಲಿ ಇದೇ ತರ ಎಮರ್ಜೆನ್ಸಿಸ್ ನಾವು ನೋಡ್ತಾನೆ ಇರ್ತೀವಿ. ಸೊ ಆ ಟೈಮಲ್ಲಿ ಅವ್ರು ಇಲ್ಲಿಗೆ ಬರೋ ತನಕ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹತ್ರದಲ್ಲೇ ಹೋಗೋರ್ಗೆ ಕೆಲವು ಸತಿ ನಾವು ಅದೇ ಪೇಷಂಟ್ಗಳಿಗೆ ಹೇಳ್ಕೊಟ್ಬಿಡ್ತೀವಿ ಹೇಗೆ ತಗೋಬೇಕು ಅಂತ, ಫ್ಯಾಕ್ಟರ್ಸ್ ಇಂಜೆಕ್ಷನ್ಸ್ ಕೂಡ ಹೆಂಗೆ ತಗೋಬೇಕು ಅಂತ ಎಷ್ಟೊಂದು ಮಕ್ಕಳು ಅವ್ರ ಪೇರೆಂಟ್ಸ್ ಕಲ್ತ್ಕೊಂಡಿರ್ತಾರೆ. ಸೊ ಎಸ್ಪೆಷಲಿ ಹಿಮೋಫಿಲಿಯಾದವ್ರು ಅವ್ರಿಗೆ ಗೊತ್ತು ಹೆಂಗ್ ತಗೋಬೇಕು ಅನ್ನೋದು. ಸೊ ಆತರ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಎಲ್ಲಾನು ಆಲ್ರೆಡಿ ಎಲ್ಲ ಬ್ಯಾಕಪ್ ಮಾಡಿ ಇಟ್ಟು ಕಳ್ಸಿರ್ತೀವಿ. ಸೊ ಅವರಿಗೆ ಗೊತ್ತಿರುತ್ತೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ. ಸೊ ಅದು ನಾನು ಇವಾಗ ಹೇಳ್ತಾ ಇರೋದು, ಅವರು ಬಂದು ಹಾಸ್ಪಿಟಲ್ ಅನ್ನ ಅಪ್ರೋಚ್ ಮಾಡಿ ಡಾಕ್ಟರ್ನ ಡಯಾಗ್ನೋಸ್ ಮಾಡೋ ತನಕ ಇರೋದೇ ನಿಮ್ ಕೈಲಿ, ಅದಾದ್ಮೇಲೆ ಒಟ್ಟಿಗೆ ಇರ್ತೀವಿ ನಾವು. ಡಾಕ್ಟರ್ ಪೇಷಂಟ್ ಇಬ್ರು ಒಟ್ಟಿಗೆ ಕೆಲಸ ಮಾಡೋದು, ಒಂದ್ಸತಿ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಕೆಲಸ ಗೊತ್ತಾದ್ಮೇಲೆ ಅವಾಗಿಂದ ಸಮಸ್ಯೆಗಳನ್ನ ಈಸಿಯಾಗಿ ಮತ್ತೆ ಕ್ವಿಕ್ ಆಗಿ ಪರಿಹರಿಸಬಹುದು.
1: ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಕಾರ್ಯಕ್ರಮ ಹಲೋ ಡಾಕ್ಟರ್. ನಮ್ಮ ಜೊತೆ ಇವತ್ತು ಡಾಕ್ಟರ್ ಚಂದನಾ ಪೈ ಅವರಿದ್ದಾರೆ. ಮಕ್ಕಳಲ್ಲಿ ಕಂಡು ಬರುವಂತಹ ರಕ್ತಸ್ರಾವದ ಅಸಹಜತೆಗಳ ಬಗ್ಗೆ, ಅಸ್ವಸ್ಥತೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಿ ಇದೀಗ ಒಂದು ಪುಟ್ಟ ಬ್ರೇಕ್ ಅನ್ನ ತಗೊಳ್ಳುವಂತಹ ಸಮಯ.
2: ನೀವು ಕೇಳ್ತಾ ಇರುವುದು ಇದು ಧ್ವನಿಮುದ್ರಿತ ಪ್ರಸಾರ.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು ಕಾರ್ಯಕ್ರಮ. ಹಲೋ ಡಾಕ್ಟರ್, ಇವತ್ತಿನ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದನಾ ಪೈ ಅವರಿದ್ದಾರೆ. ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು ಮಕ್ಕಳಲ್ಲಿ ಕಂಡುಬರುವ ರಕ್ತಸ್ರಾವದ ಅಸ್ವಸ್ಥತೆಗಳು, ಈ ಕಾಯಿಲೆಯ ಲಕ್ಷಣಗಳು, ಕಾರಣಗಳು, ಹಿನ್ನೆಲೆ, ಇದರ ಬಗ್ಗೆ ನಾವು ಮಾತನಾಡಿದ್ವಿ. ಡಾಕ್ಟರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡೋಣ. ಡಾಕ್ಟರ್, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದುವರಿಸೋಣ. ನಾವು ಈಗ ನಾವು ಮಾತನಾಡ್ತಾ ಒಂದು ವಿಷಯ ಗೊತ್ತಾಯಿತು ಏನು ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಕಂಡುಬರುವಂತಹ ರಕ್ತಸ್ರಾವದ ಅಸ್ವಸ್ಥತೆ ಏನಿದೆ ಅದು ಜೀವನ ಪರ್ಯಂತ ಕಾಡುವಂತಹ ಒಂದು ಕಾಯಿಲೆ ಅಂತೇಳಿ ಹೇಳಿದ್ರಿ ನೀವು. ಅಂತ ಹೇಳಿದ್ರೆ ಅಕ್ವೈರ್ಡ್ ಏನು ಅಸ್ವಸ್ಥತೆ ಇದೆ ಅದನ್ನ ನಾವು ಅಲ್ಲಲ್ಲಿ ಕೊನೆಗಾಣಿಸಬಹುದು, ಆದರೆ ಇನ್ನುಳಿದಂತಹ ರೀತಿಯ ಕಾಯಿಲೆ ಏನಿದೆ ರಕ್ತಸ್ರಾವದ ಕಾಯಿಲೆ, ಅದು ಜೀವನ ಪರ್ಯಂತ ಅದಕ್ಕೆ ಚಿಕಿತ್ಸೆ ಬೇಕು ಅಂತ ಹೇಳಿ. ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಿ ಡಾಕ್ಟ್ರೆ?
1: ಸೊ ಫಸ್ಟ್ ಇವಾಗ ರಕ್ತಸ್ರಾವದ ಪ್ರಾಬ್ಲಮ್ ಅಂತ ಬಂದಾಗ ನಾವು ಫಸ್ಟ್ ಅಲ್ಲಿ ರಕ್ತ ಕಣಗಳನ್ನ ನೋಡ್ಕೊಂತೀವಿ. ಹಿಮೋಗ್ಲೋಬಿನ್ ಆಗ್ಬೋದು, ಪ್ಲೇಟ್ಲೆಟ್ಸ್ ಆಗ್ಬೋದು, ಹೇಗಿದೆ ಅಂತ ಫಸ್ಟ್ ಅದೊಂದು ನೋಡ್ಕೊಂತೀವಿ. ಸಿಬಿಸಿ ಅಂತ ಮಾಡ್ತೀವಿ ಬ್ಲಡ್ ಅಲ್ಲಿ, ಕಾಮನ್ ಆಗಿ ಮಾಡುವಂತ ಫಸ್ಟ್ ಬ್ಲಡ್ ಟೆಸ್ಟ್. ಸೊ ಅದ್ರ ಜೊತೆಗೆ ಈ ಬ್ಲೀಡಿಂಗ್ ಅಂತ ಬಂದಾಗ ನಾವು ಬ್ಲೀಡಿಂಗ್ ಟೈಮ್, ನಾನು ಹೇಳ್ದಂಗೆ ಎಷ್ಟು ನಿಮಿಷದಲ್ಲಿ ಬ್ಲಡ್ ಕ್ಲಾಟ್ ಆಗ್ತದೆ ಅಂತ ನೋಡುವಾಗ ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮ್ ಆಗ್ಬೋದು, ಮತ್ತೆ ಈ ಪಿಟಿ ಎಪಿಟಿಟಿ ಅಂದ್ರೆ ರಕ್ತ ಕ್ಲಾಟ್ ಆಗುವಂತ ಅಂಶ ಎಷ್ಟಿದೆ ಬಾಡಿನಲ್ಲಿ ಅನ್ನೋದನ್ನ ನೋಡೋಕ್ಕೋಸ್ಕರ ಅದೊಂದು ಬೇಸಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ.
0: ರಕ್ತ ಹೆಪ್ಪುಗಟ್ಟಿಸುವ ಅಂಶಗಳು ಎಷ್ಟಿದೆ ಅಂತ ಪ್ರಮಾಣ ಎಷ್ಟಿದೆ.
1: ಹೌದು. ಸೊ ಅದರಲ್ಲಿ ನಮಗೆ ವೇರಿಯೇಷನ್ ಇದು, ಸಾಧಾರಣ ಸುಮಾರು ಎಲ್ಲಾದ ಹಾಸ್ಪಿಟಲ್ ಅಲ್ಲೂ ನಮಗೆ ಇದನ್ನ ಈ ಟೆಸ್ಟ್ ಗಳನ್ನ ಮಾಡ್ತೀವಿ. ಸೊ ಇದ್ರ ಮೇಲೆ ಮಾಡುವಂತ ಟೆಸ್ಟ್ ಗಳೆಲ್ಲ ಆಗ್ಬೋದು. ಸೊ ಅದು ಎಲ್ಲ ಕಡೆನೂ ಕಾಮನ್ ಆಗಿ ಮಾಡುವಂತ ಟೆಸ್ಟ್ ಗಳಲ್ಲ. ಸೊ ಇದನ್ನೆಲ್ಲ ನಿಮ್ಗೆ ಎಲ್ಲಿ ಹೆಮಟೊಲಜಿಸ್ಟ್ ಇರ್ತಾರಲ್ಲ ಅದೇ ಹಾಸ್ಪಿಟಲ್ಗೆ ಹೋಗಿ ಇವನ್ನೆಲ್ಲ ಟೆಸ್ಟ್ ಗಳನ್ನ ಮಾಡಿಸ್ಬೇಕಾಗತ್ತೆ. ಅಂದ್ರೆ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಲೆವೆಲ್ಸ್ ಆಗ್ಬೋದು, ಇಲ್ಲ ಪ್ಲೇಟ್ಲೆಟ್ ಫಂಕ್ಷನ್ ಟೆಸ್ಟ್ ಅಂತ ಆಗ್ಬೋದು, ಇಲ್ಲ ಅಂತಂದ್ರೆ ಕೆಲವೊಂದು ಅನುವಂಶಿಕವಾಗಿ ಬಂದಿರೋದಕ್ಕೆ ಜೆನೆಟಿಕ್ ಟೆಸ್ಟ್ ಗಳನ್ನೇ ಮಾಡಬೇಕಾಗಿ ಬರ್ಬೋದು. ಸೊ ಇಂಥ ಟೆಸ್ಟ್ ಗಳೆಲ್ಲ ನಿಮ್ಗೆ ಅಡ್ವಾನ್ಸ್ಡ್ ಫೆಸಿಲಿಟಿ ಇರೋ ಕಡೆನೇ ಮಾಡಕ್ ಸಿಗೋದು. ಸೊ ಬೇಸಿಕ್ ಟೆಸ್ಟ್ ಸ್ಕ್ರೀನಿಂಗ್ ಆಗಿ ನಾವು ಸಾಧಾರಣ ಸುಮಾರು ಎಲ್ಲಾ ಕಡೆನೂ ಮಾಡ್ಬೋದು, ಬಟ್ ಅಡ್ವಾನ್ಸ್ಡ್ ಕನ್ಫರ್ಮೇಟರಿ ಟೆಸ್ಟ್ ಗಳನ್ನೆಲ್ಲೂ ಸೊ ತರ್ಷರಿ ಕೇರ್ ಇಲ್ಲ ಎಲ್ಲಾ ಫೆಸಿಲಿಟೀಸ್ ಇರುವಂತ ಹಾಸ್ಪಿಟಲ್ ಅಲ್ಲೇ ಮಾತ್ರ ನಾವು ಇದನ್ನ ಮಾಡ್ಬೋದು.
0: ಡಾಕ್ಟರ್ ಹೇಳಿ, ಇದೀಗ ಅಡ್ವಾನ್ಸ್ಡ್ ಟೆಸ್ಟ್ ಗಳನ್ನ ಅಲ್ಲಿ ಅದು ಸೌಲಭ್ಯ ಇರುವಲ್ಲೇ ಮಾಡ್ಕೊಳ್ಬೇಕು ಅಂತ ಹೇಳಿ ಮಂಗಳೂರಲ್ಲಿ ಎಲ್ಲೆಲ್ಲ ಇದೆ?
1: ಸೊ ಈಗ ನಾವು ಪ್ಲೇಟ್ಲೆಟ್ ಫಂಕ್ಷನ್ ಟೆಸ್ಟ್ ಮತ್ತೆ ಫ್ಯಾಕ್ಟರ್ ಲೆವೆಲ್ಸ್ ಎಲ್ಲ ಸದ್ಯಕ್ಕೆ ನಾವು ಫಾದರ್ ಮುಲ್ಲರ್ಸ್, ಮಂಗಳೂರಲ್ಲಿ ಫಾದರ್ ಮುಲ್ಲರ್ಸ್ ಅಲ್ಲಿ ಮಾತ್ರ ಮಾಡ್ತಾ ಇರೋದು. ಸೊ ಈ ಕಂಪ್ಲೀಟ್ ಬ್ಲೀಡಿಂಗ್ ಡಿಸಾರ್ಡರ್ ವರ್ಕಪ್ ಸದ್ಯದ ಕ್ಷಣದಲ್ಲಿ ಫಾದರ್ ಮುಲ್ಲರ್ಸ್ ಅಲ್ಲಿ ಮಾತ್ರ ಇರೋದು.
0: ಡಾಕ್ಟರ್, ಇಲ್ಲಿ ನಾನು ಮತ್ತೊಂದು ವಿಷಯ ಕೇಳಲಿಕ್ಕೆ ಮರ್ತೆ.

0: ನಾನು ಆ ವಿಚಾರ ಕೇಳಿಕೊಂಡು ಆಮೇಲೆ ಖರ್ಚಿನ ವಿಷಯ ಮಾತಾಡೋಣ. ಈಗ ಮಕ್ಕಳು ಶಾಲೆಯಲ್ಲಿ ಹೆಚ್ಚು ಸಮಯವನ್ನ ಕಳೀತಾರೆ. ಈ ಟೀಚರ್ಸ್ಗಳು ಇಂತಹ ಮಕ್ಕಳ ಬಗ್ಗೆ ಯಾವ ರೀತಿ ಕೇರ್ ತಗೊಳ್ಬೇಕು, ಪೋಷಕರು ಈ ಮಕ್ಕಳ ಬಗ್ಗೆ ಶಾಲೆಗೆ ತಿಳಿಸಬೇಕಾ ಬೇಡವಾ, ಆ ಬಗ್ಗೆ ಹೇಳಿ ಅಂತೆ.
1: ವೆರಿ ನೈಸ್, ವೆರಿ ನೈಸ್ ಮ್ಯಾಮ್, ನಿಮ್ದು ಕ್ವೆಶನ್ಸ್ ತುಂಬಾ ವ್ಯಾಲಿಡ್ ಅಂತ ಅನ್ಸ್ತದೆ ನಂಗೆ. ಸೊ ನಾವಿವಾಗ ಈಗ ನಮ್ಮಲ್ಲಿ ಬರುವಂತ ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಆಸ್ಪತ್ರೆಯಲ್ಲಿ ನಾನೊಂದು ರಕ್ತ ರೋಗ ಮತ್ತೆ ಕ್ಯಾನ್ಸರ್ ತಜ್ಞೆ ಆಗಿರೋದ್ರಿಂದ ಈ ಬ್ಲೀಡಿಂಗ್ ಡಿಸಾರ್ಡರ್ದು ರಿಜಿಸ್ಟರ್ ಅಂತ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಈ ಮಗುಗೆ ಈ ತರದ್ದು ಬ್ಲೀಡಿಂಗ್ ಸಮಸ್ಯೆ ಇದೆ, ಇನ್ ಕೇಸಸ್ ಆಫ್ ಎಮರ್ಜೆನ್ಸಿ ಈ ತರ ಫ್ಯಾಕ್ಟರ್ಸ್ ನಾವು ಮಗುಗೆ ಕೊಡಬೇಕಾಗತ್ತೆ ಅಂತ ನಾವು ರಿಜಿಸ್ಟರ್ನ ಮ್ಯಾನೇಜ್ ಮಾಡ್ತೀವಿ. ಸೊ ಯಾವ್ಯಾವ್ದು ಡಯಾಗ್ನೋಸ್ ಆಗುತ್ತೆ, ಇದೇ ಊರಿನಿಂದ ಬಂದಿರೋ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಇಲ್ಲ ಬೇರೆ ಊರುಗಳಿಂದ ನಮ್ಗೆ ರೆಫರ್ ಮಾಡ್ತಾರೆ ಎವ್ಯಾಲ್ಯೂಯೇಷನ್ಗೆ. ಯಾವ್ದು ಅಂದ್ರೆ ಈಗ ರಕ್ತದ ಡಾಕ್ಟರ್ ಇರೋದ್ರಿಂದ ಸೊ ಮಕ್ಕಳಲ್ಲಿ ಕಂಡು ಬರುವಂತ ರಕ್ತದ ಸಮಸ್ಯೆಗಳು ಸಾಧಾರಣ ಸುಮಾರು ಡೌಟ್ ಬಂದಾಗ ಯೂಶಲಿ ರಕ್ತದ ಸಂಬಂಧಪಟ್ಟ ಡಾಕ್ಟರ್ಗೆನೆ ಕಳಿಸೋದು. ಸೊ ಹಂಗೆ ರೆಫರೆನ್ಸ್ ಬಂದಾಗ ನಮ್ಮ ಮಂಗಳೂರಿನಲ್ಲಿ ಅಲ್ದಲೆ ಇರೋರ್ಗೂ ಕೂಡ ನಾವು ಅವರೆಲ್ಲ ರಿಜಿಸ್ಟರ್ನ ಮೇಂಟೈನ್ ಮಾಡ್ತೀವಿ. ಸೊ ಅವರಿಗೆ ಡಯಾಗ್ನೋಸಿಸ್ ಎಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡೋದೆಲ್ಲ ಮಾಡಾದ್ಮೇಲೆ ಅವ್ರಿಗೆ ಒಂದು ಹ್ಯಾಂಡ್ ಔಟ್ ಅಂತ ಕೊಡ್ತೀವಿ. ಅಂದ್ರೆ ಬ್ಲೀಡಿಂಗ್ ಡಿಸಾರ್ಡರ್ ಹ್ಯಾಂಡ್ ಔಟ್ ಅಂದ್ರೆ ಅದರಲ್ಲಿ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಒಂದು ಬರೆದು ಅದನ್ನ ಸೀಲ್ ಸೈನ್ ಎಲ್ಲ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆ ಸೇಮ್ ಅದನ್ನ ಅವರು ಟೀಚರ್ಸಿಗೆ ತಗೊಂಡೋಗಿ ಕೊಡೋಕೆ ನಾವು ಕೂಡ ಹೇಳ್ತೀವಿ. ಯಾಕಂದ್ರೆ ನೀವು ಹೇಳ್ದಂಗೆ ಸಾಧಾರಣ ಸುಮಾರು ಮಕ್ಕಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಸ್ಕೂಲಲ್ಲೇ. ಸೊ 8 hours ಆದ್ರೂ ಸ್ಕೂಲಲ್ಲಿ ಇರ್ತಾರೆ, ನೆಕ್ಸ್ಟ್ ಮನೇಲಿ ಬಂದು ಮಲಗಿ ಊಟ ಮಾಡಿ ಊಟ ತಿಂಡಿ ಮಾಡಿ ಹೋಗುವಂಥದ್ದು. ಸೊ ಸ್ಕೂಲಲ್ಲಿ ಜಾಸ್ತಿ ಆಕ್ಟಿವಿಟೀಸ್ ಇರೋದ್ರಿಂದ ಅಲ್ಲಿ ಬ್ಲೀಡಿಂಗ್ ಆದ್ರೆ ಏನ್ ಮಾಡ್ಬೇಕು ಅಂತ ಟೀಚರ್ಸಿಗೂ ಗೊತ್ತಿರಬೇಕು. ಸೊ ನಾವೇನ್ ಡೂಸ್ ಅಂಡ್ ಡೋಂಟ್ಸ್ ಅಂತ ಬರ್ದಿತ್ತು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳ್ಸಿರ್ತೀವಿ. ಸೊ ಅದೇ ಅದನ್ನ ನಾವು ಟೀಚರ್ಸ್ಗೂ ಕೂಡ ಹೇಳಿರ್ತೀವಿ. ಮತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರ್ದಿರ್ತೀವಿ ನಮ್ಮ ಆಸ್ಪತ್ರೆದು. ಸೊ ನಮ್ಮ ಇನ್ ಕೇಸ್ ಹಂಗೇನಾದ್ರೂ ಬ್ಲೀಡಿಂಗ್ ಪ್ರಾಬ್ಲಮ್ ಆಯ್ತು, ಎಮರ್ಜೆನ್ಸಿ ಆಯ್ತು, ಇಲ್ಲ ಆಕ್ಸಿಡೆಂಟ್ ಆಯ್ತು, ಬ್ಲೀಡಿಂಗ್ ಆಗ್ತಾ ಇದೆ, ಹತ್ರದಲ್ಲಿರೋ ಆಸ್ಪತ್ರೆಯಲ್ಲಿ ಹೋದಾಗ ಇದು ಏನಕ್ಕೆ ಅಂತ ಅವ್ರಿಗೆ ಗೊತ್ತಾಗ್ತಲೇ ಇದ್ದಾಗ ನಮಗೆ ಹೀಗೆ ಕೇಳುವಾಗ ನಮ್ಮಲ್ಲಿ ಆಲ್ರೆಡಿ ರಿಜಿಸ್ಟರ್ ಇರುತ್ತೆ, ಬ್ಲೀಡಿಂಗ್ ರಿಜಿಸ್ಟರ್. ಸೊ ನಮಗೆ ಗೊತ್ತಿರ್ತದೆ ಈ ಪೇಷಂಟ್ಗೆ ಈ ತರ ಪ್ರಾಬ್ಲಮ್ ಇದೆ ಅನ್ನೋದು. ಸೊ ಅದನ್ನು ನಾವು ಅವ್ರಿಗೆ ಕೂಡ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಯೂಶಲಿ ನಾವೆಲ್ಲರೂ ಸಮೇತ ವರ್ಕ್ ಮಾಡಬೇಕು, ಒಬ್ಬರಿಂದಾನೇ ಟ್ರೀಟ್ಮೆಂಟ್ ಮಾಡಿದ್ವು ಅನ್ನೋದು ಆಗೋದಿಲ್ಲ. ಅದೇ
0: ಸರಿ ಡಾಕ್ಟರ್, ಇದು ಶಾಲೆಯಲ್ಲಿ ಅವರು ನಡ್ಕೊಳ್ಳುವಂತಹ ವಿಚಾರ ಆಯ್ತು. ಡಾಕ್ಟರ್, ಇದು ಖರ್ಚು ಎಷ್ಟು ಬರ್ಬೋದು ಒಂದೊಂದು ವಿಸಿಟ್ಗೆ ಅಂತ ಹೇಳಿದ್ರೆ? ಎಂಟೈರ್ ಖರ್ಚು ನಮ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ಸಲ ಆ ತರ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಈಗ ಒಂದ್ಸಲ ಬಂದಾಗ ಈ ತರ ಹೇಗೆ ಖರ್ಚಿನ ಹೇಗೆ
1: ಖರ್ಚು? ಓಕೆ, ಸೊ ನಾನು ಹೇಳ್ದಂಗೆ ಕಾಮನ್ ಆಗಿ ಮಾಡುವಂತ ಟೆಸ್ಟ್ ಗಳಲ್ಲಿ ನಮ್ಗೇನ್ ಜಾಸ್ತಿ ಖರ್ಚು ಬರೋದಿಲ್ಲ. ಸೊ ಈ ಅಡ್ವಾನ್ಸ್ ಟೆಸ್ಟ್ ಏನಿರುತ್ತಲ್ಲ, ಸೊ ಇದೆಲ್ಲ ಸ್ಪೆಷಲ್ ಟೆಸ್ಟ್ ಗಳು. ಸೊ ಇದೆಲ್ಲ ಎಲ್ಲ ನಾರ್ಮಲ್ ಆಗಿ ಎಲ್ಲ ಕಡೆನು ಮಾಡುವಂತದ್ದು ಅಲ್ಲ. ಸೊ ಇದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಎಕ್ಸ್ಪರ್ಟೈಸ್ ಕೂಡ ಬೇಕಾಗತ್ತೆ. ಸೊ ಈ ಹೇಳ್ದಂಗೆ ಇದು ಟೆಸ್ಟ್ ಗಳದ್ದು ಸ್ವಲ್ಪ ಕಾಸ್ಟ್ ನಿಮ್ಗೆ ಜಾಸ್ತಿ ಇರುತ್ತೆ. ಕಂಪ್ಲೀಟ್ ಬ್ಲೀಡಿಂಗ್ ಡಿಸಾರ್ಡರ್ ವರ್ಕಪ್ ಮಾಡ್ಬೇಕಂದ್ರೆ ಒಂದು ಅಂದಾಜಿಗೆ ಒಂದು 15,000-20,000 ಬೇಕಾಗತ್ತೆ ಫಾರ್ ಡಯಾಗ್ನೋಸಿಸ್,
0: ತಪಾಸಣೆಗೆ ಅಂತ ಹೇಳಿದ್ರೆ. ಇಂತಹ ಸ್ಟಾರ್ಟಿಂಗ್ ಅಲ್ಲಿ ಮಗುವಿನಲ್ಲಿ ಇಂತಹ ಒಂದು ತೊಂದರೆ ಉಂಟು ಅಂತ ಹೇಳಿ ಕಂಡು ಹಿಡಿಲಿಕ್ಕೆ, ಡಯಾಗ್ನೋಸ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಕಂಡು ಹಿಡಿಲಿಕ್ಕೆ 15,000-20,000
1: ಖರ್ಚಾಗುತ್ತೆ
0: ಅಂದಾಜು.
1: ಇನ್ನ ಟ್ರೀಟ್ಮೆಂಟ್ಗೆ ಅದೇ ಇದು ಈ ಒಂದ್ಸತಿ ಡಯಾಗ್ನೋಸ್ ಆದ್ಮೇಲೆ ಪ್ರತಿ ಸತಿ 15,000 ಖರ್ಚು ಬರೋದಿಲ್ಲ, ಆಲ್ರೆಡಿ ಗೊತ್ತಿರ್ತದೆ. ಸೊ ನಮ್ಗೆ ಆ ಟೈಮ್ ಅಲ್ಲಿ ಏನ್ ತೊಂದರೆ ಇರುತ್ತೋ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಪ್ರತಿ ಸತಿ ಬ್ಲೀಡಿಂಗ್ ಆಗಿ ಬಂದಾಗ ಎಲ್ಲದನ್ನು ಪುನಃ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಆ ಟೈಮ್ ಫೋನ್.
0: ಈಗ ಒಂದು ಕರೆ ಬರ್ತಾ ಉಂಟು, ಆದ್ರೆ ನಮ್ಮ ಸಮಯ ಮೀರ್ತಾ ಉಂಟು, ಆದ್ರೂ ತಗೊಳ್ಳೋಣ ಕರೆಯನ್ನ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ ಗ್ರೇಸ್ ಮಿರಾ.
2: ನಮಸ್ತೆ
1: ನಮಸ್ತೆ.
2: ಕಂಕನಾಡಿದು ಡಾಕ್ಟರ್ ನಮ್ಮ ಸಾರಂಗಕ್ಕೆ ಬಂದದ್ದು ತುಂಬಾ ಖುಷಿ ಆಯ್ತು. ನಾನು ಕಂಕನಾಡಿಯ ಪೇಷಂಟ್ ಡಾಕ್ಟರ್. ನಾನು ನಿಮ್ಮ ಹತ್ರ ಕೇಳುದು ಅಂತ ಹೇಳಿದ್ರೆ, ನಾವು ಆಯುಷ್ಮಾನ್ ಕಾರ್ಡ್ ಮಾಡಿದ್ರೆ ಮಕ್ಕಳಿಗೆ ಸಹ ಮಾಡಿದ್ರೆ ಅವರಿಗೆ ಆ ನೀವು ಕೊಡುವ ಟ್ರೀಟ್ಮೆಂಟ್ ಅಲ್ಲಿ ಏನು ವಿನಾಯಿತಿ ಸಿಗ್ತದಾ ಇಲ್ವಾ ಅಂತ ನನಗೆ ತಿಳಿಸಿ. ದೊಡ್ಡವರಿಗೆ ಸಹ ಸಿಗ್ತದಾ, ಮಕ್ಕಳಿಗೆ ಸಹ ಸಿಗ್ತದಾ, ಎಂತ ಇದಕ್ಕೆ ಆಯುಷ್ಮಾನ್ ಕಾರ್ಡ್ ಮಾಡಿದ್ರೆ ಸಿಗ್ತದಾ ಅಂತ ಒಂದು ಉತ್ತರ ಕೊಡಿ. ಧನ್ಯವಾದಗಳು.
0: ಇದೀಗ ನಮ್ಗೆ ಕರೆ ಮಾಡಿದ್ದು ಕಂಕನಾಡಿಯ ಗ್ರೇಸ್ ಮಿರಾಂದ್ ಅವರು. ಅವರೊಂದು ಪ್ರಶ್ನೆ ಕೇಳಿದ್ರು ಡಾಕ್ಟ್ರೆ.
1: ಥ್ಯಾಂಕ್ಸ್ ಅಮ್ಮ ನೀವು ಕರೆ ಮಾಡಿದ್ದಕ್ಕೆ. ಸೊ ನಿಮ್ಮ ಕ್ವೆಶನ್ ಒಳ್ಳೇದೇ, ಎಲ್ಲ ಕಾಮನ್ ಜನರಿಗೆ ಯೂಸ್ ಆಗುವಂಥದ್ದು. ಸೊ ಕಂಕನಾಡಿನಲ್ಲಿ ಆಯುಷ್ಮಾನ್ ಕಾರ್ಡು ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ. ಕಂಕನಾಡಿಯಲ್ಲಿ ಯಾವುದೇ ಟ್ರೀಟ್ಮೆಂಟ್ ಅಂದರೆ, ಈಗ ಫಸ್ಟ್ ಬಂದಾಗ ಮಕ್ಕಳಲ್ಲಿ ರಕ್ತಸ್ರಾವದ್ದು ಅನ್ನೋದು ಡಯಾಗ್ನೋಸ್ ಆಗೋಕ್ಕಿಂತ ಮುಂಚೆದು ಏನೇನು ಇರುತ್ತಲ್ಲ ಅದೆಲ್ಲ ಟೆಸ್ಟ್ಗಳನ್ನು ನೀವು ಬರೆಸ್ಬೇಕಾಗುತ್ತೆ. ಯಾಕಂದರೆ ಆಯುಷ್ಮಾನ್ ಬರೋದು ಈ ತರ ಕಾಯಿಲೆ, ನಿರ್ದಿಷ್ಟವಾಗಿ ಈ ತರ ಕಾಯಿಲೆ, ಇದಕ್ಕೆ ನಾವು ಈ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ಕೋಡ್ ಇರ್ತದೆ. ಆ ಕೋಡ್ ಅಪ್ಲೈ ಆದ್ರೆ ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ, ನಮ್ಮಲ್ಲಿ ಕೂಡ ಆಯುಷ್ಮಾನ್ ಅಪ್ಲೈ ಆಗ್ತದೆ. ಸೊ ಡಿಪೆಂಡ್ಸ್ ಆನ್ ಯಾವ ಕಾಯಿಲೆಗೆ ಯಾವಾಗ ಬಂದಿರೋದು ಅಂತ. ಮಕ್ಕಳಲ್ಲೂ ಅಪ್ಲೈ ಆಗುತ್ತೆ, ದೊಡ್ಡವರಲ್ಲೂ ಅಪ್ಲೈ ಆಗುತ್ತೆ. ಸೊ ಮಕ್ಕಳಲ್ಲಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಬಂದ್ರೆ 100% ಕೋಡ್ ಅಪ್ಲೈ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು. ಈ ಇಮೋಫೀಲಿಯಾ ಅನ್ನೋಂತ ಬಂದ್ರೆ ಈ ಫ್ಯಾಕ್ಟರ್ಸ್ ನಾನು ಹೇಳ್ದಂಗೆ ಅದಕ್ಕೆ ನಾವು ಬರ್ತಾನೆ ಇದ್ವಿ. ಸೊ ಆ ಫ್ಯಾಕ್ಟರ್ಸ್ ಎಲ್ಲ ಕಾಸ್ಟ್ ಜಾಸ್ತಿ ಇರ್ತದೆ. ಸೊ ಸಾಧಾರಣ ಸುಮಾರು ಒಂದು 15,000-20,000 ಒಂದೊಂದು ಪೇಷಂಟ್ಗೆ ಒಂದು ವಿಸಿಟ್ಗೆ ಬೇಕಾಗತ್ತೆ ಟ್ರೀಟ್ಮೆಂಟ್ಗೆ. ಸೊ ಇಷ್ಟೊಂದು ಇದನ್ನ ಕವರ್ ಮಾಡಲ್ಲ. ಯೂಶಲಿ ಒಂದು 1,500-2,000 ತನಕ ಮಾತ್ರ ಆಯುಷ್ಮಾನ್ ಅಲ್ಲಿ ಕವರೇಜ್ ಇರೋದು. ಸೊ ಈ ಇಂಜೆಕ್ಷನ್ಸ್ ದುಬಾರಿ ಇರೋದ್ರಿಂದ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದ್ದು ಆಯುಷ್ಮಾನ್ ಅಲ್ಲಿ ಕವರ್ ಆಗೋದಿಲ್ಲ.
0: ಬ್ಲೀಡಿಂಗ್ ಡಿಸಾರ್ಡರ್ ಇದ್ದು ಅಂತ ಹೇಳಿದ್ರೆ ರಕ್ತಸ್ರಾವದ ಅಸ್ವಸ್ಥತೆಯ ಬಗ್ಗೆ ಇರುವಂತಹ ಏನು ಖರ್ಚು ಆಯುಷ್ಮಾನ್ ಅಲ್ಲಿ ಕವರ್ ಆಗೋದಿಲ್ಲ ಅಂತ ಹೇಳಿ. ಈಗ ನೀವು ಆಗ ಮಾತನಾಡ್ತಾ ಹೇಳಿದ್ರೆ ಈ ಫ್ಯಾಕ್ಟರ್ಸ್ ಗೆ ದುಬಾರಿ ಉಂಟು ಅಂತ ಹೇಳಿ ನೀವು ಹಿಮೋಫಿಲಿಯಾದಲ್ಲಿ ಕೊಡುವಂತಹ ಏನೋ ಪ್ಲೇಟ್ಲೆಟ್ ಫ್ಯಾಕ್ಟರ್ಸ್ ಏನಿದೆ ಅದಕ್ಕೆ ಖರ್ಚು ಜಾಸ್ತಿ ಬರ್ತದೆ ಅಂತ ಹೇಳಿ ಹೇಳಿದ್ದು. ಡಾಕ್ಟರ್ ಆಯ್ತು, ಇವತ್ತು ನಾವು ರಕ್ತಸ್ರಾವದ ಮಕ್ಕಳಲ್ಲಿ ಕಂಡು ಬರುವಂತಹ ರಕ್ತಸ್ರಾವದ ಅಸ್ವಸ್ಥತೆಯ ಬಗ್ಗೆ ಸುಮಾರಷ್ಟು ವಿಷಯಗಳನ್ನ ಮಾತಾಡಿದ್ವಿ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ನಮ್ಮ ಸಮಯ ಆಗ್ತಾ ಉಂಟು, ಕೊನೆಯದಾಗಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮ ಜನರಲ್ ಆರೋಗ್ಯದ ಬಗ್ಗೆ, ಒಟ್ಟಾರೆ ಜನರಲ್ ಪಬ್ಲಿಕ್ ಆರೋಗ್ಯದ ಬಗ್ಗೆ, ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ನೀವೊಂದು ಸಂದೇಶ ಕೊಡೋದಾದ್ರೆ?
1: ಸಂದೇಶ ಕೊಡೋದಾದ್ರೆ ಏನು ನಮ್ಗೆ ಇದು ಆರೋಗ್ಯದಲ್ಲಿ ಈ ತರ ಎಲ್ಲ ವ್ಯತ್ಯಾಸ ಕಾಣಿಸ್ಕೊಂಡಾಗ ಟೈಮ್ ವೇಸ್ಟ್ ಮಾಡ್ದಲೆ ಇಮಿಡಿಯೇಟ್ಲಿ ಬಂದು ಕಂಪ್ಲೀಟ್ ಚೆಕಪ್ ಮಾಡೋದ್ರಿಂದ ನಾವು ಮುಂದೆ ಬರುವಂತ ಏನು ದೊಡ್ಡ ತೊಂದರೆಗಳನ್ನ ಇಲ್ಲ ತೊಂದರೆಗಳನ್ನ ಅರ್ಲಿ ಸ್ಟೇಜ್ ಅಲ್ಲೇ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಬಹುದು, ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ಗುಣನು ಕಟ್ಪಡಿಸಬಹುದು. ಸೊ ಬಿಫೋರ್ ಎನಿ ಮೇಜರ್ ಕಾಂಪ್ಲಿಕೇಶನ್ ಆಗಕ್ಕಿಂತ ಮುಂಚೆ ಅದು ನಮಗೆ ತೊಂದರೆ ಇರೋದು ನಮ್ ಜೊತೆನೆ ಇರುತ್ತೆ ಅನ್ನೋದು ಗೊತ್ತಾದ್ರೆ ಅದ್ರೊಟ್ಟಿಗೆ ಹೆಂಗ್ ಬದುಕಬೇಕು ಮತ್ತೆ ಅದನ್ನ ಹೆಂಗೆ ಸೊಲ್ಯೂಷನ್ ತಗೊಂಡು ನಾವು ಅದನ್ನ ನಮ್ ಜೊತೆನೆ ಅರ್ಗಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಗೆ ಮುಂಚೆನೆ ಗೊತ್ತಾಗ್ತದೆ. ಸೊ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಏನೇ ಇದ್ರು ಡೌಟ್ ಇದ್ರು ಕೂಡ ಅಟ್ ಲೀಸ್ಟ್ ಬಂದು ತೋರಿಸ್ಕೊಳ್ಳಿ. ಸೊ ಜನರಲ್ ಚೆಕಪ್ ಗೆ ಅಂತ ಬಂದ್ರು ಓಕೆ, ಇಲ್ಲ ಬೇರೆ ಸಮಸ್ಯೆಗೆ ಹೋದಾಗ್ಲೂ ಆ ಟೈಮಲ್ಲಿ ಇದನ್ನ ಅಟ್ ಲೀಸ್ಟ್ ಹೇಳ್ಬೇಕು ನೀವು ಡಾಕ್ಟರ್ ಹತ್ರ.
0: ಓಕೆ ಡಾಕ್ಟರ್, ಇವತ್ತಿನ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನೀವು ಬಂದು ಮಕ್ಕಳಲ್ಲಿ ಕಂಡು ಬರುವಂತಹ ರಕ್ತಸ್ರಾವದ ಅಸ್ವಸ್ಥತೆಯ ಬಗ್ಗೆ ಸುಮಾರಷ್ಟು ಮಾಹಿತಿಗಳನ್ನು ನೀಡಿದ್ರಿ, ನಿಮಗೆ ಧನ್ಯವಾದಗಳು. ನಮಸ್ತೆ ಡಾಕ್ಟರ್. ಡಾಕ್ಟರ್ ನಮಸ್ತೆ.
1: ನಮಸ್ತೆ ಮೇಡಮ್, ನಿಮಗೂ ಅಷ್ಟೇ, ತುಂಬಾ ಥ್ಯಾಂಕ್ಸ್, ಒಳ್ಳೆ ಕ್ವೆಶನ್ಸ್ ಕೇಳಿದ್ದೀರಾ. ಸೊ ಐ ಹೋಪ್ ಇದೆಲ್ಲ ಜನರಲ್ ಪಬ್ಲಿಕ್ಗೆ ಯೂಸ್ ಆಗಿರುತ್ತೆ. ಸೊ ಎನಿ ಡೌಟ್ಸ್ ಇದ್ರೆ ಅವರು ಕಂಕನಾಡಿಗೆ ಬರ್ಬೋದು ಫಾದಮುಲ್ಲರ್ ಆಸ್ಪತ್ರೆಗೆ. ಸೊ ಎನಿ ಟೈಮ್ ವಿ ಆರ್ ದೇರ್ ಟು ಹೆಲ್ಪ್ ಎನಿ ಒನ್ ಹಿಯರ್.
0: ಓಕೆ ಡಾಕ್ಟರ್, ಥ್ಯಾಂಕ್ ಯು. ಕೇಳುಗರೆ, ನೀವು ಇದುವರೆಗೆ ಆಲಿಸಿದ್ದು ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಇವತ್ತಿನ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಆಸ್ಪತ್ರೆಯ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು. ಕೇಳುಗರೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಮಕ್ಕಳ ಅಸ್ವಸ್ಥತೆಯ ಬಗ್ಗೆ ಸಕಾಲದಲ್ಲಿ ಎಚ್ಚೆತ್ತು ಔಷಧಿ ಆರೈಕೆ ಮಾಡಿದರೆ ಭವಿಷ್ಯಕ್ಕಾಗಿ ಭವಿಷ್ಯದಲ್ಲಿ ಆರೋಗ್ಯಶಾಲಿ ಸಮುದಾಯವನ್ನು ನಾವು ನಿರ್ಮಾಣ ಮಾಡಬಹುದು ಅನ್ನೋ ಆಶಯದೊಂದಿಗೆ ಇವತ್ತಿನ ಹಲೋ ಡಾಕ್ಟರ್ ನೇರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಹಾಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ.
1: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ ಜೆ ಡಿ ಬಡಿ. ಇವತ್ತಿನ ಹೃದಯರಾಗ ನೇರ ಪ್ರಸಾರದಲ್ಲಿ ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ, ಮನದ ಕದ ತಟ್ಟುವಂಥ ಏಕೈಕ ಕಾರ್ಯಕ್ರಮ ಹೃದಯರಾಗ. ಸೊ ಇವತ್ತಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಒಬ್ಬರು ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು. ವೃತ್ತಿಯಲ್ಲಿ ಮರದ ಕೆತ್ತನೆ ಮತ್ತು ಕಲ್ಲಿನ ಕೆತ್ತನೆ ಮಾಡ್ತಾರೆ. ಹಾಗೆ ಹಲವಾರು ಕಡೆ, ಅಂದರೆ 500 ಹೆಚ್ಚು ಸ್ಥಳಗಳಲ್ಲಿ ಇವರು ತನ್ನ ಮಿಮಿಕ್ರಿ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇವರದು ವೈಶಿಷ್ಟ್ಯ ಏನಂದರೆ ಯಕ್ಷಗಾನ ಭಾಗವತರುಗಳ ಅನುಕರಣೆ ಮಾಡ್ತಾರೆ. ಗೋವಿನ ಹಾಡನ್ನು ವಿವಿಧ ಭಾಗವತರುಗಳ ಧ್ವನಿಯಲ್ಲಿ ಹಾಡ್ತಾರೆ. ಸ್ಯಾಕ್ಸೋಫೋನ್ ಧ್ವನಿ ಕೂಡ ಮಾಡ್ತಾರೆ. ಹಾಗೆ ಕರ್ನಾಟಕ, ಕಾಸರಗೋಡು, ಮುಂಬಾಯಿ ಮೊದಲೆಡೆ ಇವರು ಮಿಮಿಕ್ರಿ ಎಲ್ಲ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೆ ಇವರ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಕೂಡ ಹಾಡ್ತಾರೆ. ಅವರದೇ ಒಂದು ತಂಡವನ್ನು ಅವರು, ಅವರದೇ ಹೆಸರಿನ ಸತೀಶ್ ನಡ್ತಿಕಲ್ಲು ಆರ್ಕೆಸ್ಟ್ರಾ ತಂಡವನ್ನು ಕೂಡ ಅವರು ಮಾಡಿಕೊಂಡು ಹಲವಾರು ಕಡೆ ರಸಮಂಜರಿ ಎಲ್ಲ ಮಾಡಿದ್ದಾರೆ. ಹಾಗೆ ಭಾಗವತಿಕೆಯನ್ನು ಕೂಡ ಮಾಡಿದ್ದಾರೆ. ಇವರು ಧರ್ಮಸ್ಥಳದ ಯಕ್ಷಗಾನ ಕಲಾಕೇಂದ್ರದ ತೆಂಕಬೈಲು ತಿರುಮಲಶಿಲ್ವರ ಶಾಸ್ತ್ರಿ ಅವರಲ್ಲಿ ಯಕ್ಷಗಾನ ಕಲ್ತಿದ್ದಾರೆ, ಭಾಗವತಿಕೆಯನ್ನು ಕಲ್ತಿದ್ದಾರೆ. ಹವ್ಯಾಸಿಯಾಗಿ ಭಾಗವತಿಕೆ ಮಾಡ್ತಾರೆ. ಚಂದನ ಟಿ ವಿಯಲ್ಲಿ ಅವಲೋಕನ ಕಾರ್ಯಕ್ರಮದಲ್ಲಿ ಸಂದರ್ಶನ ಇವರದು ಪ್ರಸಾರ ಆಗಿದೆ. ಆಕಾಶವಾಣಿ ಮಂಗಳೂರು ಮತ್ತು ಮಡಿಕೇರಿ ಆಕಾಶವಾಣಿಯಲ್ಲಿ ಕೂಡ ಇವರ ಸಂದರ್ಶನ ಪ್ರಸಾರ ಆಗಿದೆ. ಹಲವಾರು ಪತ್ರಿಕೆಯಲ್ಲಿ ಇವರ ಬಗ್ಗೆ ಲೇಖನಗಳು ಬಂದಿವೆ. ಹಾಗೆ ಶ್ರೀ ವೀರೇಂದ್ರ ಹೆಗಡೆ ಅವರು ಇವರ ಒಂದು ಕಾರ್ಯಕ್ರಮ ವೀಕ್ಷಿಸಿ ಧರ್ಮಸ್ಥಳದಲ್ಲಿ ಅವರಿಗೆ ಒಂದು ಅವಕಾಶ ಕೂಡ ನೀಡಿದ್ದಾರೆ. ಹಾಗೆ ಇವರಿಗೆ ಗಡಿನಾಡ ಧ್ವನಿ ಸಮ್ಮೇಳನದಲ್ಲಿ ಇವರಿಗೆ ರಾಜ ಪ್ರಶಸ್ತಿ ಕೂಡ ನೀಡಿದ್ದಾರೆ. ಸಂಘ ಸಂಸ್ಥೆಗಳಿಂದ ಇವರು ಹಲವಾರು ಕಡೆ ಸನ್ಮಾನ ಗೌರವವನ್ನು ಪಡೆದಿದ್ದಾರೆ. ಇವತ್ತಿನ ಹೃದಯರಾಗದ ಅತಿಥಿಯಾಗಿ ಶಿಲ್ಪಿ ಮತ್ತು ಮಿಮಿಕ್ರಿ ಕಲಾವಿದರಾದಂಥ ಸತೀಶ್ ನಡ್ತಿಕಲ್ಲು, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ
1: ಸತೀಶ್ ಅವರೇ. ನೀವು ಹಾಡುಗಾರರು ಮತ್ತು ಮಿಮಿಕ್ರಿ ಕಲಾವಿದರು. ಒಂದು ಮೊದಲಿಗೆ ಹಾಡನ್ನು ಹಾಡಿ ಆರಂಭಿಸಿದಾದರೆ ಯಾವ ಹಾಡನ್ನು ಹಾಡ್ತೀರಿ?
2: ನಾನೀಗ ಗಣಪತಿ ಸ್ತುತಿಯನ್ನು ಮಾಡ್ತೇನೆ ಯಕ್ಷಗಾನ ಶೈಲಿಯಲ್ಲಿ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೂ ಗಣಪತಿ ಸ್ತುತಿ ಮಾಡಿ ವಿಘ್ನ ನಿವಾರಕನಾದಂಥ ವಿಘ್ನೇಶ್ವರನನ್ನು ಪ್ರಾರ್ಥಿಸುವುದು, ಅದು ಎಲ್ಲ ಈ ನಮ್ಮ ಭಾರತ ದೇಶದ ಸಂಸ್ಕೃತಿ ಹಾಗೂ ಅದೊಂದು ನಿಜವಾದಂಥ ಒಂದು ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣವಾಗ್ತದೆ. ಹಾಗೆ ಯಕ್ಷಗಾನ ಶೈಲಿಯಲ್ಲಿ ಗಣಪತಿ ಸ್ತುತಿಯನ್ನು ಮಾಡ್ತೇನೆ ಬಡಗುತಿಟ್ಟು ಯಕ್ಷಗಾನದ ಶೈಲಿಯಲ್ಲಿ.

0: ಇದು ಮದ್ದಲೆ, ಬಡಗುತಿಟ್ಟಿನ ಮದ್ದಲೆಯ ಜೊತೆಯಲ್ಲಿ ನಾನು ಈಗ ಯಕ್ಷಗಾನದ ಹಾಡನ್ನು ಆಡಿದ್ದೇನೆ.
1: ಬಹಳ ಇದು ತಬ್ಬಳೆ ಮದ್ದಳೆ ಮದ್ದಳೆ ಎಲ್ಲ ಸೇರ್ಕೊಂಡು ಅದು ಒಂದು ರೀತಿಯಲ್ಲಿ
0: ಹೌದೌದು
1: ಸ್ವಲ್ಪ ಯಕ್ಷಗಾನದ ಒಂದು ಭಾಗವತಿಗೆ ಒಂದು ಯಕ್ಷಗಾನದ ಬೇರೆ ಬೇರೆ ಕಲಾವಿದರ ಜೊತೆ ಒಂದು ಸೇರ್ಕೊಂಡು ಹಾಡಿದಾಗೆ ಮಾಡಿದಾಗೆ ಆಯ್ತು ಇತ್ತು. ನಿಮ್ಮ ಒಂದು ಒಳ್ಳೆ ಪ್ರದರ್ಶನ, ಒಳ್ಳೆ ಹಾಡು ಹಾಡಿದ್ರಿ. ಹಾಗೆ ಈಗ ನೀವು ಶಿಲ್ಪಿ, ಏನು ಕಲ್ಲಿನ ಕೆತ್ತನೆ ಮಾಡುವವರು ಮತ್ತೆ ಮರದ ಕೆತ್ತನೆ ಮಾಡುವವರು, ಹೇಗೆ ಮರದ ಮತ್ತು ಏನು ಕಲ್ಲಿನ ಕೆತ್ತನೆ?
0: ನಾನಂದ್ರೆ ತಂದೆ ಜೊತೆ ಶಿಲ್ಪಕಲೆಯನ್ನ ನಾನು ಕಲಿತ ಶಿಲ್ಪಿ ದಿವಂಗತ ಶಿವಣ್ಣಾಚಾರ್ಯ ಅಂತೇಳಿ ನರ್ತಿಕಲ್ಲು ಬೇನೂರು, ಹಲವಾರು ದೇವಸ್ಥಾನಗಳ ದೈವ ದೇವಸ್ಥಾನದ ಮನೆಗಳ ಎಲ್ಲ ಇದು ಡಿಸೈನ್ ವರ್ಕ್ ಬೇರೆ ಬೇರೆ ಕೆತ್ತನೆಯನ್ನು ಮಾಡಿರೋಂಥ ನಮ್ಮ ತಂದೆ, ಅವರ ಜೊತೆಯಲ್ಲಿ ನಾನು ಪ್ರಾಥಮಿಕವಾಗಿ ಶಿಲ್ಪಕಲೆಯನ್ನು ಕಲಿತಿದ್ದೇನೆ. ಆನಂತರ ನಾನು ಹೆಚ್ಚಾಗಿ ಕಲಿಬೇಕಂತೇಳಿ ಕೆ ಪಿ ಜೆ ಪ್ರಭು ಕರಕುಶಲ ಉತ್ಪಾದನಾ ಕೇಂದ್ರ ಬೆಂಗಳೂರು ಜೋಗರದುಡ್ಡಿಯಲ್ಲಿ ಖ್ಯಾತ ಶಿಲ್ಪಿಗಳಾದಂಥ ಅಶೋಕ್ ಗುಡಿಗಾರ್ ಹಾಗೂ ಜಿ ಎಲ್ ಭಟ್, ಅಂದರೆ ಈಗ ಅಯೋಧ್ಯೆಯ ಶ್ರೀರಾಮನ ವಿಗ್ರಹ ಮಾಡಿದ್ರು ನೋಡಿ, ಅವರ ಮತ್ತೊಬ್ಬರು ಮಾಡಿದ್ರು ಅದರಲ್ಲಿ ಜಿ ಎಲ್ ಭಟ್ ಅಂತೇಳಿ, ಅವರ ಜೊತೆ ಶಿಲ್ಪಕಲೆಯನ್ನು ಕಲಿತಿದ್ದೇನೆ. ಈಗ ಸ್ವತಃ ನಮ್ಮ ಮನೆ ಅಲ್ಲಿ ನಮ್ಮ ಮನೆ ಹತ್ರನೇ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ. ಮತ್ತೆ ಬೇರೆ ಬೇರೆ ಕಡೆ ಅಂದರೆ ಚಿಕ್ಕಮಗಳೂರು, ಹಾಸನ, ಹಾಗೆ ಬೇರೆ ಬೇರೆ ಕಡೆ ದೂರ ದೂರ ಅಲ್ಲಿ ಜಾಸ್ತಿ ಕೆತ್ತನೆ ಕೆಲಸ ಎಲ್ಲ ನಾನು ಕೆತ್ತಿರುತ್ತೇನೆ.
1: ಓಕೆ ಓಕೆ. ಈಗ ನೀವು ಬೇರೆ ಬೇರೆ ಕಡೆ ಪ್ರದರ್ಶನ ಎಲ್ಲ ನೀಡಿದ್ದೀರಿ, ಹಾಗೆ ಕೆತ್ತನೆ ಎಲ್ಲ ಕೆಲಸ ದೂರ ದೂರಕ್ಕೆ ಎಲ್ಲ ಹೋಗಿದ್ದೀರಿ, ಯಾವೆಲ್ಲ ಕೆತ್ತನೆ ಮಾಡಿದ್ದೀರಿ ಏನೆಲ್ಲ?
0: ನಾನು ಕೆಲವು ದೇವರ ವಿಗ್ರಹಗಳನ್ನೆಲ್ಲ ಮರದಲ್ಲಿ, ಈಗ ಹೆಚ್ಚಾಗಿ ಮರದಲ್ಲಿ ನಾನು ಕೆತ್ತನೆ ಎಲ್ಲ ಮಾಡ್ತಿದ್ದೇನೆ, ಸ್ಟೋನು ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಮತ್ತೆ ಮನೆ ಎದುರುಗಡೆಯ ಮುಖದ್ವಾರ ಅದರದ್ದು, ಮತ್ತೆ ದೇವಸ್ಥಾನದೆಲ್ಲ ಬೇರೆ ಬೇರೆ
1: ಇದರಲ್ಲಿ
0: ಹೆಬ್ಬಾಗಿಲೆಲ್ಲ, ಮತ್ತೆ ಡಿಸೈನ್ ಅದೇ ಬೇರೆ ಬೇರೆ ಡಿಸೈನ್ ವರ್ಕ್ ಎಲ್ಲ ಕೆತ್ತನೆ ಎಲ್ಲ ಮಾಡಿದ್ದೇನೆ.
1: ಓಕೆ. ಹಾಗೆ ಈಗ ಕೆತ್ತನೆ ಜೊತೆ ಈ ಮಿಮಿಕ್ರಿ ಮಾಡುವ ಕಲೆ ಹೇಗೆ ಬಂತು ನೋಡಿ, ಭಾಗವತರ ಒಂದು ಹಾಗೊಂದು
0: ನನಗೆ
1: ಸ್ತುತಿ ಬಂತು ನುಡಿಸಿದ್ರಿ, ಬಹಳ ಚೆನ್ನಾಗಿ ಬಂತು
0: ನನಗೆ. ಅಂದರೆ ಸಣ್ಣದಿರುವಾಗಲೇ ಯಕ್ಷಗಾನ ಮತ್ತು ಈ ಸಂಗೀತ ಕಾರ್ಯಕ್ರಮ ನೋಡೋದು ಅದೆಲ್ಲ ಭಾರಿ ಇಷ್ಟ. ನಾನು ನನಗೆ ಶಾಲೆಗೆ ಹೋಗುವಾಗಲೇ ಸಣ್ಣದಿರುವಾಗಲೇ ಶಾಲೆಗೆಲ್ಲ ಹೋಗುವಾಗ ನಮ್ಮ ಮನೆಯಲ್ಲಿ ಒಂದು ಟೇಪ್ ರೆಕಾರ್ಡ್ ಇತ್ತು, ಅದರಲ್ಲಿ ಎಲ್ಲ ಯಕ್ಷಗಾನದೆಲ್ಲ ಕ್ಯಾಸೆಟ್ ಎಲ್ಲ ಇಟ್ಟು, ಮುಂಚೆ ಎಲ್ಲ ಕ್ಯಾಸೆಟ್ ಎಲ್ಲ ಇತ್ತಲ್ಲ, ಹಾಗೆ ಕ್ಯಾಸೆಟ್ ಎಲ್ಲ ಕೇಳೋದು ಅವರಾಗಿ ಆಡೋದು ಎಲ್ಲ ಆ ಥರ ಆಡ್ತಾ ಇದ್ದೆ. ಬಳಿಪ ನಾರಾಯಣ ಭಾಗವತರದ್ದು ಮತ್ತು ಬೇರೆ ಸಂಗೀತ ಕಾರ್ಯಕ್ರಮ ಅದನ್ನೆಲ್ಲ ಯಾವುದು ಎಲ್ಲ ಉಂಟು ಅದು ಎಲ್ಲವೂ ನನಗೆ ಭಾರಿ ಇಷ್ಟ. ಯಾವುದು ಇಷ್ಟ ಇಲ್ಲ ಅಂತೆಲ್ಲ ಹೇಳಲಿಕ್ಕಾಗುವುದಿಲ್ಲ, ಎಲ್ಲವೂ ಇಷ್ಟ. ಅದನ್ನೆಲ್ಲ ನಾನು ಕೂತ್ಕೊಂಡು ಹಾಗೆ ಆಡೋದು ಆ ಥರ ಎಲ್ಲ ಮಾಡ್ತಿದ್ದೆ. ಮತ್ತು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ಏನಾದರೂ ಕೂಗುದು ಅದನ್ನು ಎಲ್ಲ ಕೇಳುವುದು, ಅದು ಹೇಗೆ ಕೂಗ್ತಾ ಇದೆ, ನಾಯಿ ಹೇಗೆ ಬೊಗಳ್ತಿದೆ ಅದೆಲ್ಲ ಈಗ ನಾನು ಹಾಗೆಲ್ಲ ಅದೇ ರೀತಿಯಾಗಿ ನಾನು ಈ ಒಂದು ಹಂತಕ್ಕೆ ಬಂದಿದ್ದೇನೆ. ಹಾಗೆ ಈಗ ನಾಯಿ ಬೊಗಳೋದು ಅಂದರೆ ನಾನು ಒಂದು ಕಡೆ ನಾನು ಕಾರ್ಯಕ್ರಮಕ್ಕೆ ಅಂತೇಳಿ ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಹೋಗುವಾಗ ನನಗೆ ನಾನು ದೂರ ಹೋಗುವಾಗ ನನಗೆ ನನ್ನ ಆತ್ಮೀಯ ಮಿತ್ರನ ಮನೆ ಒಂದು ನೆನಪಾಯಿತು. ಅವರ ಮನೆಗೆ ಹೋದರೆ ಅಲ್ಲಿಂದ ನನಗೆ ಮರು ದಿವಸ ಅಲ್ಲಿ ಕಾರ್ಯಕ್ರಮ ಬೇರೆ ಕಡೆ ಅಲ್ಲಿ ಹತ್ತಿರದಲ್ಲಿ, ಇವರ ಮನೆಗೆ ಹೋದರೆ ರಾತ್ರಿ ಅವರು ಮನೆಯಲ್ಲಿದ್ದು ಬೆಳಿಗ್ಗೆ ಅವರ ಜೊತೆಗೆ ಇದು ಹೋಗ್ಬೋದಲ್ಲ, ಒಟ್ಟಿಗೆ ಹೋಗ್ಬೋದಲ್ಲ ಅಂತೇಳಿ ಮುಂಚಿನ ದಿವಸ ಅವರ ಮನೆಗೆ ಹೋಗಿದ್ದೆ. ನಾವು ಅಪರಿಚಿತರಲ್ಲ, ಯಾವಾಗಲೂ ನಾವು ಹೋಗೋದಿಲ್ಲ, ಈ ನಾಯಿ ನಮ್ಮನ್ನು ನೋಡಿದರೆ ಬೊಗಳ್ತದೆ ನೋಡಿ. ಹಾಗೆ ನಾನು ಅವರ ಮನೆಗೆ ಹೋಗಿ ಎದುರುಗಡೆ ಗೇಟ್ ತೆಗೆಯುವಾಗ ಅವರ ಮನೆಯಲ್ಲಿ ಇದ್ದಂಥ ನಾಯಿ ನನ್ನನ್ನು ನೋಡಿ ಅಷ್ಟೊತ್ತಿಗೆ ಎದುರು ಗೇಟ್ ತೆಗೆದು ಒಳಗೆ ಹೋಗುವಾಗ ಎದುರುಗಡೆ ಅವರು ನನ್ನ ಮಿತ್ರ ಬಂದ, ಓ ಸತೀಶ್ ಬಾಬಾ ಅಂತೇಳಿ, ಅಂದರೆ ಒಂದು ಕೈಯಲ್ಲಿ ಒಂದು ತಂಬಿಗೆಯಲ್ಲಿ ನೀರೆಲ್ಲ ತಂದು ಕೊಟ್ಟರು ಅವರು ಮನೆಯವರೆಲ್ಲ. ಅದ್ರ ಭಾರತೀಯ ಸಂಸ್ಕೃತಿ, ನಾವು ಬೇರೆ ದೇಶಕ್ಕೆಲ್ಲ ಹೋದರೆ ಇಂಥ ಒಂದು ಸಂಸ್ಕೃತಿ ನಮಗೆ ಸಿಗುವುದಿಲ್ಲ. ಹಾಗೆ ಒಂದು ತಂಬಿಗೆ ನೀರೆಲ್ಲ ತಂದು ಕೊಟ್ಟರು ಕೈ ಕಾಲು ಮುಖ ಎಲ್ಲ ತೊಳಿಲಿಕ್ಕೆ, ಹಾಗೆ ಒಂದು ಲೋಟದಲ್ಲಿ ನೀರು ಮತ್ತು ಬೆಲ್ಲ ಇದನ್ನೆಲ್ಲ ಕೊಟ್ಟರು, ಅದನ್ನೆಲ್ಲ ನೀರೆಲ್ಲ ಕುಡಿಯಲಿಕ್ಕೆ ಅಂತ. ಹೀಗೆ ಹೋಗುವಾಗ ಅವರ ಮನೆಯಲ್ಲಿ ಹೀಗೆ ಹೋಗುವಾಗ ಮತ್ತೊಂದು ನಾಯಿ, ಅಂದರೆ ದೊಡ್ಡ ದೊಡ್ಡವರು ಸ್ವಲ್ಪ ಪೇಟೆಯಲ್ಲಿ ಎಲ್ಲ ಒಳಗಡೆ ಎಲ್ಲ ನಾಯಿಯನ್ನೆಲ್ಲ ಸಾಕ್ತಾರೆ ಎಲ್ಲ, ಈ ಅಲ್ಲಿ ಸೈಡಲ್ಲಿ ಆದರೆ ಹೊರಗಡೆಲ್ಲ ಕಟ್ತಾರಲ್ಲ. ನಾನು ಒಳಗಡೆ ಹೋಗುವಾಗ ಆ ದೊಡ್ಡ ನಾಯಿ ನನ್ನ ನೋಡಿ ಅವತ್ತಿನ ದಿವಸ ನಾವು ರಾತ್ರಿ ಅಲ್ಲಿ ಅವರ ಮನೆಯಲ್ಲೇ ಇದ್ದೆವು. ಮನೆಯಲ್ಲಿದ್ದು ಅವರ ಮನೆಯಲ್ಲಿ ಒಂದು ಸಣ್ಣ ಮಗು ಇತ್ತು. ಆ ಮಗು ಅಂದರೆ ಸಂದು ಮಗು ತೊಟ್ಟಿಲಲ್ಲಿ ಮಲಗಿತ್ತು. ನಾವು ರಾತ್ರಿ ದಿವಸ ಅವರ ಮನೆಯಲ್ಲೆಲ್ಲ ಊಟ ಎಲ್ಲ ಆದ ನಂತರ ನಾವೆಲ್ಲ ಮಲಗಿದೆವು. ಮಲಗಿದ ನಂತರ ಸಾಧಾರಣ ಒಂದು ರಾತ್ರಿ 2 ಗಂಟೆ ಆಗುವ ಹೊತ್ತಲ್ಲಿ ಒಂದು ಬೇರೆ ಮನೆಯಿಂದ ಬಂದಂತ ಬೆಕ್ಕು ಈ ಮಗುವಿಗಿಟ್ಟಂತ ಹಾಲನ್ನೆಲ್ಲ ಕುಡಿತಾ ಇತ್ತು. ಅಷ್ಟೊತ್ತಿಗೆ ಆ ಮನೆಯಲ್ಲಿದ್ದಂತ ನಾಯಿ, ಆ ಬೆಕ್ಕು ಮತ್ತೆ ಮಗು, ಈ ಮೂರು ಯಾವ ರೀತಿ, ಆ ಮೂರು ಯಾವ ರೀತಿ ಆವತ್ತಿನ ರಾತ್ರಿ ನಮಗೆ ಕೇಳಿಸ್ತಾ ಇತ್ತು ಅಂದ್ರೆ ಕಿವಿಗೆ ನಾನು ಮಲಗಿದಾಗ. ನೋಡಿ, ನನಗೆ ನಿದ್ದೆ ಬರಲಿಲ್ಲ ಸರಿಯಾಗಿ. ಈ ಬಂದಂತ ಬೆಕ್ಕು ಮಗುಗಿಟ್ಟಂತ ಹಾಲನ್ನೆಲ್ಲ ಕುಡಿತಾ ಇದೆ. ಅಷ್ಟೊತ್ತಿಗೆ ಬಂದಂತ ಬೆಕ್ಕನ್ನು ಮನೆಯ ಬೆಕ್ಕು ನೋಡಿ ಮೇವ್ ಮೇವ್ ಮೇವ್ ಮೇವ್ ಮೇವ್

ಅವತ್ತಿನ ದಿವಸ ರಾತ್ರಿ ನಮಗೆ ನಿದ್ದೆ ಇಲ್ಲ, ನಾಯಿ ಮಗು ಅಂತೇಳಿ ಆಯಿತು. ಬೆಳಗ್ಗೆ ಎದ್ದು ನಾವು ಕಾರ್ಯಕ್ರಮ ನೋಡೋದಕ್ಕಾಗಿ ಬೆಳಗ್ಗೆ ಬೇಗ ಸ್ನಾನ ಎಲ್ಲ ಆಯಿತು, ನಿತ್ಯ ಕರ್ಮ ಅನುಷ್ಠಾನವನ್ನೆಲ್ಲ ಮುಗಿಸಿ ನಾವು ನೇರವಾಗಿ ಕಾರ್ಯಕ್ರಮ ನೋಡೋದಕ್ಕೆ ಹೋದೆವು. ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ಇಂಟರ್ನ್ಯಾಷನಲ್ ಎಲ್ಲ ಅವಾರ್ಡ್ ತಗೊಂಡಂಥ ಕಲಾವಿದರೆಲ್ಲ, ಆ ಕಲಾವಿದರದ್ದೆಲ್ಲ ಕಾರ್ಯಕ್ರಮ ಇತ್ತು, ಬೇರೆ ಬೇರೆ ವಿದ್ವಾನರದ್ದೆಲ್ಲ ಕಾರ್ಯಕ್ರಮ ಇತ್ತು. ಹಾಗೆ ಆ ಕಾರ್ಯಕ್ರಮ ನೋಡೋದಕ್ಕೆ ಹೋದೆವು. ಅವತ್ತಿನ ಆ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಅದು ವಿಶೇಷವಾದಂಥ ಕಾರ್ಯಕ್ರಮ. ನಮಗೆ ಅದು ಒಂದೇ ವೇದಿಕೆಯಲ್ಲಿ ಇಲ್ಲ ಅಂತ ಕಲಾವಿದರನ್ನು ನೋಡಲಿಕ್ಕೆ ಸಿಗುವುದಿಲ್ಲ. ಆವತ್ತಿನ ದಿವಸ ನಮಗೆ ಸಿಕ್ಕಿದೆ, ಅದನ್ನು ನಮ್ಮ ಪುಣ್ಯ ಅಂತ ಹೇಳಬೇಕು. ನೋಡಿ ಆವತ್ತಿನ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತೇಳಿ, ಪಂಡಿತ್ ಭೀಮಸೇನ್ ಜೋಶಿ ಅವರು, ಖ್ಯಾತ ಹಿಂದೂಸ್ತಾನಿ ಗಾಯಕರು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಹಿಂದೂಸ್ತಾನಿ ಗಾಯಕರು ಅವರು, ಅಂದರೆ ಅವರಾಗೆ ಅಂತ ಅಲ್ಲ, ನಾನು ಆಡ್ತೀನಿ ಅಂತೇಳಿ ಅಲ್ಲ, ಹಾಗೆ ಆ ಒಂದು ದಿವಸ ಈ ರೀತಿ ಇತ್ತು ಅವರ ಕಾರ್ಯಕ್ರಮ. ಅದನ್ನು ನೋಡುವಾಗ ನನಗೆ ತುಂಬ ಖುಷಿಯಾಯಿತು. ನಾನು ಕ್ಯಾಸೆಟಲ್ಲಿ ನೋಡಿದ್ದು, ಆದರೆ ಕ್ಯಾಸೆಟಲ್ಲಿ ಕೇಳಿದ್ದಲ್ಲ, ಅಲ್ಲಿಗೆ ಹೋಗುವಾಗ ನನಗೆ ಅವರನ್ನು ನಿಜ ನೋಡುವ ಒಂದು ಭಾಗ್ಯ ಸಿಕ್ಕಿತ್ತು. ನೋಡಿ ಹಿಂದೂಸ್ತಾನಿ ಗಾಯನ ಯಾವ ರೀತಿ ಇತ್ತು ಅಂತ ಹೇಳಿದರೆ ಅವತ್ತಿನ ದಿವಸ ಪಂಡಿತ್ ಭೀಮಸೇನ್ ಜೋಶಿ ಅವರು ಈ ರೀತಿಯಾಗಿ ಆಡ್ತಾ ಇದ್ರು ಅವತ್ತಿನ ದಿವಸ, ನನಗೆ ಭಾರಿ ಖುಷಿಯಾಯಿತು. ನಾನು ಅವರಾಗೆ ಅಂತ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ, ಆದರೆ ಅದು ಕೇಳುವವರು ಹೇಳಬೇಕಷ್ಟೇ, ಒಂದು ಪ್ರಯತ್ನ ಅಷ್ಟೇ. ಫಸ್ಟ್ಗೆ ಆಲಾಪನೆ ಎಲ್ಲ ಕೆಲವು ಉಂಟು, ಬೇರೆ ಹಿಂದೂಸ್ತಾನಿ ಶೈಲಿಯಲ್ಲಿ ತುಂಬ ಆಲಾಪನೆ ಎಲ್ಲ ಇರ್ತದೆ.

ಈ ರೀತಿಯಾಗಿ ಆಡ್ತಾರೆ. ಇದನ್ನು ನಾನು ಭಕ್ತಿಗೀತೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೇನೆ, ಆಗ ಎಲ್ಲ ಪಕ್ಕವಾದ್ಯದವರೆಲ್ಲ ಇರ್ತಾರೆ, ಶ್ರುತಿ ಬಾಕ್ಸ್ ಇರ್ತದೆ, ಮತ್ತೆ ತಬಲಾ ಮೋರ್ಸಿಂಗ್ ಇದು ಬೇರೆ ಬೇರೆ ಪಕ್ಕವಾದ್ಯ ಎಲ್ಲ ಇರ್ತದೆ, ಅದರ ಜೊತೆಯಲ್ಲಿ ನಾನು ಆಡ್ತೇನೆ ಇದನ್ನೆಲ್ಲ. ಮತ್ತೆ ಬೇರೆ ಇವರ ಶೈಲಿಯಲ್ಲಿ ಮತ್ತೆ ಬೇರೆ ಕೆಲವು ಶೈಲಿಯಲ್ಲೆಲ್ಲ ಆಡ್ತೇನೆ. ಅದನ್ನು ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ನಾವು ಅಲ್ಲಿ ಅಲ್ಲಿ ನಾವು ಓದಲ್ಲಿ ನಾವು ನೋಡಿದೆವು. ಮತ್ತೆ ಅದಾದ ನಂತರ ಬೇರೆ ಕಲಾವಿದರೆಲ್ಲ ಇದ್ರು ಅವತ್ತಿನ. ಮತ್ತೆ ಆ ಕಾರ್ಯಕ್ರಮ ಎಲ್ಲ ಮುಗಿಯಿತು, ಯಕ್ಷಗಾನ ಕಮ್ಮಟ ಪ್ರಾರಂಭ ಆಯಿತು. ಯಕ್ಷಗಾನದಲ್ಲಿ ಬೇರೆ ಬೇರೆ ಭಾಗವತರದ್ದು ಬೇರೆ ಬೇರೆ ಅರ್ಥಧಾರಿಗಳದ್ದೆಲ್ಲ ಕಾರ್ಯಕ್ರಮ ಎಲ್ಲ ಇತ್ತು. ನಾನು ಹೋಗುವಾಗ ಬಳಿಪನ ಆರಂಭ ಆಗುತ್ತೆ, ನಮ್ಮ ಬಡಗು ತೆಂಕುದಿಟ್ಟಿನ ಭಾಗವತರು ಬಳಿಪ ಅಗ್ರಮಾನ್ಯ ಭಾಗವತರು ಬಳಿಪ ನಾರಾಯಣ ಭಾಗವತರು ಈಗ ದಿವಂಗತರಾಗಿದ್ದಾರೆ. ಅವರು ಕರ್ಣ ಸಲ್ಯಸಾರಥ್ಯ ಅಂದರೆ ರಣವೀಲ್ಯ ಈ ಯಕ್ಷಗಾನದ ಒಂದು ಹಾಡನ್ನು ಕೃಷ್ಣ ಸಂಧಾನದ್ದು ಯಕ್ಷಗಾನ ಭಾಗವತಿಯನ್ನು ಮಾಡಿದರು. ಆ ಭಾಗವತಿಗೆ ಕೊಳ್ಳೂರು ರಾಮಚಂದ್ರ ರಾವ್ ಖ್ಯಾತ ಯಕ್ಷಗಾನದ ಅರ್ಥಧಾರಿ ಸ್ತ್ರೀವೇಷಧಾರಿ ಅವರದ್ದು ಕುಂತಿಯ ವೇಷಧಾರಿಯಾಗಿ ಅವರು ಯಾವ ರೀತಿ ಅಲ್ಲಿ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಇದ್ದರು ಅಂತ ಹೇಳಿದರೆ, ಮತ್ತು ನಮ್ಮ ಖ್ಯಾತ ಅರ್ಥಧಾರಿ ಕುಂಬ್ಳೆ ಸುಂದರ ರಾವ್ ಅವರಿಗೆ ಇಬ್ಬರು ಕರ್ಣ ಮತ್ತು ಕುಂತಿ ಮಾತನಾಡುವಂಥ ದೃಶ್ಯವನ್ನು ತೋರಿಸಿದರು. ಅದು ಅಮೋಘವಾಗಿತ್ತು ನೋಡಿ. ಬಲಿಪನಾರಾಯಣ ಭಾಗವತರು ಆ ಒಂದು ಕೃಷ್ಣ ಸಂಧಾನಕ್ಕೆ ಯಕ್ಷಗಾನಕ್ಕೆ ಈ ರೀತಿಯಾದಂಥ ಒಂದು ಭಾಗವತಿಯನ್ನು ಮಾಡಿದ್ರು. ಅಂದರೆ ಅವರ ಶೈಲಿ ಮಾತ್ರ

0: ನೋಡಿ, ಆ ಭಾಗವತಿಗೆ ಅರ್ಥಧಾರಿಗಳಿಬ್ಬರು ಮಾತಾಡ್ತಾರೆ ನೋಡಿ.
1: ಶ್ರೀಕೃಷ್ಣ ನನಗೊಂದು ಅನುಜ್ಞೆಯನ್ನು ಮಾಡಿದಾನೆ. ಅಮ್ಮ ಕುಂತಿದೇವಿ, ನಿಮ್ಮ ಮಗನಾದಂತ ಕರುಣನ ಬಳಿಗೆ ಹೋಗಿ ಒಂದು ಮಾತನ್ನು ಕೇಳಿಕೊಂಡು ಬಾ. ತೊಟ್ಟಂತ ಬಾಣವನ್ನು ಮತ್ತೊಮ್ಮೆ ತೊಳೆದಿರಂತೆ ಹೀಗೆ ಕೇಳಿಕೊಂಡು ಬಾ. ಇದು ಶ್ರೀಕೃಷ್ಣನ ಅನುಜ್ಞೆ. ಹಾಗೆ ಗಂಗಾತೀರಕ್ಕೆ ಬಂದಿದ್ದೇನೆ. ಅದು ಅದು ಮುಂದೆ ಕಾಣುತ್ತಿರುವುದು ನನ್ನ ಮಗನಾದಂಥ ಕರುಣನಲ್ಲವೇ? ನಿಜ ನಿಜ. ಕಣ್ಗಳನ್ನು ಮುಚ್ಚಿ ಕೈಗಳನ್ನು ಮುಗಿದು ಮಂದಾಕಿನಿಯಲ್ಲಿ ನಿಂತಿದ್ದಾನೆ. ಕೈಯಲ್ಲಿ ಅರ್ಗೆಯನ್ನು ಹಿಡಿದಿದ್ದಾನೆ. ಅಂಜಲೆಯಲ್ಲಿ ಇರುವಂತ ಅರ್ಗೆಯನ್ನೇ ನೋಡುತ್ತಾ ನಿಚ್ಚಲ ಚಿತ್ತದಿಂದ ಭಗವಾನ್ ಭಾಸ್ಕರನನ್ನು ಧ್ಯಾನಿಸುತ್ತಾ ಇದ್ದಾನಲ್ಲ. ಹೌದು, ಅವನ ಗಮನವನ್ನು ಈ ಕಡೆಗೆ ಸೆಳೆಯಬೇಕಾಗಿದೆ. ಮಗನೇ ಕರುಣ.
2: ಅಮ್ಮ.
1: ಈಗ ನಾನು
2: ನೀನು
1: ಇಲ್ಲಿ
2: ಏನಮ್ಮ, ನಿನ್ನನ್ನು ಕಾಣುತ್ತೇನಂತ ನಿರೀಕ್ಷಿಸಿರ್ಲಿಲ್ಲ, ಯಾಕೆ ಬಂದೆ?
1: ಮಗನೇ, ನಿನ್ನನ್ನು ಕಾಣುವುದಕ್ಕೆ ಮಾತ್ರ ಬಂದವಳಲ್ಲ,
2: ಮತ್ತೆ
1: ಬೇರೆ ವಿಷಯವಿದೆ ಮಗನೇ.
2: ಬೇರೆ ವಿಷಯ ಏನಮ್ಮ ಇದು?
0: ಈ ರೀತಿಯಾಗಿ ಸಂಭಾಷಣೆ ಮಾಡ್ತಾರೆ ಕರ್ಣ ಮತ್ತು ಕುಂತಿ.
3: ಓಕೆ, ಬಹಳ ಚೆನ್ನಾಗಿ ಸಂಭಾಷಣೆ ಹೇಳಿದರೆ. ಆಗ ಒಂದು ಭೀಮಸೇನ್ ಜೋಶಿಯ ಒಂದು ಹಾಡನ್ನು ಹಾಡಿದರೆ, ಆ ಹಾಡನ್ನು ಈಗ ಕೇಳ್ಕೊಂಡು ಬರೋಣ. ಮೊಚೆ ಮಾಹಿರಿ
0: ಮಾಸೆ ಮಾ, ಅದು ಮಾಸೆ ಮಾಹಿರಿ ಪಂಡರಿ.
3: ಓಕೆ, ಪಂಡರಿ ಅವರ ಅದೊಂದು ಹಾಡನ್ನು ಕೇಳ್ಕೊಂಡು ಬರೋಣ.

ಯಾನೆ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ. ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗದ ಬದುಕು.

0: ಹಲೋ
1: ಹಲೋ ನಮಸ್ತೆ, ಒಬ್ರು ಕಾಲರ್ ಇದ್ದಾರೆ.
0: ಹಲೋ ಹಲೋ ನಮಸ್ತೆ,
1: ತೊಳೆದು.
0: ನಾನು ರತ್ನಶೆಟ್ಟಿ.
1: ಹಾ, ಕೇಳ್ತದೆ ಕೇಳ್ತದೆ, ಹೇಳಿ.
0: ನೋಡಿ, ಎಂತ ಗೊತ್ತಾ, ಪಂಡಿತ್ ಭೀಮಸೇನ್ ಅವರ ಹಾಡು ಹಾಡಿದ್ರಲ್ಲ ಅವರು.
1: ಹೌದು,
0: ತುಂಬಾ ಚೆನ್ನಾಗಿ ಅವರು ಹಾಡಿದಾಗೇನೆ ಆಯ್ತು.
1: ಮಾತಾಡಿ ಮಾತಾಡಿ.
0: ಹೌದು ಸರ್,
2: ನಿಮ್ಮ ಪೂರ್ಣ ಆಶೀರ್ವಾದ ನನಗಿರ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲ ಆಶೀರ್ವಾದ ಇದ್ರೇನೆ ಒಬ್ಬ ಕಲಾವಿದ ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ.
0: ಮಾಡಿದಿರಲ್ಲ, ಅದೆಲ್ಲ ತುಂಬಾ ಖುಷಿ ಆಯ್ತು. ಆಮೇಲೆ ಇದು ಕರ್ಣ ಮತ್ತು ಕುಂತಿ ಅವರು ಸಂಭಾಷಣೆ ಮಾಡಿದಿರಲ್ಲ, ಅದೆಲ್ಲ ತುಂಬಾ ಖುಷಿ. ಮತ್ತೆ ಭಾಗವತಿಗೆ ಎಲ್ಲ ಮಾಡಿದಿರ, ಆವಾಗ ನಮ್ಗೆ ಆಯ್ತು, ಇಲ್ಲಿ ಗದ್ದೆಯಲ್ಲಿ ನಮ್ದು ಯಕ್ಷಗಾನ ಆಗ್ತದೆ, ನಾನು ಅಲ್ಲೇ ಕುತ್ಕೊಂಡು ಕೇಳ್ತಾ ಇದ್ದೇನೆ ಅಂತ ಆಯ್ತು ನನ್ಗೆ. ಅಷ್ಟು ಸೂಪರ್ ಆಗಿದೆ. ನಾವು ನೀವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಶೋ ಎಲ್ಲ ನಮ್ಗೆ ಇಲ್ಲಿ ಹೇಳಿದ್ದಕ್ಕೆ, ನಿಮ್ಮ ಇದನ್ನೆಲ್ಲ ಹೇಳಿಕೊಂಡದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
2: ಆಯ್ತು ಮೇಡಮ್, ಆಯ್ತಾಯ್ತು,
1: ಧನ್ಯವಾದಗಳು.
2: ಧನ್ಯವಾದ ನಿಮಗೆ ಕೂಡ.
0: ಆಯ್ತಾಯ್ತು.
1: ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ನಮ್ಮ ಸತೀಶ್ ನಡೆದುಕೊಳ್ಳು, ಇವರು ವೇಣೂರಿಂದ ಬಂದಿದ್ದಾರೆ. ಬಹಳ ಒಬ್ಬ ಒಳ್ಳೆ ಪ್ರತಿಭಾವಂತ ಕಲಾವಿದ ನಮ್ಮ ತುಳುನಾಡಿನವ್ರು. ಸತೀಶ್ ಅವರೇ,
2: ಓ,
1: ಬೇರೆ ಬೇರೆ ಕಡೆ ಪ್ರದರ್ಶನಕ್ಕೆಲ್ಲ ಹೋಗಿದ್ದೀರಿ, ಮುಂಬೈಗೆ ಹೋಗಿದ್ದೀರಿ, ಹಾಗೆ ಮುಂಬೈಯಲ್ಲಿ ಎಲ್ಲಿ?
2: ಮುಂಬೈ ಮಾಟುಂಗ ವಿಶ್ವೇಶ್ವರಯ್ಯ ಹಾಲಲ್ಲಿ ಕಾರ್ಯಕ್ರಮ ಮಾಡಿದ್ದೆ, ಮತ್ತೆ ಘಾಟ್ಕೋಪರ್ ಬಂಟರ ಭವನದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಅದು ವಿಶ್ವಕರ್ಮ ಸಮ್ಮೇಳನ ಇತ್ತು, 75ನೇ ವರ್ಷದ್ದೇನು, ಅದರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ.
1: ಹಾಗೆ ಇನ್ನಷ್ಟು ಧ್ವನಿಗಳೆಲ್ಲ ಇದೆ, ಒಂದು ನಾಯಿ ಬೆಕ್ಕಿನ ಎಲ್ಲ ಧ್ವನಿ ಸೂಪರ್ ಆಗಿ ಮಾಡಿದ್ರಿ ಮಿಮಿಕ್ರಿ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನಿಮ್ಮ ವಾಯ್ಸ್ ಅನ್ನು ಕೇಳಿ, ನೀವು ಮಾಡಿದಂತ ಮಿಮಿಕ್ರಿಯನ್ನು ಕೇಳಿಕೊಂಡು ನಿಮಗೆ ಒಂದು ಅವಕಾಶ ಕಲ್ಪ. ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ
3: ಹಲೋ,
1: ನಮಸ್ತೆ ನಮಸ್ತೆ ಪೂರ್ಣಿಮರೆ, ಹೇಳಿ. ನಮ್ಮ ಕಲಾವಿದರು ಇದ್ದಾರೆ.
2: ನಮಸ್ತೆ ನಮಸ್ತೆ ಮೇಡಮ್.
3: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಕೇಳಿ. ನಿಮ್ಮ ಪ್ರತಿಭೆ ಅಂದ್ರೆ ಇದು ಕೇವಲ ಧ್ವನಿ ಅನುಕರಣೆ ಅಲ್ಲ, ಅದ್ಭುತ ಕಲೆ ಅಂತ. ಒಂದು ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಇಡೀ ಜಗತ್ತನ್ನೇ ನಮ್ಮ ಕನ್ನಡ ಮುಂದೆ ತಂದು ನಿಲ್ಸ್ಬಿಟ್ರಿ ನೀವು, ಸೂಪರ್. ಮತ್ತೊಂದು ಕೇಳ್ದಂದ್ರೆ ಸರ್, ಈ ಕೆತ್ತನೆ ಕೆಲಸ ಅಂದ್ರೆ ಮೌನ ತಾಳ್ಮೆ ಎಲ್ಲ ತುಂಬಾ ಅಗತ್ಯ ಬೇಕಲ್ಲ ಅದಕ್ಕೆ.
2: ಯಾವ್ದು ಮೇಡಮ್?
3: ಈಗ ಕೆತ್ತನೆ ಕೆಲಸ ಮಾಡ್ತೀರಲ್ಲ.
2: ಹೌದೌದು,
3: ಅದಕ್ಕೆ ಮೌನ ತಾಳ್ಮೆ ಎಲ್ಲ ಅಗತ್ಯ ಬೇಕು ಅಂತ ನನ್ನ ಪ್ರಕಾರ ನನ್ನ ಅಂದಾಜಿ. ಆದ್ರೆ ಮಿಮಿಕ್ರಿಗೆ ಚುರುಕುತನ ಮಾತಿನ ಕಲೆ ಎಲ್ಲ ಬೇಕು, ಇದು ಎರಡು ವಿರುದ್ಧ ದಿಕ್ಕಲ್ಲ ಸರ್, ಹೇಗೆ ನಿಭಾಯಿಸಿದ್ರಿ
2: ಅದಂದ್ರೆ? ನಮಗೆ ಅದ್ರ ಮೇಲೆ ಅಭಿಮಾನ, ಅದ ಪ್ರೀತಿ ಎಲ್ಲ ಇರುವಾಗ ಇದ್ರೆ ಅದೆಲ್ಲ ತನ್ನ ತಾನೇ ಬರ್ತದೆ. ನಾವು ಯಾವುದೇ ಒಂದು ಕಲೆಯನ್ನು ಮಾಡುವಾಗ ಕೂಡ
3: ಅನೇಕ ವ್ಯಕ್ತಿಗಳಿಗೆ, ಅನೇಕ ವ್ಯಕ್ತಿತ್ವಗಳಿಗೆ ಜೀವ ತುಂಬಿದ್ರಿ, ಸೂಪರ್ ಆಗಿತ್ತು ಹಾಡುಗಾರಿಕೆ ಎಲ್ಲ.
2: ಆಯ್ತು ಮೇಡಮ್, ಆಯ್ತು.
3: ನಿಮ್ಮ ಪ್ರತಿಭೆಗೆ ಮುಂದುವರಿಯಲು ಉಜ್ವಲ ಭವಿಷ್ಯ ಸಿಗಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು ಸರ್.
2: ಧನ್ಯವಾದಗಳು.
1: ಧನ್ಯವಾದ. ಓಕೆ, ಕಾಲರ್ಸ್ ಬರ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
1: ನಮಸ್ತೆ, ಯಾರು ಮಾತಾಡೋದು?
4: ಅತಿಥಿಗಳಿದ್ದಾರಾ?
1: ಹೌದೌದು,
2: ಇದ್ದಾರೆ. ನಮಸ್ತೆ ಸರ್.
4: ನಮಸ್ತೆ, ನಾನು ಶ್ರೀಪತಿ ಕಲಂಬಾಡಿ ಅಂತ ಹೇಳಿ. ಹಲೋ ಹಲೋ
2: ಹಲೋ, ಹಾ ಕೇಳಿಸ್ತಾ ಇದೆ ಈಗ ನೋಡ.
4: ನಾನು ಶ್ರೀಪತಿ ಕಲಂಬಾಡಿ ಅಂತೇಳಿ.
2: ಹಾ,
4: ಮಂಗಳೂರಿಂದ.
2: ಹಾ ಸರಿ ಸರಿ,
4: ಗೊತ್ತಾಯ್ತಾ?
2: ಹಾ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನಮಸ್ತೆ ನಮಸ್ತೆ
4: ನಮಸ್ತೆ ನಮಸ್ತೆ.
2: ಹಾ ನಮಸ್ತೆ ನಮಸ್ತೆ.
4: ನಾನು ಭಾರಿ ನಿರೀಕ್ಷೆಯಲ್ಲಿ ಇದ್ದೆ. ಸ್ಟೇಟಸ್ ಅಲ್ಲಿ ಎಲ್ಲ ಹಾಕಿದ್ರಲ್ಲ.
2: ಹೌದೌದೌದೌದು
4: ಹೌದು, ಹಾಗೆ ನೋಡಿ ತುಂಬಾ ಖುಷಿ ಆಯ್ತು, ಹಾಗೆ ನಾನು ಕಾಯ್ತಾ ಇದ್ದೆ.
2: ಆಯ್ತು.
4: ಆದ್ರೆ ಇವತ್ತು ನೀವು ಒಬ್ಬರೇ ಬಂದದಲ್ಲ, ಈ ರೇಡಿಯೋ ಸಾರಂಗಿಗೆ ಎಲ್ಲರನ್ನು ಕರ್ಕೊಂಡು ಬಂದದ್ದಕ್ಕೆ ಒಂದು ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಷ್ಟೇ ಅಲ್ಲದೆ, ಮತ್ತೆ ಅದಕ್ಕಿಂತ ಯಾಕಂದ್ರೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ನಿಮ್ಮದು.
2: ಆಯ್ತಾಯ್ತು,
4: ತುಂಬಾ ಧನ್ಯವಾದಗಳು. ನಾವು ರೇಡಿಯೋ ಸಾರಂಗಿನ ನಿರಂತರ ಕೇಳುಗರು, ಹಾಗಿರುವಾಗ ನಮ್ಗೆ ನಿಮ್ಮದು ಈ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಕೊಟ್ಟಿದೆ.
2: ಆಯ್ತು, ನಿಮ್ಮ ಪೂರ್ಣ ಆಶೀರ್ವಾದ ಹಾಗೂ ಪ್ರೋತ್ಸಾಹ ಸದಾ ಇದ್ರೆ ಈ ಒಬ್ಬ ಸಣ್ಣ ಕಲಾವಿದನನ್ನು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಪ್ರೋತ್ಸಾಹ ಸದಾ ಇರಬೇಕು.
4: ನಮಗೆ ಪರಿಚಯ ಉಂಟು, ತುಂಬಾ ಉಂಟು, ಆದ್ರೆ ನಾವು ಎಣಿಸಿರ್ಲಿಲ್ಲ, ನಾವು ಇಷ್ಟೆಲ್ಲ ದೊಡ್ಡ ನಿಮ್ಮದು ಕಲೆಗಳನ್ನೆಲ್ಲ ನಾವು ಗುರುತಿಸಲಿಲ್ಲ. ಸಾರಿ,
1: ಧನ್ಯವಾದಗಳು.
4: ಆಗ್ಲಿ ಆಗ್ಲಿ,
1: ನೋಡಿ ಅವ್ರಿಗೆ ಅಷ್ಟೊಂದು ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತ ಅವ್ರಿಗೆ ನಿಮಗೆ ಪರಿಚಯ ಇದ್ರು ಕೂಡ ಅವರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಇನ್ನಷ್ಟು ಮಿಮಿಕ್ರಿಗಳು ಇದೆ ಅಲ್ಲ?
2: ಹೌದೌದು, ತುಂಬಾ ಇದೆ.
1: ಒಬ್ರು ಕಾಲರ್ ಇದ್ದಾರೆ.
2: ಹಲೋ, ಎರಡು ಗಂಟೆವರೆಗೆ ಕಾರ್ಯಕ್ರಮ ಎಲ್ಲ ನೀಡ್ತೇನೆ.
1: ಹೇಳಿ ಹೇಳಿ. ಹಲೋ, ನಮಸ್ತೆ. ಸೌಖ್ಯ ಸೌಖ್ಯ ಪನ್ಲೆ. ನಮ್ಮ ಸತೀಶ್ ಸತೀಶ್ ಅವರೇ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ನಿಮ್ಮ ಒಂದು ಕಾರ್ಯಕ್ರಮ ನೋಡಿ ನಿಮ್ಮನ್ನು ಧರ್ಮಸ್ಥಳಕ್ಕೆ ಕರೀತಾರೆ, ಅಲ್ಲಿ ಒಂದು ಅವಕಾಶ ಕಲ್ಪಿಸ್ತಾರೆ.
2: ಹೌದೌದು.
1: ಸೊ ಅದು ಹೇಗೆ
2: ಸಿಕ್ಕಿತ್ತು ಅದರಂದ್ರೆ, ನಾನು ಒಬ್ಬರು ಪರಿಚಯ ಇತ್ತು, ಅವರು ನಾನು ಮಿಮಿಕ್ರಿ ಮಾಡೋದು ಎಲ್ಲ ಗೊತ್ತಿತ್ತು ಅವರಿಗೆ. ನಮ್ಮ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಉಂಟು, ಆ ಗೃಹ ಪ್ರವೇಶಕ್ಕೆ ನಿಮ್ದು ಒಂದು ಕಾರ್ಯಕ್ರಮ ಮಾಡುವ, ಅವತ್ತು ವೀರೇಂದ್ರ ಹೆಗ್ಡೆ ಅವರೆಲ್ಲ ಬರ್ತಾರೆ, ದೊಡ್ಡ ದೊಡ್ಡ ಇವರ ವ್ಯಕ್ತಿಗಳೆಲ್ಲ ಬರ್ತಾರೆ. ನೀವು ಬಂದರೆ ಕಾರ್ಯಕ್ರಮ ಮಾಡಿದರೆ ಅವ್ರಿಗೆ ಖುಷಿ ಆಗ್ಬೋದು, ನೋಡಿ ನಿಮ್ಮನ್ನು ಗ್ಯಾರಂಟಿ ಧರ್ಮಸ್ಥಳಕ್ಕೆ ಕರೆಸ್ತಾರೆ ಅಂತ ಹೇಳಿದರು. ಹಾಗೆ ನಾನು ಅವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ದೆ ಅವರ ಗೃಹ ಪ್ರವೇಶದಲ್ಲಿ. ಅವತ್ತು ವೀರೇಂದ್ರ ಹೆಗ್ಡೆ ತುಂಬ ನನ್ನ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಸ್ವಲ್ಪ ದಿವಸದಲ್ಲಿ ಒಂದು ವಾರದೊಳಗೆ ಅಲ್ಲಿ ಚಂದ್ರಶಾಲೆ ಉದ್ಘಾಟನೆ ಇತ್ತು ಬಸದಿದ್ದು, ಆ ಉದ್ಘಾಟನೆಗೆ ನನ್ನನ್ನು ಕರೆಸಿದ್ರು. ಅವತ್ತು ನಾನು ಕಾರ್ಯಕ್ರಮವನ್ನು ಅಲ್ಲಿ ನೀಡಿದ್ದೆ, ಒಳ್ಳೆಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅವರು, ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಇದ್ದರು ಅವತ್ತಿನ ದಿವಸ.
1: ಸರಿ,
2: ಹಾಗೆ
1: ಓಕೆ, ಹಾಗೆ ಒಂದು ಅವಕಾಶ.
2: ಹೌದೌದು.
1: ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಕೂಡ ಕಾರ್ಯಕ್ರಮ ನೀಡಿ,
2: ಮತ್ತೆ ಪೇಜ್ ಅವರ ಸ್ವಾಮೀಜಿ ಅವರು ಕಾರ್ಯಕ್ರಮ ನೋಡಿ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ತುಂಬಾ ಹೊತ್ತು ಮಾತಾಡಿದ್ರು. ಎಲ್ಲಿ ನಿಮ್ಮ ಮನೆಯಲ್ಲಿ ಎಂತ ಮಾಡ್ತಿದ್ದೆ ಎಲ್ಲ ಕೇಳಿದ್ರು. ಅದು ಸೌತಡ್ಕ ಬ್ರಹ್ಮ ಕಲಶೋತ್ಸವದ ಅವತ್ತು. ಹಾಗೆ
1: ಬಹಳ ಒಂದು ಬೇರೆ ಬೇರೆ ರೀತಿಯ ಒಂದು ಧ್ವನಿಗಳನ್ನು ಮಾಡುವವರು, ಅದು ಕೂಡ ಭಾಗವತಿಕೆ ಇರಲಿ, ಒಂದು ಗೋವಿನ ಹಾಡು ಎಲ್ಲ ಹಾಡ್ತೀರಂತೆ.
2: ಹೌದು, ಅದು ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ಭಾಗವತರ ಇದ್ರಲ್ಲಿ, ಅದು ಒಂದು ಒಮ್ಮೆ ಕಾರ್ಯಕ್ರಮ ಮಾಡಿದ್ದೆ ಅದೊಂದು ವೇಣೂರಲ್ಲಿ, ಅದೆಲ್ಲ ಪತ್ರಿಕೆಯಲ್ಲೆಲ್ಲ ಅವರು ಪ್ರಚಾರ ಮಾಡಿದ್ರು ಎಲ್ಲ. ಗೋವಿನ ಪ್ರಥಮ ಬಾರಿಗೆ ಬೇರೆ ಬೇರೆ ಶೈಲಿಯಲ್ಲಿ ಬೇರೆ ಬೇರೆ ಅವರ ಸ್ವರದಲ್ಲಿ ಆಡಿದ್ದಂತೇಳಿ. ಮತ್ತೆ ನೋಡಿ, ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ, ದೇವಸ್ಥಾನದಲ್ಲಿ ಉಡುಕು ಸುತ್ತು ಬಲಿ ಅಂತೇಳಿ ಉಂಟು, ಅಂದ ದೇವರ ಉತ್ಸವ ಮೂರ್ತಿಯನ್ನ ಹೊತ್ತುಕೊಂಡು ದೇವಸ್ಥಾನದ ಸುತ್ತು ಬರುವಾಗ ಬಾರಿಸುವಂತ ಒಂದು ಉಡುಕು ಸುತ್ತು ಬಲಿ ಅಂತ ಹೇಳ್ತಾರೆ ತುಳುವಿನಲ್ಲಿ. ನೋಡಿ ಯಾವ ರೀತಿ ಅಂತ ಹೇಳಿದ ಅಂದ್ರೆ, ನೋಡಿ

0: ಈ ರೀತಿಯಾಗಿ
1: ಒಬ್ರು ಕಾಲರ್ ಇದ್ದಾರೆ, ಬಹಳ ಚೆನ್ನಾಗಿ ನುಡಿಸಿದ್ರಿ. ಹಲೋ ಹಲೋ, ನಮಸ್ತೆ
2: ಸರ್. ನಾನು ಸಿ ಟಿ ಚಂದ್ರಶೇಖರ್, ತೇಜವಡನಹಳ್ಳಿ.
1: ಹಾಂ ಹೇಳಿ.
2: ಕಲಾವಿದರಿಗೆ ನಮಸ್ಕಾರಗಳು.
1: ಹಾಸನದಿಂದ ಕರೆ ಮಾಡ್ತಾ ಇದ್ದೀರಾ?
2: ಅತ್ತಿಜನಹಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ ಅಂತ.
1: ಹಾಂ ಮಾತಾಡಿ.
0: ನಮಸ್ತೆ ಸರ್.
2: ಜನ ಮಾತಾಡ್ತಾ ಇದಾರೆ. ಇದೊಂದು ಉತ್ತಮ ಕಾರ್ಯಕ್ರಮ ನಿಮ್ಮ ಸ್ಥಾನದಿಂದ. ಎಲ್ಲಾ ಪ್ರತಿಭೆಯನ್ನು ಹೊರಗಡೆಗೆ ತರ್ತಾ
0: ಇದ್ದೀರಾ.
2: ಅವರು ಅವ್ರಿಗೆ ನಮಸ್ಕಾರ ಸರ್. ನಮಸ್ತೆ ಸತೀಶ್ ಸರ್, ನಮಸ್ಕಾರ.
0: ನಮಸ್ತೆ ನಮಸ್ತೆ ಸರ್.
2: ಸರ್, ನನಗೆ ಈ ಬಾಲಕೃಷ್ಣ ಡೈಲಾಗ್ ಒಂದು ಹೇಳ್ಬೇಕಾಯ್ತಲ್ಲ ಸರ್.
0: ಯಾವುದು
2: ಬಾಲಕೃಷ್ಣ ಇದ್ರಲ್ಲ ನಟ, ಹಾಸ್ಯ ನಟ?
0: ಅಂದ್ರೆ ನಾನು ಹಾಸ್ಯ ಇದು ಫಿಲ್ಮ್ ಸ್ವಲ್ಪ ಕಡಿಮೆ
2: ಮಾಡ್ತಾರೆ ಅಂದ್ರು. ಮಿಮಿಕ್ರಿ ಮಾಡ್ತಾರೆ ಅಂದ್ರು.
0: ಯಾವುದು ಫಿಲ್ಮ್ ಇದು ಸ್ವಲ್ಪ ಕಡಿಮೆ
2: ಮಾಡ್ತಾರಲ್ಲ?
0: ಹಾಗೆ
2: ಟ್ರೈ ಮಾಡಿ. ಬಾಲಕೃಷ್ಣ ನರಸಿಂಹರಾಜ್ ಇದೆಯಲ್ಲ.
0: ಹೌದೌದೌದು, ನೋಡ ಇನ್ನೊಮ್ಮೆ ಟ್ರೈ ಮಾಡಿ ನಿಮ್ಮ ಮುಂದೆ ಬರ್ತೇನೆ.
2: ಈಗ ಯಾರ್ದು ಹೇಳ್ತೀರಾ ಹಂಗಾದ್ರೆ?
0: ಯಾವುದು
1: ಅವ್ರು ಜಾಸ್ತಿ ಭಾಗವತರದ್ದು ಮಾತ್ರ,
0: ಭಾಗವತರದ್ದು ಮತ್ತೆ ಸಂಗೀತಕ್ಕೆ ಸಂಬಂಧಪಟ್ಟದ್ದು
1: ವಾದ್ಯ ಉಪಕರಣ, ವಾದ್ಯ ಉಪಕರಣಗಳು ನೋಡಿ ಅವರು.
0: ನೋಡಿ ವಾದ್ಯ ಉಪಕರಣ ಅಂದ್ರೆ ಸೆಕ್ಸಫೋನ್, ಖ್ಯಾತ ಹಿಂದೂ ಖ್ಯಾತ ಸೆಕ್ಸಫೋನ್ ವಾದಕರಂತ ಕದ್ರಿ ಗೋಪಾಲನಾಥ್ ಅವರು ರಾಗರಂಗ ಅಂತೇಳಿ ಒಂದು ಕ್ಯಾಸೆಟ್ ಆವತ್ತು ಬಿಡುಗಡೆ ಆಗಿತ್ತು ಮುಂಚೆ, ಅದು ಭಾರಿ ವೈರಲ್ ಆಗಿತ್ತು ಅದು. ಅದು ನೋಡಿ ಯಾವ ರೀತಿಯಾಗಿ ನುಡಿಸಿದ್ರು ನೋಡಿ ಅವರು ಸ್ಯಾಕ್ಸೋಫೋನ್.
2: ಕದ್ರಿ ಗೋಪಾಲ ಸ್ಯಾಕ್ಸೋಫೋನ್ ಅದಕ್ಕೆ ಫೇಮಸ್ ಅಲ್ವಾ ಅದು?
1: ಖಂಡಿತ ಸ್ಯಾಕ್ಸೋಫೋನ್ ವಾದನ ಅವರು ಈಗ ಅವರು ಬಾಯಲ್ಲಿ ನುಡಿಸ್ತಾರೆ.
2: ಮಾಡ್ಲಿ ಕೇಳಲ್ಲ.
1: ಓಕೆ ಖಂಡಿತ
2: ಕದ್ರಿ ಗೋಪಾಲ.

0: ಖುಷಿಯಾಯ್ತು ನನಗೆ
1: ಕೇಳಿ.
0: ಇಲ್ಲ ಎಲ್ಲ ಎಲ್ಲ ನೀವು ಮತ್ತೆ ಸ್ಟಾರ್ಟ್ ಅಲ್ಲಿ ನೀವು ಗಜ ಇದು ಅದು ಸೂಪರ್ ಆಗಿತ್ತು. ಅಲ್ಲ ಎಲ್ಲ ಚೆನ್ನಾಗಿ ನನ್ಗೊಂದು ಯಕ್ಷಗಾನದ್ದು ಅದು ಇದು ಉಂಟಲ್ಲ ಯಾವ್ದು ಬೇಟೆಗಾರರದ್ದು ಅಂತ ನಿಮ್ಗೆ ಆಗ್ತದಾ ಬೇಟೆಗಾರರದ್ದು ಅದೊಂದು ಒಳ್ಳೆ ಒಳ್ಳೆ ಆಗ್ತದೆ ಕೇಳಲಿಕ್ಕೆ.
1: ಯಾವ್ದು
0: ಭಾಗವತಿಗೆ ಬರ್ತಾ ಇಲ್ಲ
1: ಬೇಟೆ ಆಡುತ್ತಾ ಬಂದರ?
0: ಅದು ಹೌದು ಬೇಟೆ ಬೇಟೆ ಆಡ್ಲಿಕ್ಕೆ ಹೋಗುವಾಗ ಒಂದು ಭಾಗವತಿಗೆ ಬರ್ತದೆ. ದೂತನದ್ದು ಒಂದು ಅಂದ್ರೆ ಅದು ದೂತ ಬಂದಾಗ ಒಂದು ಬರ್ತದಲ್ಲ ಅದೊಂದು ವಿಭಿನ್ನವಾಗಿರ್ತದೆ ಯಕ್ಷಗಾನ ಅಲ್ಲಿ ಭಾಗವತಿಗೆ.
1: ಹೌದು ಬೇಟೆಯಾಡಿ ಬೇಜಾರಾಗಿ ಬೇಜಾರ.

ಬೇಜಾರಾಗಿ ಬೇಜಾರಾಗಿ ಮೀಟಲು ದ್ವೈಪಾಯನ ಸರೋವರಕ್ಕೆ

0: ಮಿತರಾಗಿ
1: ಮೀಟಲು ದ್ವೈಪಾಯದ ಸರೋವರಕ್ಕೆ.
0: ಅದು ತುಂಬಾ ಇದೆ ಹಾಡು, ಈಗ ಟೈಮ್ ಇಲ್ಲ, ಸ್ವಲ್ಪ ಮಾತ್ರ ನಿಮಗೆ ಹೇಳಿದ್ದೇನೆ ಅಷ್ಟೇ. ಮತ್ತೆ ಯಕ್ಷಗಾನದಲ್ಲಿ ಅಗ್ರಮಾನ್ಯ ಭಾಗವತರ ಜೊತೆ ತಡತೋಕ ಮಂಜುನಾಥ ಭಾಗವತರು, ಖ್ಯಾತ ಧರ್ಮಸ್ಥಳ ಮೇಳದಲ್ಲಿ ಇದ್ದಂಥ ಭಾಗವತರವರು ಈಗ ದಿವಂಗತರಾಗಿದ್ದಾರೆ. ಕಡತೋಕ ಮಂಜುನಾಥ ಭಾಗವತರು ಭಾರಿ ಕಂಚಿನ ಕಂಠ ಅಂತೇಳಿ ಅವರಿಗೆ ಬಿರುದು ಬಂದಿದೆ. ಅವರು ಭೀಷ್ಮ ಪರ್ವ ಯಕ್ಷಗಾನದಲ್ಲಿ ಒಂದು ಆಡಿರುವಂಥ ಒಂದು ಯಕ್ಷಗಾನದ ಭಾಗವತಿಗೆ ಶ್ರೀ ಮನೋಹರ ಸ್ವಾಮಿ ಪರಾಕು ನೋಡಿ, ಅವರ ಒಂದು ಧ್ವನಿಯಲ್ಲಿ ಪ್ರಯತ್ನ ಮಾತ್ರ ನೋಡಿ.
1: ಶ್ರೀ

0: ಅದು ತುಂಬ ಇದೆ ಸ್ವಲ್ಪ ಪದ್ಯ. ಈ ರೀತಿಯಾಗಿ ಕಡತುಕ ಮಂಜುನಾಥ ಭಾಗವತರು ಆಡುವಂತ ಒಂದು.
1: ಹಲೋ ನಮಸ್ತೆ. ಹಲೋ
2: ಸರ್, ನಮಸ್ತೆ ಸರ್. ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ.
2: ಅತಿಥಿಗಳಿಗೂ ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ ಸರ್.
2: ಅದೇ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಪರಿಚಯ ಆದದ್ದು, ನಿಮ್ಮ ಮಾತುಗಳು, ಕರ್ಣ ಕುಂತಿಯ ಸ್ವರ ಅವರಿಬ್ಬರದು ಕೂಡ, ಅದನ್ನು ನೀವು ಮಾಡಿದ ರೀತಿ, ಪಂಡಿತ್ ಭೀಮ್ಸೇನ್ ಜೋಶಿ ಅವರದ್ದು ಭಾಗವತಿಕೆ, ಮತ್ತೆ ಕದ್ರಿಯವರ ಸ್ಯಾಕ್ಸೋಫೋನ್ ಅಲ್ಲಿ ಹೇಳಿದ್ದನ್ನು ನೀವು ಅನುಕರಣೆ ಮಾಡಿದ್ದು ಬಹಳ ಸಾಮ್ಯತೆ ಇತ್ತು. ಎಲ್ಲವೂ ತುಂಬಾ ಖುಷಿ ಆಯ್ತು ಸರ್. ನೀವು ಮಹಾನ್ ಕಲಾವಿದ, ನೀವೊಬ್ರು ಪೇಟೆಯಲ್ಲಿ ಇದ್ರೆ ಇನ್ನಷ್ಟು ಬೆಳಕಿಗೆ ಬರ್ತಿದ್ರೆ ಏನಾಯ್ತು, ಹೆಚ್ಚು ವೇದಿಕೆ ಸಿಕ್ತಿತ್ತ ಏನ. ಇನ್ನು ಮುಂದಕ್ಕೆ ಕೂಡ ನಿಮ್ಮ ಭವಿಷ್ಯ ಒಳ್ಳೇದಾಗಲಿ ಸರ್.
0: ಆಯ್ತಾಯ್ತು,
2: ಧನ್ಯವಾದಗಳು.
0: ಆಯ್ತಾಯ್ತು, ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು.
2: ಸರಿ ಸರ್,
3: ಧನ್ಯವಾದ.
4: ಶ್ರೀ ಶ್ರೀ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೇ ರಾಧೇ ಜಯ ಜಗನ್ನಾಥ್.
0: ಹರೇ
4: ಕೃಷ್ಣ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥ್ ಕಥಾನಿ ಮಂಗಳಾಂಬಿಕೆ ಮಂಗಳೂರಿಂದ. ಮೊಟ್ಟ ಮೊದಲು ಪೂರಿ ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ಬಲದೇವ ಸುಭದ್ರ ಮಹಾರಾಯಣ ಸುದರ್ಶನ ರಥಯಾತ್ರೆ ಶುಭಾಶಯ ನಿಮಗೂ ಎಲ್ಲ ಬಂದವರಿಗೆ. ಸರ್ ತುಂಬಾ ಅಭಿನಂದನೆಗಳು ಸರ್. ಇಷ್ಟೊಂದು ಸಕಲ ಕಲಾ ವಲ್ಲಭರಾಗಿ ಇಷ್ಟೊಂದು ಬಹುಮುಖ ಪ್ರತಿಭೆಯನ್ನ, ಅದು ಸಾಕ್ಷಾತ್ ವಿಶ್ವಕರ್ಮರ ಬಲದೇವಿಯ ಆಶೀರ್ವಾದದಿಂದ ಇಷ್ಟೆಲ್ಲ ನೀವು ವಿಸ್ಮಯ ಮಾಡಿ, ಅಂದ್ರೆ ಅಸಾಧಾರಣ ಕಲೆ ಇಷ್ಟೆಲ್ಲ ಇದು ಸ್ವರದಲ್ಲಿ ನುಡಿಸ್ತಿದ್ದೀರಿ, ಅದಕ್ಕೆ ಅಭಿನಂದನೆ ಸರ್. ಜೊತೆಗೆ ಒಂದು ನಂದೊಂದು ಕೋರಿಕೆ ಏನಂದ್ರೆ, ಸಾಧ್ಯ ಆದ್ರೆ ಈಗ ನೋಡಿ ಪೂರಿ ಜಗನ್ನಾಥ ರಥಯಾತ್ರೆಯ ಸಂದರ್ಭ, ಈಗ ಅಲ್ಲಿ ವಿಶ್ವಕರ್ಮರೇ ಅವರಿಗೆ 14 ದಿವಸ ಅವರಿಗೆ ಗೌಪ್ಯದಲ್ಲಿ ಅವರಿಗೆ ಆದೇಶ ಆಗಿ ಅವರು ಕೆತ್ತಿದ್ದು ಜಗನ್ನಾಥ ದೇವರನ್ನ, ಅದು ಗೊತ್ತಿರು. ಅವರ ಒಂದು ಪ್ರಸನ್ನತೆಗೆ ಜಗನ್ನಾಥ ದೇವರ ಏನಾದ್ರು ಒಂದು ಸಂಬಂಧಪಟ್ಟ ಹಾಗೆ ಹಾಡು ಅಥವಾ ಏನಾದ್ರು ಸಾಧ್ಯ ಆದ್ರೆ ಪೂರಿ ಜಗನ್ನಾಥರ ಅಥವಾ ಕೃಷ್ಣನ ಖುಷಿ ಆನಂದಕ್ಕೆ ಏನಾದ್ರು ನುಡಿಸುವುದಾದ್ರೆ ಒಂದು ನನ್ನ ಕೋರಿಕೆ, ಸಾಧ್ಯ ಆದ್ರೆ ನುಡಿಸಿ ಅಂತ ಅಭಿನಂದನೆ. ಇನ್ನು ನಿಮ್ಗೆ ಹೌದು ಜಗನ್ನಾಥ ದೇವರದ್ದಾಗ್ಲಿ ಕೃಷ್ಣಂದು. ಇನ್ನು ನಿಮ್ಗೆ
0: ಯಾವ್ದು, ಇದು ಮರಾಠಿ ಸಾಂಗ್ ಅಲ್ಲ,
4: ಯಾವ್ದು ಆಗ್ಬೋದು ಸರ್, ಯಾವ್ದು ಆಗ್ಬೋದು ಕೃಷ್ಣನ.
1: ಓಕೆ, ಅವರು ಕೃಷ್ಣನ ಹಾಡು ಅಥವಾ ಬೇರೆ ಹಾಡ್ಲಿಕ್ಕೆ ಹೇಳ್ತಾರೆ. ಭಾವಗೀತೆ ಎಲ್ಲ ಹಾಡ್ತೀರಿ?
0: ಹೌದೌದು.
1: ದೇಶಭಕ್ತಿ ಗೀತೆ ಎಲ್ಲ ಹಾಡ್ತೀರಿ?
0: ಹೌದೌದು.
1: ಹಾಡ್ತೀರಾ ಅಥವಾ ಭಾಗವತಿಗೆ ಏನು?
0: ಈಗ ಅವರೊಂದು ಕೃಷ್ಣ ಅಂದ ಹೇಳಿದ್ರಲ್ಲ, ಅವರಿಗೆ
1: ಒಂದೆರಡು ಲೈನ್
0: ಒಂದು ಎರಡು ಲೈನ್ ಹಾಡ್ತೇನೆ.
1: ಸರಿ.
0: ಶ್ರೀ ವಿಷ್ಣು ಇದು

0: ಭಾಳ ಚೆನ್ನಾಗಿ ಪತಿತ ಪಾವನ ರಾಮ ಹಾಡನ್ನು ಭಕ್ತಿಗೀತೆಯನ್ನು ಹಾಡಿದ್ರಿ. ಹಾಗೆ ನೀವು ಬ್ರಹ್ಮಕಲಶ ಇರ್ಬೋದು, ಗೃಹ ಪ್ರವೇಶ ಇದೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ.
1: ಹೌದೌದು,
0: 500 ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದೀರಿ. ಈಗೆಲ್ಲ ಕಾರ್ಯಕ್ರಮ ಕೊಡುವಾಗ ನಿಮ್ಮ ಕೆಲಸಕ್ಕೆ ಏನಾದರೂ ತೊಂದರೆ ಆಗಿಲ್ವ?
1: ಮುಂಚೆ ತಿಳಿಸ್ತಾರಲ್ಲ, ನಾವು ಅದು ಮುಂಚೆ ಅಂದರೆ ನಮಗೆ ಆರ್ಡರ್ ಕೊಟ್ಟಿರ್ತಾರಲ್ಲ ಕಾರ್ಯಕ್ರಮಕ್ಕೆಲ್ಲ, ಹಾಗೆ ನಾವು ಅದಕ್ಕೆ ಎಲ್ಲ ಕರೆಕ್ಟಾಗಿ ಒಂದರಿಕೆ ಆಗುವ ಹಾಗೆ
0: ಅಡ್ಜಸ್ಟ್ಮೆಂಟ್
1: ಮಾಡ್ತೀರಿ.
0: ಓಕೆ, ನಿಮ್ಮ ಜೀವನದಲ್ಲಿ ನಡೆದಂಥ ಕೆಲವೊಂದು ಯಾವುದೇ ಒಂದು ವಿಚಿತ್ರ ಘಟನೆ ಇದೆ?
1: ವಿಚಿತ್ರ ಘಟನೆ ಅಂದರೆ ನಾನೊಂದು ದಿವಸ, ನಂದು ಒಬ್ಬರು ಆತ್ಮೀಯ ಮಿತ್ರರು, ಮಿತ್ರ ಅಂದರೆ ನಮ್ಮ ಸ್ವಲ್ಪ ರಿಲೇಷನ್ ಸಂಬಂಧಿಕರಾಗ್ತಾರೆ, ಅವರು ಒಂದು ಕಡೆ ಕಾರ್ಯಕ್ರಮ ಅರಳ ಅಂದರೆ ಬಂಟ್ವಾಳದ ಹತ್ರ ಅರಳ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಅಲ್ಲ ಜಾತ್ರೆ ಉತ್ಸವಕ್ಕೆ ಏನೋ ಕಾರ್ಯಕ್ರಮಕ್ಕೆ ಕರೆಸಿದ್ರು ನನ್ನನ್ನು. ಹಾಗೆ ಅಲ್ಲಿ ಅವರು ದೇವಸ್ಥಾನದ ವತಿಯಿಂದ ಹೋಗಿದ್ದೆ. ಅವತ್ತಿನ ದಿವಸ ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಬರುವಾಗ ರಾತ್ರಿ ಆಗಿತ್ತು. ಅವರ ಮನೆಯಲ್ಲೇ ಮಲಗಿದ್ದೆ, ನನ್ನ ಅದೇ ಪರಿಚಯದವರು, ಅವರು ಪೇಟೆಯಲ್ಲಿ ಇರೋದು. ಹಾಗೆ ಅವರ ಪರಿಚಯ ಅವರ ಮಲಗುವ ನಾನು ಅವರ ಹತ್ರ ಹೇಳಿದ್ದೆ, ಇದು ನಾನು ಬೆಳಿಗ್ಗೆ ಬೇಗ ಹೋಗ್ತೇನೆ, ನಾನು ಯೋಗ ಎಲ್ಲ ಮಾಡ್ತೇನೆ, ಬೆಳಿಗ್ಗೆ ಎದ್ದು ಬೇಗ ಎದ್ದು ಯೋಗ ಎಲ್ಲ ಮಾಡ್ತೇನೆ. ಹಾಗೆ ಅವರ ಮನೆಯಲ್ಲಿದ್ದರೆ ಯೋಗ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ. ಹಾಗೆ ನಂದು ಅಲ್ಲಿ ರಿಲೇಷನ್ ಮನೆ ಇದೆ, ನಮ್ಮದು ಹತ್ತಿರ ರಿಲೇಷನ್, ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಇದೆ. ಹಾಗೆ ಅವರ ಮನೆಗೆ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗ್ತೇನೆ, ಅಂದರೆ ಸ್ವಲ್ಪ ನಡ್ಕೊಂಡು ಹೋಗಬೇಕು, ಸ್ವಲ್ಪ ಗದ್ದೆ ಇದೆಲ್ಲ ಸಿಗ್ತದೆ, ಹೋಗ್ತೇನೆ ಅಂತೆಲ್ಲ ಹೇಳಿದ್ದೆ ಅವರ ಹತ್ರ. ಅದಕ್ಕೆ ಆಯಿತು ಅಂತ ಹೇಳಿದರು. ಹಾಗೆ ನಾನು ಬೆಳಿಗ್ಗೆ ಬೇಗ ಎದ್ದು ನಮ್ಮ ರಿಲೇಷನ್ ಮನೆಗೆ ಹೋದೆ. ಹೋಗುವಾಗ ಒಂದು ಕಡೆ ಆ ಕಡೆ ಈ ಕಡೆ ಮರ ಇದೆ, ಮನೆ ಇದೆ, ಮನೆ ಮತ್ತೆ ಮರ ಒಂದು ಹಲಸಿನ ಮರ, ಅದರ ಬುಡದ ಹತ್ತಿರ ಒಂದು 13 ನಾಯಿ ಮಲಗಿತ್ತು. ಹಾ, 13 ನಾಯಿ. ಸಾಧಾರಣ ಒಂದು ಬೆಳಗ್ಗೆ ಅಂದರೆ ಒಂದು 5 ಗಂಟೆ ಆಗೋದು, ಬೆಳಗ್ಗೆ ಆಗಲಿಲ್ಲ ಸರಿಯಾಗಿ. ಈ ನಾಯಿ ನಾನು ಹತ್ತಿರ ಹೋಗುವಾಗ ಎಲ್ಲ ನನ್ನ ಸುತ್ತಮುತ್ತ ಬಂದು ಬಗಲ್ತಾ ಉಂಟು, ಭಯಂಕರ ನನ್ನನ್ನು ತಿನ್ನುವ ಹಾಗೆ ಬರ್ತಾ ಉಂಟು. ನನಗೆ ಎಂತ ಮಾಡೋದಂತ ಇಲ್ಲಿ ಆಗಲಿಲ್ಲ, ಯಾರನ್ನು ಕರೀಲಿಕ್ಕೆ, ಅಲ್ಲಿ ಮನೆ ಸ್ವಲ್ಪ ದೂರ ಕರೀಲಿಕ್ಕೆ ಅವರು ಮಲಗಿರ್ತಾರೆ ನೋಡಿ, ಕರೀಲಿಕ್ಕೆ ಆಗುದಿಲ್ಲ, ಎಂತ ಮಾಡೋದಂತ ಇಲ್ಲಿ ಆಯ್ತು. ಈಗ ಒಂದು ನಾಯಿ ನನ್ನ ಮೇಲೆ ಬಿದ್ದರೆ ಖಂಡಿತ ಎಲ್ಲ ನಾಯಿ ನನ್ನ ಮೇಲೆ ಬೀರ್ತದೆ ಅಂತೇಳಿ ಆಯ್ತು ನನಗೆ. ಎಂತ ಮಾಡೋದಂತೇಳಿ ಆಗ್ಲಿಲ್ಲ. ಮತ್ತೆ ಲಾಸ್ಟ್ಗೆ ನೋಡ, ನಮ್ಮ ಮನೆಯ ನಾಯಿಯಲ್ಲಿ ಹೇಗೆ ಮಾತಾಡ್ತೇವೆ ಅದೇ ರೀತಿ ಮಾತಾಡಿದೆ. ಓಹ್ ಕುರ ಕುರ ಹೇಗಿದ್ದಿ ಮತ್ತೆ ಹಾಗೆ ಹೀಗೆ ಒಂದು ತುಳುವಲ್ಲಿ ಮಾತಾಡಿದೆ, ಆದರೂ ಕೂಡ ಅದು ಕೇಳಲಿಲ್ಲ, ನನ್ನನ್ನು ಕಚ್ಚಲಿಕ್ಕೆ ಬರ್ತಾ ಇತ್ತು. ಸುತ್ತ ಎಲ್ಲಿ ನೋಡು, ಸುತ್ತ ನೋಡ್ತೇನೆ, ಲೆಕ್ಕ ಮಾಡಿದ್ದೇನೆ, 13 ನಾಯಿ ಇತ್ತು ಅವತ್ತಿನ ದಿವಸ. ಎಂತ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಕಲ್ಲು ತೆಗೆಯುವಂತೇಳಿ ಕೆಳಗೆ ಎಕ್ಲಿಕ್ಕೆ ಅಂತ ಹೋಗುವಾಗ ಹತ್ತಿರ ಬಂತು. ಓಹ್ ಇದು ಆಗ್ಲಿಕ್ಕಿಲ್ಲ ಅಂತೇಳಿ, ನಾನು ಸ್ವಾಮಿ ದೇವರ ನೀನೇ ಕಾಯ್ಬೇಕು ಅಂತೇಳಿ ಆ ನಾಯಿಯ ನಡುವಿನಲ್ಲಿ ಸೀದ ಹೋದೆ. ಸೀದ ಹೋಗೋ ನನ್ನ ಮೇಯಿ ಸ್ವಲ್ಪ ಟಚ್ ಮಾಡಲಿಲ್ಲ, ನನ್ನ ಹಿಂದೆ ಬಂದಿದೆ ಅದು ನಾಯಿ. ಎಲ್ಲ ನಾಯಿ ಕೂಡ ಸಾಧಾರಣ ಒಂದು 1/4 ಕಿಲೋಮೀಟರ್ ದೂರ ಬಂದಿದೆ ನಾಯಿ. ಏನ್ ಮಾಡ್ಲಿಲ್ಲ ನನಗೆ ದೇವರ ದಯದಿಂದ. ಅದೊಂದು ನನಗೆ ಇಷ್ಟ, ಈಗೆಲ್ಲ ಒಂದು ನನಗೆ ನೆನಪಾಗುದು, ನಾಯಿಯನ್ನು ನೋಡುವಾಗ ಅದನ್ನು ನೆನಪಾಗುದು. ಹಾಗೆ ಆಗಿದೆ. ಮತ್ತೆ ಎಲ್ಲ ನಾಯಿ ನನ್ನ ಹಿಂದೆ ಬಂದಿದೆ, ಅದರಲ್ಲಿ ಒಂದು ನಾಯಿ ಭಯಂಕರ ತುಂಬಾ ಜನರಿಗೆ ಅದು ಕಚ್ಚಿದೆ, ಒಬ್ಬರ ಮನೆ. ಆ ನಾಯಿ ಮಾತ್ರ ಲಾಸ್ಟ್ನವರೆಗೆ ಬಂದಿದೆ, ಮಾತ್ರ ನನ್ನನ್ನು ಮುಟ್ಲಿಲ್ಲ ಯಾವುದು ಕೂಡ. ಅದೊಂದು
0: ಇತ್ತೀಚೆಗೆ ಹಲಸು ಮಾವು ಮೇಳದಲ್ಲಿ ನಾನು ನಿಮ್ಮನ್ನು ಭೇಟಿಯಾದದ್ದು, ಅಲ್ಲಿಂದ ಇಲ್ಲಿವರೆಗೆ ಬಂದ್ರಿ. ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ನಿಮ್ಮ ನಮ್ಮ ಕೇಳುಗರು ಯಾರಾದರೂ ನಿಮಗೆ ಏನಾದರೂ ಕಾರ್ಯಕ್ರಮ ನೀಡುವುದಿದ್ದರೆ ನಿಮ್ಮ ಫೋನ್ ಸಂಖ್ಯೆ ಕೊಡಬಹುದೇ?
1: ನನ್ನ ಫೋನ್ ಸಂಖ್ಯೆ
0: 9535 9535 88 88 99 99 15 15.
1: ಸತೀಶ್ ನರ್ತಿಕಲ್.
0: ಓಕೆ, ಮತ್ತೊಮ್ಮೆ ಹೇಳಿ ನಂಬರ್.
1: 9535 9535 88 99 15 15.
0: ಹಾಗೆ ನಮ್ಮ ಕೇಳುಗರು ಕೂಡ ಈ ನಂಬರವನ್ನು ಕಾರ್ಯಕ್ರಮದ ಬಗ್ಗೆ ನಮ್ಮ ಅನಿಸಿಕೆ, ಯಾರಿಗೆಲ್ಲ ಫೋನ್ ಸಿಕ್ಕಿಲ್ಲ ಅಂದ್ರೆ ಕಾಲ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ, ಅವರು ಕೂಡ ನಿಮ್ಗೆ ವಿಶ್ ಮಾಡಬಹುದು ನಿಮ್ಮ ಅಲ್ವಾ ಮಾತಾಡಬಹುದು. ಇನ್ನೇನಾದ್ರೂ ಮಿಮಿಕ್ರಿ ಇದೆ?
1: ಮಿಮಿಕ್ರಿ ಅಂದ್ರೆ ಖ್ಯಾತ ಯಕ್ಷಗಾನದ ಅರ್ಥಧಾರಿ ಪುತ್ತೂರು ನಾರಾಯಣ ಹೆಗಡೆ ಅವರು.
0: ಸತೀಶ್ ಪಟ್ಲದ್ದು ಏನಾದ್ರೂ ಬರ್ತದ?
1: ಇಲ್ಲ, ಬರ್ತದೆ, ಆದ್ರೆ ಅದು ಕರೆಕ್ಟ್ ಟ್ರೈ ಮಾಡ್ತಾ ಇದ್ದೇನೆ ನಾನು. ಹೌದು,

0: ಪುತ್ತೂರು ನಾರಾಯಣ ಹೆಗಡೆಯವರು ಕೋಟಿ ಚೆನ್ನೈ ಯಕ್ಷಗಾನದಲ್ಲಿ ಅವರು ಅಮೋಘವಾದಂತಹ ಒಂದು ಪಾತ್ರವನ್ನು ಮಾಡಿದ್ದಾರೆ, ಚಂದುಗಿಡಿಯ ವೇಷಧಾರಿಯಾಗಿ. ಅವರು ಸ್ಟೇಜ್, ಹೌದು, ಸಂಭಾಷಣೆ ನೋಡಿ, ಅವರು ಅಂದ್ರೆ ಕೋಟಿ ಚೆನ್ನೈ ಯಕ್ಷಗಾನದಲ್ಲಿ ಚಂದುಗಿಡಿ ವೇಷದಲ್ಲಿ ಅವರು ಮಾತನಾಡುವಂತ ವೇದಿಕೆಗೆ ಬಂದ್ರೆ, ಅವರು ಈಗ ಇಲ್ಲ, ದಿವಂಗತರಾಗಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಇದ್ದಂತ ಖ್ಯಾತ ಅರ್ಥಧಾರಿ ಅವರು, ವೇಷಧಾರಿ ನೋಡಿ, ಅವರು ಮಾತನಾಡುವಂತ ದೃಶ್ಯ ನೋಡಿ. ಆಗ ನಮ್ಮ ವೇಣೂರು ಸುಂದರಾಚಾರ್ಯ ಅವರು ಕೂಡ ದಿವಂಗತರಾಗಿದ್ದಾರೆ, ಅವರು ಹಾಸ್ಯಗಾರರು. ಅವರು ನೋಡಿ ಅಲ್ಲಿಗೆ ಬರ್ತಾರೆ ನೋಡಿ, ಅವರು ಮಾತನಾಡ, ಇಬ್ಬರು ಮಾತನಾಡ,
1: ಕೂಡಿನ ಸಬಿಟ್ಟು ಬಂಡೇರತ್ತ, ಏರ್ಯವ್ ಏರ್ಯವ್ ಅಣ್ಣ ಕೈ ಮುಖ್ಯಂಡೆ ಲಕೋಣಿಯ ಒಲ್ತು ಬತ್ತ ಯಾಣ ಮುಲ್ತತ್ತನ್ನ ಬತ್ತನು ಬೊಗ ಒಲ್ತು ಬತ್ತಯ್ಯ ಯಾಣ ಪಡಮಲೆಡ್ದು ಬತ್ತನನ್ನ ಪಡಮಲೆಡ್ದು ಬತ್ತನ ದಾದೆಯ ವಿಶೇಷ ಒಂದು ಕೊರ್ರ ಬಂತಿರನ್ನ ಕೊರ್ವ ತೀರ್ವಯನಿಕ್ಕೆ ಅಂಚತ್ತು ಒಂದು ಓಲೆ ಕೊರ್ರ ಬಂತಿರು ಓಲೆಗೊರ್ರ ಬಂತೀರ ಅರಸುರನ್ನು ತೂಡ ಬಲ ಬಲ ಬಲ ಬಲ ಬಲ ಬಲ ಬಲ ಬಲ.
0: ಈ ರೀತಿಯಾಗಿ ಅವರು ಮಾತನಾಡುವಂತ ಇಬ್ಬರು ಮಾತನಾಡುವಂತ ಸಂಭಾಷಣೆ ಹಾಗೆ
2: ಯಕ್ಷಗಾನ ನೋಡಿದಾಗೆ ಆಯ್ತು ನನಗೆ. ಯಕ್ಷಗಾನ ಪ್ರದರ್ಶನ ಒಂದು ನೋಡಿದಾಗೆ ಆಯ್ತು, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಇವತ್ತು ಸಮಯ ಇಲ್ಲ.
0: ಹೌದೌದು, ಇನ್ನೂ ಕೂಡ ಬೇರೆ ಬೇರೆ ಇದೆಲ್ಲ ಉಂಟು. ಮತ್ತೆ ನಾನು ಪಕ್ಕವಾದ್ಯ ಜೊತೆಯೆಲ್ಲ ಕಾರ್ಯಕ್ರಮ ನೀಡ್ತೇನೆ, ಅಂದ್ರೆ ರಿದಮ್ ಪ್ಯಾಡ್ ಎಲ್ಲ ಇರ್ತದೆ, ಮತ್ತೆ ತಬ್ಲಾ ಅದೆಲ್ಲ ಇರ್ತದೆ.
2: ಸರಿ, ಇವತ್ತು ಈ ಸಾರಂಗಿಗೆ ಬಂದಿದ್ರಿ ಪ್ರಥಮ ಬಾರಿ, ಒಂದು ಇಂತ ಒಂದು ಮಡಿಕೇರಿ ಆಕಾಶವಾಣಿಗೆ ಹೋಗಿದ್ರಿ, ಆಕಾಶವಾಣಿ ಮಂಗಳೂರಲ್ಲಿ ಕೂಡ ಭಾಗವಹಿಸ್ತಾರೆ, ಇವತ್ತು ಬಂದು ನಿಮ್ಮ ಅನಿಸಿಕೆ?
0: ನನಗೆ ಭಾರಿ ಖುಷಿಯಾಗಿದೆ ಎಡ್ವರ್ಡ್ ಅವರೇ, ನಿಮ್ಮ ಒಂದು ನೀವೊಂದು ನನಗೆ ಸಿಕ್ಕಿದ್ದು ನಿಜವಾಗ್ಲೂ ಒಂದು ದೇವರೇ ಕಲಿಸಿದ ಅಂತೇಳಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ತೆರೆಮರೆಯಲ್ಲಿದ್ದಾಗೆ ಇತ್ತೆ ಸ್ವಲ್ಪ ಸಮಯ, ಈಗ ನೀವೊಂದು ಬಂದು ನನ್ನನ್ನು ಈಗ ಇಲ್ಲಿಗೆ ಕರ್ಕೊಂಡು ಬಂದು ಈ ವರ್ಲ್ಡ್ಗೆ ಪರಿಚಯ ಮಾಡಿಸಿಕೊಟ್ಟಿರಿ, ಅದು ನಿಮಗೆ ಧನ್ಯವಾದಗಳು.
2: ನಮ್ಮ ರೇಡಿಯೋ ಪ್ರಪಂಚದ ಅಂತ ಕೇಳ್ತದೆ.
0: ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ಆಭಾರಿಯಾಗಿರ್ತೇನೆ ನಾನು, ಭಾರಿ ಖುಷಿಯಾಗಿದೆ. ಹಾಗೆ ಇನ್ನು ಕೂಡ ಪ್ರೇಕ್ಷಕರು ಕೇಳುಗರು ಇದ್ರೆ ಇನ್ನು ಕೂಡ ನಾನು ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಆಗ್ತದೆ ಅಂತೇಳಿ ಅನಿಸ್ತೇನೆ.
2: ಸರಿ,
0: ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದೇನೆ.
2: ಸತೀಶ್ ಅವರೇ, ಇನ್ನಷ್ಟು ಏನಾದರೂ ಅವಕಾಶ ಸಿಕ್ಕರೆ ಇನ್ನೊಮ್ಮೆ ನಿಮ್ಮನ್ನು ಕರೆಸುವ ಪ್ರಯತ್ನ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಹೀಗೆ ನಿಮ್ಮ ಕಲಾ ಪ್ರತಿಭೆಗೆ ಇನ್ನಷ್ಟು ಅವಕಾಶಗಳು ಲಭ್ಯ ಆಗಲಿ, ಹಾಗೆ ಎಲ್ಲರ ಆಶೀರ್ವಾದ, ನಮ್ಮ ಕೇಳುವರಂತೂ ಆಶೀರ್ವಾದ ಮಾಡಿದ್ದಾರೆ, ಇನ್ನಷ್ಟು ನಿಮ್ಮ ಹೆಸರು ಖ್ಯಾತಿಯನ್ನು ಪಡೆಯಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್.
3: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಸಂಜನ ಶಾಮ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ರಾತ್ರಿಯಾಗುತ್ತಲೇ ಮಾರುತಿ ತನ್ನ ಬಾಲವನ್ನು ಸುತ್ತಿ ಇಡುತ್ತಿದ್ದರು. ಮತ್ತ ಬಾಲದ ಒಳಗೆ ರಾಮ ಮತ್ತು ಲಕ್ಷ್ಮಣ ಮಲಗುತ್ತಿದ್ದರು. ಒಂದು ದಿನ ಹೀಗಾಯಿತು ಅಂದರೆ ಮಾರುತಿ ತನ್ನ ಬಾಲವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಕೆಳಗೆ ನೆಲದಲ್ಲಿ ತೂತು ಮಾಡಿ ರಾಕ್ಷಸರು ರಾಮ ಮತ್ತು ಲಕ್ಷ್ಮಣನ ಅಪಹರಣ ಮಾಡಿದ್ರು. ಬೆಳಗಾಯಿತು, ರಾಮ ಲಕ್ಷ್ಮಣರು ಎಲ್ಲೂ ಕಾಣಿಸುತ್ತಿರಲಿಲ್ಲ. ಎಲ್ಲರಿಗೂ ಚಿಂತೆಯಾಯಿತು. ಆದರೆ ಮಾರುತಿ ಬರೀ ಚಿಂತಿಸುತ್ತಾ ಕೂಡಲಿಲ್ಲ. ಅವರು ಜಯ ಜಯ ರಘುವೀರ ಸಮರ್ಥ ಅನ್ನುತ್ತಾ ಎಲ್ಲಿ ತೂತಿತ್ತೋ ಅಲ್ಲಿಂದ ಕೆಳಗಿಳಿದರು. ಎಷ್ಟೇ ಪ್ರಯತ್ನಿಸಿದರೂ ಭೂಮಾರ್ಗದ ಅಂತ್ಯ ಬರುತ್ತಾನೇ ಇರಲಿಲ್ಲ. ಅದು ಪಾತಾಳದ ಭೂಮಾರ್ಗವಾಗಿತ್ತು. ಬಹಳ ದೊಡ್ಡದಿತ್ತು. ಉದ್ದವಾದ ಅಂಧಕಾರದ ಮಾರ್ಗವದು. ಆ ಭೂಮಾರ್ಗದಲ್ಲಿ ಸಮುದ್ರವೂ ಇತ್ತು. ಆ ಸಮುದ್ರದಲ್ಲಿ ಒಂದು ಮೊಸಳೆಯೂ ಇತ್ತು. ಆ ಮೊಸಳೆ ಮಾರುತಿಗೆ ಏನಂದಿತು ಗೊತ್ತೇ? ಅದಂದಿತು, ರಾಕ್ಷಸ ರಾಮ ಲಕ್ಷ್ಮಣರನ್ನು ಕೊಂಡೋಯ್ತು, ನಾನು ತೋರಿಸುತ್ತೇನೆ ಆ ದಾರಿಯನ್ನ. ಮಾರುತಿ ಮೊಸಳೆಯ ಬೆನ್ನ ಮೇಲೆ ಕೂತು ಪಾತಾಳದ ನಗರಕ್ಕೆ ತಲುಪಿದರು. ಆ ನಗರದಲ್ಲಿ ಅಹಿ ಮತ್ತು ಮಹಿ ಎಂಬ ಹೆಸರಿನ ಇಬ್ಬರು ಸಹೋದರರ ರಾಜ್ಯವಿತ್ತು. ಅವರು ದೇವಿಯ ಭಕ್ತರಾಗಿದ್ದರು. ದೇವಿಯನ್ನು ಒಲಿಸಲು ಅವರಿಗೆ ಬಲಿ ಕೊಡಲು ಮನುಷ್ಯರ ಅವಶ್ಯಕತೆ ಇತ್ತು. ಆದ್ದರಿಂದ ಅವರು ದೇವಿಯೆದುರು ರಾಮ ಮತ್ತು ಲಕ್ಷ್ಮಣರ ಬಲಿ ಕೊಡುವರಿದ್ದರು. ನಗರಕ್ಕೆ ಬಂದ ಮಾರುತಿ ನೇರವಾಗಿ ದೇವಿಯ ಮಂದಿರಕ್ಕೆ ಬಂದರು. ದೇವಿಯ ಮಂದಿರ ತುಂಬಾ ವಿಶಾಲವಾಗಿತ್ತು. ಮೊದಲು ಒಂದು ದೊಡ್ಡ ಅಂಗಳ, ನಂತರ ಸಭಾಮಂಟಪ, ನಂತರ ಗರ್ಭಸ್ಥಾನವಿತ್ತು. ಮಾರುತಿ ಏನು ಮಾಡಿದರು ಗೊತ್ತೇ? ಅವರು ನೇರವಾಗಿ ದೇವಿಯ ಸ್ಥಾನವಾದ ಗರ್ಭಸ್ಥಾನದಲ್ಲಿ ಹೋಗಿ ಕೂತರು ಮತ್ತು ಒಳಗೆ ಹೋಗಿ ಗರ್ಭಸ್ಥಾನದ ಬಾಗಿಲನ್ನು ಮುಚ್ಚಿಕೊಂಡರು. ಸ್ವಲ್ಪ ಸಮಯದಲ್ಲಿ ಬಲಿಯ ಮೆರವಣಿಗೆ ಹೊರಟಿತು. ರಾಮ ಲಕ್ಷ್ಮಣರ ಕುತ್ತಿಗೆಯಲ್ಲಿ ಕೆಂಪು ಹೂವಿನ ಹಾರವಿತ್ತು, ಹಣೆಯಲ್ಲಿ ಸಿಂಧೂರವಿತ್ತು. ರಾಕ್ಷಸರು ಮೈ ಮರೆತು ಕುಣಿಯುತ್ತಿದ್ದರು. ಕೆಲವರು ಕೊಂಬು ಊದುತ್ತಿದ್ದರು, ಕೆಲವರು ಡೋಲು ಬಡಿಯುತ್ತಿದ್ದರು. ನಾಲ್ಕೆಡೆಯಲ್ಲೂ ಗುಲ್ಲೇ ಗುಲ್ಲು. ದೊಡ್ಡ ದೊಡ್ಡ ಬಟ್ಟಲಲ್ಲಿ ಲಾಡು, ಅಕ್ಕಿ, ಬರ್ಫಿ, ತೆಂಗಿನಕಾಯಿ ದೇವಿಗಾಗಿ ಹೋಗುತ್ತಿತ್ತು. ಜೊತೆಗೆ ಹಾಲು ಕೋವವೂ ಇತ್ತು. ಕೆಲವರು ತುಪ್ಪ ಮತ್ತು ಜೇನಿನ ಮಿಠಾಯಿಯನ್ನು ತಂದಿದ್ದರು. ಕೊನೆಗೆ ಆ ಮೆರವಣಿಗೆ ಅದೇ ಅಂಗಳಕ್ಕೆ ಬಂದು ನಿಂತಿತು. ಅಲ್ಲಿಂದ ಅದು ಸಭಾಮಂಟಪಕ್ಕೆ ಹೋಯಿತು. ರಾಕ್ಷಸರು ದೇವಿಗೆ ಪ್ರಣಾಮ ಮಾಡಿ ಜಯಘೋಷ ಮಾಡಲಾರಂಭಿಸಿದರು. ಹುಚ್ಚರಂತೆ ಕುಣಿದಾಡಿದರು, ಘಂಟಾನಾದ ಮಾಡಿದರು. ಅಷ್ಟರಲ್ಲಿ ಏನಾಯ್ತು ಗೊತ್ತೇ? ಗರ್ಭಸ್ಥಾನದಿಂದ ಜೋರಾಗಿ ಸದ್ದು ಕೇಳಿಸಿತು. ಒಮ್ಮೆಲೆ ರಾಕ್ಷಸರ ಕಿರಿಚಾಟ ಬೊಬ್ಬಾಟ ನಿಂತು ಹೋಯಿತು. ಬಾಲಕರೇ, ನಾನು ಪ್ರಸನ್ನನಾಗಿದ್ದೇನೆ. ಇಂದು ನಾನು ಉಗ್ರ ರೂಪ ಧಾರಣೆ ಮಾಡಿದ್ದೇನೆ. ಆದ್ದರಿಂದ ಯಾರೂ ಒಳಗೆ ಬರೋ ಪ್ರಯತ್ನ ಮಾಡಬೇಡಿ. ಮೊದಲು ಕಣ್ಮುಚ್ಚಿಕೊಳ್ಳಿ, ನಂತರ ಬಲಿಯನ್ನು ಕಿಡಕಿಯ ಮೂಲಕ ಒಳಗೆ ಬಿಡಿ. ಅಂತ ಹೇಳಿ ಮಾರುತಿ ಮುಂದೇನಾಗುವುದೋ ಅಂತ ನಿರೀಕ್ಷಿಸಲಾರಂಭಿಸಿದರು. ಮಾರುತಿಯ ಪ್ರಯತ್ನ ಸಫಲವಾಯಿತು. ರಾಕ್ಷಸರಿಗೆ ಒಳಗಿನಿಂದ ದೇವಿಯ ಆದೇಶ ನೀಡಿದಂತಾಯಿತು. ಇನ್ನೇನು, ರಾಕ್ಷಸರು ಸಂತೋಷಗೊಂಡರು. ಆದರೆ ರಾಮ ಲಕ್ಷ್ಮಣರಿಗೆ ತಮ್ಮ ಮಾರುತಿಯ ಸ್ವರದ ಪರಿಚಯವಾಯಿತು. ಅವರಿಗೆ ಅತ್ಯಂತ ಆನಂದವಾಯಿತು. ಮತ್ತೆ ಒಳಗಿನಿಂದ ಧ್ವನಿ ಕೇಳಿಸಿತು. ಬಾಲಕರೇ, ನನ್ನ ನೈವೇದ್ಯ ಎಲ್ಲಿದೆ? ಇದನ್ನು ಕೇಳಿದ ತಕ್ಷಣ ರಾಕ್ಷಸರು ಮೊಸರು, ತುಪ್ಪ, ಜೇನು ಮತ್ತು ಹಾಲಿನ ಪದಾರ್ಥಗಳನ್ನು ಒಳಗೆ ಹಾಕಲು ಆರಂಭಿಸಿದರು. ಮತ್ತು ರಾಕ್ಷಸರು ಪ್ರಸಾದ ಹೊರಗೆ ಬರುತ್ತೋ ಇಲ್ವೋ ಅನ್ನೋದನ್ನು ನೋಡಲಾರಂಭಿಸಿದರು. ಆದರೆ ಪ್ರಸಾದ ಹೊರಗೆ ಬರಲೇ ಇಲ್ಲ. ರಾಕ್ಷಸರಂದ್ರು ಅರೆ ಇದು ದೊಡ್ಡ ಚಮತ್ಕಾರವಾಯ್ತು. ಯಾಕೆಂದರೆ ಲಾಡು ಪೇಡ ಅನ್ನ ಹೊರಬರಲೇಬೇಕಿತ್ತಲ್ಲ, ಆದರೆ ಎಲ್ಲವನ್ನು ದೇವಿ ಅಂದರೆ ಮಾರುತಿ ತಿಂದು ಬಿಡ್ತಿದ್ರು. ನಂತರ ದೇವಿ ಅಂದರೆ ಮಾರುತಿ ಅಂದ್ರು, ಬಾಲಕರೇ ಒಳಗೆ ಬನ್ನಿ ಮತ್ತು ಬಾಗಿಲು ಮುಚ್ಚಿ ಕಣ್ಣು ಮುಚ್ಚಿಕೊಳ್ಳಿ. ರಾಕ್ಷಸರು ಹೀಗೆ ಮಾಡಿದ್ರು. ಅರೆರೆ, ಒಳಗೆ ಹೋದ ಅಹಿ ಹೊರಗೆ ಬರಲೇ ಇಲ್ಲ. ಮಾರುತಿ ಅವನ ವಧೆ ಮಾಡಿದ್ದರು. ತುಂಬಾ ಸಮಯ ಕಳೆಯಿತು. ಪ್ರಸಾದವೂ ಹೊರಬರಲಿಲ್ಲ, ಒಳಗೆ ಹೋದವನು ಹೊರಗೆ ಬರಲಿಲ್ಲ. ಇದರಿಂದ ಮಹಿಗೆ ಸಂದೇಹ ಬಂತು. ಅವನೇನು ಮಾಡಿದ ಗೊತ್ತಾ? ಗರ್ಭಸ್ಥಾನಕ್ಕೆ ಜೋರಾಗಿ ಒದ್ದು ಬಾಗಿಲು ಮುರಿದು ಬಿಟ್ಟ. ಅವನು ಏನ್ ನೋಡಿದ ಗೊತ್ತಾ? ಎದುರಿಗೆ ಮಾರುತಿ ಮನದಲ್ಲೇ ಮುಗುಳು ನಗುತ್ತಿದ್ರು. ಇದರಿಂದ ಮಹಿಗೆ ತುಂಬಾ ಸಿಟ್ಟು ಬಂತು. ಅವನು ನೇರವಾಗಿ ಮಾರುತಿಯೊಂದಿಗೆ ಜಗಳಕ್ಕೆ ನಿಂತ. ಈಗ ನಡೆದ ವಿಷಯ ಅನ್ಯ ರಾಕ್ಷಸರಿಗೆ ತಿಳಿಯಿತು. ರಾಮ ಲಕ್ಷ್ಮಣ ಮಾರುತಿ ಒಂದೆಡೆ, ಇನ್ನೊಂದೆಡೆ ಎಲ್ಲ ರಾಕ್ಷಸರು.

0: ಎರಡೂ ಪಕ್ಕದಲ್ಲಿ ಜಗಳವಾಯಿತು. ಈ ಜಗಳ ಸ್ವಲ್ಪ ಭಿನ್ನವಾಗಿತ್ತು. ಮಾರುತಿ ಮಹಿಯನ್ನು ಕೊಂದಾಕ್ಷಣ ಅವನು ಮತ್ತೆ ಜೀವಂತವಾಗುತ್ತಿದ್ದ. ಏನೋ ಆಗದಂತೆ ಮಹಿ ಮತ್ತೆ ಜಗಳವಾಡುತ್ತಿದ್ದ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಆಯಿತು. ಮಾರುತಿಗೆ ಇದೇನೆಂದು ಅರ್ಥವೇ ಆಗಲಿಲ್ಲ. ಅವರು ಮಹಿಯ ಪತ್ನಿಯ ಸಹಾಯವನ್ನು ಪಡೆಯಲು ನಿಶ್ಚಯಿಸಿದರು. ಮಹಿಯ ಪತ್ನಿಯ ಹೆಸರು ಚಂದ್ರಸೇನ. ಮಾರುತಿ ಈ ವಿಷಯವನ್ನು ಚಂದ್ರಸೇನಳಿಗೆ ತಿಳಿಸಿದರು. ಅವಳೆಂದಳು, ಹೀಗೆ ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತಿದೆ, ಆದರೆ ಒಮ್ಮೆ ರಾಮನನ್ನು ನನ್ನ ಮನೆಗೆ ಕರೆತನ್ನಿ. ಮಾರುತಿ ಎಂದ್ರು, ಇಷ್ಟೇ ತಾನೆ, ನನಗೆ ನಿನ್ನ ಷರತ್ತೊಪ್ಪಿಗೆ ಇದೆ. ನಂತರ ಆಕೆ ಮಹಿಯ ರಹಸ್ಯ ತಿಳಿಸಿದಳು. ಇದೆಲ್ಲ ತಿಳಿದ ಮೇಲೆ ಮಾರುತಿ ಸುಮ್ಮನಿರ್ತಾರೆಯೇ? ಅವರು ನೇರ ತೋಟಕ್ಕೆ ಹೋದರು. ಅಲ್ಲಿ ದುಂಬಿಗಳು ಏನು ಮಾಡುತ್ತಿದ್ದವು ಗೊತ್ತೇ? ತೋಟದಲ್ಲಿದ್ದ ಅಮೃತ ಕುಂಡಲದಲ್ಲಿದ್ದ ಅಮೃತವನ್ನು ದುಂಬಿಗಳು ಸಂಗ್ರಹ ಮಾಡಿ ಮಹಿ ಸಾಯುತ್ತಲೇ ಆ ಅಮೃತವನ್ನು ಅವನ ಮೃತದೇಹದ ಮೇಲೆ ಸಿಂಪಡಿಸುತ್ತಿದ್ದವು. ಆದ್ದರಿಂದಲೇ ಮಹಿ ಮತ್ತೆ ಜೀವಂತವಾಗುತ್ತಿದ್ದ. ಮಾರುತಿ ಒಂದೊಂದೇ ದುಂಬಿಯನ್ನು ಹಿಡಿದು ಕೊಲ್ಲಲಾರಂಭಿಸಿದರು. ಇದನ್ನು ಕಂಡ ಎಲ್ಲಾ ದುಂಬಿಗಳು ಮಾರುತಿಯ ಚರಣಕ್ಕೆರಗಿ ದಯೆಯ ಭಿಕ್ಷೆ ಕೇಳಿದವು. ಅವು ಮಾರುತಿಯ ಚರಣಕ್ಕೆ ಬಂದವು. ಮತ್ತೆ ಹೇಳಿದವು, ಬಲಶಾಲಿ, ಎಷ್ಟು ಕಠೋರನಾಗಬೇಡ. ಇನ್ನು ನಾವು ಮಹಿಯನ್ನು ಜೀವಂತಗೊಳಿಸುವುದಿಲ್ಲ. ನಮಗೆ ಇನ್ಯಾವುದಾದರೂ ಸೇವೆಯ ಅವಕಾಶ ನೀಡಿ. ಮಾರುತಿ ಎಂದರು, ನೀವೆಲ್ಲ ಇಲ್ಲಿಂದ ಚಂದ್ರಸೇನೆಯ ಬಳಿ ಹೋಗಿ. ಅಲ್ಲಿ ಒಂದು ದೊಡ್ಡ ಮಂಚವಿದೆ, ಅದನ್ನು ಒಳಗಿನಿಂದ ಕೊರೆಯಲಾರಂಭಿಸಿ. ಹೋಗಿ. ಸದ್ದಿಲ್ಲದೆ ದುಂಬಿಗಳು ತಮ್ಮ ಕಾರ್ಯದಲ್ಲಿ ತೊಡಗಿದವು. ಮರುದಿನವೂ ಘೋರ ಯುದ್ಧವಾಯಿತು. ಅದರಲ್ಲಿ ಮಹಿಯ ಮೃತ್ಯುವಾಯಿತು. ಅವನು ಮತ್ತೆ ಜೀವಂತವಾಗಲೇ ಇಲ್ಲ. ಪರಿಣಾಮವಾಗಿ ರಾಮನ ವಿಜಯವಾಯಿತು. ನಿಶ್ಚಯಿಸಿದಂತೆ ರಾಮ ಚಂದ್ರಸೇನೆಯ ಮಹಲಿಗೆ ಆಗಮಿಸಿದರು. ಮತ್ತ ಶೃಂಗರಿಸಿದ ಮಂಚದಲ್ಲಿ ಕೂತರು. ಆಗೇನಾಯ್ತು ಗೊತ್ತೇ? ಆ ಮಂಚ ಕಟ್ ಕಟ್ ಕಟ್ ಕಡ ಅಂತ ತುಂಡಾಯಿತು. ರಾಮ ಕೂಡಲೇ ಅಲ್ಲಿಂದ ಹೊರಟರು. ಚಂದ್ರಸೇನಳಿಗೆ ತುಂಬಾ ಬೇಸರವಾಯಿತು. ಆದರೆ ಏನು ಪ್ರಯೋಜನ? ನಂತರ ರಾಮ ಲಕ್ಷ್ಮಣ ಮಾರುತಿ ತಮ್ಮ ದಾರಿ ಹಿಡಿದು ಲಂಕೆಗೆ ಹೋದರು. ರಾಮ ಲಕ್ಷ್ಮಣರನ್ನು ಪ್ರತ್ಯಕ್ಷ ಕಂಡು ನಾಲ್ಕೂ ದಿಕ್ಕಿನಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಯಿತು. ಎಲ್ಲರಿಗೂ ತುಂಬಾ ಆನಂದವಾಯಿತು. ಮಾರುತಿಯ ಪರಾಕ್ರಮವನ್ನು ರಾಮನು ಎಲ್ಲರಿಗೆ ತಿಳಿಸಿದಾಕ್ಷಣ ವಾನರ ಸೇನೆ ಮಾರುತಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮಾರುತಿಗೆ ಜಯ ಜಯಕಾರ ಮಾಡಿತು. ಮಾರುತಿಯನ್ನು ಹೊಗಳಿ ಸನ್ಮಾನ ಮಾಡಿತು.
1: ಏನಿದು, ಯಾವಾಗ ನೋಡಿದ್ರು ಆಟ ಆಟ ಅಂತ. ಪಾಠ ಗೀಟ ಏನು ಓದ್ಕೊಳಕ್ ಇಲ್ವಾ? ಹೇಳಿದ ಮಾತ್ ಕೇಳಿಲ್ಲ ಅಂದ್ರೆ

ಮಥುರಾ ನಗರದ ಆಕಾಶ ಪ್ರಕಾಶಮಾನವಾಗಿತ್ತು. ಆ ರಮ್ಯವಾದ ಸಂಧ್ಯಾಕಾಲದಲ್ಲಿ ಮಹಲುಗಳು ಮತ್ತು ಮನೆಗಳು ದೀಪಗಳ ಪ್ರಕಾಶದಿಂದ ಉಜ್ವಲವಾಗಿದ್ದವು. ತೋರಣಗಳಿಂದ ಮನೆಗಳನ್ನು ಅಲಂಕರಿಸಲಾಗಿತ್ತು. ಮಹಲಿನ ಅಂಗಳದಿಂದ ಶ್ರೀಮತಿಯರು ಹಾಗೂ ಕುಮಾರಿಯರು ತಲೆ ಹೊರ ಹಾಕಿ ಇಣುಕಿ ನೋಡುತ್ತಿದ್ದರು. ನಗರದ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ನಿಂತು ವಂದಿಸುತ್ತಿದ್ದರು. ಯಾಕೆಂದರೆ ಮುಂದಿನಿಂದ ಬರುವ ರಥದಲ್ಲಿ 4 ಲಕ್ಷಣವಾದ ಅಶ್ವಗಳನ್ನು ಜೋಡಿಸಲಾಗಿತ್ತು. ಮಥುರೆಯ ಯುವರಾಜ ಕಂಸ ಅದರ ಸಾರಥಿಯಾಗಿದ್ದ ಮತ್ತು ರಥದಲ್ಲಿ ಅವನ ನವವಿವಾಹಿತ ಭಗಿನಿ ದೇವಕಿ ಕೂತಿದ್ದಳು. ಅವಳ ಬದಿಯಲ್ಲಿ ಗೋಕುಲದ ಸರಪಂಚರಾದ ನಂದರಾಜರ ಭಾವ ಹಾಗೂ ಯಶೋದೆಯ ಬಂಧು ವಸುದೇವ ಕೂತಿದ್ದರು. ಮಥುರೆಯ ರಾಜ ಉಗ್ರಸೇನರ ಕನ್ಯೆಯ ಈ ವಿವಾಹ ಸಮಾರಂಭವನ್ನು ಪ್ರಜೆಗಳು ದೊಡ್ಡ ಉತ್ಸವದಂತೆ ಆಚರಿಸುತ್ತಿದ್ದರು. ತನ್ನ ಭಗಿನಿಯ ವಿವಾಹ ಸಂದರ್ಭದಲ್ಲಿ ಕಂಸ ಕೂಡ ಬಹಳ ಸಂತುಷ್ಟನಾಗಿದ್ದ. ಆದರೆ ಪ್ರಸನ್ನವಾಗಿದ್ದ ಮುಖ ಮಿಂಚಿನಿಂದಾಗಿ ಚಿಂತಾಗ್ರಸ್ತವಾಗಿತ್ತು. ಆ ಪ್ರಳಯಕಾರಿ ಸದ್ದುಗಳ ನಂತರ ಒಂದು ಆಕಾಶವಾಣಿ ಎಲ್ಲರಿಗೂ ಕೇಳಿಬಂತು. ದೇವಭಕ್ತ ಸಾಧು ಸಂತರಿಗೆ ತೊಂದರೆ ಕೊಟ್ಟ ದುಷ್ಟ ಕಂಸ, ನಿನಗೇನು ಅನಿಸುತ್ತೆ? ನಿನ್ನ ಅತ್ಯಾಚಾರಗಳನ್ನು ಯಾರೂ ತಡೆಯಲಾರರೆ? ಆದರೆ ನಿನ್ನ ಮೃತ್ಯು ನಿನ್ನ ಮನೆಯಲ್ಲೇ ಜನ್ಮ ತಾಳಲಿದೆ. ದೇವಕಿಯ ಪುತ್ರನೇ ನಿನ್ನನ್ನು ಯಮಲೋಕಕ್ಕೆ ಅಟ್ಟಿಸಲಿದ್ದಾನೆ. ನಿನ್ನ ಆಯುಷ್ಯದ ಕಾಲಾವಧಿ ಬೇಗನೆ ಮುಗಿಯಲಿದೆ. ಕಂಸ ಇದನ್ನು ಕೇಳಿದ. ಎಲ್ಲರೂ ಕೇಳಿದರು. ಆಕಾಶವಾಣಿಯು ಆ ಶಾಂತ ವಾತಾವರಣವನ್ನು ಆವರಿಸಿತ್ತು. ಕಂಸ ಕೈಯಲ್ಲಿ ಖಡ್ಗ ಎತ್ತಿ ದೇವತೆಯ ಕಡೆ ಧಾವಿಸಿದ. ತನ್ನ ಭಗಿನಿಯ ಪ್ರಾಣ ತೆಗೆಯಲು ಅವನು ಖಡ್ಗ ಎತ್ತಿದ. ಆಗ ವಸುದೇವ ಹೇಳಿದ, ತಡೆ ಕಂಸ, ಸ್ತ್ರೀ ಹತ್ಯೆ ಘೋರ ಪಾಪ, ನೀನಿದನ್ನು ಮಾಡಬೇಡ. ಕಂಸನ ಖಡ್ಗ ಕೆಳಗೆ ಬಿತ್ತು. ಆದರೆ ದೇವಕಿ ವಸುದೇವರ ಜೊತೆಗೆ ಉಗ್ರಸೇನರನ್ನು ಕೂಡ ಕಾರಾಗೃಹಕ್ಕೆ ತಳ್ಳಲಾಯಿತು. ತನ್ನ ಆಪ್ತರನ್ನು ಬಂಧಿಸಿ ಯುವರಾಜ ಕಂಸ ಈಗ ಮಥುರೆಯ ಮಹಾರಾಜನಾದ. ಇದರಿಂದಾಗಿ ಪ್ರಜೆಗಳ ಮೇಲೆ ಹಾಗೂ ಸಾಧುಸಂತರ ಮೇಲೆ ಆಗುತ್ತಿದ್ದ ಅತ್ಯಾಚಾರಗಳು ಇನ್ನೂ ಹೆಚ್ಚಿದವು. ಕಂಸ ಮತ್ತು ಅವನ ರಾಕ್ಷಸಗಣದವರು ದೇವಭಕ್ತರನ್ನು ಕೊಲೆಗೈಯಲಾರಂಭಿಸಿದರು. ಹೀಗೆ ಒಂದು ವರ್ಷ ಕಳೆಯಿತು. ದೇವಕಿ ಕಾರಾಗೃಹದಲ್ಲಿ ತನ್ನ ಪ್ರಥಮ ಪುತ್ರನಿಗೆ ಜನ್ಮವಿತ್ತಳು. ಆದರೆ ಈ ಮಾತು ಕಂಸನ ಕಿವಿಗೆ ಬೀಳುತ್ತಲೇ ಅವನು ತಕ್ಷಣ ಕಾರಾಗೃಹದಲ್ಲಿ ಬಂದು ನಿಂತ. ಆ ನಿರ್ದಯಿ ರಾಕ್ಷಸ ಆ ಪುಟ್ಟ ಮಗುವನ್ನು ಮೇಲಕ್ಕೆ ಎತ್ತಿದ. ಮತ್ತು ಹೇ ದೇವರೇ, ಆ ಕೂಸನ್ನು ಆ ಕಾರಾಗೃಹದ ಕಲ್ಲಿನ ಗೋಡೆಗೆ ಅಪ್ಪಳಿಸಿ ಕೊಂದು ಹಾಕಿದ. ದೇವಕಿಯ ಮಾತು ಗಂಟಲಲ್ಲೇ ಸಿಕ್ಕಿ ಹೊರಬರದಂತಾಯಿತು. ವಸುದೇವ ಮತ್ತು ದೇವಕಿ ಕಿಂಚಿತ್ತೂ ಸದ್ದು ಮಾಡದೆ ಕಣ್ಣೀರು ಹಾಕತೊಡಗಿದರು. ಈ ರೀತಿ ಒಂದರ ಹಿಂದೆ ಇನ್ನೊಂದು ಮಗುವನ್ನು ಕಂಸ ಕೊಂದು ಹಾಕಿದ. ಈಗ ದೇವಕಿ ತನ್ನ 8ನೇ ಕೂಸಿನ ಪ್ರತೀಕ್ಷೆಯಲ್ಲಿದ್ದಳು. ವದ್ಯಾಷ್ಟಮಿಯ ರಾತ್ರಿ ಹೊರಗೆ ನಿರಂತರವಾಗಿ ಮಳೆ ಸುರಿಯುತ್ತಿತ್ತು. ಕಾರಾಗೃಹದ ಪಹರೆದಾರರು ಮಲಗಿದ್ದರು. ಮಧ್ಯರಾತ್ರಿಯಾಗಿತ್ತು. ದೇವಕಿ ಒಂದು ಸುಂದರ ಮುಗ್ಧವಾದ ಬಾಲಕನಿಗೆ ಜನ್ಮವಿತ್ತಳು. ಅದರ ತೇಜದಿಂದ ಕಾರಾಗೃಹದ ಕರಾಳ ಕೋಠಡಿ ಪ್ರಕಾಶಮಾನವಾಯಿತು.

ಆ ಬಾಲಕನ ಕಣ್ಣಿನಲ್ಲಿ ವಿಲಕ್ಷಣವಾದ ತೇಜವಿತ್ತು, ಹಾಗೆಯೇ ತುಟಿಗಳಲ್ಲಿ ತುಂಟ ನಗು ಅಡಗಿತ್ತು. ಆ ಬಾಲಕನನ್ನು ನೋಡಿದೊಡನೆ ಇಬ್ಬರ ಕಣ್ಣುಗಳು ತುಂಬಿ ಬಂದವು. ಇಲ್ಲ, ವಾಸುದೇವ ಉಚ್ಚರಿಸಿದ, ಇಲ್ಲ ದೇವಕಿ, ನಾವು ಈ ಮಗುವನ್ನು ಉಳಿಸಬೇಕು, ನಾವು ಈ ಮಗುವನ್ನು ಉಳಿಸಲೇಬೇಕು. ಏನೇ ಆದರೂ ಈ ಮಗು ಜೀವಂತ ಉಳಿಯಬೇಕು. ಹೇ ದೇವರೇ, ಹೇ ಲಕ್ಷ್ಮೀನಾರಾಯಣ, ನೀನೇ ನಮಗೆ ದಾರಿ ತೋರಿಸಿಕೊಡು. ಹೀಗೆ ಅನ್ನುತ್ತ ಇಬ್ಬರೂ ವಿಷ್ಣುವಿಗೆ ಮೊರೆ ಹೋದರು. ಆಗ ಠಣ್ಣಂತ ಸದ್ದು ಮಾಡಿ ಅವರ ಕೈಗಳನ್ನು ಬಂಧಿಸಿದ ಸರಪಳಿ ಕೆಳಗೆ ಬಿತ್ತು. ಕಾರಾಗ್ರಹದ ಬಾಗಿಲು ತನ್ನಷ್ಟಕ್ಕೆ ತೆರೆಯಿತು. ದೇವಕಿ ಬಾಲಕನ ಕಡೆ ನೋಡಿದಳು, ಅದರ ದೃಷ್ಟಿ ತೆಗೆದು ಪ್ರೀತಿಯಿಂದ ತಬ್ಬಿಕೊಂಡಳು. ವಸುದೇವ ಬಾಲಕನನ್ನು ಎತ್ತಿಕೊಂಡು ಒಮ್ಮೆಲೆ ನಗರದ ಹೊರಗೆ ಹೋಗಲು ತಯಾರಾದ. ಅವನಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಒಂದೇ ಮಾರ್ಗ ಕಾಣುತ್ತಿತ್ತು, ಗೋಕುಲ. ಯಮುನೆಯ ಆ ಕಡೆ ಇರುವ ಅವನ ಸುಂದರವಾದ ಗ್ರಾಮ. ಅವನ ಹೆಜ್ಜೆ ರಭಸದಿಂದ ಬೀಳುತ್ತಿದ್ದವು. ಈಗ ಅವನು ಯಮುನೆಯ ತೀರಕ್ಕೆ ಬಂದು ತಲುಪಿದ್ದ. ಯಮುನಾ ನದಿಯ ತೀರದಲ್ಲಿ ಪೂಜೆಗಾಗಿ ತಯಾರಿಸಿದ ಬಿದಿರಿನ ಬುಟ್ಟಿಗಳು ಅವನಿಗೆ ಕಂಡುಬಂದವು. ಅಲ್ಲಿರುವ ಒಂದು ಬುಟ್ಟಿಯಲ್ಲಿ ಬಾಲಕನನ್ನು ಮೆಲ್ಲನೆ ಇಟ್ಟು ಅದನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡ. ಅಷ್ಟರಲ್ಲಿ ಮೆಂಚಿನ ಪ್ರಕಾಶದಿಂದ ಎರಡೂ ಕಡೆ ನೀರಿನ ಅಲೆಗಳಿಂದ ಕೂಡಿದ ಯಮುನಾ ನದಿ ಕಂಡಿತು. ನೆರೆಯಿಂದ ಉಬ್ಬಿದ ಯಮುನೆಯಲ್ಲಿ ಅವ ಕಾಲಿಟ್ಟ ಮತ್ತು ನೀರಿನಲ್ಲಿ ಈಜುತ್ತಾ ಆ ಕಡೆ ಹೋಗಲಾರಂಭಿಸಿದ. ತನ್ನ ಆರಾಧ್ಯ ದೇವತೆಯನ್ನು ಸ್ಪರ್ಶ ಮಾಡಲು ಯಮುನೆ ಆತುರದಿಂದಿದ್ದಳು. ನೀರು ವಸುದೇವನ ಎದೆಯಿಂದ ಮೆಲ್ಲ ಮೆಲ್ಲನೆ ಮೇಲಕ್ಕೇರಿತು ಮತ್ತು ವಸುದೇವನ ಮೂಗಿನ ತನಕ ಬಂದು ನಿಂತಿತು. ತನ್ನ ಭಕ್ತನ ಮನಸ್ಸಿನ ಇಚ್ಛೆಯನ್ನು ತಿಳಿದು ಆ ಬಾಲರೂಪಿ ಭಗವಂತ ತನ್ನ ಬಲಕಾಲನ್ನು ಮೆಲ್ಲನೆ ನೀರಿನಲ್ಲಿ ಹಾಕಿತು. ಯಮುನೆಗೆ ಆ ಪಾದ ಸ್ಪರ್ಶವಾಗುತ್ತಲೇ ನೀರು ತನ್ನಷ್ಟಕ್ಕೇ ಕೆಳಕ್ಕೆ ಇಳಿಯಿತು. ವಸುದೇವ ಈಜುತ್ತಾ ಮುಂದಕ್ಕೆ ಸರಿಯುತ್ತಿದ್ದ. ಆದರೆ ಮಳೆ ನಿಲ್ಲುವ ಲಕ್ಷಣವೇನೂ ಕಾಣುತ್ತಿರಲಿಲ್ಲ. ಅಷ್ಟರಲ್ಲಿ ದೂರದಿಂದ ಒಂದು ನಾಗರ ಹಾವು ಅವನ ಕಡೆಗೆ ಬರುವುದು ಅವನಿಗೆ ಕಂಡಿತು. ವಸುದೇವ ಹೆದರಿದ, ಇನ್ನೂ ವೇಗದಿಂದ ಈಜುತ್ತಾ ಮುಂದೆ ಸಾಗಲಾರಂಭಿಸಿದ. ಹತ್ತಿರ ಬರುತ್ತಲೇ ಆ ನಾಗ ಮನುಷ್ಯವಾಣಿಯಲ್ಲಿ ಮಾತನಾಡಲಾರಂಭಿಸಿದ. ಹೇ ವಸುದೇವ, ನನ್ನಿಂದ ಹೆದರಬೇಡ. ಪ್ರಭು ಶ್ರೀಕೃಷ್ಣನನ್ನು ಮಳೆಯಿಂದ ರಕ್ಷಿಸಲು ನಾನು ಬಂದಿದ್ದೇನೆ. ಆದ್ದರಿಂದ ನೀನು ನಿಶ್ಚಿಂತನಾಗಿ ಗೋಕುಲಕ್ಕೆ ಹೋಗು ಅಂತ ಹೇಳಿ ಆ ನಾಗ ಕೃಷ್ಣನ ಬುಟ್ಟಿಯ ಮೇಲೆ ತನ್ನ ಹೆಡೆಯ ಛತ್ರ ನೀಡಿತು. ನಂತರ ವಸುದೇವನ ಹಿಂದೆ ಹಿಂದೆಯೇ ಗೋಕುಲದ ಕಡೆ ನಡೆಯಿತು. ಆ ಕಡೆಯ ತೀರಕ್ಕೆ ಮುಟ್ಟುತ್ತಲೇ ನಾಗ ಅದೃಶ್ಯವಾಯಿತು ಮತ್ತು ವಸುದೇವ ವೇಗವಾಗಿ ಯಶೋಧೆಯ ಮನೆ ಕಡೆ ತೆರಳಿದ. ಇತ್ತ ಯಶೋಧೆ ಕೂಡ ಹೆತ್ತಿದ್ದಳು ಮತ್ತು ನಿದ್ರೆಯಲ್ಲಿದ್ದ ತನ್ನ ಕನ್ಯೆಯ ಕಡೆ ಮಾತೆಯ ಮಮತೆಯ ವಾತ್ಸಲ್ಯದಿಂದ ನೋಡುತ್ತಿದ್ದಳು. ವಸುದೇವ ಸಹಜವಾಗಿ ಮನೆಯೊಳಗೆ ಸೇರಿದ. ಅವಳಿಗೆ ಆಶ್ಚರ್ಯವಾಯಿತು, ಆದರೆ ಸಂತೋಷವೂ ಆಯಿತು. ವಸುದೇವ ಆಗಿ ಹೋದುದನ್ನು ವಿವರಿಸಿ ಹೇಳಿದ. ಆಗ ಅವಳಿಗೆ ದೇವಕಿಯ ಬಗ್ಗೆ ಸಹಾನುಭೂತಿ ಹುಟ್ಟಿತು ಮತ್ತು ಆ ಕ್ಷಣದಲ್ಲೇ ಮನಸ್ಸು ಗಟ್ಟಿ ಮಾಡಿ ಅವಳಂದಳು, ಹೇ ಬಂಧು, ನಾನಂತೂ ಕೇವಲ ಗ್ರಾಮಕನ್ಯೆ, ಆದರೆ ನನಗೆ ಎಷ್ಟು ತಿಳಿಯಿತು, ಅದರ ಮೇಲಿಂದ ನಾನು ನಿನ್ನ ಪುತ್ರನನ್ನು ನನ್ನ ಆಶ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ಆದರೆ ಕಂಸನಿಗೆ ಸಂಶಯ ಬರಬಾರದೆಂದು ನನ್ನ ನವಜಾತ ಕನ್ಯೆಯನ್ನು ನಿನಗೆ ಒಪ್ಪಿಸುತ್ತೇನೆ. ದೇವರು ಅವಳನ್ನು ರಕ್ಷಿಸಲಿ. ಹೀಗೆ ಹೇಳುತ್ತಾ ಆ ಬುಟ್ಟಿಯಲ್ಲಿದ್ದ ಪುಟ್ಟ ಕೃಷ್ಣನನ್ನು ಆಕೆ ತನ್ನ ತೊಡೆಯ ಮೇಲೆ ತೆಗೆದುಕೊಂಡಳು ಮತ್ತು ತನ್ನ ಪುತ್ರಿಯನ್ನು ವಸುದೇವನ ಬುಟ್ಟಿಯಲ್ಲಿರಿಸಿದಳು. ಇದನ್ನು ಕಂಡು ವಸುದೇವನ ಕಣ್ಣುಗಳು ತುಂಬಿ ಬಂದವು. ಆದರೂ ತಕ್ಷಣ ಅವ ಮಥುರೆಗೆ ಹೊರಡಲು ತಯಾರಾದ. ಕಾರಾಗೃಹದಲ್ಲಿ ವಸುದೇವ ತಲುಪುತ್ತಲೇ ಹಿಂದಿನಿಂದ ಬಾಗಿಲುಗಳು ತಕ್ಷಣ ಮುಚ್ಚಲಾರಂಭಿಸಿದವು ಮತ್ತು ದೇವಕಿಯಲ್ಲಿಗೆ ತಲುಪುತ್ತಲೇ ಆ ಸರಪಳಿಗಳು ತನ್ನಷ್ಟಕ್ಕೆ ಅವರ ಕೈಗಳ ಮೇಲೆ ಏರಿದವು. ಅಷ್ಟರಲ್ಲಿ ಆ ಕನ್ಯೆಯದ್ದು ಅಳಲಾರಂಭಿಸಿತು. ಆ ಸದ್ದಿನಿಂದ ಪಹರೆದಾರರು ಒಮ್ಮೆಲೆ ಎಚ್ಚೆತ್ತರು. ಕಂಸ ಕೂಡ ಅಲ್ಲಿಗೆ ಬಂದು ನಿಂತ.
ದೇವಕಿಯ ಕೈಯಿಂದ ಕನ್ಯೆಯನ್ನು ಅವನು ಕಸಿದುಕೊಂಡು ಗೋಡೆಗೆ ಅಪ್ಪಳಿಸಲು ಹೊರಟ. ಅಷ್ಟರಲ್ಲೇ ಆ ಕನ್ಯೆ ಅವನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿದಳು ಮತ್ತು ಗುಡುಗು ಮಿಂಚಿನ ರೂಪದಲ್ಲಿ ಪ್ರಕಟವಾದಳು. ಜೋರಾಗಿ ಗರ್ಜಿಸಿ ನಗುತ್ತಾ ಅವಳಂದಳು, ಹೇ ದುಷ್ಟ ಕಂಸ, ನಿನ್ನನ್ನು ನಾಶ ಮಾಡುವ ನಿನ್ನ ವೈರಿ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ಈ ಶಾಪವಾಣಿಯನ್ನು ಉಚ್ಚರಿಸುತ್ತಾ ಆ ಗುಡುಗು ಮಿಂಚು ಅದೃಶ್ಯವಾಯಿತು. ಕಂಸ ತನ್ನ ತಲೆಯ ಮೇಲೆ ಪ್ರಹಾರವಾದಂತೆ ಭಯಭೀತನಾಗಿ ಆಕಾಶದತ್ತ ನೋಡತೊಡಗಿದ. ನಿರಂತರವಾಗಿ ಸುರಿಯುತ್ತಿದ್ದ ಮಳೆ ನೀರಿನ ಸದ್ದು ಈಗ ಸಮುದ್ರ ಗರ್ಜನೆಯಂತೆ ಬದಲಾಯಿತು.

0: சாரம்
1: 107.8 FM ரேடியோ சாரம் 107.8 FM ரேடியோ சாரம் ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
3: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು. ಒಂದು ಸನ್ನಿವೇಶದಲ್ಲಿ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು ನಾಲ್ಕು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆಯ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 May 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 September 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 January 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
2: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷ ಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ ಮೂರನೇ ಕಂತು.
1: ಕ್ಷೇತ್ರ ಒಂದು ಪಾತ್ರ
2: ಸ್ವಲ್ಪ ತಕ್ಕ
1: ನಾನ ಓಡಿದ್ದೆ ತೊಣ್ಣು ಊರ ಮುಗಿತು ತೊಂದು
2: ಸಮಾಧಾನ
1: ಇನ್ನೇ ಒಂದು ನರಮ್ಮನೆ ಒಂದು ಕ್ಷೇತ್ರ ಪಾತ್ರ ತೂತ್ ವ್ಯವಹಾರ ಜ್ಞಾನ ಬೋಡಿಯ
2: ಶಹಬಾಸ್ ನಿಮಗೂ ಒಂದು ಉಂಟಲ್ಲ
1: ಇತ್ತನಡಿ
2: ಸರಿ
1: ಈ ತೋರ್ಸಲ್ಲಿ ಎಪ್ಪಿಂಗ್ ಇಕ್ಕಿ
2: ಈ ಜಾಗದಲ್ಲಿದ್ದವರು ಕೆಲವರು ಮಾಡುವ ಕ್ಷೇತ್ರ ಪಾತ್ರದ ವ್ಯವಹಾರ ನೋಡಿದ್ರೆ
3: ನಮ್ಮ ಮುಂದೆ ಬಂದ್ರೆ ಇಲ್ಲದ್ದು ಬರ್ತದೆ.
1: ಕಾರ್ಮಿಕದ ಪುರುಷ ಇದೀವ ಇದ್ದೀನಿ.
2: ಹೌದು,
1: ನಾ ಏನಾದ್ರೆ
2: ನೀನು ಇರುವುದೇ ನಮ್ಮಿಂದ
1: ಬೆಚ್ಚ ಅರಪ್ಪ ಅಂಚಿಜುವ ತೆರಪೋತೇನೆ.
2: ಇಲ್ಲ ಇಲ್ಲ,
1: ನಿಂದು ನಿಕ್ಲೆ ಎಂಜಿನಿಯ
2: ಬಟ್ಟೆ
1: ಹೆಚ್ಚಿನ ಬಟ್ಟೆ
2: ಆ ಬಟ್ಟೆ ಕೊಡು
1: ಆಪ್ಲೇವ್
2: ಈ ಬಟ್ಟೆ ಕೊಡ್ತೇವೆ.
1: ನೀ ಕೊಂಚ ವಿಷಯ ಅಂತ ನಿಕ್ಲಿ ಏರಿಂದ ಗೊತ್ತು ಜಾನಂಚಬ್ರ ಅಪರಿಚಿತರ ಪಾತ್ರ ಇದ್ದಿ.
2: ಇಲ್ಲ ಇಲ್ಲ
1: ಪಾತ್ರ
2: ಮಾತ ಸಂಜೆಯ ಚಿಕ್ಕದವರಲ್ಲಿ ಮಾತಾಡ್ತೀನಿ ಅಂತ ನಮಗೆ ಸುದ್ದಿ ಉಂಟು.
1: ಅವರವರು ಯಾನ್ ಎಣ್ಣಾತಿಗೆ ಒರಿಯ ಪಾತ್ರ ಬರ್ಚಿ ಎಂಕು ಪಾತ್ರ ಜನ ಮುಡು ಪುಣ್ಣ ಎಣ್ಣಾತಿಗೆ ಪಾತ್ರ ಓರರ ಕೆತ್ತಂಡೆ ಕೈದಿನ ಓಡಿ ಹೋಪೆಂದೆ ಅಂದ.
2: ಹೌದೌದು, ನಿನ್ನಂತವರು ಕೆಲವರಿದ್ದಾರೆ ರಸ್ತೆ ಬದಿಯಲ್ಲಿ.
1: ಮಾತಿರ್ಲಿ ಕಣಮಾರ, ಯಾನ ಮಾರ್ಗದ ನಟನೇನೆ
2: ವಿಷಯಕ್ಕೆ
3: ನದಿ ಬದಿಯಲ್ಲಿ.
2: ಹೌದು,
1: ಯಾನು ಸುದ ಬರಿತೆ ಅಗಲ ಮಾರ್ಗದಾರಿ ಬೆಚ್ಚವಂಡ ಯಾನು ಸಾಮಾನ್ಯ ನರಮ್ಮನ ಕುಂಟಾರ್ದು
2: ಮತ್ತೆ
1: ಐ ಟಿ ಪುಣಿ ಏರ್
2: ಯಾರದ್ದು
1: ಮುಲ್ತ ಅರಸುಳು
2: ಯಾರು
1: ಮಹಾರಾಜ ಕಂಸಾಕ್ಯ ಮಹಾರಾಜನ ಕುಂಟಾರ್ದುನೆ ಯಾನು ಯಾನು ರಾಜರಾಜಕ್ಕೆ ಅಮ್ಮ ರಾಜರಾಜಕ್ಕೆ ಗೊತ್ತಾಣ
2: ನಾವ್ಯಾರು ಅಂತ
3: ಗೊತ್ತಿಲ್ವಾ?

0: ಕಳ್ಳ ನಿಗಲ್ ಎಂಕ ದಾನ ಕರ್ನಾಟಕ ದಾನ ಅರ್ಥ
1: ಹಾಗಲ್ಲ
0: ಕನ್ನಡ ಎಂಕ ಬರ್ಪುಜಿಂದ
1: ಎಂತದ್ದು
0: ನಿಗಲ ಕನ್ನಡ ಎಂಕ ಬರ್ಪುಜಿಂದ
1: ಕತ್ನಾದ
0: ಅವು ಒಂಜಿ ಅವು ಇತ್ತೆ
1: ಕಳ್ಳ
0: ನಿಗಲ ಸತ್ಯವರಡ ನಿಗಲ ಕನ್ನಡ ಕನ್ನಡ ಅವನ್ ಬರತ್ತ ಅವು ಸರಿ ಮರ್ಯಾದಿ ಇತ್ತಿನ ನಿಗಲ ಈ ಕ್ಷೇತ್ರದ ಮಾತ್ರ ಬಾಕಿ ಇಕ್ಕಡಿ ಅಪ್ಪಲ್ಲ
1: ಹೌದಲ್ವಾ ಅದಕ್ಕೆ ಕಾರಣ ನಾವು ಆಗಿದ್ದೇವೆ
2: ಆದರೂ ನಿಮ್ಮ ಮೇಲೆ ನಮಗೆ ಒಂದು ಸ್ಥಾನ ಇಲ್ಲಲ್ಲ
0: ನಿಗ್ಲಿಗೆ ಪೂರ್ವದಿಗ್ಲ ಸ್ಥಾನ ಕೊಡೋಣ ನಿಗ್ಲ ಅಲ್ಪಲ ಓದಿನಲ್ಲಿ ಇಪ್ಪಾರಣ್ಣ
1: ಕಳ ರಾಜ ರಜಕ
0: ಕಳ್ಳ ಸತ್ಯ
2: ಕಳ ರಾಜ ನಿನ್ನ ಅರಸ ಕಳ ರಾಜ
1: ಕಳ ರಾಜ
2: ಕೆಲಸದ
1: ಬಟ್ಟೆ ಒಗೆಯುವ
2: ಬಟ್ಟೆ ಒಗೆಯುವ
1: ನಿನಗೆ ಏನು ತಿಳಿಯುವುದಿಲ್ಲ ನಿನಗೇನು ತಿಳಿಯದು ನಿನಗೆ
2: ತಿಳಿಯದು ನಿನಗೆ
0: ಒಂಜಿ ಒಂಜಿ ಅಂಗಿ ಏನಲ್ಲೇ ಕಾರ್ದು ತೋಜಾಲೆಮ್ಮ ನಿಕ್ಲು
2: ಇಲ್ಲ
0: ನಿಕ್ಲ ನಿಕ್ಲು ಕಣ್ಣು ಎಂಕ ದಾಲ ಗೊತ್ತು ನಿನ್ನತ್ತ ಎಂಕಿ ಎಂಕ ಗೊತ್ತಿತ್ತು ಅವರವರು ಏರಿಯಾಗಳ ಗೊತ್ತು
1: ಕೆಲವೊಮ್ಮೆ ಶಬ್ದಕ್ಕೆ ಅರ್ಥ ಕೆಲವೊಮ್ಮೆ ವಿಷಯಕ್ಕೆ ಅರ್ಥ ಆಗುತ್ತದೆ ಇದು ಶಬ್ದಕ್ಕೆ ಅರ್ಥ ಅಲ್ಲ
0: ನಿಕ್ಲು ಅರ್ಜನ ಅರ್ಥದಾರಿ ಸಿಗುದು ಬಾರಿ ಬಂಗಾಂಡು
2: ಈಗ ಗಂಡ ಹೆಂಡತಿ ಇರ್ತಾರೆ ಹೆಂಡತಿ ಅಡುಗೆ ಮಾಡ್ಲಿಕ್ಕೆ ಇರುವವಳು ಹೌದಲ್ಲ ಹಾಗೆಂದು ಗಂಡನಿಗಿಂತ ಹೆಂಡತಿ ನೋಡೋ ನೀವು ದೊಡ್ಡವರ ಒಮ್ಮೆ ಅಡುಗೆ ನನ್ನ ಹಾಗೆ ಮಾಡಿ ಅಂತ ಹೇಳಲಿಕ್ಕಿಲ್ಲ ಹೆಂಡತಿ ಹೆಂಡತಿಯೇ ಗಂಡ ಗಂಡನೇ ಬಟ್ಟೆ ಒಗೆಯುವವ ಬಟ್ಟೆ ಒಗೆಯುವವನೇ ನಾವು ನಾವೇ
0: ಈ ಕೆಲವು ಉದಾಹರಣೆ ಕೆಲವು ಜಾಗ ಮಾತ್ರ ಕೊರಡ ಅದು ಮಾತಾದಿಕ್ಕಿಲ್ಲ ಕೊಂಡ್ರಲ್ಲಿ
2: ಯಾಕೆ
0: ಎನ್ನ ಎನ್ನ ವಿಷಯ ಕುಂಟಾರ್ದನೆ ಒಟ್ರಾಸಿ ಕುಂಟಾರ್ದೆ ಅವು ಬಂಡ ಕುಂಟಾರ್ದು ನಾವು ಸರಿ ಆ ಒಂದನೆಗೆ ಏನಂದಿ ಒಂದನೆ ಯಾನ ಅರ್ಧ ತನಕ ತೂಪು ಜರ ಇಂಚ ಕೈ ಕೊರ್ಪು ಅಂಗಿ
2: ಅಷ್ಟು ಒಳ್ಳೆ ಒಗೆಯುವ ಅವಾಗ ಒಗೆಯದಕ್ಕೆ ನೀನಾಗಬೇಕು
1: ಹೌದು ಒಗೆಯುವಲ್ಲಿ ನಮಗೆ ತಿಳಿಯುವುದಿಲ್ಲ
2: ಇಲ್ಲ ಇಲ್ಲ
1: ನಿನ್ನಷ್ಟು ಪ್ರೌಢತೆ ನಮಗಿಲ್ಲ
2: ಒಂದು ಶುದ್ಧ ಮಾಡುವುದರಲ್ಲಿ ಅದ್ಭುತ ಅದ್ಭುತ
1: ಒಗೆಯುವ ಹೌದು ಒಗೆಯುವ ಅದನ್ನೇ ಮಾಡ್ಬೇಕಲ್ಲ
0: ನಿಲ್ದಾದೆ ನಿಂತುಕೊಂಡು ದೂರವನ್ನೇ ತಿಳ್ತುವಾದ್ನಿ
1: ಹಾಗಲ್ಲ ನಿನಗೆ ತಿಳಿಯುವುದಿಲ್ಲ ಯಾವ ವಿಷಯ ಬಲ್ಲೆ
2: ನಾವ್ಯಾರು ನಾವೇನು ನಾವ್ ಎಷ್ಟು ನಾವು ಎಂತದ್ದು
1: ನಾವು ಎಷ್ಟು ಮೇಲಿನವರು
0: ನಿಕ್ಲು ಮಾರೆ ಪುಟ್ಟದ್ದು ಮುಂಚೆ ಶುಕ್ರವಾರ ಕರಿತಿದ್ದು ಈತಿದ್ದುದಲ್ಲ ನಾವೆಂತದ್ದು ಹೆಚ್ಚಿನ ಮೇಲೆ ನಿಕ್ಲು ಈ
2: ನಮಗೆ ನಿನ್ನ ಇಳೆಯ ರಾಜ ಇದ್ದಾನಲ್ಲ
0: ಓ ಸಂಗೀತದ
2: ಹಾಗಲ್ಲು ಇಳೆಯ ರಾಜ ಈ ಮಥುರಾ ಇಳೆಯ ರಾಜ ಅವನಿಗೆ ನಮಗೂ ಸಂಬಂಧ ಉಂಟು ಸಂಬಂಧ ಉಂಟು
0: ಸಂಬಂಧ ಆ ತಿಪ್ಪು ಕೆಲವು ಮಲ್ಲಗಳ ಸುಧಾರ ಮಾಡಿದ ಈ ಪಾಪದಾಗಲು ಬದುಕೊಂಡು ಎಂದು ಹೆಂಚಿನ ಅಮ್ಮ ಸಂಬಂಧ
1: ಅಳಿಯ ಅಳಿಯಂದಿರು
2: ನಾವು ಆ ಕಂಸಾಖ್ಯನ ಅಳಿಯಂದಿರು ದೇವಕಿ ದೇವಿ ವಸುದೇವನ ಮಕ್ಕಳು
0: ಪಂಡನಿಕ್ಲು
2: ನಾನು ಕೃಷ್ಣ
1: ನಾನು ಸಂಕರ್ಷನ
0: ಮಿಜಿನದಲ್ಲಿ ಮಿಜಿನ
1: ಸಂಕರ್ಷನ
0: ಸಂಕವಾಸನ
2: ಈ ಸಲ ನಿನಗೆ ತಿನ್ನಿಸ್ತೇವೆ
0: ಇತ್ತ ಬಲರಾಮ ಕೃಷ್ಣ ಮಂಡನಿಕ್ಲ
2: ನಾವೇ
0: ಮಗ

0: ಯಾರ ನಿನ್ನನ್ನು ನೋಡುವಾಗ ನಮಗೆ ಅನ್ನಿಸುವುದು ನಿಮಗೆ ಇಷ್ಟು ಏರ್ತದೆ ಅಲ್ವೋ?
1: ಹೀಗೂ ಉಂಟೆ ತರ್ಕಕ್ಕೆ
2: ನಿಲುಕದ್ದು ಉಂಟೆ
0: ಇಂಥದ್ದು ಉಂಟೆ
2: ಅಲ್ಲ.
0: ದೇವಕ್ಕೆ ದೇವಿಯ ಮಕ್ಕಳು
2: ಎಮ್ಮತ್ತಾನಮ್ಮ
0: ಹೇಳಿದಾಗ ನಿನಗೆ ಏರುವುದು
2: ಕಾರಣ ಉಂಟು.
0: ಯಾಕೆ
3: ಕಂಸ ಮಹಾರಾಜರು ಈ ವಿಷಯದಲ್ಲಿ ಎಲ್ಲ ಬಾರಿ ಕುಟ್ಟು ಮಾತು ಹೇಳ್ತೀವಿ.
0: ಹೌದೇ
3: ಆರೆ ಜ್ಞಾನ ಗುರು
0: ಹೌದಾ?
3: ನಿಕ್ಲಕ್ಕೆ ಕಥೆ ಸರಿ ಗೊತ್ತು ನಿಮಗೆ. ಆ ನೀ ದೇಹಕ್ಕೆ ಕಲ್ಲ ಅಂಬೇರೆ ವಾಸಣ್ಣಲ್ಲ.
0: ಯಾರು ನಿನ್ನ ಅಜ್ಜ?
3: ವಸುದೇವ ಮಾತ ಪೂರ್ತಿ ಬಂದಿರೋ ನಿಕ್ಲ ಏನತ್ತ
1: ಸ್ವಲ್ಪ ಬೇಗ ಪುಣ್ಯ
3: ಮುಗಳಲ್ಲಿ ಗಾಳಿ ಒಂದು ಮೆರವಣಿಗೆ ಬಂದಾಗ ಆಕಾಶವಾಣಿ ವಾರ್ತೆಗಳು ಓದುತ್ತಿರೋರು ದೇವತೆಗಳು ಬನ್ನಿ ಎಲ್ಲವು ಹಂಸ ಮುಗುಳ್ನ ಎಂಟನೇ ಪುತ್ರ ನಿನಗೆ ನಿನಗೆ ರಮಣ
0: ಮಾರಾಯಣ
3: ಎಂಚಿನಲ್ಲ ಸೈಪುಣ್ಯಂದ
0: ಅಂದ್ರೆ
3: ಮೇರೆ ಮಂಡೆ ಚಾಂಡ್ ಮಂಡೆ ವೆಚ್ಚ ಮತ್ತು ಅಲ್ಪಣೆ ಕೆರ್ಪ ವಾಸಣ್ಣೆ ಬಂಡಿರು ದಯಭಾವ ಕೆರ್ಪ ನಿನ್ನ ತನ್ನಡಿ ಅತ್ತ ಅಂಚದಾಗ ನಿಂತು ಸಮಸ್ಯೆ ಅಂದೆ ಆನಂದ ಈ ಮಂಡೆ ಚಾಂಡ್
0: ಹೇಳಿದ್ರ
3: ಕೊಣ್ಣದ ರೊಟ್ಟಿ ಜನ ಕರ್ಪಿಲ್ಡ್ ಮಾಡಿ
0: ಹಾಕಿ
3: ಬಾಣ್ದು ಒಂಜಿ ಭಯಂಕರ ಎನರ್ಟ್ಲ ಬಾರಿ ಬಿರ್ಸನವ್ರು ಏನು ಕಾಪು ಅಂತ ಇರೋ ಐದು ಬುಕ್ಕ ಒಂಜಿ ರಡ್ಡು ಮೂಜಿ ನಾಲ್ ಒಟ್ಟು ಆಜದ ಅನ್ನ ಹೋತದ್ದು ಆಜಿನ ಕೆತ್ತಿನಲ್ಲಿ ಸೇರಿ ಎಲ್ಲ ಕಂಸ ಮಹಾರಾಜ ಜೋಕ್ಲನಿಗಿರ್ರ ಹೊತ್ತು ಜತ
0: ಮತ್ತೆ ಯಾರು ಕಲಿಸಿದ್ದು
3: ಅಂಚ ಒಂಜಿ ದಿನ ತೂಪೆ ಎಣ್ಣ ಬಿರಾವು ಬರೋದು ಯಾನು ಸುದೆ ಬರಿಕು ಒದಿಂಚ ಕುಂಟುದಿದ್ದು ಎಂಬಿರ್ದಾದ ಬೆರು ಒಂಜಿ ಕುದೇಲ್ ಅಡ್ಡುಡಿಂಚ ಅಂತದ್ದು ಏನು ಯಾನು ಕುಂಟು ನಿಂಚ ಬತ್ತ ಹಾಕು ಅಂತ ಅಂಚಣಿ ಜೋಕ್ಲಿನ ಬತ್ನಿ ಕಾಡು ಬತ್ತ ನೆಲ ಕಾಲು ಅಂಚ ಎಂತ ಯಾನಾರೇ
0: ಪಾಪಿ
3: ಆಯ್ತು ಒಂಜಿ ಜಾರ್ದು ಹೋತನು
0: ಮಕ್ಕಳು ಇದ್ದಾರ ಇನಿಯ ಮಕ್ಕಳು ಇದ್ದಾರ
3: ಒಳ್ಳೆದೇ
0: ಮಕ್ಕಳನ್ನು ಕೊಲ್ಲುವುದನ್ನು ನೋಡಿದೆಯಲ್ಲ ನೀನು
3: ತಾನೆ ಭಾಗ್ಯಮಾನಿ ಅಂದ್ರೆ ಹೆಂಚಿನ ಅಲ್ಲಗಿರೋಳಿ
0: ಹಾಕಿ
3: ಆಯ್ತು ಒಂಜಿ ಜಾರ್ದನು ಒಂಜಿ ತಪ್ಪಾತ
0: ಜಾರಿದವಾ
3: ತಪ್ಪೈನು
0: ರೋಹಿಣಿ ಗರ್ಭ ಸೇರಿದವ ಭೂಮಿಯ ಬೆಳಕನ್ನು ಕಂಡವ
1: ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಆಕರ್ಷಣೆಗೊಂಡ ಕಾರಣ ಸಂಕರ್ಷಣ
3: ಒಬ್ಬ ನಿಖಿಲ್ ದಾಲಮಲ್ ಪರ್ಮಾರ ನಿಖಿಲ್ ಬಂಜಿ ಡಿಪ್ಪುಣಗನೇ ಬದಲ್ತೇನೆ ನನ್ನ ಜೋಡಿ ಪುಣಗ
1: ಅರ್ಧದಲ್ಲಿ
0: ಮತ್ತೆ ನಿನ್ನಂತಹವರನ್ನು ಬದಲಿಸದೆ ಇದ್ದೇವಾ
3: ಮುಕ್ಕ ಓಲಿತ್ತು ನನಗೆ ಲೆಪುಡ ಅವ್ರದ್ದು ಭಾರಿ ಮಂಡ್ಯ ಖರ್ಚು ಮಾಡ್ತದೆ ಒಂದು ಬಿಲ್ ಬರ್ಬ ಈ ಸರ್ತಿ ನಿಜವತ್ತು ಬಿಲ್ಲು ಬರ್ಬ ಇದ್ದು ಮುಳು ಗಣಿತಳು ಬಿಲ್ಲು ಗತ್ತಿದ್ದು ನಿಮಗೆ ಇಲ್ವಾ ಲೆಪಡಾಯಿ ನಿಗಲಿ ಅಂಚಾಲ ಪೂಜೆ ಕೊಡ್ರಿ ಅಪಗ ಹೆಂಗ್ ಬಂತೇರು ಓಳಿತ್ತಲ್ಲ ತಿಕ್ಕೇರ್ ಬುಡೋಚಿ ಕಾಟು ಬತ್ತ ನೆಲಕ್ಕಾಕಂದು ಎಡ್ಡೆಡ್ ಒಂಟು ಹೆಂಕೊಂಜ ನಾಲ್ಕು ಜೋಕುಳ್ಳು ಅಂಚಾದ ಹೆಂಕ ನಿಗ್ಲೆಂದು ನಾ ತಿರ್ದ ಮನಸ್ಸು ಮರ್ಯಾದೆ ನಿಗ್ಲಾತಿಗೆ ಮುಂದೆ ಪೋಯ
0: ನಿನ್ನ ಮಕ್ಕಳ ಕೈಯಲ್ಲೇ ನಿನಗೊಂದು ಉತ್ತರ ಕ್ರಿಯೆ ಆಗಲಿ
3: ಬುಕ ಶಿಶು ಹತ್ಯಾ ದೋಷ ಅಂದ್ರೆ ಬರ್ಬ ನೋಡ್ತಿ
0: ನಿನ್ನ ಮಕ್ಕಳ ಕೈಯಲ್ಲೇ ನಿನಗೊಂದು ಉತ್ತರ ಕ್ರಿಯೆ ಆಗಲಿ
3: ಅವು ಜೋಕಳಿ ಆಗ್ಬೇಡ ಮಾಡ್ಬೋದು
0: ಹಾಗೆ ನೀನು ಹೋಗ್ಬೋದು
3: ಪೆದಮ್ಮತ್ತೇರು ಮತ್ತ ಎನ್ನ ಎನ್ನ ಸಂಗತಿ ಗೊತ್ತು ನಿಗ್ಲೇ ಉಂಟಂತ ನಿಗ್ಲ ಬಾಯ್ಡ್ ಪಾತ್ರೆ ಕೆತ್ತ
0: ನಮಗೆ ಒಂದೊಂದು ಸಿಗುತ್ತವೆ
1: ಹೌದು
2: ಪಾಡ್ದು ಬಾಕಿ
3: ಪಾಡ್ರ ಮರ್ಲೋತ್ತೋಡು
2: ನೀ ಎಂಟೇ ದಿನ ಸರಿ
3: ಬರುತ್ತೆ
1: ನೀನು ಹೇಳಿದ ಮೇಲೆ ಗೊತ್ತಾಯ್ತು ನಮಗೆ
0: ಅದು ಅಭ್ಯಾಸ ಉಂಟು
3: ಅಂದೇನು ಮಾರ್ನಿಂಗ್ ಗಂಟು ಅವರು

ಮಗನನ್ನು ನೋಡುವಾಗ ಅರಸನ ಯೋಗ್ಯತೆ ಗೊತ್ತಾಗುತ್ತದೆ. ಒಬ್ಬ ಬಟ್ಟೆ ಒಗೆಯುವವನಿಗೆ ಇಷ್ಟು ಮದ ಉಂಟು ಅಂತಾದ ಕಾರಣ ಅವನನ್ನಂತೂ ಮರ್ತಿಸಿದ್ದೇವೆ. ಆದರೆ ಇನ್ನು ಮಾಡಬೇಕಾದ ಮುಖ್ಯ ವಿಷಯವನ್ನು ಸೇರಬೇಕಾದದ್ದು ಕಂಸಾಖ್ಯನ ಶಸ್ತ್ರಾಗಾರವನ್ನು, ಅದರೊಳಗಿರುವಂತಹ ಆ ಮಹಾಧನುಸ್ಸು, ಅದನ್ನು ನಾವು ತುಂಡರಿಸಬೇಕು. ಆ ಮುಖಾಂತರ ಕಂಸನ ಅಂತರಂಗಕ್ಕೆ ಎಚ್ಚರಿಕೆಯನ್ನು ತೋರಿಸಬೇಕು. ನೇರವಾಗಿ ಧನುರ್ಭಂಗಗೈಯಬೇಕು.

0: ಮುಗ್ಧವಾಗ್ತೇ. ನನ್ನ ಅಂತರಂಗನಲ್ಲಿ ಭಯವನ್ನು ಹೆಚ್ಚಿಸುವುದೇ ವಸುದೇವದೇವತೆಯರನ್ನು ಸೆರೆಮನೆಯಲ್ಲಿಟ್ಟಾಗ ನನ್ನ ಉದ್ದೇಶವೇನಿತ್ತು ಅದು ಸಫಲವಾಗಲಿ. ಪಂಚಧಿಯ ದೇವತೆಯು ಹೆತ್ತಿರುವ ಮಗನನ್ನು ನಂದಗೋಪುರದಲ್ಲಿ ಇರಿಸಿ ಮಾಯಾ ಶಿಶುವನ್ನು ತಂದಿತ್ತ ನಾರದರು ಹೇಳಿದ ಮೇಲೆ ಯಥಾರ್ಥ ದರ್ಶನವಾಯಿತು. ಸ್ವಸ್ಥಾನದಲ್ಲಿ ಬಲ ಹೆಚ್ಚು ಕಂಸ ಆ ಮಕ್ಕಳನ್ನು ಇಲ್ಲಿಗೆ ಬರುವಂತೆ ಮಾಡಿ ಸೂಚನೆಯನ್ನು ಕೊಟ್ಟಿತು. ತಿರುಹಬ್ಬದ ನೆವನದಿಂದ ಅವರಿಬ್ಬರನ್ನು ಕರೆದುಕೊಂಡು ಬರುವುದಕ್ಕೆ ಅಕ್ರೂರನ್ನು ಕಳುಹಿಸಿದ್ದೆ. ಅವನು ಮೋಸ ಮಾಡಿದೆ. ಏನೋ ಬಂದಿರುವ ಬಾಲಕರು ಧನುರ್ಮಂದಿರವನ್ನು ಪ್ರವೇಶಿಸಿದರಂತೆ ರಕ್ಷಣಾ ಪಟಲನ್ನು ನಿಲ್ಲಿಸಿದ್ದೆ. ಮಿತ ಸೇವೆ ಇತ್ತು ಅಲ್ಲಿ. ಆ ಗೋವರರಿಗೂ ನಮ್ಮವರಿಗೂ ಹೊಯ್ಕೈ ಆಯಿತು. ಪರಿಣಾಮ ಯುದ್ಧವೇ ಆಯಿತು. ಆ ರಣದ ವಾರ್ತೆಯನ್ನು ಕೇಳುತ್ತಿದ್ದೇನೆ. ಇಬ್ಬರು ಹುಡುಗರು ನಮ್ಮ ಬಲಾಢ್ಯರಾದ ಸೈನಿಕರನ್ನು ಸದೆಬಡಿಯುವುದೆಂದರೆ ದಾರಿಯಲ್ಲಿ ಹೋಗುವ ಮಾರಿಯನ್ನು ಬೇಕೆಂದೇ ಮನೆಯೊಳಗೆ ಕರೆಸಿದಂತಾಯಿತು. ಬಾಲಕರನ್ನು ಕರೆತರಿಸಿದ್ದು ವ್ಯರ್ಥ. ಅವರಿಬ್ಬರು ಮುಂದುವರಿಯುತ್ತಿದ್ದಾರೆ. ಕೇಳಿದ ಮೇಲೆ ನನ್ನ ಕಾಯ ಕಂಪಿಸಲಾರಂಭಿಸಿದೆ. ಕ್ರೋಧಾಧಿಕ್ಯದಿಂದ ಸದೆ ಬಳಿಯುವುದು ಹೇಳಿ
1: ಇಲ್ಲ.
0: ಮೈಗೂ ಮನಸ್ಸಿಗೂ ವಿಶ್ರಾಂತಿ ಬೇಕು. ಅದಕ್ಕಾಗಿ ಯಾರಿಗೂ ಕಾಣಿಸಿ ಸಜ್ಜಾಗೃಹವನ್ನು ಪ್ರವೇಶಿಸಿ

Cano assim. Cano assim. ಕಲಸಿನಲ್ಲಿ ನಾನು ಕಂಡಿರುವ ಆ ದೃಶ್ಯಗಳು ಮತ್ತೆ ಮತ್ತೆ ನೆನಪಾಗಲಾರಂಭಿಸಿವೆ. ಏನು ನೋಡಿದೆನು ವಿವರಿಸುವುದಕ್ಕೆ ನಾಲಿಗೆ ತಡವರಿಸುತ್ತಿದೆ. ದೇಹ ನನ್ನ ಶರೀರ ಒಂದೇ ಸವನೆ ಬೆವರುತ್ತಿದೆ, ಮೈ ನಡುಗುತ್ತಿದೆ. ನಾನು ಏನಿಲ್ಲ ನೋಡಿ. ಹೌದು, ತೈಲವನ್ನು ನೆತ್ತಿಗೆ ತುರಿದು ಮೈ ಮೇಲೆಲ್ಲ ಇಳಿಯುತ್ತಿದ್ದ ಅದನ್ನೇ ನೆತ್ತಿಗೆ ಒತ್ತಿ ಒತ್ತಿ ಮೈ ಮೇಲೆ ಇನ್ನೇನು ಹರಿದು ಭೂಮಿಗೆ ಬೀಳುತ್ತಿದೆ ಎಂಬಷ್ಟರಲ್ಲಿ ಕೈಯಿಂದ ಮಣ್ಣನ್ನು ತೆಗೆದು ಹಚ್ಚಿಕೊಂಡು ಮೃತ್ತಿಕೆಯನ್ನು ಲೇಪಿಸಿಕೊಂಡ ನಾನು ಕೆಂಪು ದಾಸವಾಳದ ಹೂಗಳಿಂದ ಮಾಳೆಯೊಂದನ್ನು ರಚಿಸಿ ಅದನ್ನೇ ಕೊರಳಿಗೆ ಧರಿಸಿ ಕ್ಷುದ್ರ ಪ್ರಾಣಿಯ ಕತ್ತೆಯನ್ನು ಏರಿ ದಕ್ಷಿಣಾಭಿಮುಖನಾಗಿ ಹೋಗುತ್ತಿದ್ದೇನೆ. ಯಾವನು ಮೃತ್ಯು ಮಂದಿರಕ್ಕೆ ಧಾವಿಸುತ್ತಿದ್ದಾನೆ ಅವನಿಗಲ್ಲದೆ ಉಳಿದವರಿಗೆ ಇಂತಹ ಕನಸು ಬೀಳುವುದಕ್ಕಿದೆ? ಇಲ್ಲ, ಅದೇನು

நின்றா மேல தூக்குளித்து நின்றாகிறே. அதோ ಅವನಿಗೆ ಕನ್ನಡಿಯಲ್ಲಿ ಮುಖ ಕಾಣುವುದಿಲ್ಲ ಕಾಣುವುದಿಲ್ಲ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಸಾವು ಸಾವು ಕಣ್ತೆರೆದು ನೋಡಿದರೆ ಉರಿ ಉರಿ

0: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಇತ್ತೆ ನಾರದರೆ ವಕಾಲತ್. ಈ ನಾಟಕದ ರೆಡ್ಡನೇ ಏಕೆ
1: ತುಳುಕೂಟ ಅಮೃತ ಕಾಲೇಜ್ ಪಡೀಲ್ ಮಂಗಳೂರು ಉಂದೆತ ಉದಯೋನ್ಮುಖ ಕಲಾವಿದರಿನ ಅಭಿನಯಡು ಪರಕಾಲದ ನಾಟಕನ ಹೊಸಕಾಲದ ಕೂಟದ ವಿದ್ಯಾರ್ಥಿಗಳನ್ನ ಕೊಡುವಿಕಡೆ ಶಿವತರಾಯನ ಕೆವಿ ಭಂಡಾರಿ ವಿರಚಿತ ಚಂದ್ರಹಾಸ್ ಕಣ್ವತೀರ್ಥ ನಿರ್ದೇಶನದ ತುಳು ನಾಟಕ ನಾರದರನ ವಕಾಲತ್. ಪಾತ್ರವರ್ಗಗಳು ಗೋವಿಂದರಾಯ ಶೋನಿತ್ ರಾಜ್, ಕಮಲ ಆದ ದಿವ್ಯ, ಭಟ್ಟರ್ ಆದ ದೀಪಕ್, ಶೆಟ್ರ ಆದ ರೋಹಿತ್, ಗೀತಾ ಆದ ಸೋನಲ್, ಲತಾ ಆದ ಗಾಯತ್ರಿ, ಸಾಹೇಬರ್ ಆದ ಸಂಜಿತ್, ಡಾಕ್ಟರ್ ಆದ ಶ್ವೇತಾ, ಯಮ ಆದ ಕೌಶಿಕ್, ಚಿತ್ರಗುಪ್ತ ಆದ ದೀಕ್ಷಿತಾ ಕೊಳ್ಳೂರ್, ನಾರದ ಆದ ಮನೀಷ್ ಬಿ ಶೆಟ್ಟಿ, ಕಾಳ ಆದ ಕಾವ್ಯಶ್ರೀ, ಕರಾಳ ಆದ ಅಮರ್ನಾಥ್, ಅಸಿಸ್ಟೆಂಟ್ ಆದ ಪ್ರದೀಪ, ಶಿಕ್ಷಕಿಯರ ಆದ ರಕ್ಷಿತಾ ಪ್ರತೀಕ್ಷಾ, ರೂಪ ಆದ ದಿಶಾ, ಕೊಲೆಗಡುಕೆ ಆದ ಮಿಥುನ್, ದೀಪಕ್ ಆದ ಮುರಳಿ. ನಿರ್ದೇಶನ ಸಲಹೆ ಸಹಕಾರ ಶ್ರೀ ಹರೀಶ್ ಕೆ ಶಕ್ತಿನಗರ. ನಿರ್ದೇಶನ ಚಂದ್ರಹಾಸ್ ಜಿ ಕಣ್ವರ್ತೀರ್ಥ. ಸಹಕಾರ ಆಡಳಿತ ಮಂಡಳಿ ಅಮೃತ ಕಾಲೇಜ್. ಆಶೀರ್ವಾದ ಪುರ್ಲ ಮನಸ್ಸಿದ ಸರ್ವ ತುಳುವೆರಣ ಇತ್ತ ನಿಖಿಲಿನ ದುಂಬು ಕೆ ಬಿ ಭಂಡಾರಿ ವಿರಚಿತ ನಾಟಕ ನಾರದೆರಣ.

வற்பேறு

ಆ ಕಡೆ ಪೋತೀರಿ. ಆ ವಾವ್, ಥ್ಯಾಂಕ್ಸ್.

0: சர்வத் கோரியானா?
1: ಅಪ್ಪಗಂಡ ಒಂಜಿ ಬೇಲೆ ಮಲ್ಪಲೇ

ಮನೆಗೆ ಶನಿವಾರ ಮಧ್ಯಾಹ್ನ ರಜೆ ಆಯ್ತಾ? ಈಗ ನಂಬರ್ ಕೊಟ್ಟು ಬೋಲೆ ಯಾನು ಲೆಪ್ಪು ನಡೆ ಬರಡಾಪ್ನು. ಈಗ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡಿ ಬರ್ಚಾ? ಬರೋ ನಿಪ್ಪೇರಂತ ನಂಬರ್ ಕೊಡ್ತು ಬೋಲೆ.

ಧರ್ಮಗ ದಿಕ್ಕಿನ ಕಾಸಕ್ಕೆ ಅದನ್ನು

heartbeat stop at

0: ಕೊಡ್ತೇನೆ.
1: ಸಾಧಿದಂತ

0: ಗಮ್ಮತ್ ಚಾ ಬರ್ಕ ದುಡ್ಡು ಯಾಣ್ ಕೊಡ್ತಾ
1: ಒಂದು ಹೋಟೆಲ್ ತಾಳಿಜ್ಜ್ಯಾ
2: ಹೋಟೆಲ್ ಇಜ್ಜ್ಯಾ
0: ಕೂಲೋಕಡು ಸಾಧಿದೆ ಬೀದಿರೆ ಮಾತ್ರ ಮಲ್ಲ ಮಲ್ಲ ಹೋಟೆಲ್ ಹಾಕಿದ್ರು ಹೋಟೆಲ್ ಸೂಪರ್ ಆಗ ನಮಗ್ ಎಂತ ಗಡಂಗಿ ಹೋದ್ರು ಒಂದಿನ ಕಾಟು ಗಂಗಸರ ಬರ್ಕ
1: ಮುಲೋ ಗಡಂಗ್ಲ ಇಜ್ಜ್ಯಾ
2: ಗಡಂಗ್ ಇಜ್ಜ್ಯಾ
0: ನಿಖಿಲ ಅಂಚಲ ಅನೇ ಬರ ನಿಖಿಲ ಕೂಲಕಡು ಕಂಡ ಕುಣಿಯ ಬೀದಿ ಸಾಧಿನ ನಡುಟೆ ಮಾತ ಗಡಂಗಾತಂದ್ರೆ ಒಬ್ಬಡು ಪೊಲೀಸ್ ಪತ್ತಿ ಅಂತ 100 ರೂಪಾಯಿ ಕೊಡ್ಲು ಬಿಡೋದಿತ್ತೇರಿ ದುಡ್ಡು ದುಡ್ಡು ಮುಡ್ದು ಬೈತೆ ಇಟ್ಲೇಗಿ ಬ್ಯಾಂಕ್ ಚಕ್ ಕೊಡ್ಪ
1: ಮುನು ಬ್ಯಾಂಕ್ ಲೇ ಚಕ್ ಲೇ
0: ಬ್ಯಾಂಕ್ ಇಜ್ಜ್ಯ ಸಿಂಡಿಕೇಟ್ ಬ್ಯಾಂಕಿನ ಸಾರತ್ವ 1ನೇ ಶಾಖೆಯನ್ನು ಪರಲೋಕದಲ್ಲಿ ತೆರೆಯಲಾಗಿದೆ ಎಂದು ಬಂದಿತ್ತೀನಿ
1: ಬಾಯ್ ಮುಚ್ಚಿ ನಡತ್ತಾ ನಡತ್ತಾ ಕಾಡು ನಡೆದಂದು ಹೋಯ್ತಾ ಕೊಡು
0: ಬೇರೆ ಅಪ್ಪಡು ಗಾಯಿಂಚ ಬಲ್ಪಾರ್ದಿಕ್ಕು ಸ್ವರ್ಗ ದಿಕ್ಕೋಡು ಬಂಡಿದ್ದು ಕಂದಿಗಟ್ಟಲೆ ಪುಣ್ಯ ಮಂತ್ರದೇ ಕತ್ತಲ ಏತು ದಾನ ಧರ್ಮ ಡೊನೇಷನ್ ಕೊಡ್ತೆ ಗೊತ್ತುಂಡ ರಕ್ಕ ಸೇರ್ಲಕ ಬಲ್ಪಾರ ದರಿಕ್ಕು
3: ಕತ್ತಲೆ ರಕ್ಕ ಸೇರೆ ಬಂದು ನೆರ್ಪಣ
0: ಬಳತ್ಕಾರ ಮಂತಿನಲ್ಲ ಯಾರು ನರಕ ಹೋಗಿ ಬರ್ಬುದಿ
3: ಹಂಚಿನ
0: ತಪ್ಪು ಹುಕುಂ ಕೊಡ್ತೀನಿ ಏರಿ
1: ಯಮಧರ್ಮ ರಾಯಣ
0: ಆಯನ್ನ ಪಾಪ ಪುಣ್ಯದ ರೆಕಾರ್ಡ್ ಬಂದೆ ಹುಕುಂ ಕೊಡ್ತೇನೆ
1: ಲಂಚ ಕೋರಿ ಗಂಗಸರದ ಕ್ರಮನೇ ಭೂಲಕಡು
0: ಪಾಪ ದಗ್ಗರ ಯಾಕಂತ ಗೊತ್ತಂದ್ರೆ ಹಿಂಗ್ ಪೆಟ್ಟಿದ್ದು ಗೊತ್ತೋಚಿ
3: ಆಗೋಚಿಯೋಪಡೆಯ
0: ಉಳಕಡು ಪೊಲೀಸ್ ದಗ್ಗರ ಹೋಲಂಡ ಪಾಪ ದಗ್ಗರ ಹಾಕ್ಬೇರು ಬರತ್ತು ಎನ್ನಂತಿದ್ರ ಮಲ್ಲಗಳಿಗೆ ಹಾಕೋದು ಇಂಜಾನು ದೂರ ಉಂತ್ಯಾರು ಉಂತ್ಯಾರಿ ಇನ್ನ ಅಟ್ಟಿದಂತೆಲ್ಲ ಮೂಕು ಮುಚ್ಚುಂಡು ದರಿಪೆ
3: ಆ

ನಾರದರ್ನ ಏಸ ಮಾಡುದು ಇವತ್ತಿನ ಕಾಸು ಕೊರೊಂದಿತ್ತೆ.

ಈತನೇಟ ನಾರದರೆ ವಕಾಲತ್ ಈ ತುಳು ನಾಟಕದ ರಡ್ಡನೆ ಯಜ್ಞೆ ಕೆಂಡರ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನಂದುಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದಕ್.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
2: ರೇಡಿಯೋ ಸರಂಗ್ 107.8 FM

0: Radio Sara 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ないね。

Why don't you come and see me? Jesus Christ, I'm here.

Sarang 107.8 FM.

0: Sarang 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.